0: 107.8 FM.
1: Radio Saturn 107.8 FM.
2: Radio Saturn. Iga app nalu kuda labhya.

107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Sarang. Ega Apnam.

107.8 FM Radio Saran Iga app nallu kuda labhya.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಪ್ರಸಾರ 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಮೂರನೇದು ಸಮ್ಯಕ್ ವಚನ ಅಂತ. ಸಮ್ಯಕ್ ವಚನ ಅಂದ್ರೆ ಸುಳ್ಳು ಹೇಳಬಾರದು, ಪರನಿಂದೆ ಮಾಡಬಾರದು. ಇದು ಬಹಳ ಮುಖ್ಯಪ್ಪ. ಇದು ಎರಡನೇದು ಬಹಳ ಮುಖ್ಯ ನನಗೆ, ಪರನಿಂದೆ ಮಾಡಬಾರ್ದು. ನಾವು ಭಾಷೆಲ್ಲ ಸ್ಪೆಷಲೈಸ್ ಮಾಡ್ಕೊಂಡ್ಬಿಡ್ತೀವಿ ಇದನ್ನು. ನಮ್ಮ ಮತ್ತೊಬ್ಬರ ಬಗ್ಗೆನೇ ಟೀಕೆ ಜಾಸ್ತಿ ಇರ್ತದೆ ನಮ್ದು. ನನ್ನ ಬೆನ್ನನ್ನು ಕಾಣಿಸೋಲ್ಲ, ಮತ್ತೊಬ್ಬರ ಬಗ್ಗೆ ಮಾತಾಡ. ಅದು ಹೇಳ್ತಾನೆ, ಪರನಿಂದೆ ಮಾಡಬಾರದು, ಚಾಡಿ ಹೇಳಬಾರದು, ಕಟು ಮಾತು ಆಡಬಾರದು, ಸತ್ಯವನ್ನೇ ನುಡಿಯಬೇಕು. ಸುಳ್ಳು ಹೇಳಬಾರದು ಅಂದ್ರೆ ಸತ್ಯವನ್ನು ಹೇಳಬೇಕು ಅಂತಾಯ್ತು. ಮುಂದೆ ಹೇಳ್ತಾನೆ ಅವನು, ಈ ಸತ್ಯವನ್ನು ಕೂಡ ಎಷ್ಟು ಸಾಧ್ಯವಿದೆಯೋ ಅಷ್ಟು ಮೃದುವಾಗಿ ಹೇಳಬೇಕು ಅಂತ. ಕೆಲವು ಸತ್ಯ ಹೇಳ್ತೀನಿ ಅಂತ ಜೋರ್ ಜೋರ ಹೇಳ್ತಾರೆ, ಮನಸ್ಸಿಗೆ ನೋವಾಗುವಂಗೆ ಹೇಳ್ತಾರೆ. ಅದು ಬೇಕಾಗಿಲ್ಲ. ಅದಕ್ಕೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ. ಸತ್ಯವನ್ನು ಅಪ್ರಿಯ ಆಗುವಂಗೆ ಹೇಳಬೇಡಿ ಅಂತ. ಸತ್ಯ ಹೇಳಿ, ಅಪ್ರಿಯ ಆಗುವಂಗೆ ಹೇಳಬೇಡಿ, ಮನಸ್ಸಿಗೆ ನೋವಾಗಂಗೆ. ಅದಕ್ಕೆ ಹೇಳ್ತಾನೆ, ಸತ್ಯವನ್ನೇ ನುಡಿಯಬೇಕು, ಸತ್ಯವನ್ನು ಆದಷ್ಟು ಮಟ್ಟಿಗೆ ಮಧುರವಾಗಿ ನುಡಿಯಬೇಕು ಅಂತ. ನಾಲ್ಕನೇದು ಸಮ್ಯಕ್ ಕರ್ಮ ಅಂತ. ಸಮ್ಯಕ್ ಕರ್ಮದಲ್ಲಿ ಮೊದಲನೇ ಪಾಠ ಹೇಳೋದವನು, ಪ್ರಾಣಿ ಹಿಂಸೆ ಮಾಡಬಾರದು. ಕರ್ಮ ಅಂದ್ರೆ ಮಾಡೋ ಕೆಲಸ, ಕಳ್ಳತನ ಮಾಡಬಾರದು, ಧರ್ಮಸಮ್ಮತವಲ್ಲದ ಯಾವ ಕರ್ಮವನ್ನು ಮಾಡಬಾರದು. ಧರ್ಮಸಮ್ಮತ ಯಾವ ಕರ್ಮವನ್ನು ಮಾಡಬಾರದು. ಐದನೇದು ಸಮ್ಯಕ್ ಜೀವಿಕೆ ಅಂತ. ಸ್ಟೆಪ್ ಹೆಂಗಿದೆ ನೋಡ್ರಿ, ಅದೆಷ್ಟು ಚಂದನ ಖುಷಿ ಆಗ್ತದೆ. ಮೊದಲು ದೃಷ್ಟಿ ಇರಬೇಕು, ಆಮೇಲೆ ಸಂಕಲ್ಪ ಮಾಡ್ಕೋಬೇಕು, ಆದರೂ ವಚನದಲ್ಲಿ ಹೇಳಬೇಕು, ಆ ನಂತರ ಕರ್ಮದಲ್ಲಿ ಬರಬೇಕು ಅದು ನಡುಗೆ. ಪ್ರಾಣಿ ಹಿಂಸೆ, ಮುಂದೆ ಜೀವಿಕೆ, ಬರೀ ಮಾತಾಡೋದು ಕೆಲಸ ಅಷ್ಟೇ ಅಲ್ಲ, ಜೀವನದಲ್ಲಿ ಸೇರಿಸ್ಕೋಬೇಕು ಅದನ್ನು. ಹೀನ ವೃತ್ತಿಯನ್ನು ತ್ಯಜಿಸಿ ಉತ್ತಮ ವೃತ್ತಿಗಳ ಮೂಲಕವೇ ಜೀವನೋಪಾಯವನ್ನು ಮಾಡಬೇಕು. ಜೀವನಕ್ಕೆ ಯಾವುದೂ ಹಾದಿ ಇಲ್ಲ ಅಂತ ಕೆಟ್ಟ ಕೆಲಸ ಮಾಡೋಕೆ ಹೋಗಬಾರ್ದು. ಹುಡುಕೊಂಡು ಆದಷ್ಟು ಒಳ್ಳೆ ಕೆಲಸವನ್ನೇ ಮಾಡಿಕೊಂಡು ಜೀವನ ನಡೆಸಬೇಕು. ನಮ್ಮ ವೃತ್ತಿಯಿಂದ ಪರರ ಹಿಂಸೆ ಆಗಬಾರದು. ವಿಷ ಮಾಂಸಗಳ ವ್ಯಾಪಾರ ಮಾಡುವುದು ಹಿಂಸೆಯನ್ನು ಪ್ರಚೋದಿಸುತ್ತವೆ, ಅವು ವರ್ಜ್ಯ. ಪರಹಿಂಸೆ ಪ್ರಾಣಿ ವಧೆಯಿಂದ ಧನಿಕನಾಗುವನು ಪಾಪಿ. ಇದು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಆಫ್ ಪಾಲಿ ಭಾಷೆಯಲ್ಲಿ ಇದ್ದಿದ್ದು ಬಹಳ ಮುಖ್ಯ. ಅದು ಪರಹಿಂಸೆ ಪ್ರಾಣಿ ವಧೆಯಿಂದ ಧನಿಕನಾಗುವನು ಪಾಪಿ ಅಂತ ಬರೀತಾನೆ. ಮುಂದೆ ಸಮ್ಯಕ್ ವ್ಯಾಯಾಮ, ಧ್ಯಾನ ಯೋಗ ಮೊದಲಾದವುಗಳ ಸಹಾಯದಿಂದ ಸದಾ ಸದ್ವಿಚಾರಗಳನ್ನು ಮನಸ್ಸಿನಲ್ಲಿ ಸ್ಥಿರಗೊಳಿಸಿ ಆಸೆಯ ನಿರೋಧ ಮಾಡಬೇಕು. ಮನಸ್ಸು ಸದ್ಭಾವನೆಯಲ್ಲಿ ಇರಬೇಕು, ಯಾವಾಗಲೂ ಭಾವನೆ ಒಳ್ಳೆಯದಾಗಿರಬೇಕು. ಏಳನೇದು ಸಮ್ಯಕ್ ಸ್ಮೃತಿ ಅಂತ. ಇದು ನಾವು ಮಾಡಬಹುದಾದದ್ದು, ಖಂಡಿತ ಮಾಡಬಹುದು ಅನಿಸುತ್ತೆ. ಸಮ್ಯಕ್ ಸ್ಮೃತಿ ಅಂದರೆ ಮನಸ್ಸಿನ ದುಷ್ಟತನವನ್ನು ಆದಷ್ಟು ಕಮ್ಮಿ ಮಾಡ್ಕೋಬೇಕು, ಸದಾ ಒಳ್ಳೆಯದನ್ನೇ ಸ್ಮರಣೆ ಮಾಡಬೇಕು. ಈ ಮಾತನ್ನು ಒಂದು ನಿಮಿಷ ಹೇಳಬೇಕು ನಾನು. ನಮ್ಮ ಸ್ವಭಾವ ಹೇಗಿದೆ ಅಂತ ಗೊತ್ತು, ತಪ್ಪನ್ನು ಬಹಳ ಸುಲಭವಾಗಿ ಕಂಡುಹಿಡಿತದೆ ಮನಸ್ಸು. ನಾನು ಹಿಂದ್ಗಲ್ಲಿ ಹೇಳಿದ್ದೆ ಅದನ್ನು, ಒಂದು ಬಿಳಿ ಪರದೆ ಮೇಲೆ ಒಂದು ಹನಿ ಕರಿ ಮಸಿ ಹಾಕ್ಬಿಡಿ, 100 ಮಂದಿನ ಕೇಳಿ ಏನಿದೆ ಪರದೆ ಮೇಲೆ ಅಂತ ಕೇಳಿ, 99 ಜನ ಮಸಿ ಇದೆ ಅಂತಾರೆ. ಇಷ್ಟು ದೊಡ್ಡ ಬಿಳಿ ಬಣ್ಣ ಕಾಣಿಸ್ಲಿಲ್ಲ, ಇಷ್ಟು ಮಸಿ ಕಾಣಿಸ್ತಲ್ಲ ನಮಗೆ. ಮಸಿ ನೋಡೋ ಸ್ವಭಾವ ಹೇಗೆ ಬಂದ್ಬಿಟ್ಟಿದೆ. ಅದಕ್ಕೆ ಅವನು ಚಂದ ಹೇಳ್ತಾನೆ, ಮನಸ್ಸು ಯಾವಾಗಲೂ ಒಳ್ಳೆಯದನ್ನೇ ಗಮನಿಸಬೇಕು. ಬರದಿಹುದ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ. ಎಂತ ಒಳ್ಳೆ ಮಾತದು. 100 ಕೆಟ್ಟದಿದ್ರು 2 ಒಳ್ಳೇದು ಗುರುತಿಸಪ್ಪ ಅದನ್ನ, ಅದ್ರ ಹೇಳ್ತಾ ಇರೋರು ಒಳ್ಳೇದನ್ನು ಗುರುತಿಸಬೇಕು. ಎಂಟನೇದು ಸಮ್ಯಕ್ ಸಮಾಧಿ ಅಂತ. ಈ ಅಷ್ಟಾಂಗ ಮಾರ್ಗಗಳ ಕಡೆಯ ಸಿದ್ಧಿಯ ಕಡೆಯ ಹಂತ ಇದು. ಇದಕ್ಕಾಗಿ ಮೊದಲನೇ 4 ಘಟ್ಟ ಇದ್ದಾವಲ್ಲ, ಜ್ಞಾನದ ಘಟ್ಟಗಳನ್ನು ಒಂದೊಂದಾಗಿ ಏರ್ಕೊಂಡ್ ಬರಬೇಕು. ಕೊನೆಗೆ ಹಂತ ಹಿಂದಿನ ಜನ್ಮದ ಹೇಳ್ತಾನವನು, ಈ ಹಂತಕ್ಕೆ ಬಂದಾಗ ಸಮ್ಯಕ್ ಸಮಾಧಿ ಸ್ಥಿತಿಗೆ ಬಂದಾಗ

ನಿಮ್ಮ ಹಿಂದಿನ ಜನ್ಮದ ವೃತ್ತಾಂತಗಳು ತಿಳಿತಾವೆ ಅಂತ. ಅದಕ್ಕೆ ಬುದ್ಧನ ಜಾತಕ ಕಥೆಗಳಲ್ಲಿ 547 ಕಥೆಗಳಿದ್ದಾವೆ. ತಾನು ಹಿಂದೆ ಬದುಕಿದ 547 ಜೀವನ ನೆನಪಿಟ್ಟಿದ್ದಾನ ಅವನು. ಆ ಕತೆ ಬರ್ತದೆ, ಹಿಂಗದ್ದಾಗ ವಾರಣಾಸಿಯಲ್ಲಿ ಬ್ರಹ್ಮದತ್ತ ರಾಜನಾಗಿದ್ದಾಗ ಬೋಧಿಸತ್ವ ಇದಾಗಿದ್ದ, ಮೀನಾಗಿದ್ದ, ಏನೇನಾಗಿದ್ದ ಅದೆಲ್ಲ ನೆನಪಿಟ್ಕೊಂಡಿದ್ದಾನೆ.

0: रेडियो सारंग 107.8 एफएम
1: ನನಗೊಬ್ಬರು ಸಿಕ್ಕಿದ್ರು. ಅವ್ರು ಹೇಳ್ತಾರೆ, ನಿಮ್ಮ ಪುನರ್ಜನ್ಮ ಹೇಳ್ತೀನಿ ನಾನು, ನಿಮ್ಮ ಹಿಂದಿನ ಜನ್ಮದಲ್ಲಿ ಏನಾಯಿತು ಅಂತ. ಅವರು ಸಿಕ್ಕು ಹೇಳಿದರು ನಿಮಗೆ, ಅದು ನನಗೆ ಸೈಕಾಲಜಿ ಒಂಚೂರು ಗೊತ್ತು ಅಂದರೆ ಮನಸ್ಸು ಯಾವುದೂ ಮರೆಯಲ್ಲ, ಯಾವ ಅನುಭವ ಮರೆಯಲ್ಲ ಮನಸ್ಸು. ಆ ಕ್ಷಣಕ್ಕೆ ಮರ್ತಂಗೆ ಅನಿಸುತ್ತೆ, ಅದೊಂದು ದೊಡ್ಡ ಬಿನ್ ಇದ್ದ ಹಾಗೆ. ನಿಮ್ಮ ಮನೇಲಿ ಅಟ್ಟ ಇರ್ತಾವಲ್ಲ, ಹುಡ್ಕೋಕೆ ಅಯ್ಯೋ ಇಲ್ಲೇ ಇದೆಯಲ್ಲ ಸಾಮಾನು, ಇದು ಎಷ್ಟು ಹುಡುಕಾಡಿದ್ವಿ ಅವಾಗ ಅಂತೀವಿ ನಾವು. ಯಾವುದು ಹುಡ್ಕೋಕಾಗ ಇನ್ನೇನೋ ಸಿಕ್ಕಿರುತ್ತೆ. ಮನಸ್ಸು ಹಾಗೇನೆ. ಅವ್ರು ಹೇಳ್ತಾರೆ, ನೀವು ಹುಟ್ಟೋ ಕ್ಷಣದಲ್ಲಿ ಇದ್ದಂಥ ಅನುಭವ ಕೂಡ ನೆನಪಲ್ಲಿ ಇರುತ್ತದೆ, ಅದು ಹುಡುಕ್ಬೋದು. ಅದನ್ನು ಇದು ಮಾಡಿದಾಗ ಮಾಡ್ತಾರೆ, ಹಿಪ್ನೋಥೆರಪಿ ಮಾಡಿದಾಗ ಹೋಗಿ ಮಾಡ್ಕೋಬೋದು. ಆ ಮನುಷ್ಯ ನನಗೆ ಹೇಳ್ದ, ನಿಮ್ಮ ಹಿಂದಿನ ಜನ್ಮದಲ್ಲಿ ಏನಿದ್ರಿ ನೀವು ಹೇಳ್ತೀನಿ, ಅದಕ್ಕೆ ನಾನು ನಿಮ್ಮನ್ನು 6-7 ಜನ್ಮ ಹಿಂದೆ ತೊಗೊಂಡು ಹೋಗ್ತೀನಿ ಅಂದ. ನಮ್ಮರ ಇರೋದೇ ಭಾರ ಆಗಿದೆ, ಇನ್ನು ಅವನದಿ ಎಲ್ಲ 6 ಕಟ್ಕೊಳ್ಳಿ ಅವನ. ಅವನು ಕೇಳಿದೆ, ನಿನಗೆ ಎಷ್ಟು ಜನ್ಮ ಗೊತ್ತಿದೆ ಅಂತ. 24 ಜನ್ಮ ಗೊತ್ತಿದೆ ಅಂದ. ಕಷ್ಟ ಆಗೋಲ್ಲ ಏನ್ರಿ ಎಂದೆ ನಾನು. ಮತ್ತು ಅವರೆಲ್ಲ ನೆನಪಿದೆಯಾ? ನೆನಪಿದೆ ಅಂದ. ನೀವು ರಸ್ತೆಯಲ್ಲಿ ಹೋಗ್ತಾ ಇರ್ತೀರಿ, ನಿಮ್ಮ ಹೋದ ಜನ್ಮದ ಹೆಂಡತಿ, ಆಗ ತುಂಬ ವಯಸ್ಸಾಗ್ಬಿಟ್ಟಿದೆ ಆಕೆ, ಈಗ 90 ವರ್ಷ. ನಿಮ್ಮ ಹೆಂಡತಿ ನಿಮ್ಮ ಪಕ್ಕದಲ್ಲೇ ಇದ್ದಾಳೆ, ಏನು ಮಾಡ್ತೀರಿ ಈಗ ಅಂತ ಕೇಳಿದೆ. ನಮಗೇನು ತೊಂದರೆ ಆಗಲ್ಲ ಅಂತ ಅವನು. ಎಷ್ಟು ಕರೆಕ್ಟ್ ಉದಾಹರಣೆ ಕೊಟ್ಟನ, ಸಂತೋಷ ಆಯ್ತು ಹೇಳೋದು ನೋಡಿದರೆ. ಅವನು ಹೇಳೋದು, ಎಲ್ಲರೂ ಗೊತ್ತಾಗುತ್ತೆ, ಹೋದ ಮಗ ಇದ್ದ ಇವನು, ಇವು ನನ್ನ ಮೊಮ್ಮಗ ಆಗಿದ್ದ, ಎಲ್ಲ ಗೊತ್ತಾಗುತ್ತೆ ನನಗೆ, ಕನ್ಫ್ಯೂಸ್ ಆಗಲ್ವಾ ಅಂತ ಕೇಳಿದೆ. ಅವನು ಏನಾಗೋಲ್ಲ ಅಂದ. ಹೇಗೆ? ಅವನು ಭಾಳ ಒಳ್ಳೆ ಉದಾಹರಣೆ ಕೊಟ್ಟ. ಒಬ್ಬ ಯಾವನೋ ಆ್ಯಕ್ಟರ್ ಇದ್ದಾನೆ, 300-400 ಸಿನಿಮಾ ಆ್ಯಕ್ಟಿಂಗ್ ಮಾಡಿದ್ದಾನೆ. ಅವನು ಮೊದಲೇ ಸಿನಿಮಾ ಮಾಡಿದಾಗ ಆಕೆ ಹೀರೋಯಿನ್ ಆಗಿದ್ಲು, 40ನೇ ಸಿನಿಮಾದಲ್ಲಿ ತಾಯಿ ಆಗಿದ್ಲು ಅಲ್ವಾ. ಅವನು ಹಾಗೆ ಅಂತಾನೆ, ಆ ಸಿನಿಮಾದಲ್ಲಿ ಹೆಂಡತಿ ಆಗಿದ್ಲು, ಈ ಸಿನಿಮಾದಲ್ಲಿ ತಾಯಿ ಆಗಿದ್ದಾಳೆ ಅಂತಾನೆ. ನನಗೂ ಹಾಗೆ ಅನಿಸುತ್ತೆ, 3ನೇ ಜನ್ಮದಲ್ಲಿ ಆಕೆ ಹೆಂಡತಿ ಆಗಿದ್ದು, ಇವಾಗ ಆಗಿದ್ದ ಅನಿಸುತ್ತೆ ಅಂತ. ನನಗೆ ಅದ್ಭುತ ಅನಿಸ್ಬಿಡ್ತು, ನನಗಂತೂ ಆಗಲ್ಲ, ಕನ್ಫ್ಯೂಸ್ ಆಗ್ತದೆ. ಅಂದರೆ ಅವನು ಹೇಳ್ತಾ, ಬುದ್ಧ ಹೇಳ್ತಾನೆ, ನೀವು ನಿಜವಾಗ್ಲೂ ಆ ಹಂತಕ್ಕೆ ಹೋದರೆ ನಿಮ್ಮ ಹಿಂದಿನ ಜನ್ಮಗಳು ನೆನಪೆಲ್ಲ ಆಗ್ತದಂತೆ. ಅದರಿಂದ ಪ್ರಯೋಜನ ಏನು ಅಂತ ಹೇಳ್ತಾನೆ ಅವನು. ಒಂದು ಆದದ್ದೇನಪ್ಪ ಅಂದರೆ ಅವನು ಹೇಳ್ತಾ, ಹಿಂದಿನ ಜನ್ಮ ನೆನಪಾಗೋದ್ರಿಂದ ಅದು ಒಂದು ಟೆಂಪರರಿ ಫೇಸಾ, ಇದು ಒಂದು ಟೆಂಪರರಿ ಫೇಸಾ, ಇದು ಟೆಂಪರರಿ ಫೇಸ್ ಆಗಾದರೆ ನಾ ಯಾಕೆ ತಲೆ ಕೆಡಿಸ್ಕೋಬೇಕು? ಈ ಯಾವುದೋ ಒಂದು ಹೋಟೆಲಿಗೆ ಹೋಗ್ತೀರಿ, ಊರಿಗೆ ಹೋದಾಗ ಬಿಡ್ಬೇಕಾದ್ರೆ ಕೆಟ್ಟ ಅನ್ಸುತ್ತ? ಬಿಟ್ಟು ಬರ್ಬೇಕಾದ್ರೆ ಕೆಟ್ಟ ಅನ್ಸಲ್ಲ, ಮನೆ ಬಿಟ್ಟು ಹೋಗ್ಬೇಕಾದ್ರೆ ಕೆಟ್ಟ ಅನ್ಸುತ್ತೆ, ನಂದು ಒಂದು ಮೋಹ ಬಂದಿದೆ ಅಲ್ಲಿ, ಹೋಟೆಲ್ ನಂದು ಅಲ್ಲಲ್ಲ. ಹಾಗೆ ಅವನು ಹೇಳ್ತಾನೆ, ಹಿಂದಿನ ಜನ್ಮದೆಲ್ಲ ಜ್ಞಾನಿ ಆದಾಗ ನಿರ್ವಾಣದ ಶಾಂತಿ ಮನಸ್ಸಲ್ಲಿ ಇಳಿತದೆ ಅಂತಾನೆ. ಎಷ್ಟು ಚಂದ ನೋಡಿ ಹೇಳೋದು ಅವನು. ಆ ಸಮಾಧಿ, ಸಮ್ಯಕ್ ಸಮಾಧಿಗೆ ಹೋದಾಗ ದುಃಖಮಯವಾದ ಬದುಕಿನಿಂದ ಪರಮಶಾಂತಿಯ ನಿರ್ವಾಣ ಸ್ಥಿತಿಯನ್ನು ಪಡೆಯುವಂಥ ಅಷ್ಟಾಂಗ ಮಾರ್ಗ ಅಂತ ಹೇಳ್ತಾನೆ. ಈ ಬುದ್ಧನ ಮಾತುಗಳನ್ನು ಕೇಳಿ 5 ಜನ ಶಿಷ್ಯರು ಎದ್ದು ನಿಂತು ನಮಸ್ಕಾರ ಮಾಡಿ ಬುದ್ಧಂ ಶರಣಂ ಗಚ್ಛಾಮಿ ಅಂದರು. ಮೊದಲನೇ ಸಲ ಅಲ್ಲಿಂದ ಶುರುವಾಯಿತು.

0: रेडियो सारंग 107.8 FM.
1: ಇನ್ನಿಬ್ಬರು ಶಿಷ್ಯರ ಜೊತೆಗೆ ಹೇಳಬೇಕಾಗ್ತದೆ, ಶಾರಿಪುತ್ರ ಮತ್ತು ಮೌದ್ಗಲ್ಯಾಯನ ಅಂತ. ಭಾರಿ ಬುದ್ಧಿವಂತರು ಇವರು. ಶಾರಿಪುತ್ರ ನಳಂದಾದವನು, ಅಲ್ಲಿ ನಳಂದ ಅಂತಿದೆಯಲ್ಲ, ನಳಂದಾದವನು. ಮಾಥರ ಅನ್ನುವಂಥ ಬ್ರಾಹ್ಮಣನ ಮಗ ಕೋಷ್ಠಿಲ ಅಂತ ಒಬ್ಬ ಇದ್ದ. ಹೆಸರು ನೆನಪಿಡಬೇಕು ಅಂತೇನಿಲ್ಲ, ಸುಮ್ಮನೆ ಮನಸ್ಸಲ್ಲಿ ಇರಲಿ. ಮಾಥರ ಅನ್ನೋ ಬ್ರಾಹ್ಮಣನ ಮಗ ಕೋಷ್ಠಿಲ ಅಂತ ಅವನ ಹೆಸರು. ಅವನು ಲೋಕಾಯತ ಮತ ಅಂತ, ನಮ್ಮ ದಕ್ಷಿಣ ಭಾರತದಲ್ಲಿ ಇರುವಂಥದ್ದು. ಆ ಲೋಕಾಯತ ಮತವನ್ನು ಕಲಿಯಬೇಕು ಅಂತ ಬಂದ. ಅಲ್ಲಿಂದ ನಳಂದಾದಿಂದ ಬಂದ. ಬಂದು ಇಲ್ಲೇ ವಸ್ತಿ ಹಾಕಿದ. ತನ್ನ ತಂಗಿಯನ್ನು ಕರ್ಕೊಂಬಂದ ಜೊತೆಗೆ. ಇಲ್ಲಿ ಶಾಸ್ತ್ರ ಅಧೀನ ಆಗೋವರೆಗೂ ನಾನು ವಾಪಸ್ ನಾನು ಊರಿಗೆ ಹೋಗಲ್ಲ ಅಂತ ಹಠದಿಂದ ಕಲಿತಾ ಇದ್ದ. ಎಷ್ಟೋ ವರ್ಷ ಇಲ್ಲೇ ಉಳ್ಕೊಂಡ್ಬಿಟ್ಟ ಅವನು. ಅವನು ಪ್ರತಿಜ್ಞೆ ಮಾಡಿದ್ದ. ಕೆಲವು ಪ್ರತಿಜ್ಞೆ ವಿಚಿತ್ರ ವಿಚಿತ್ರ ಇರ್ತವೆ. ಅವನು ಹೇಳ್ತಾನೆ, ಲೋಕಾಯತ ಮಾತ ನನಗೆ ಪೂರ್ತಿ ಸ್ವಾಧೀನ ಆಗುವವರೆಗೂ ನಾನು ಉಗುರು ಕತ್ತರಿಸ್ಕೊಳ್ಳಲ್ಲ ಅಂತ ಮಾಡಿದ್ದ. ಅಂದ್ರೆ ಅವನು ಉಗುರು ಏನಾಗಿರ್ಬೇಕು ಲೆಕ್ಕ ಹಾಕೊಡಿ. ಅವನು ಅವಾಗೆಲ್ಲ ರೆಕಾರ್ಡಿಂಗ್ ಕೊಡಿ ಇರ್ಲಿಕ್ಕಿಲ್ಲ, ಇಷ್ಟುದ್ದಾಗಿತ್ತು. ಅವನ ಹೆಸರು ಇಟ್ಬಿಟ್ರಂತೆ ಜನ, ಕೋಷ್ಠಿಲ ಅಲ್ಲ ಅವನು, ದೀರ್ಘನಖ ಅಂತ. ದೀರ್ಘನಖ ಅಂದ್ರೆ ಉದ್ದಕ್ಕೂ ಉದ್ದು ಉಗುರಿಟ್ಟವನು ಅಂತ. ಅವನ ತಂಗಿ ಹೆಸರು ಶಾರಿ ಅಂತ. ಅವನ ತಂಗಿ ಹೆಸರು ಶಾರಿ. ಆಕೆ ಇದಿಲ್ಲೇ ಇದ್ಲಲ್ಲ ಎಷ್ಟೋ ವರ್ಷ. ಇಲ್ಲೇ ದಕ್ಷಿಣದ ಬ್ರಾಹ್ಮಣ ಒಬ್ಬ ತಿಷ್ಯ ಅನ್ನೋ ಒಂದು ಲಗ್ನ. ತಿಷ್ಯನ ಮದುವೆ ಆದ್ಮೇಲೆ ಒಂದು ಮಗು ಆಯಿತು. ಆ ಮಗುನಿಗೆ ಉಪತಿಷ್ಯ ಅಂತ ಹೆಸರಿಟ್ರು. ತಿಷ್ಯನ ಮಗ ಉಪತಿಷ್ಯ ಅಂತ ಹೆಸರಿಟ್ರು. ಆದರೆ ಅವನು ಹಾಗೇನೆ ಉಪತಿಷ್ಯ ಅಂತ ಕರೆಯೋದು ಬಂದು ಶಾರದ್ವತಿ ಪುತ್ರ ಅಂತ ಕರೆದ್ರು. ಆಕೆ ಶಾರಿ ಅನ್ನೋದು ಪೂರ್ತಿ ಹೆಸರು ಶಾರದ್ವತಿ ಅಂತ ಇರಬೇಕು, ಕರೆಯೋದೆಲ್ಲ ಶಾರಿ ಅಂತ ಕರಿತಾ ಇದ್ರು. ಶಾರದ್ವತಿ ಪುತ್ರ ಅಥವಾ ಶಾರಿ ಪುತ್ರ ಅಂತ ಅಕ್ಷರಕ್ಷರ ಮಾಡಿದರು. ಬಹಳ ಜನ ಅವನ ಹೆಸರು ಉಪತಿಷ್ಯ ಅನ್ನೋದು ಮರ್ತೇ ಬಿಟ್ರು. ಶಾರಿ ಪುತ್ರ, ಶಾರಿ ಮಗ ಅಂತ ಹಾಗೆ ಉಳ್ಕೊಂಡ್ಬಿಡ್ತದ. ಶಾರಿ ಪುತ್ರ ಅಂತ ಉಳ್ಕೊಂಡ್ಬಿಡ್ತು. ಅವ ಬಾಲ್ಯದಿಂದಲೂ ಅತ್ಯಂತ ಮೇಧಾವಿ ಆದಂತ ಹುಡುಗ. ಎಲ್ಲ ಶಾಸ್ತ್ರಗಳನ್ನ, ಉಪನಿಷತ್ತುಗಳನ್ನ, ಬ್ರಾಹ್ಮಣಗಳನ್ನ, ಪುರಾಣಗಳನ್ನ ಸಣ್ಣ ವಯಸ್ಸಿನಲ್ಲೇ ಬಾಯ್ಪಾಠ ಆಗುವಷ್ಟರ ಮಟ್ಟಿಗೆ ಚೆನ್ನಾಗಿ ಓದ್ಕೊಂಡ್ಬಿಟ್ಟ, ವಿಶಾರದಾಗ್ಬಿಟ್ಟ. ಅವನ ಪಕ್ಕದ ಹಳ್ಳಿಯಲ್ಲಿ ಪೋತಾಲ ಅಂತ ಒಬ್ಬ ಬ್ರಾಹ್ಮಣ. ಅವ ಕೌಂಡಿಣ್ಯ ರಾಜನ ಪುರೋಹಿತನಾಗಿದ್ದವನು. ಅವನ ಹೆಂಡತಿ ಹೆಸರು ಮುದ್ಗಲಿ ಅಂತ. ಅವ್ರೊಬ್ಬನೇ ಒಬ್ಬ ಮಗ, ಅವನ ಹೆಸರು ಕೋಲಿತ ಅಂತ. ಹೆಸರು ಹೋಗ್ತಾವು, ಉಳಿದೊಂದೇ ಉಳಿದ ಕೊನೆಗೆ. ತಾಯಿ ಮುದ್ಗಲಿ ಆದ್ದರಿಂದ ಈ ಹುಡುಗ ತಾಯಿನ ತುಂಬ ಹೋಲ್ತಾ ಇದ್ದ ರೂಪದಲ್ಲಿ. ಆದ್ದರಿಂದ ಏ ಮುದ್ಗಲಿ ಮಗ ಹೇಗಿದ್ದ ನೋಡಿ, ಇವನು ಮುದ್ಗಲಿ ಮಗ ಹೇಗಿದ್ದ ನೋಡು ಅಂದ್ಕೊಂಡು ಮುದ್ಗಲಿ ಪುತ್ರ ಅನ್ನೋ ಅಕ್ಷರ ಮಾಡಿದರು. ಆ ಮುದ್ಗಲಿ ಪುತ್ರನ ಮೌದ್ಗಲ್ಯಾಯನ ಅಂತಾಯ್ತು. ಅವನ ಹೆಸರು ಶಾರಿ ಪುತ್ರ ಹೇಗೆ ಶಾರಿ ಮಗ ಶಾರಿ ಪುತ್ರ ಆದ್ನೋ, ಮುದ್ಗಲಿ ಮಗ ಮೌದ್ಗಲ್ಯಾಯನ ಆದ. ಇವನು ಕೂಡ ಅಸಾಧ್ಯ ಮೇಧಾವಿ ಹುಡುಗ. ಸಣ್ಣ ಸಣ್ಣ ವಯಸ್ಸುಗಳಲ್ಲಿ ಇವನು ಪ್ರಸಂಗ ಏರಿಯಾದಲ್ಲೇ ಅತ್ಯಂತ ಬುದ್ಧಿವಂತ ಅಂತ ಆಗ್ಬಿಟ್ಟ. ಕಲಿಯಬೇಕಾದ್ರೆ ಹೋಗ್ಬೇಕಲ್ಲ, ಎಲ್ಲಿ ಹೋಗ್ಬೇಕು? ಆಗೆಲ್ಲ ಹೋಗ್ಬೇಕಾದ್ರೆ ನಳಂದ ಯೂನಿವರ್ಸಿಟಿಗೆ ಹೋಗ್ಬೇಕಲ್ಲ. ಅವಾಗೆಲ್ಲ ನಳಂದ ಶಾಲೆಗೆ ಇಬ್ರು ಹೋದ್ರು, ಶಾರಿ ಪುತ್ರ ಮೌದ್ಗಲ್ಯಾಯನ ಒಂದೇ ತರಗತಿಯಲ್ಲಿ ಒಂದೇ ವಯಸ್ಸಿನವರು, ಒಂದೇ ಕಡೆ ಕಲಿಯೋಕೆ ಶುರು ಮಾಡಿದ್ರು. ಇಬ್ಬರಲ್ಲೂ ಕಾಂಪಿಟೀಷನ್, ತುಂಬ ಹೆಲ್ದಿ ಕಾಂಪಿಟೀಷನ್. ಚೆನ್ನಾಗಿ ಕಲ್ತರು. ಎಷ್ಟರ ಮಟ್ಟಿಗೂ ಅಂದರೆ ಶಾರಿಪುತ್ರ ಮೌದ್ಗಲ್ಯಾಯನ ನಡುವೆ ಯಾರು ದೊಡ್ಡವರು, ಯಾರು ಹಿರಿಯರು ಅಥವಾ ಯಾರು ಬುದ್ಧಿವಂತರು ಅಂತ ಗೊತ್ತು ಮಾಡೋಕೆ ಆಗದಷ್ಟು ದೊಡ್ಡವರಾಗ್ಬಿಟ್ರು. ಆ ನಂತರ ಮುಗಿದ್ಮೇಲೆ ರಾಜಗೃಹ, ಎಲ್ಲಿ ಬುದ್ಧ ತನ್ನ ಕಟ್ಸಿದ್ನಲ್ಲ, ವೇಣುವನದಲ್ಲಿ ಕಟ್ಸಿದ್ನಲ್ಲ ವಿಹಾರ, ಅದ್ರ ಹತ್ತಿರ ಇರುವಂಥ ಒಂದು ರಾಜಗೃಹದಲ್ಲಿ ಸಂಜಯ ಅಂತ ಒಬ್ಬ ದೊಡ್ಡ ಜ್ಞಾನಿ ಇದ್ದ. ಅವನ ಕಡೆಗೆ ಸೇರ್ಕೊಂಡ್ರು ಇವರು, ಪರಿವರಾಜಗೃಹಕ್ಕೆ ಸೇರ್ಕೊಂಡ್ರು ಇಬ್ಬರು ಸನ್ಯಾಸಿಗಳಾಗಿ. ಶಾರಿಪುತ್ರ ಮೌದ್ಗಲ್ಯಾಯನ ಇಬ್ಬರು ಸೇರಿಕೊಂಡ್ರು.

0: Radio Sarang 107.8 FM.
1: ಆ ಸಮಯ ಒಂದ್ಸಲ ಹಿಂಗ್ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಶಾರಿಪುತ್ರ ಮೊದ್ಗಲ್ಯಾಯನ ಹೋಗ್ತಿರ್ಬೇಕಾದ್ರೆ ಅಶ್ವಜಿತ ಅಂತ ಹೇಳಿದ್ನಲ್ಲ ಮೊದಲು ಪಂಚ ಶಿಷ್ಯರೊಳಗೆ ಒಬ್ಬ ಹೋಗಿ ರಸ್ತೆಯಲ್ಲಿ ಹೋಗ್ತಿದ್ದಂತೆ. ಅವನ ಮುಖದಲ್ಲಿ ತುಂಬ ಗಂಭೀರವಾದ ಹುಡುಗ, ಬುದ್ಧನ ವಯಸ್ಸಿನವನೇ ಆಲ್ಮೋಸ್ಟ್. ಅವನು ನೋಡ್ಬಿಟ್ಟು ಇವರಿಬ್ಬರು ಹೋಗಿ ನೀವು ಯಾರು ಶಿಷ್ಯರು, ನೀವು ಏನ್ ಮಾಡ್ತಿದ್ದೀರಿ ಇಲ್ಲಿ ವಿಹಾರದಲ್ಲಿ ಅಂತ ಕೇಳಿದಂತೆ. ಇಲ್ಲ ನಮ್ಮ ಗುರು ಹೇಗೆ ಶಾಕ್ಯಮುನಿ ಬುದ್ಧ ಅಂತ ಕರಿತೀವಿ, ಗೌತಮ ಬುದ್ಧ ಅಂತ ಕರಿತೀವಿ ಅವನ, ಅವನು ಜ್ಞಾನ ಕೊಟ್ಟಿದ್ದಾನೆ ನಮಗೆ, ಅವನು ಶಿಷ್ಯರಾಗಿದ್ದೀವಿ ಅಂತ. ಅಲ್ಲ ಇಷ್ಟೆಲ್ಲ ವೇದಾಂತ ಓದ್ಕೊಂಡು ಅವನ ಕಡೆ ಯಾಕೆ ಹೋದ್ರಿ ಅಂತ ಕೇಳಿದಂತೆ. ಇಲ್ಲ ನಮ್ಗೆ ಗೊತ್ತಾಯ್ತು ಇದು ಮೀರಿದ್ದಿದೆ ಅವನ ಕಡೆಗೆ ಅಂತ. ಏನು ಹೇಳ್ತಾನೆ ಅವನು ಹಾಗಾದ್ರೆ, ಬನ್ನಿ ನನ್ನ ಜೊತೆಗೆ ಅಂತ. ವಶ್ವಜಿತ ಕೂತ್ಕೊಂಡು ಇವರಿಗೆಲ್ಲ ಪೂರ್ತಿ ಹೇಳ್ತಾನೆ, ಬುದ್ಧನ ಸಿದ್ಧಾಂತಗಳನ್ನು ಹೇಳ್ತಾನೆ. ಹೇಳಿದ ಅವರಂತಾರೆ ನಾನು ನಿಮ್ಮ ಜೊತೆಗೆ ಬಂದ್ಬಿಡ್ತೀವಿ. ಅವರಿಬ್ಬರು ಹೋಗಿ ಅಲ್ಲಿ ಶಾಕ್ಯ ಮುನಿಗೆ ಸೇರಿಕೊಂಡು ಅವನ ಕಡೆ ಶ್ರಮಣಕರಾಗ್ಬಿಟ್ರು. ಅವರು ಎಷ್ಟರ ಮಟ್ಟಿಗೆ ದೊಡ್ಡವರಾದರು ಅವರು ಅಂದರೆ, ಹೇಳ್ತೀನಲ್ಲ ಈ ಮೂರು ಜನ ಮರೆಯೋಂಗಿಲ್ಲ ಅಂತ. ಮೊದಲಿದ್ದು ಅವನು ಮಹಾಕಾಶ್ಯಪ, ಈ ಶಾರಿಪುತ್ರ ಮೌದ್ಗಲ್ಯಾನ ಎಷ್ಟು ದೊಡ್ಡವರಾದ್ರಂದ್ರೆ ಬುದ್ಧ ಮೆಚ್ಕೊಂಡು ಹೇಳ್ತಿದ್ದಂತೆ, ಶಾರಿಪುತ್ರ ಶಿಷ್ಯರಿಗೆ ಮಗುವನ್ನು ಹೆತ್ತ ತಾಯಿಯಂತೆ, ಮೌದ್ಗಲ್ಯಾಯನ ಪಾಠ ಕಲಿಸುವ ಗುರು ಇದ್ದಂತೆ ಅಂತ. ಎಂಥ ಸರ್ಟಿಫಿಕೇಟ್ ರೀ ಅದು ಬುದ್ಧನ ಕಡೆ ಸಿಗಬೇಕಾದ್ರೆ. ಅಂದರೆ ಶಾರಿಪುತ್ರನ ಮೂಲ ಆಕರ್ಷಣೆ ಪ್ರೀತಿ, ಮೌದ್ಗಲ್ಯಾಯನದು ಜ್ಞಾನ. ಎಷ್ಟು ಚೆಂದ ನೋಡಿ, ಅದು ಶಾರಿಪುತ್ರ ತಾಯಿ ಇದ್ದ ಹಾಗೆ, ಮೌದ್ಗಲ್ಯಾಯನ ಕಲಿಸುವ ಗುರು ಇದ್ದ ಹಾಗೆ ಅಂತ ಹಾಗೆ ಕಲಿಸಿದ್ರು. ಅವನು ಹೇಳ್ತಾನೆ, ನನ್ನ ನಂತರ ಮಹಾಕಾಶ್ಯಪನ ನಂತರ ಈ ಗಣನಾಯಕ ಆಗೋದು ಇವರಿಬ್ರೇನೆ ಅಂತ ಹೇಳಿ ಶಾರಿಪುತ್ರನ ಧರ್ಮ ಸೇನಾಪತಿ ಅಂತ ಕರೆದ. ಅತ್ಯಂತ ಶ್ರೇಷ್ಠ ಶಿಷ್ಯರವರು ಅವನು ಧರ್ಮ ಸೇನಾಪತಿ ಅಂತ ಕರೆದ. ಈ ಶಾರಿಪುತ್ರನ ಶ್ರದ್ಧೆ ಅಪಾರವಾದಂಥದ್ದು, ಬುದ್ಧನ ಮೇಲೆ ನಂಬಿಕೆ ಎಷ್ಟು ಅಪಾರ ಅಂತಂದ್ರೆ ಒಂದ್ಸಲ ಉತ್ಸಾಹ ಮೇರಿ ಹೋಗ್ಬಿಡ್ತದೆ. ಕೆಲವೊಂದ್ಸಲ ನಾವು ಹೊಗಳಕ್ಕೆ ಹೋದಾಗ ಬೌಂಡ್ರಿ ದಾಟಿ ಹೋಗ್ಬಿಡ್ತೀವಲ್ಲ, ಹಾಗೆ ಒಂದ್ಸಲ ಬಂದ ಬುದ್ಧನ ಮುಂದೆ ಕೂತ್ಕೊಂಡಂತೆ. ಬಂತೆ ಬಂತೆ ಅಂದರೆ ಗುರುವೇ ಅಂತಂದಾಗೆ, ಬಂತೆ ನಿನ್ನಂಥ ಅರ್ಹತ ಹಿಂದೆ ಇರಲಿಲ್ಲ, ಮುಂದೆ ಇರೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು. ನಿನ್ನಂಥ ಅರ್ಹತ ಅಂದರೆ ಬುದ್ಧತ್ವ ಪಡ್ಕೊಂಡವನು ಹಿಂದೆ ಇರಲಿಲ್ಲ ಮುಂದೆ ಇರೋದಿಲ್ಲ ಅಂತ. ಬುದ್ಧ ತನ್ನ ಯೂಶುವಲ್ ಈ ಸ್ಮೈಲ್ಡ್ ಬ್ಯೂಟಿಫುಲಿ, ನಕ್ಬಿಟ್ಟು ಹೇಳಿದಂತೆ, ನನ್ನ ಹಿಂದೆ ಇರುವಂಥ ಎಷ್ಟು ಮಂದಿ ಅರ್ಹತರ ಪರಿಚಯ ಇದೆಯಪ್ಪ ನಿನಗೆ ಅಂತ ಕೇಳಿದಂತೆ. ಯಾರ್ದೂ ಗೊತ್ತಿಲ್ಲ. ಮುಂದೆ ಬರೋರು ಯಾರ ಪರಿಚಯ ಇದೆ ಗೊತ್ತಿಲ್ಲ. ಮತ್ತೆ ಹೆಂಗೆ ಹೇಳಿದೆ ಎಲ್ಲಕ್ಕಿಂತ ನಾನೇ ದೊಡ್ಡವನು ಅಂತ. ಅವನು ಹೇಳ್ತಾನೆ, ಪ್ರೀತಿ ಕೂಡ ಆಸೆ ಆಗಿಬಿಡುತ್ತೆ. ಎಂತ ಚಂದ ಮಾತದು, ಪ್ರೀತಿ ಕೂಡ ದಡ ಮೀರಿದ್ರೆ ಆಸೆ ಆಗಿಬಿಡುತ್ತೆ, ಅದು ಅತಿ ಆಗಬಾರ್ದು. ಅದರಿಂದ ಹಂತ ಹಂತ ಇಟ್ಕೋ ಆ ಪ್ರೀತಿ, ಆ ಶ್ರದ್ಧೆ. ಬುದ್ಧನ ಬಗ್ಗೆ ಯಾರಾದರೂ ಬುದ್ಧನ ಬಗ್ಗೆ ಮಾತಾಡಿದ್ರೆ ಮುಂದೆ ಬರ್ತದೆ ದೇವದತ್ತ, 500 ಜನ ಕರ್ಕೊಂಡು ಹೋಗ್ಬಿಡ್ತಾನೆ, ಶಿಷ್ಯರನ್ನು ಕರ್ಕೊಂಡು ಬೇರೆ ಕಡೆ ಹೋಗ್ತಾನೆ. ಬುದ್ಧನ ವಿರುದ್ಧ ಭಾಷಣ ಮಾಡ್ತಿರ್ತಾನೆ, ತನ್ನ ಥಿಯರಿ ಹೇಳ್ತಿರ್ತಾನೆ. ಸುಸ್ತಾಗಿರುತ್ತೆ, ಶಾರಿಪುತ್ರ ಹೋಗಿರ್ತಾನೆ, ಶಾರಿಪುತ್ರ ಒಂದು ತಾಸು ನೀ ಮಾತಾಡಪ್ಪ ಸ್ವಲ್ಪ ನಿದ್ದೆ ಮಾಡಿಬರ್ತೀನಿ ನಾನು ಅಂತ ಹೋಗ್ತಾನೆ. ನಿದ್ದೆ ಮಾಡಿ ಬರೋದ್ರಲ್ಲಿ ಒಬ್ಬರೂ ಇಲ್ಲ, ಶಾರಿಪುತ್ರನ ಮಾತು ಕೇಳ್ಕೊಂಡು 500 ಜನ ಹೋಗ್ಬಿಟ್ಟಿರ್ತಾರೆ ವಾಪಸ್ಸು ದೇವದತ್ತನ್ ಬಿಟ್ಟು. ಅಂತ ಪ್ರಭಾವಶಾಲಿ ಮಾತಾಡುವಂಥವನವನು ಅವನಿದ್ದ. ಅವನು ಹೇಳ್ತಾ ಬುದ್ಧ ಹೇಳ್ತಿರ್ತಾನೆ, ಶಾರಿಪುತ್ರ ಮಾತಾಡಿದ್ರೆ ಯಾರಾದರೂ ನಂಬಿ ಬಂದ್ಬಿಡ್ತಾರೆ ಆಶ್ರಮಕ್ಕೆ ಅಂತ ಹಾಗೆ.

0: You're listening to Radio Sarang, 107.8 FM.
1: ಆ ಶಾರಿಪುತ್ರನ ಒಂದು ಹೇಳಿ ಮುಗಿಸ್ಬಿಡ್ತೇನೆ ಇವತ್ತು. ಅವನು ಒಂದು ಸಲ ತೀರ್ಮಾನ ಮಾಡಿದ, ತನ್ನ ಕೋಣೆಗೆ ಬಂದ ವಿಹಾರದಲ್ಲಿ, ತನ್ನ ಕೋಣೆಯ ಸ್ವಚ್ಛ ಮಾಡಿ ಎಲ್ಲ ನೆಲ ಒರೆಸಿ ಬಟ್ಟೆಯಿಂದ ಒರೆಸ್ಬಿಟ್ಟು ತೊಳೆದು ಅವನು ವಾಷ್ಪ ಬಂದ, ಏನು ಮಾಡ್ತಿದ್ಯೋ ಅಂತ ಕೇಳ್ದ. ಇಲ್ಲ, ನಂದು ಇವತ್ತು ಕಡೆ ದಿವಸ, ಇಲ್ಲಿ ಇದಿರಲ್ಲ, ನಾನು ಊರಿಗೆ ಹೋಗ್ತೀನಿ. ಯಾಕೆ ಊರಿಗೆ ಹೋಗ್ತೀಯಾ? ವಿಹಾರ ಬಿಟ್ಟು ಹೋಗ್ತೀಯಾ ಅಂತ. ಇಲ್ಲ ಇಲ್ಲ, ಧ್ಯಾನ ಬಿಡ್ತಿದ್ದೀನಿ, ವಿಹಾರ ಬಿಡೋದೇ ನಿನ್ನ, ನಿನ್ನ ಕಡೆ ಸಲ ನೋಡೋದು ನಾನು, ನಿನ್ನ ಮುಂದೆ ನೋಡೋಲ್ಲ ನಿನ್ನ ಅಂದ. ಏಕಾಯ್ಕಿ ಯಾಕೋ ಹಿಂಗೆ ಅಂದ. ಇಲ್ಲ, ನಾನು ಹೋಗ್ತೀನಿ, ಕೆಲಸ ಇದೆ ನನಗೆ, ಹೋಗ್ತೀನಿ, ಗುರುಗಳಿಗೆ ಹೇಳ್ತೀನಿ. ಬುದ್ಧನ ಹೇಳ್ದ, ಬುದ್ಧನ ಹೇಳಿ, ಗುರುವೇ ನಾನೀಗ ನಮ್ಮ ಊರು ಹೋಗ್ತೀನಿ ನಳಂದಕ್ಕೆ, ನಾನು ಅಲ್ಲೇ ಸಾಯ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಯಾವಾಗ ದೇಹ ಬಿಡ್ಬೇಕಂತೀಯ? ಏನು ಇವ್ರು ಕೇಳೋದು, ಮಾತನಾಡಿ ಗುರು ವಶಿಷ್ಠ ಕೇಳೋದು, ನೀ ಯಾವಾಗ ದೇಹ ಬಿಡ್ಬೇಕಂತೀಯ ಅಂತ ಕೇಳಿದ. ನಾನೊಂದು 7-8 ದಿವಸದಲ್ಲಿ ಬಿಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಅಲ್ಲಿ ನನ್ನ ತಾಯಿ ಕಾಯ್ತಿದ್ದಾಳೆ, ಅಲ್ಲಿ ಹೋಗ್ತೀನಿ, ಯಾವ ಊರಲ್ಲಿ ಹುಟ್ಟಿದ್ನೋ ಅದೇ ಊರಲ್ಲಿ ಸಾಯ್ಬೇಕು ಅಂದ್ಕೊಂಡಿದ್ದೀನಿ ಅಂತ. ಹಾಗಾದ್ರೆ ತೀರ್ಮಾನ ಮಾಡಿದ್ರೆ ಹಾಗೆ ಮಾಡ್ಕೊ, ಹೋಗೋ ಒಂದು ಉಪನ್ಯಾಸ ಮಾಡಿ ಹೋಗು ಅಂತಾನೆ. ಆತ ಶಾರಿಪುತ್ರ ಎಲ್ಲರೂ ಉಳಿದ ಉಪದೇಶ ಮಾಡ್ತಾನೆ. ನೋಡಿ, ಇದು ಏನು ಮನಸ್ಥಿತಿ ಅಂತ ವಿಚಿತ್ರ ಅನಿಸಲ್ವಾ ನಮಗೆ? ಊರಿಗೆ ಹೋಗ್ಬೇಕಾದ್ರೆ ಕಣ್ಣಲ್ಲಿ ಬರುತ್ತೆ, ಯಾರು ಮತ್ತೊಬ್ರು ಹೋದ್ರೆ ಯಾವ ಬರ್ತಾರೋ ಏನೋ ಅಂತ ಅನಿಸುತ್ತೆ ಅಂತ. ಅದು ಉಪನ್ಯಾಸ ಆದಮೇಲೆ ಬುದ್ಧ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾನೆ, ತಾ ಊರಿಗೆ ಹೋಗ್ತಾನೆ. ಹೋಗಿ ಹೇಳ್ತಾನೆ, ನಮ್ಮ ಅಮ್ಮ ಹೇಳು ಶಾರಿಪುತ್ರ ಬಂದಿದ್ದಾನೆ ಅಂತ. ಪಾಪ ಅಮ್ಮ ಇದ್ದಾಳೆ, ವಯಸ್ಸಾಗಿದೆ, 40 ವರ್ಷದ ಮೇಲೆ ಮಗನ ನೋಡಿದ್ದಾಳ್ರಿ ಆಕೆ. 40 ವರ್ಷದ ಮೇಲೆ ಏನು ಪ್ರೀತಿ ಆಗಿರ್ಬೇಕಲ್ಲ ಆಕೆಗೆ. ಹೋಗ್ತಾನೆ, ಅಮ್ಮ ಬಂದಿದ್ದೇನೆ ನಾನು ಅಂತ ಆಕೆ ಮಡ್ಲಲ್ಲಿ ತಲೆ ಇಟ್ಕೊಂಡು ಮಲ್ಕೋತಾನೆ 2 ದಿವಸ. ಒಂದು ವಾರ ಆದಮೇಲೆ 7ನೇ ದಿವಸ ಅಲ್ಲಿ ಹೋದದ್ದು, ಅಮ್ಮ ನಂದು ಇವತ್ತು ಕಡೆ ದಿವಸ, ಮತ್ತು ವಾಪಸ್ ಹೋಗ್ತೀಯೇನೋ ಅಂತ. ವಾಪಸ್ ಎಲ್ಲೂ ಹೋಗಲ್ಲ, ಮೇಲೆ ಹೋಗ್ತೀನಿ ನಾನು ಅಷ್ಟೇ, ಮುಗಿತು ನಂದಿನ ಅಂತ ಹೇಳ್ತಾನೆ. ಮರುದಿನ ಬೆಳಗ್ಗೆ ಎದ್ದು ರಕ್ತ ಕಾರೋಕ್ಕೆ ಶುರು ಮಾಡ್ತಾನೆ. ಅದೇನು ವಿಚಿತ್ರ, ಅದು ಕಥೆನ ಹೋದಾಗ ನಾನು ಅನಿಸೋದು, ಯಾವ ಪಾತ್ರೆ ಹಿಡಿಯೋಕ್ಕಾಗಲ್ಲ ಅಷ್ಟು ರಕ್ತ ಕಾರ್ಬಿಡ್ತಾನೆ. ಸುಸ್ತಾಗ್ಬಿಡ್ತಾನೆ, ಸುಸ್ತಾಗಿ ಶಿಷ್ಯರು ಬರ್ತಾರೆ, ಮಾಡಿದ ಹೇಳ್ತಾನೆ ಚೀವ್ರ. ಚೀವ್ರ ಅಂದರೆ ಬಟ್ಟೆ, ಅವರು ಶ್ರಮಣಿಗೆ ಹಾಕ್ಕೊಳ್ಳುವಂಥ ಬಟ್ಟೆ, ಅದು ಕಾವಿ ಬಟ್ಟೆ, ಅದನ್ನು ಹೊಚ್ಚು ಅಂತ ಹೇಳ್ತಾನೆ. ಹೊಚ್ಚಿ ಬಲಮಗ್ಗಲಾಗಿ ಮಲಗಿಸು ನನ್ನ ಅಂತ ಹೇಳ್ತಾನೆ. ಶಿಷ್ಯ ಮಲಗಿಸಿದಾಗ ಎಲ್ಲರಿಗೂ ನೋಡ್ತಾನೆ, ನಗ್ತಾನೆ, ಆಯಿತು ಬುದ್ಧಂ ಶರಣಂ ಗಚ್ಚಾಮಿ ಅಂದು ಟಕ್ಕಂತ ಕಣ್ಣು ಮುಚ್ಕೊಂಡು ತೀರ್ಕೊಂಡ್ಬಿಡ್ತಾನೆ. ಇದು ಶಾರಿಪುತ್ರ ಮಾಡುವಂಥದ್ದು. ಇಲ್ಲಿ ಮೌದ್ಗಲ್ಯಾಯನ ಇದ್ನಲ್ಲ, ಇಲ್ಲಿ ತನ್ನ ಸ್ನೇಹಿತನ ಕಳಿಸಿ ಬಂದಿದ್ದಾನೆ. ಮರುದಿವಸ ಅವನು ಹೋದ ಮರುದಿವಸ ದೇವದತ್ತನ ಶಿಷ್ಯರು ಬಂದು ಇವನು ಹೊಡೆದು ಬಿಡ್ತಾರೆ ರಸ್ತೆಯಲ್ಲಿ. ನಮ್ಮ ಇವನು ಮಾಡಿದ ತೊಂದರೆ ಮಾಡಿದ ಶಾರಿಪುತ್ರ ಅಂತ ಹೇಳಿ ಇವನು ತುಂಬ ಹೊಡೆದು ಬಿಡ್ತಾರೆ. ಮೈಯೆಲ್ಲ ನೋವಾಗುತ್ತೆ, ಪೆಟ್ಟಾಗಿರುತ್ತೆ. ಅವನು ಪ್ರಸೇನಚಿತ್ತ ರಾಜ ಬಂದು ತನ್ನ ರಾಜವೈದ್ಯರನ್ನು ಕಳಿಸ್ತಾನೆ ಇವನು ಟ್ರೀಟ್ಮೆಂಟ್ ಎಲ್ಲ ಮಾಡಿಸೋದಕ್ಕೆ. ಏನಾದರೂ ಸರಿ ಆಗಲ್ಲ, ಒದ್ದಾಡ್ತಾ ಇರ್ತಾನೆ, ನೋವು ಭಾಳ ಇರ್ತದೆ. ಅವನು ರಾಜ ಹೇಳ್ಬಿಡ್ತಾನೆ ವೈದ್ಯರಿಗೆ, ಇವನು ಗುಣ ಆಗದೆ ಹೋದರೆ ಇವನ್ನೆಲ್ಲ ಡಿಸ್ಮಿಸ್ ಮಾಡಿಬಿಡ್ತೀನಿ ಅಂತ. ಅವ್ರು ಪಾಪ ಒದ್ದಾಡ್ತಾರೆ, ಔಷಧಿ ಕೊಡ್ತಿರ್ತಾರೆ. ಪಾಪ ಅವ್ರು ತೊಂದರೆ ಆಗಬಾರ್ದಲ್ಲ, ಅವ್ರು ತನ್ನಿಂದ ಅವ್ರ ನೌಕರಿ ಹೋಗಬಾರ್ದಲ್ಲ ಅಂತ ಇವನೇನು ಮಾಡ್ತಾನೆ ಗೊತ್ತಾ? ಮರುದಿವಸ ಆರಾಮಾಯಿತು ಅಂತ ಎದ್ದು ಭಿಕ್ಷೆ ಬೇಡಕ್ಕೆ ಹೋಗ್ಬಿಡ್ತಾನೆ ರಾಜಗೃಹಕ್ಕೆ. ಹೋಗ್ಬಿಟ್ಟು ಆರಾಮಾಗಿದ್ದೀನಿ ಅಂತ ತೋರಿಸಿ ಮಧ್ಯಾಹ್ನ ಬಂದು ಎಲ್ರಿಗೂ ಹೇಳಿ ಬುದ್ಧನಿಗೆ ನಮಸ್ಕಾರ ಮಾಡಿ, ನನ್ನ ಗೆಳೆಯ ಇವತ್ತು ಹೋಗ್ತಾನೆ, ನಾನು ಹೋಗಬೇಕು. ಮಧ್ಯಾಹ್ನ ಬಂದು ಬುದ್ಧ ನಮಸ್ಕಾರ ಮಾಡಿ ತನ್ನ ಕೋಣೆಗೆ ಬಂದು ಕಾಲು ಚಾಚಿ ಮಲ್ಕೊಂಡು, ಸ್ವಿಚ್ ಆರಿಸಿದ್ರು ಬೇಗ ಲೈಟ್ ಆರೋಲ್ರಿ ಅಷ್ಟು ಅಂಥದ್ದು, ಮಲ್ಕೊಂಡು ತಕ್ಕಂಥ ದೇಹ ಬಿಟ್ಬಿಟ್ಟ. ಇದು ಹೇಳ್ತಾರೆ ಎಷ್ಟು ಅದ್ಭುತ, ಎಸ್ ಕೆ ರಾಮಚಂದ್ರ ಅವ್ರು ಬರೀತಾರೆ, ಇದು ಪವಾಡಕ್ಕಿಂತ ಪವಾಡ. ಇದು ಇಬ್ಬರು ಸ್ನೇಹಿತರು ಒಂದು ಜೀವದ ಒಂದು ಜೀವ ಆಗಿಬಿಟ್ರಲ್ಲ, ಅಷ್ಟು ದೂರ ಅಲ್ಲಿ ಹುಡುಗ ಒಬ್ಬ ತೀರ್ಕೊಂಡ ಶಾರಿಪುತ್ರ, ಅದೇ ಸಮಯಕ್ಕೆ ಅದೇ ದಿವಸ ಆ ಕ್ಷಣದಲ್ಲೇ ಮೌದ್ಗಲ್ಯಾಯನನು ಹೋಗ್ಬಿಟ್ಟ. ಬುದ್ಧ ಮೊದಲನೇ ಬಾರಿಗೆ ಅಂತಾನೆ, ನನ್ನ 2 ಕೈಗಳು ಅಶಕ್ತವಾಗ್ಬಿಡ್ತು ಅಂತ. ಅಂದರೆ ಬುದ್ಧನಿಗೆ ಹಾಗೆ ಅನಿಸಿರ್ಬೇಕಾದ್ರೆ ಎಷ್ಟು ದೊಡ್ಡವರಾಗಿರ್ಬೇಕು ನೋಡಿ. ಬುದ್ಧ ತಾನೇ ನಿಂತ್ಕೊಂಡು ತನ್ನ ತಮ್ಮ ಅನಿರುದ್ಧ ಅಂತ, ಅನಿರುದ್ಧನ ಕಡೆಯಿಂದ ಸಂಸ್ಕಾರ ಎಲ್ಲ ಮಾಡಿಸಿ ಅಸ್ಥಿಗಳನ್ನು ಕರಂಡಕದಲ್ಲಿ ಹಾಕಿ ಮುಂದೆ ದೊಡ್ಡ ಒಂದು ವಿಹಾರ ಕಟ್ಟಿಸ್ತಾರೆ, ಚೈತ್ಯವನ ಅಂತ. ಚೈತ್ಯವನದಲ್ಲಿ ಕರಂಡಕವನ್ನು ಸ್ಥಾಪನೆ ಮಾಡಿದ್ರಂತೆ. ಹೀಗೆ ಬುದ್ಧ ಶಿಷ್ಯರನ್ನು ನೆನೆಸ್ಕೊಂಡ. ಅದಕ್ಕೆ ಭಾಳ ಮುಖ್ಯವಾಗಿ ಬರಬೇಕಾದದ್ದು, ನನಗೆ ಭಾಳ ಮುಖ್ಯ ಅನಿಸಿದ್ದು ಸ್ನೇಹಿತರೆ ಹೇಳಿಬಿಡ್ಬೇಕು, 3 ಜನ ಹೆಣ್ಮಕ್ಕಳು ಬುದ್ಧನ ಜೀವನದಲ್ಲಿ ಅತ್ಯಂತ ದೊಡ್ಡ ಪಾತ್ರ ವಹಿಸಿದವರು. ನನ್ನ ಪ್ರಕಾರ ಬುದ್ಧ ಆಗೋದಕ್ಕೆ ಕಾರಣ ಆದವರು 3 ಜನ. ಮೊದಲನೇದ್ದು ಮಾಯಾದೇವಿ ತಾಯಿ, ತಾ ಕರುಣೆಯ ಸಾಗರ. ಆಕೆ ಬುದ್ಧನಿಗೆ ಕರುಣೆ ಬಂದಿದ್ದರೆ, ಪ್ರೀತಿ ಬಂದಿದ್ದರೆ ತಾಯಿದೇ ಬಂದಿರಬೇಕು ಅಂತ ನನಗನ್ಸೋದು. 2ನೇದ್ದು ಪ್ರಜಾಪತಿ ಗೌತಮಿ, ತಾನು ಹಡಿಲಾರದೆ ತನ್ನ ಅಕ್ಕನ ಮಗನ್ನ ತನ್ನ ಮಗನಿಗಿಂತ ಹೆಚ್ಚು ಬೆಳೆಸ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿದ್ಲಲ್ಲ, ಆ ಪ್ರೀತಿ ಕೊಟ್ಲಲ್ಲ, ಆ 2ನೇ ತಾಯಿ. 3ನೇದ್ದು ಯಶೋಧರೆ. ಯಶೋಧರನ್ನ ಸರಿಯಾಗಿ ನಾವು ಸ್ಥಾನ ಕೊಡದೆ ಹೋದರೆ ಬುದ್ಧನ ಜೀವನದಲ್ಲಿ ಬುದ್ಧನಿಗೆ ಬೇಜಾರಾಗ್ಬೋದು. ಅದಕ್ಕೆ ನಾಳೆ ಬಹುಶಃ ನಾನು ಸ್ವಲ್ಪ ಯಶೋಧರೆ ಬಗ್ಗೆ ಹೆಚ್ಚು ತಗೋಬೇಕು. ಬುದ್ಧ ವಾಪಸ್ ಬರ್ತಾನೆ ಕಪಿಲ ವಸ್ತುವಿಗೆ, ಬಂದಾಗ ಯಶೋಧರನ್ನ ಭೇಟಿಯಾದಾಗ ಹೇಗಾಗ್ತದೆ ಅನ್ನೋದನ್ನು ನಾಳೆ ಉಳಿದ ಭಾಗವನ್ನು ನಾಳೆ ನೋಡೋಣ. ನಮಸ್ಕಾರ.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಸಮಯ 8:01. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಸುದ್ದಿಗಳನ್ನು ಓದುತ್ತಿರುವುದು ನಾನು ನಿಮ್ಮ RJ ಸೈಫುಲ್ಲಾ ಕುತ್ತಾರ್. ಹಾಗೆಯೇ ನನ್ನ ಜೊತೆಗೆ ಸಂತ ಅಲೋಶಿಯಸ್ ವಿದ್ಯಾರ್ಥಿನಿಯಾಗಿರುವಂತಹ

0: ವ್ಯಕ್ತಪಡಿಸಿದ ರಾಹುಲ್ ಗಾಂಧಿ, ಈ ಬಾರಿ ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಸೂಚಿಸಿದ್ದಾರೆ ಎನ್ನಲಾಗಿದೆ. ಸಚಿವ ಸಂಪುಟದಲ್ಲಿ 60-40 ಅನುಪಾತದಂತೆ ಶೇಕಡ 40ರಷ್ಟು ಸ್ಥಾನಗಳನ್ನು ಹಿರಿಯ ಶಾಸಕರು, ಮಾಜಿ ಸಚಿವರಿಗೆ ಇನ್ನುಳಿದ ಶೇಕಡ 60ರಷ್ಟು ಸ್ಥಾನಗಳನ್ನು ಹೊಸಬರಿಗೆ ಕೊಡಬೇಕು. ರಾಜ್ಯದಲ್ಲಿ ದ್ವಿತೀಯ ಹಂತದ ನಾಯಕತ್ವವನ್ನು ಬೆಳೆಸುವ ಅಗತ್ಯವಿದೆ ಎಂದು ರಾಹುಲ್ ಗಾಂಧಿ ತಿಳಿಸಿದ್ದಾರೆ ಎಂದು ಹೇಳಲಾಗಿದೆ. ಹಲವು ಬಾರಿ ಶಾಸಕರಾದರೂ ಒಮ್ಮೆಯೂ ಸಚಿವರಾಗದ ನಾಯಕರಿಗೆ ಅವಕಾಶ ಕಲ್ಪಿಸಿಕೊಡಿ. ಸಂಭಾವ್ಯ ಶೈಕ್ಷಣಿಕ ಹಿನ್ನೆಲೆ, ಅನುಭವ, ಸಮುದಾಯ, ಪ್ರಾದೇಶಿಕವಾರು ಆದ್ಯತೆ ಪರಿಗಣಿಸಬೇಕು. ಹೊಸ ಮುಖಗಳು 60 ವರ್ಷ ವಯೋಮಾನಕ್ಕಿಂತ ಕಡಿಮೆ ಇರಬೇಕು. ಹಿರಿಯರು 70-75 ವರ್ಷವಾದರೂ ಅಗತ್ಯವನ್ನು ಪರಿಗಣಿಸಿ ಪಟ್ಟಿ ಸಿದ್ಧ ಮಾಡಿ ಎಂದು ಉಭಯ ನಾಯಕರಿಗೆ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಎನ್ನಲಾಗಿದೆ.
1: ಭಾರತೀಯ ಹವಾಮಾನ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಿಸಿರುವ ಹಿನ್ನೆಲೆಯಲ್ಲಿ ಹಾಗೂ ಜಿಲ್ಲಾದ್ಯಂತ ಸುರಿತಿರುವ ಭಾರೀ ಮಳೆಯನ್ನು ಪರಿಗಣಿಸಿ ಜುಲೈ 18ರಂದು ಜಿಲ್ಲೆಯ ಎಲ್ಲ ಶಾಲೆಗಳು ಹಾಗೂ ವಿದ್ಯಾರ್ಥಿ ಪೂರ್ವ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆ ಘೋಷಿಸಿದೆ. ಈ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಶುಕ್ರವಾರ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಆದೇಶದ ಪ್ರಕಾರ ಜಿಲ್ಲೆಯ ಎಲ್ಲ ಅಂಗನವಾಡಿ ಕೇಂದ್ರಗಳು, ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಹಾಗೆಯೇ 12ನೇ ತರಗತಿವರೆಗಿನ ಎಲ್ಲ ಪದವಿ ಪೂರ್ವ ಕಾಲೇಜುಗಳು ಶನಿವಾರ ಮುಚ್ಚಿರಲಿವೆ. ಈ ಆದೇಶವನ್ನು ಉಲ್ಲಂಘಿಸುವ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ವಿಪತ್ತು ನಿರ್ವಹಣಾ ಕಾಯ್ದೆ 2005ರ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಲಾಗಿದೆ. ಜಿಲ್ಲಾಡಳಿತ ಪೋಷಕರಿಗೆ ವಿಶೇಷ ಸೂಚನೆ ನೀಡಿದ್ದು, ಮಕ್ಕಳು ತಕ್ಕು ಪ್ರದೇಶಗಳು, ಕೆರೆ, ನದಿ ಹಾಗೂ ಸಮುದ್ರ ತೀರಗಳ ಬಳಿ ತೆರಳದಂತೆ ಎಚ್ಚರಿಕೆ ವಹಿಸುವಂತೆ ಮನವಿ ಮಾಡಿದೆ. ಅಲ್ಲದೆ ಮೀನುಗಾರರು ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಯದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಪ್ರವಾಸಿಗರು ಹಾಗೂ ಸಾರ್ವಜನಿಕರು ಸಹ ನದಿ ತೀರಗಳು ಮತ್ತು ಸಮುದ್ರ ತೀರಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಸಲಹೆ ನೀಡಿದೆ. ಇದಲ್ಲದೆ ಜಿಲ್ಲೆಯ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ತಮ್ಮ ಕೇಂದ್ರ ಕಚೇರಿಗಳಲ್ಲೇ ಕರ್ತವ್ಯ ನಿರ್ವಹಿಸಬೇಕು. ಸಾರ್ವಜನಿಕರ ದೂರುಗಳಿಗೆ ತಕ್ಷಣ ಸ್ಪಂದಿಸುವಂತೆ ಹಾಗೂ ಜಿಲ್ಲಾ ನಿಯಂತ್ರಣ ಕೊಠಡಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿರುವಂತೆ ಸೂಚಿಸಲಾಗಿದೆ.
0: ಮಳೆಗಾಲದಲ್ಲೂ ಉರಿ ಬಿಸಿಲಿನಿಂದ ಕಂಗೆಟ್ಟಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಗುರುವಾರ ತಡರಾತ್ರಿಯಿಂದ ಭಾರೀ ಮಳೆ ಸುರಿಯುತ್ತಿದ್ದು ಪರಿಣಾಮ ಶುಕ್ರವಾರ ಬೆಳಗ್ಗಿನ ಜಾವ ಕೆಲ ತಗ್ಗು ಪ್ರದೇಶಗಳು ಜಲಾವೃತಗೊಂಡು ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ನಗರದ ಅಲ್ಲಲ್ಲಿ ವಿದ್ಯುತ್ ತಂತಿಗಳಿಗೆ ಮರಬಿದ್ದು ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಗುರುವಾರ ಬೆಳಗ್ಗೆ 8ರಿಂದ ಶುಕ್ರವಾರ ಬೆಳಗ್ಗೆ 8ರವರೆಗೆ ಜಿಲ್ಲೆಯಲ್ಲಿ 70.1 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಜಿಲ್ಲೆಯ ಗರಿಷ್ಠ ಮಳೆ ಮಂಗಳೂರಿನಲ್ಲಿ 120.4 ಮಿಲಿಮೀಟರ್ ಮಳೆಯಾದರೆ ಉಳ್ಳಾಲದಲ್ಲಿ 120.3 ಮಿಲಿಮೀಟರ್ ಮಳೆಯಾಗಿದೆ. ಸುಳ್ಯದಲ್ಲಿ 61.1 ಮಿಲಿಮೀಟರ್ ಮಳೆ, ಬೆಳ್ತಂಗಡಿಯಲ್ಲಿ 46.6 ಮಿಲಿಮೀಟರ್, ಬಂಟ್ವಾಳ 87.7 ಮಿಲಿಮೀಟರ್, ಪುತ್ತೂರು 67.9 ಮಿಲಿಮೀಟರ್, ಮೂಡಬಿದ್ರೆ 70.0 ಮಿಲಿಮೀಟರ್ ಹಾಗೆಯೇ ಈ ರೀತಿ ಮಳೆಯಾದ ಬಗ್ಗೆ ವರದಿಯಾಗಿದೆ. ಕಳೆದ 24 ಗಂಟೆಯಲ್ಲಿ ಜಿಲ್ಲೆಯ ಪ್ರಮುಖ ನದಿಗಳ ನೀರಿನ ಮಟ್ಟದಲ್ಲಿ ಏರಿಕೆ ಕಂಡುಬಂದಿದೆ. ನೇತ್ರಾವತಿ ನದಿಯಲ್ಲಿ 5.7 ಮೀಟರ್, ನೇತ್ರಾವತಿ ನದಿಯಲ್ಲಿ 24 ಮೀಟರ್, ಕುಮಾರಧಾರಾ ನದಿಯಲ್ಲಿ 77 ಮೀಟರ್, ಗುರುಪುರ ನದಿಯಲ್ಲಿ ಅಡ್ಡೂರು 1.3 ಮೀಟರ್ ನೀರಿದೆ ಎಂದು ಹೇಳಲಾಗಿದೆ.
1: ರಾಷ್ಟ್ರಗೀತೆ ಜನಗಣಮನಕ್ಕೆ ಅಡ್ಡಪಡಿಸಿದರೆ ಶಿಕ್ಷೆ ವಿಧಿಸಲಾಗುತ್ತದೆ. ಅದರಂತೆ ಇನ್ನು ಮುಂದೆ ವಂದೇ ಮಾತರಂ ಗೀತೆಗೆ ಅಡ್ಡಪಡಿಸುವವರಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. ಈ ಬಗ್ಗೆ ಮಳೆಗಾಲದ ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಮಂಡಿಸಲಿರುವ ವಿಧೇಯಕದಲ್ಲಿ ಪ್ರಸ್ತಾವನೆ ಇದೆ. ಗೃಹ ಸಚಿವ ಅಮಿತ್ ಶಾ ಅವರ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ವಿಧೇಯಕ 2026ನ್ನು ಪರಿಶೀಲನೆ ಮತ್ತು ಅಂಗೀಕಾರಕ್ಕಾಗಿ ರಾಜ್ಯಸಭೆ ಕಾರ್ಯಸೂಚಿಯಲ್ಲಿ ಪಟ್ಟಿ ಮಾಡಿದ್ದರು. ಇದೀಗ ವಿಧೇಯಕವನ್ನು ಅವರು ಸದನದಲ್ಲಿ ಮಂಡಿಸಲಿದ್ದಾರೆ. ಈ ವಿಧೇಯದ ಪ್ರಕಾರ ಉದ್ದೇಶಪೂರ್ವಕವಾಗಿ ರಾಷ್ಟ್ರಗೀತೆ ವಂದೇ ಮಾತರಂಗೆ ಅಡ್ಡಿಪಡಿಸಿದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ವಿಧಿಸಬಹುದಾಗಿದೆ. ಸರ್ಕಾರ ಇತ್ತೀಚೆಗಷ್ಟೇ ಅಧಿಕೃತ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗೀತೆ ಹಾಡುವುದನ್ನು ಕಡ್ಡಾಯಗೊಳಿಸಿತ್ತು.
0: ಇನ್ನು ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಮರು ಅಭಿವೃದ್ಧಿಗೊಂಡ ಬಂಟ್ವಾಳ ರೈಲ್ವೆ ನಿಲ್ದಾಣ ಸೇರಿ ರಾಷ್ಟ್ರದ 75 ರೈಲ್ವೆ ನಿಲ್ದಾಣಗಳನ್ನು ಪಂಜಾಬ್ನ ಜಲಂಧರ್ ಕ್ಯಾಂಟ್ ರೈಲ್ವೆ ನಿಲ್ದಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ಬಂಟ್ವಾಳ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ಹಾಕಲಾದ ಬೃಹತ್ ಎಲ್ಇಡಿ ಪರದೆಯಲ್ಲಿ ಈ ದೃಶ್ಯವನ್ನು ನೇರ ಪ್ರಸಾರದ ಮೂಲಕ ವೀಕ್ಷಣೆ ಮಾಡುವ ವ್ಯವಸ್ಥೆ ಕೂಡ ಮಾಡಲಾಯಿತು. ಬಂಟ್ವಾಳ ರೈಲ್ವೆ ನಿಲ್ದಾಣದಲ್ಲಿ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾತನಾಡಿ, ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗಕ್ಕೆ ಒಳಪಡುವ ಬಂಟ್ವಾಳ ರೈಲ್ವೆ ನಿಲ್ದಾಣದಲ್ಲಿ 26.1

0: ಎಂಟು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು ನಡೆದಿದ್ದು ಆಧುನಿಕ ಸೌಲಭ್ಯವನ್ನು ಒದಗಿಸಲಾಗಿದೆ. ಅಭಿವೃದ್ಧಿಯ ದೃಷ್ಟಿಯಿಂದ ಕೊಂಕಣ ರೈಲ್ವೆ ವಿಭಾಗವನ್ನು ಭಾರತ ರೈಲ್ವೆಯೊಂದಿಗೆ ವಿಲೀನ ಮಾಡುವ ಅಗತ್ಯದ ಬಗ್ಗೆ ಇಲಾಖೆಗೆ ಮನವರಿಕೆ ಮಾಡುವ ನಿಟ್ಟಿನಲ್ಲಿ ಕರಾವಳಿಯ ಜನಪ್ರತಿನಿಧಿಗಳ ಸಹಕಾರ ಅಗತ್ಯ ಎಂದರು. ಪುತ್ತೂರು ರೈಲ್ವೆ ನಿಲ್ದಾಣವನ್ನು ಅಮೃತ ಭಾರತ ಯೋಜನೆಯಡಿ ಸೇರ್ಪಡೆ ಮಾಡಬೇಕು ಎಂದು ಹೇಳಿದ ಕ್ಯಾಪ್ಟನ್ ವಿಜೇಶ್ ಚೌಟ ಈ ಕುರಿತು ಗಮನ ಹರಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ಮಂಗಳೂರಿಗೆ ವಂದೇ ಭಾರತ್ ರೈಲು ಸಾಗುವ ವ್ಯವಸ್ಥೆ ದೊರಕಲು ಅಗತ್ಯವಾದ ವಿದ್ಯುದ್ದೀಕರಣವನ್ನು ಶೀಘ್ರದಲ್ಲೇ ನೆರವೇರಿಸಿದ ನೈಋತ್ಯ ರೈಲ್ವೆಯ ಕಾರ್ಯವನ್ನು ಕ್ಯಾಪ್ಟನ್ ಚೌಟ ಅವರು ಶ್ಲಾಘಿಸಿದರು. ಕೇವಲ 25 ರೂಪಾಯಿಗೆ ಮಂಗಳೂರಿನಿಂದ ಸುಬ್ರಹ್ಮಣ್ಯ ರೋಡ್ ನಿಲ್ದಾಣಕ್ಕೆ ಹೋಗಲು ಸಾಧ್ಯವಾಗುತ್ತಿದ್ದು ಸಾರ್ವಜನಿಕರು ಇದರ ಅನುಕೂಲ ಬಳಸಿಕೊಳ್ಳಬೇಕು ಎಂದರು.
1: ಸಂಸತ್ತಿನ ಮುಂಗಾರು ಅಧಿವೇಶನವು ಜುಲೈ 20ರಿಂದ ಆರಂಭವಾಗಲಿದ್ದು ಆಡಳಿತಾರೂಢ ಎನ್ಡಿಎ ಮತ್ತು ವಿರೋಧ ಪಕ್ಷಗಳ ಒಗ್ಗಟ್ಟದ ನಡುವೆ ಭೀಕರ ರಾಜಕೀಯ ಸಮರಕ್ಕೆ ವೇದಿಕೆ ಸಜ್ಜಾಗಿದೆ. ಈ ಬಾರಿಯ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಮಂಡಿಸಲು ನಿರ್ಧರಿಸಿರುವ ಪ್ರಮುಖ ಹೊಸ ಮಸೂದೆಗಳು ಆದಾಯ ತೆರಿಗೆ ಮಸೂದೆ 2026, ತೆರಿಗೆ ವ್ಯವಸ್ಥೆಯಲ್ಲಿನ ಹೊಸ ಬದಲಾವಣೆಗಳಿಗೆ ಸಂಬಂಧಿಸಿದೆ, ಸೂಕ್ಷ್ಮ ಸಣ್ಣ ಮತ್ತು ಮಾಧ್ಯಮ ಉದ್ಯಮಗಳ ಅಭಿವೃದ್ಧಿ ಮಸೂದೆ 2026, ಎಂಎಸ್ಎಂಇ ವಲಯಕ್ಕೆ ಬೂಸ್ಟ್ ನೀಡುವ ಕಾಯ್ದೆ, ಸುಪ್ರೀಂ ಕೋರ್ಟ್ ತಿದ್ದುಪಡಿ ಮಸೂದೆ 2026, ಜನನ ಮತ್ತು ಮರಣಗಳ ನೋಂದಣಿ ಮಸೂದೆ 2026, ರಾಷ್ಟ್ರೀಯ ಗೌರವಕ್ಕೆ ಅವಮಾನಗಳ ತಡೆಗಟ್ಟುವಿಕೆ ಮಸೂದೆ 2026. ಇವುಗಳ ಜೊತೆಗೆ ಈ ಹಿಂದೆ ಮಂಡನೆಯಾಗಿ ಬಾಕಿ ಉಳಿದಿರುವ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ ಹಾಗೂ ವೀಕ್ಷಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ ಮಸೂದೆಗಳನ್ನು ಕೂಡ ಈ ಸರ್ಕಾರ ಈ ಅಧಿವೇಶನದಲ್ಲಿ ಇತ್ಯರ್ಥಪಡಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ.
0: ರಾಜ್ಯದಲ್ಲಿ ಬರಗಾಲವಿದೆ ಹಾಗೆಂದು ಕೇಂದ್ರ ಸರ್ಕಾರವನ್ನು ದೂರುವುದು ಸರಿಯಲ್ಲ. ಬರಗಾಲದ ತೀವ್ರತೆ ಕುರಿತು ಅಧ್ಯಯನ ಮಾಡಿ ನೆರವು ಕೇಳುವ ಹಕ್ಕು ರಾಜ್ಯ ಸರ್ಕಾರಕ್ಕಿದೆ, ಜತೆಗೆ ಅದು ತನ್ನ ಪಾಲಿನ ಹಣವನ್ನು ಕೂಡ ಘೋಷಿಸಬೇಕಿದೆ ಎಂದು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದರು. ಇನ್ನು ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ವಸತಿ ಆಯುಷ್ಮಾನ್ ಭಾರತದಂತಹ ಯೋಜನೆಗಳು ಸಮರ್ಪಕವಾಗಿ ಜಾರಿಯಾಗಿಲ್ಲ. ಕೇಂದ್ರದ ಯೋಜನೆಗಳಿಗೂ ರಾಜ್ಯ ಸರ್ಕಾರದ ಸಹಕಾರವಿರಬೇಕು, ಬರೀ ಪತ್ರ ಬರೆದು ಕೈ ತೊಳೆದುಕೊಳ್ಳುವುದಷ್ಟೇ ರಾಜ್ಯ ಸರ್ಕಾರದ ಜವಾಬ್ದಾರಿಯಲ್ಲ ಎಂದು ಹೇಳಿದರು. ಇನ್ನು ಬಿಡದಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸಿ ಅಲ್ಲಿನ ರೈತರು ಭೂಮಿ ಬಿಟ್ಟುಕೊಡುವುದಿಲ್ಲ ಎಂದಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಧರಣಿ ನಡೆಸುವುದಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಆರಂಭದಲ್ಲಿ ಇದರ ಗಂಭೀರತೆ ಅರಿವಾಗದಿರಬಹುದು, ಈಗ ಅರ್ಥವಾಗಿರಬಹುದು. ರೈತರ ಭಾವನೆಗೆ ಬೆಲೆ ನೀಡಿ ಯೋಜನೆ ಕೈಬಿಡಿ, ಇಲ್ಲವಾದರೆ ದೊಡ್ಡ ಬೆಲೆ ತೆರಬೇಕಾದೀತು ಎಂದು ಎಚ್ಚರಿಸಿದರು.
1: ಅಮೆರಿಕದ ಹಲವು ಜೆಟ್ಗಳನ್ನು ನಾಶಪಡಿಸಿದ್ದೇವೆ, ಮತ್ತೊಂದಷ್ಟು ಜೆಟ್ಗಳಿಗೆ ಗಂಭೀರ ಹಾನಿ ಮಾಡಲಾಗಿದೆ ಎಂದು ಇರಾನ್ ತಿಳಿಸಿದೆ. ಇಸ್ಲಾಮಿಕ್ ಗಣರಾಜ್ಯದ ಹಲವು ಸ್ಥಳಗಳ ಮೇಲೆ ರಾತ್ರಿಯಿಡೀ ಅಮೆರಿಕ ನಡೆಸಿದ ದಾಳಿಯಲ್ಲಿ ಕನಿಷ್ಠ 8 ಜನರ ಸಾವನ್ನಪ್ಪಿದ್ದಕ್ಕೆ ಪ್ರತೀಕಾರವಾಗಿ ಜೋರ್ಡನ್ನಲ್ಲಿ ನೆಲೆಗೊಂಡಿದ್ದ ಹಲವಾರು ಅಮೆರಿಕದ ಮಿಲಿಟರಿ ವಿಮಾನಗಳ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಬಳಸಿ ದಾಳಿ ನಡೆಸಲಾಗಿದೆ ಎಂದು ಇರಾನ್ ಹೇಳಿದೆ. ಇರಾನ್ನ ಕ್ರಾಂತಿಕಾರಿ ಗಾರ್ಡ್ಗಳು ಅಮೆರಿಕದ ಹಲವಾರು ಇಂಧನ ತುಂಬ ವಿಮಾನಗಳು ಮತ್ತು ಯುದ್ಧ ವಿಮಾನಗಳನ್ನು ನಾಶಪಡಿಸಿವೆ. ಇರಾನ್ ಶಹರ್ನಲ್ಲಿ ಇರಾನಿನ ಸೈನಿಕರ ಹತ್ಯೆಗೆ ಪ್ರತೀಕಾರವಾಗಿ ಸಿರಿಯಾದ ಆಲ್ ತನ್ಫೋನಲ್ಲಿರುವ ಅಮೆರಿಕದ ವಿಶೇಷ ಕಾರ್ಯಾಚರಣೆ ಕಮಾಂಡ್ ಕೇಂದ್ರದ ಮೇಲೆಯೂ ದಾಳಿ ನಡೆಸಲಾಗಿದೆ ಎಂದು ಐಆರ್ಜಿಸಿ ಮಾಹಿತಿ ನೀಡಿದೆ.
0: ಮಂಗಳೂರಿನ ಹಲವೆಡೆ ಬಾಂಗ್ಲಾದೇಶದ ಪ್ರಜೆಗಳು ಪತ್ತೆಯಾಗುತ್ತಿದ್ದಾರೆ. ಇಷ್ಟು ಬೀಡು ಬೀಸಾಗಿ ಗಡಿ ದಾಟಿಕೊಂಡು ದೂರದ ಮಂಗಳೂರಿಗೆ ವಿದೇಶಿ ಪ್ರಜೆಗಳು ಆಗಮಿಸುತ್ತಿರುವುದು ಹೇಗೆ ಎನ್ನುವ ಪ್ರಶ್ನೆ, ಜೊತೆಯಲ್ಲೇ ನಗರದ ರೈಲು ನಿಲ್ದಾಣ, ಬಸ್ ನಿಲ್ದಾಣ ಸೇರಿದಂತೆ ವಿವಿಧೆಡೆ ತಪಾಸಣೆ ಬಿಗುಗೊಳಿಸಬೇಕಾದ ಅಗತ್ಯವೂ ಕಂಡುಬಂದಿದೆ. ನಗರದ ಸುರತ್ಕಲ್, ಕೋಡಿಕಲ್, ಕುಂಟಿಕಾಣದಲ್ಲಿ ನಿರ್ಮಾಣ ಹಂತದ ಕಟ್ಟಡಗಳಲ್ಲಿ ಕಾರ್ಮಿಕರಾಗಿ ದುಡಿಯುತ್ತಿರುವ ಸುಮಾರು 19 ಬಾಂಗ್ಲಾದೇಶದ ಪ್ರಜೆಯನ್ನು ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಅಕ್ರಮವಾಗಿ ದೇಶದ ಒಳಗಡೆ ಬಂದು ವಿವಿಧೆಡೆಯಲ್ಲಿ ಬಾಂಗ್ಲಾ ಪ್ರಜೆಗಳು ನೆಲೆಸಿರುವುದು ದೇಶದ ಭದ್ರತೆ ವಿಚಾರವಾಗಿ ಆತಂಕಕಾರಿ ಬೆಳವಣಿಗೆ. ಕಾರ್ಮಿಕರು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ತೆರಳಲು ಹೆಚ್ಚಾಗಿ ರೈಲು ಸೇವೆ ಬಳಸುತ್ತಾರೆ. ನಿಲ್ದಾಣದಲ್ಲಿ ಇಳಿದ ಬಳಿಕ ಬಸ್ಸು ಹಾಗೂ ಇತರ ಸಾರ್ವಜನಿಕ ಸಂಚಾರ ವ್ಯವಸ್ಥೆಯನ್ನು ಉಪಯೋಗಿಸಿ ಕೆಲಸದ ಸ್ಥಳವನ್ನು ತಲುಪುತ್ತಾರೆ. ಕೆಲವೊಂದು ಮಧ್ಯವರ್ತಿಗಳ ಮೂಲಕ ಈ ಕಾರ್ಮಿಕರ ತಂಡದಲ್ಲಿ ಬಾಂಗ್ಲಾ ಪ್ರಜೆಗಳು ಕಾರ್ಮಿಕರಾಗಿ ಸೇರಿಕೊಳ್ಳುತ್ತಿದ್ದು ಹಾಗಾಗಿ ರೈಲು ಬಸ್ಸು ನಿಲ್ದಾಣದಲ್ಲಿ ಹೆಚ್ಚಿನ ನಿಗಾ ವಹಿಸಬೇಕಾದ ಅಗತ್ಯವಿದೆ. ಇನ್ನು ರೈಲು ಬಸ್ಸು ನಿಲ್ದಾಣದಲ್ಲಿ ಸ್ಥಳೀಯ ಠಾಣೆಯ ಪೊಲೀಸ್ ಔಟ್ ಪೋಸ್ಟ್ ರಚನೆಯಾಗಲಿದೆ. ರೈಲ್ವೆ ಪೊಲೀಸರು ಮತ್ತು ಸ್ಥಳೀಯ ಪೊಲೀಸರ ನಡುವೆ ಮಾಹಿತಿ ವಿನಿಮಯವಾಗಲಿದೆ. ಗುತ್ತಿಗೆದಾರರು ಕರೆತರುವ ಕಾರ್ಮಿಕರ ಡಿಜಿಟಲ್ ನೋಂದಣಿಯಾಗಬೇಕಿದೆ. ಅನುಮಾನಾಸ್ಪದ ಮಾಹಿತಿ ಬಂದರೆ ತಕ್ಷಣ ಪರಿಶೀಲನೆಗೆ ವಿಶೇಷ ತಂಡ ರಚನೆ ಮಾಡಲಾಗುತ್ತಿದೆ. ಬಸ್ಸು ಆಟೋ ಚಾಲಕರು ಕೂಡ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡರೆ ಪೊಲೀಸರಿಗೆ ಮಾಹಿತಿ ನೀಡಬಹುದು ಎಂದು ಹೇಳಿದೆ.
1: ಪ್ರಯಾಣಿಕರನ್ನು ಚಾಕು ತೋರಿಸಿ ಬೆದರಿಸಿ ದರೋಡೆ ಮಾಡಲು ಯತ್ನಿಸಿದ ಯುವಕನನ್ನು ಪ್ರಯಾಣಿಕರು ಹಿಡಿದು ಗೋವಾ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಮುಂಬೈ ಮಂಗಳೂರು ಎಕ್ಸ್ಪ್ರೆಸ್ನಲ್ಲಿ ನಡೆದಿದೆ. ಮಹಾರಾಷ್ಟ್ರದ ಕಾರ್ಮಲಿ ರೈಲು ನಿಲ್ದಾಣ ಮತ್ತು ಗೋವಾದ ರೈಲು ನಿಲ್ದಾಣದ ನಡುವೆ ಈ ಘಟನೆ ನಡೆದಿದೆ. ಗುರುವಾರ ಯುವಕ ರೈಲಿನೊಳಗೆ ಅನುಮಾನವಾಗಿ ಓಡುತ್ತಿರುವುದು ಕಂಡುಬಂದಿದೆ. ರೈಲ್ವೆ ಟಿಕೆಟ್ ಕಲೆಕ್ಟರ್ ಲಕ್ಷ್ಮಣ್ ಪವಾರ್ ಅವರು ಪ್ರಶ್ನಿಸಲು ಪ್ರಯತ್ನಿಸಿದಾಗ ಶಂಕಿತ ವ್ಯಕ್ತಿ ಇದ್ದಕ್ಕಿದ್ದಂತೆ ಕೋಚ್ ಮೂಲಕ ಓಡಲು ಪ್ರಾರಂಭಿಸಿದ್ದಾನೆ. ಕುಂದಾಪುರದ ನಾಗರಾಜ್ ಪೂಜಾರಿ ಸೇರಿದಂತೆ ಮಂಗಳೂರಿಗೆ ತೆರಳುತ್ತಿದ್ದ ಪ್ರಯಾಣಿಕರು ಸಹ ಪ್ರಯಾಣಿಕರಾದ ವದಿರಾಜ್ ಸುರತ್ಕಲ್ ಮತ್ತು ಮಂಜುನಾಥಂ ಶಾಂತಿ ಸೇರಿ ಯುವಕನನ್ನು ಬೆನ್ನಟ್ಟಿ ಹಿಡಿದಿದ್ದಾರೆ. ನಂತರ ಕಲ್ಲನ್ನು ತನ್ನ ಜೇಬಿನಿಂದ ಚಾಕುವನ್ನು ಹೊರತೆಗೆದು ಪ್ರಯಾಣಿಕರಿಗೆ ಬೆದರಿಸಿದ್ದಾನೆ. ಆದರೆ ಎಚ್ಚೆತ್ತುಕೊಂಡ ಪ್ರಯಾಣಿಕರು ಆತನ ಕೈಯಿಂದ ಚಾಕುವನ್ನು ಕಸಿದುಕೊಂಡಿದ್ದಾರೆ. ನಂತರ ರೈಲ್ವೆ ಸಿಬ್ಬಂದಿ ಆರೋಪಿಯನ್ನು ಗೋವಾ ಪೊಲೀಸರಿಗೆ ಒಪ್ಪಿಸಿದರು. ಸಿಕ್ಕಿಬಿದ್ದ ನಂತರ ಪ್ರಯಾಣಿಕರು ಯುವಕನನ್ನು ಪ್ರಶ್ನಿಸಿದಾಗ ಅವನು ಮುಂಬೈನ ಮುಂಬ್ರಾದವನೆಂದು ಬಹಿರಂಗಪಡಿಸಿದ ಎಂದು ವರದಿಯಾಗಿದೆ. ವಿಚಾರಣೆ ನಡೆಸುವ ಮೊದಲು ಪ್ರಯಾಣಿಕರು ಅವನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಸಂಗ್ರಹಿಸಿದ ಮಾಹಿತಿಯ ಪ್ರಕಾರ ಯುವಕ 6 ಸದಸ್ಯರ ಗ್ಯಾಂಗ್ನ ಭಾಗವಾಗಿದ್ದ. ಬೇರೆ ಬೇರೆ ಬೋಗಿಗಳಲ್ಲಿದ್ದ ಈತರ 5 ಸದಸ್ಯರು ಘಟನೆಯ ನಂತರ ತಕ್ಷಣವೇ ಪರಾರಿಯಾಗಿದ್ದಾರೆ. ಮುಂಬೈ ಮಂಗಳೂರು ಎಕ್ಸ್ಪ್ರೆಸ್ ಮತ್ತು ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಎರಡರಲ್ಲೂ ಈ ಗ್ಯಾಂಗ್ ಸಕ್ರಿಯವಾಗಿದೆ ಎಂದು ವರದಿಯಾಗಿದೆ.
0: ಬಂಟ್ವಾಳ ತಾಲೂಕಿನ ಬಿಸಿರೋಡು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದ ಯುವತಿ ಲಾವಣ್ಯ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಆರೋಪಿಯನ್ನ ಮಂಗಳೂರಿನಲ್ಲಿ ಶುಕ್ರವಾರ ಬೆಳಿಗ್ಗೆ ಬಂಧಿಸಿದ್ದಾರೆ. ಆರೋಪಿ ಯುವತಿಯ ದೂರದ ಸಂಬಂಧಿ ಬೆಳ್ತಂಗಡಿ ತಾಲೂಕಿನ ಒಡಿಲ್ನಾಲ ಗ್ರಾಮದ ನಿವಾಸಿ ಚೇತನ್ ಬಂಧಿತ ಆರೋಪಿ. ಈ ಮಧ್ಯೆ ಚೇತನ್ ಇಲಿಪಾಷನ ಸೇವಿಸಿರುವುದಾಗಿ ಪೊಲೀಸರಿಗೆ ತಿಳಿಸಿದ್ದು ಆತನ ಆರೋಗ್ಯ ತಪಾಸಣೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವೈದ್ಯರ ಮೇಲ್ವಿಚಾರಣೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು ಬಳಿಕ ಕಾನೂನು ಪ್ರಕ್ರಿಯೆ ಮುಂದುವರಿಯಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಅರುಣ್ ಕುಮಾರ್ ಮಾತನಾಡಿ, ಬಂಟ್ವಾಳದಲ್ಲಿ ಗುರುವಾರ ಸಂಜೆ 21 ವರ್ಷದ ಯುವತಿಯನ್ನ ಯುವಕನೊಬ್ಬ ತಲವಾರು ಮೂಲಕ ದಾಳಿ ನಡೆಸಿ ಕೊಲೆ ಮಾಡಿರುವ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ವಿಶೇಷ ಪೊಲೀಸ್ ತಂಡದ ಮೂಲಕ ಆರೋಪಿ ಪತ್ತೆ ಕಾರ್ಯ ನಡೆಸಲಾಗಿದ್ದು ಶುಕ್ರವಾರ ಬೆಳಿಗ್ಗೆ ಚೇತನ್ ಎಂಬಾತನನ್ನ ಮಂಗಳೂರಿನಲ್ಲಿ ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆ ವೇಳೆ ಆತ ಇಲಿಪಾಷನ ಸೇವಿಸಿರುವುದಾಗಿ ಹೇಳಿದ್ದು ಆತನನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುಂದೆ ಅಗತ್ಯ ಕಾನೂನು ಕ್ರಮ ವಹಿಸಲಾಗುವುದು ಎಂದು ಹೇಳಿದೆ. ಉಳ್ಳಾಲ ಇಲ್ಲಿನ ಸಮುದ್ರ ತೀರಕ್ಕೆ ರಾಶಿ ರಾಶಿ ಬೂತಾಯಿ ಮೀನುಗಳು ಅಪ್ಪಳಿಸಿರುವ ಘಟನೆ ಶುಕ್ರವಾರ ಬೆಳಿಗ್ಗೆ ನಡೆದಿದೆ. ಸುಮಾರು ಅರ್ಧ ತಾಸಿನವರೆಗೂ ಮೀನುಗಳು ತೀರಕ್ಕೆ ಅಪ್ಪಳಿಸಿದ್ದು ಸ್ಥಳೀಯರು ಮೀನುಗಳನ್ನು ಪ್ಲಾಸ್ಟಿಕ್ ಲಕೋಟೆ ಗೋಣಿ ಚೀಲದಲ್ಲಿ ತುಂಬಿಸಿ ಮನೆಗೆ ಒಯ್ದರೆ ಇನ್ನೂ ಕೆಲವರು ತೀರದಲ್ಲಿ ಮೀನುಗಳನ್ನು ಸಂಗ್ರಹಿಸಿ ಮಾರಾಟ ನಡೆಸಿದ್ದಾರೆ ಎಂದು ತಿಳಿದುಬಂದಿದೆ. ಸಮುದ್ರ ತೀರದಲ್ಲಿ ಮೀನುಗಾರಿಕೆ ನಡೆಸುತ್ತಿದ್ದ ಮಂಜೇಶ್ವರದ ಯಾಂತ್ರೀಕೃತ ನಾಡದೋಣಿಗಳು ವೇಗದಲ್ಲಿ ಹಾದುಹೋದ ಸಂದರ್ಭ ಮೋಟಾರು ಯಂತ್ರದ ಸದ್ದಿಗೆ ವಿಚಲಿತಗೊಂಡ ಬೂತಾಯಿ ಮೀನುಗಳ ಹೆಂಡು ದಡಕ್ಕೆ ಅಪ್ಪಳಿಸಿವೆ ಎಂದು ಸ್ಥಳೀಯ ಮೀನುಗಾರರೊಬ್ಬರು ತಿಳಿಸಿದ್ದಾರೆ. ಕೇಳುಗ್ರೆ, ಇದಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ಇದುವರೆಗೂ ಸುದ್ದಿಗಳನ್ನು ಓದಿದವರು ನಾನು ನಿಮ್ಮ ಆರ್ಜೆ ಸೈಫಲಕುತ್ತಾರ್, ಸೊ ಹಾಗೆಯೇ ನನ್ನ ಜೊತೆಗೆ ಸಂತ ಅಲೋಶಿಯಸ್ ಕಾಲೇಜಿನ ವಿದ್ಯಾರ್ಥಿನಿಯಾಗಿರುವಂತಹ
1: ರಿಯಾ ವೇಗಸ್.
0: ಶ್ರೋತೃಗಳೇ, ಇದು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.85, ಬಣ್ಣ ಬಣ್ಣದ ಬದುಕು.
2: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
3: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಇದೀಗ ಕೇಳೋಣ. ಇದೀಗ ನಮ್ಮ ಸಂವಿಧಾನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ಪರಾಗ್, ಇದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಪ್ರಸಾರ. 9:00 ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರ. 10:00 ಸಾರಂಗ್ ಸಂಗಮ, ಅಂದರೆ ಈ ವಾರದಲ್ಲಿ ಪ್ರಸಾರಗೊಂಡಂತಹ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಫೀಡ್ಬ್ಯಾಕ್, ಅಂದರೆ ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳುವಂತಹ ಕಾರ್ಯಕ್ರಮ ಸಾರಂಗ್ ಸಂಗಮ. ಕರೆ ಮಾಡಿ 6364240949 ಈ ಒಂದು ಸಂಖ್ಯೆಗೆ. 10:30 ಬಹುಭಾಷಾ ಹಾಡುಗಳು ಪ್ರಸಾರವಾಗುತ್ತೆ. 11:00 ಯಕ್ಷಗಾನ, ಯಕ್ಷ ಹಾಸ್ಯ ವೈಭವ ಭಾಗ 1 ಪ್ರಸಾರ. 11:30 ತುಳು ಕಾರ್ಯಕ್ರಮದಲ್ಲಿ ಬೀರದ ಬಲ್ಪು ಭಾಗ 2 ಪ್ರಸಾರ. 3:00 ಕಲಾ ಸಾರಂಗ್, 4:00 ಊರು ಕೇರಿ ಕಾರ್ಯಕ್ರಮ, 5:00 ಡಾಕ್ಟರ್ ಗುರುರಾಜ ಕರ್ಜಗಿ ಅವರ ಮಾತುಗಳು ಪ್ರಸಾರ. ಹಾಗೆಯೇ 6:00 ರೇಡಿಯೋ ಸಂಜೆ ಕಾರ್ಯಕ್ರಮ ಪ್ರಸಾರ. 8:00 ಯಕ್ಷಗಾನ ಮರುಪ್ರಸಾರ. 8:30 ಎಂದೂ ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಕೇಳುಗ್ರೆ, ಇದು ಇಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದಾರೆ ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವಂತಹ ಆಲ್ವಿನ್ ಡಿಸೋಜಾ. ವಿಷಯ ನ್ಯಾಯಾಂಗ ವ್ಯವಸ್ಥೆ.
1: ಎಲ್ಲ ರೇಡಿಯೋ ಸಾರಂಗ್ ಕೇಳುಗರಿಗೆ ನಮಸ್ಕಾರ. ನಾನು ಆಲ್ವಿನ್ ಡಿಸೋಜಾ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಇಂದು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ನಮ್ಮ ದೇಶವು ಪ್ರಜಾಪ್ರಭುತ್ವದ ದೊಡ್ಡ ಮಾದರಿಯಾಗಿದ್ದು ಅದರ ಮುಖ್ಯ ಕಂಬಗಳಲ್ಲಿ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತ ನ್ಯಾಯಾಂಗ ವ್ಯವಸ್ಥೆಯು ಒಂದಾಗಿದೆ. ಈ ವ್ಯವಸ್ಥೆಯು ದೇಶದ ಕಾನೂನಿನ ಆಧಿಪತ್ಯವನ್ನು ಕಾಪಾಡುವ ಮೂಲಕ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುವುದರಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಇತಿಹಾಸವು ಹಲವಾರು ಹಂತಗಳನ್ನು ದಾಟಿದೆ. ಪ್ರಾಚೀನ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯು ಧರ್ಮ ಮತ್ತು ನೀತಿಯ ಆಧಾರದ ಮೇಲೆ ನಡೆಯುತ್ತಿತ್ತು. ಇದರಲ್ಲಿ ಮೂರು ಪ್ರಮುಖ ಮೂಲಗಳಿವೆ. ಮೊದಲನೆಯದಾಗಿ ಮನುಸ್ಮೃತಿ. ಇದು ಹಿಂದೂ ಕಾನೂನಿನ ಪ್ರಮುಖ ಗ್ರಂಥವಾಗಿದ್ದು ಜನಜೀವನದ ಎಲ್ಲಾ ಕ್ಷೇತ್ರಗಳಿಗೆ ನಿಯಮಗಳನ್ನು ನೀಡುತ್ತಿತ್ತು. ಎರಡನೆಯದಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ. ಇದು ರಾಜಕೀಯ ಮತ್ತು ಆರ್ಥಿಕ ನೀತಿಗಳನ್ನು ಮಾತ್ರವಲ್ಲದೆ ನ್ಯಾಯಾಂಗದ ಪ್ರಮುಖ ಅಂಶಗಳನ್ನು ನಿರ್ಧರಿಸಿತ್ತು. ಮೂರನೆಯದಾಗಿ ಧರ್ಮಶಾಸ್ತ್ರಗಳು. ವಿವಿಧ ಧಾರ್ಮಿಕ ಗ್ರಂಥಗಳು ಕಾನೂನು ಮತ್ತು ನ್ಯಾಯಾಂಗದ ಆಧಾರವಾಗಿ ಸೇವೆ ಸಲ್ಲಿಸುತ್ತಿದ್ದವು. ಈ ಕಾಲಗಳಲ್ಲಿ ರಾಜರು ನ್ಯಾಯಾಧೀಶರಾಗಿದ್ದು ಗ್ರಾಮ ಪಂಚಾಯತಿಗಳು ಸ್ಥಳೀಯ ನ್ಯಾಯವನ್ನು ನಿರ್ವಹಿಸುತ್ತಿದ್ದವು. ತಕ್ಕ ಪ್ರತಿಫಲ ಅಥವಾ ಶಿಕ್ಷೆಯ ಮೂಲಕ ನ್ಯಾಯವನ್ನು ಒದಗಿಸುವ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. ತದನಂತರ ಮೊಘಲ್ ಆಳ್ವಿಕೆ ಪ್ರಾರಂಭವಾಯಿತು. ಮೊಘಲ್ ಅರಸುಗಳು ಶರಿಯತ್ ಕಾನೂನನ್ನು ಅನುಸರಿಸುತ್ತಿದ್ದರು. ಅಫ್ಘಾನಿ ಮತ್ತು ಪರ್ಷಿಯನ್ ಕಾನೂನು ಪ್ರಭಾವವನ್ನು ಹೊಂದಿತ್ತು. ಸ್ಥಳೀಯ ನ್ಯಾಯಗಳಲ್ಲಿ ಪಂಡಿತರು ಮತ್ತು ಖಾಜಿಗಳು ನ್ಯಾಯ ನಿರ್ವಹಿಸುತ್ತಿದ್ದರು. ನಂತರ ಪ್ರಾರಂಭವಾಯಿತು ಬ್ರಿಟಿಷರ ಆಳ್ವಿಕೆ. 1773 ವೆರೆನ್ ಹ್ಯಾಸ್ಟಿಂಗ್ ಭಾರತದಲ್ಲಿ ಪ್ರಥಮ ಬ್ರಿಟಿಷ್ ನ್ಯಾಯಾಂಗ ವ್ಯವಸ್ಥೆಯನ್ನು ಸ್ಥಾಪಿಸಿದರು. 1861 ಹೈಕೋರ್ಟ್ಗಳ ಸ್ಥಾಪನೆಯಾಯಿತು. 1935 ಭಾರತ ಸರ್ಕಾರದ ಕಾಯ್ದೆಯು ನ್ಯಾಯಾಂಗವನ್ನು ಸ್ವತಂತ್ರಗೊಳಿಸಲು ಪ್ರಾರಂಭವಾಯಿತು. 1947 ಭಾರತ ಸ್ವಾತಂತ್ರ್ಯ ಪಡೆದ ನಂತರ 1950 ಭಾರತದ ಸಂವಿಧಾನ ಜಾರಿಗೆ ಬಂದು ದೇಶವು ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿತ್ತು. ಇದರೊಂದಿಗೆ ಭಾರತದಲ್ಲಿ ನ್ಯಾಯಾಂಗವು ಪೂರ್ಣ ಸ್ವಾತಂತ್ರ್ಯವಾಗಿರಬೇಕೆಂಬ ಉದ್ದೇಶವನ್ನು ಹೊಂದಿ ಸುಪ್ರೀಂ ಕೋರ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯ, ಹೈಕೋರ್ಟ್, ಉಚ್ಚ ನ್ಯಾಯಾಲಯ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ ಅಂದರೆ ಜಿಲ್ಲಾ ನ್ಯಾಯಾಲಯಗಳನ್ನು ಸ್ಥಾಪಿಸಲ್ಪಟ್ಟವು. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮುಖ್ಯ ನ್ಯಾಯಾಧೀಶ ಮತ್ತು 33 ಸಹ ನ್ಯಾಯಮೂರ್ತಿಗಳನ್ನು ಹೊಂದಿರುತ್ತದೆ. ಭಾರತದ ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡುತ್ತಾರೆ. ಸಂವಿಧಾನವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಲವು ಅಧಿಕಾರಗಳನ್ನು ನೀಡಿವೆ. ಅವುಗಳಲ್ಲಿ ಪ್ರಮುಖವಾಗಿ ಮೊದಲನೆಯದಾಗಿ ಸಂವಿಧಾನಾತ್ಮಕ ಅಧಿಕಾರ, ಅಂದರೆ ಇದು ಭಾರತದ ಮೂಲಭೂತ ಹಕ್ಕುಗಳನ್ನು ರಕ್ಷಣೆಯನ್ನು ನಿರ್ವಹಿಸುತ್ತದೆ. ಎರಡನೆಯದಾಗಿ ಮೇಲ್ಮನವಿ ನ್ಯಾಯಾಲಯ. ರಾಜ್ಯ ಮತ್ತು ಹೈಕೋರ್ಟ್ಗಳ ತೀರ್ಪುಗಳಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವ ಅವಕಾಶವಿದೆ. ಮೂರನೆಯದಾಗಿ ಸಲಹಾ ಅಧಿಕಾರ. ರಾಷ್ಟ್ರಪತಿಗಳು ನ್ಯಾಯಾಂಗ ಸಲಹೆಗಾಗಿ ಸುಪ್ರೀಂ ಕೋರ್ಟ್ಗೆ ಪ್ರಶ್ನೆಗಳನ್ನು ಕಳುಹಿಸಬಹುದು. ನಾಲ್ಕನೆಯದಾಗಿ ಮೂಲ ನ್ಯಾಯಾಧಿಕಾರ. ಕೇಂದ್ರ ಮತ್ತು ರಾಜ್ಯಗಳ ಅಥವಾ 2 ಅಥವಾ 3 ರಾಜ್ಯಗಳ ನಡುವಿನ ವಿವಾದವನ್ನು ಸುಪ್ರೀಂ ಕೋರ್ಟ್ ನೇರವಾಗಿ ನಿರ್ಧರಿಸುತ್ತದೆ. ಉಚ್ಚ ನ್ಯಾಯಾಲಯ. ಪ್ರತಿ ರಾಜ್ಯ ಅಥವಾ ರಾಜ್ಯಗಳ ಗುಂಪಿಗೆ ಉಚ್ಚ ನ್ಯಾಯಾಲಯ ಇರಬಹುದು. ಪ್ರಸ್ತುತ ಭಾರತದಲ್ಲಿ 25 ಉಚ್ಚ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುತ್ತಿವೆ. ಉಚ್ಚ ನ್ಯಾಯಾಲಯಗಳಲ್ಲಿ ಮುಖ್ಯ ನ್ಯಾಯಾಧೀಶರು ಮತ್ತು ಹಲವು ಸಹ ನ್ಯಾಯಾಧೀಶರು ಇರುತ್ತಾರೆ. ಇವರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಸಂವಿಧಾನವು ಉಚ್ಚ ನ್ಯಾಯಾಲಯಗಳಿಗೂ ಅಧಿಕಾರಗಳನ್ನು ನೀಡಿವೆ. ಅವುಗಳಲ್ಲಿ ಪ್ರಮುಖವಾಗಿ ಮೇಲ್ಮನವಿ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯಗಳ ತೀರ್ಪುಗಳಿಗೆ ಮೇಲ್ಮನವಿ ಸಲ್ಲಿಸುವ ಅವಕಾಶವಿದೆ. ಎರಡನೆಯದಾಗಿ ಸಾಂವಿಧಾನಿಕ ವ್ಯಾಖ್ಯಾನ. ರಾಜ್ಯ ಸರ್ಕಾರಗಳ ಕಾನೂನುಗಳನ್ನು ಪರಿಶೀಲಿಸುವ ಅಧಿಕಾರವೂ ಇದೆ. ಮೂರನೆಯದಾಗಿ ಮೂಲ ನ್ಯಾಯಾಧಿಕಾರ. ಹಲವು ಪ್ರಕರಣಗಳಲ್ಲಿ ಉಚ್ಚ ನ್ಯಾಯಾಲಯ ನೇರ ತೀರ್ಪನ್ನು ನೀಡುವ ಸಾಮರ್ಥ್ಯ ಹೊಂದಿದೆ. ಜಿಲ್ಲಾ ನ್ಯಾಯಾಲಯವು ಪ್ರತಿ ಜಿಲ್ಲೆಗೆ ಒಂದು ಮುಖ್ಯ ನ್ಯಾಯಾಧೀಶರು ಅಥವಾ ಸಹಾಯಕ ನ್ಯಾಯಾಧೀಶರನ್ನು ಇರಿಸುತ್ತಾರೆ. ಇವರನ್ನು ರಾಜ್ಯದ ರಾಜ್ಯಪಾಲಕರು ನೇಮಕ ಮಾಡುತ್ತಾರೆ. ಕ್ರಿಮಿನಲ್ ಅಥವಾ ಸಿವಿಲ್ ಪ್ರಕರಣಗಳಿಗೆ ತೀರ್ಪನ್ನು ಜಿಲ್ಲಾ ನ್ಯಾಯಾಲಯವು ನೀಡುತ್ತದೆ. ಆರ್ಥಿಕ ಅಪರಾಧ, ಕುಟುಂಬ ವಿವಾದ, ಆಸ್ತಿ ವಿವಾದಗಳನ್ನು ಜಿಲ್ಲಾ ನ್ಯಾಯಾಲಯವು ನಿರ್ವಹಿಸುತ್ತದೆ. ನ್ಯಾಯಾಂಗದ ಅಭಿವೃದ್ಧಿಯಲ್ಲಿ ಹಲವಾರು ಪ್ರಮುಖ ಘಟನೆಗಳು ಮತ್ತು ತೀರ್ಪುಗಳು ಮಹತ್ವವಾಗಿವೆ. ಉದಾಹರಣೆಗೆ ಕೇಶವನಂದ ಭಾರತಿ ಪ್ರಕರಣ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದರ ಮಹತ್ವವನ್ನು ಈ ಪ್ರಕರಣ ನಿರ್ಧರಿಸಿತು. ಹಾಗೆಯೇ ಮೇನಕಾ ಗಾಂಧಿ ಪ್ರಕರಣ ಪ್ರಜೆಗಳ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಎತ್ತಿಹಿಡಿದ ತೀರ್ಪಾಗಿತ್ತು. ಶಾಬಾನು ಪ್ರಕರಣ ಮುಸ್ಲಿಂ ಮಹಿಳೆಯರ ಹಕ್ಕುಗಳಿಗೆ ಸಂಬಂಧಿಸಿದ ತೀರ್ಪಾಗಿತ್ತು. ವಿಶಾಖ ಪ್ರಕರಣ ಮಹಿಳಾ ಶೋಷಣೆಯನ್ನು ತಡೆಗಟ್ಟಲು ಅನುಸರಿಸಬೇಕಾದ ಮಾರ್ಗಸೂಚಿಗಳನ್ನು ನೀಡಿದ ತೀರ್ಪಾಗಿತ್ತು. ಆದರ್ಶ್ ಹೌಸಿಂಗ್ ಸ್ಕ್ಯಾಂಡಲ್ ಮತ್ತು ಹವಾಲಾ ಕೇಸ್, ಭ್ರಷ್ಟಾಚಾರದ ವಿರುದ್ಧ ತೀರ್ಪುಗಳು, ಇವು ಮತ್ತು ಇತರ ಹಲವು ತೀರ್ಪುಗಳು ಜನರ ಹಕ್ಕುಗಳನ್ನು ರಕ್ಷಿಸುವ ನಿಷ್ಪಕ್ಷಪಾತ, ಪಕ್ಷಪಾತವಿಲ್ಲದ ಮತ್ತು ಪ್ರಬಲ ನಿರ್ಧಾರಗಳನ್ನು ನೀಡುವ ನ್ಯಾಯಾಲಯದ ಬದ್ಧತೆಯನ್ನು ಪ್ರದರ್ಶಿಸುತ್ತವೆ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಪ್ರಭಾವ ಬಹಳ ಮಹತ್ವವಾಗಿದೆ. ಇದು ಕಾನೂನಿನ ಉಲ್ಲಂಘನೆಗಳನ್ನು ತಡೆದು ನ್ಯಾಯವನ್ನು ಒದಗಿಸುವ ಒಂದು ಪ್ರಮುಖ ಸಾಧನವಾಗಿದೆ. ನ್ಯಾಯಾಂಗದ ಪ್ರಮುಖ ಕಾರ್ಯಗಳು: ಅಪರಾಧವನ್ನು ತಡೆಹಿಡಿಯುವುದು, ಅಪರಾಧಿಗಳಿಗೆ ಕಾನೂನಿನ ಪ್ರಕಾರ ಶಿಕ್ಷೆಯನ್ನು ವಿಧಿಸುವ ಮೂಲಕ ಸಮಾಜದಲ್ಲಿ ಶಿಸ್ತು ಮತ್ತು ಶಾಂತಿಯನ್ನು ಕಾಪಾಡಲಾಗುತ್ತದೆ. ಸುಪ್ರೀಂ ಕೋರ್ಟ್ ಯಾವುದೇ ಕಾನೂನು ಸಂವಿಧಾನದ ವಿರುದ್ಧವಾದರೆ ಅದನ್ನು ರದ್ದುಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮೂರನೇದಾಗಿ ನ್ಯಾಯ ಮತ್ತು ಸಮಾನತೆ. ಪ್ರಜೆಗಳ ಹಕ್ಕುಗಳ ರಕ್ಷಣೆಗೆ ನ್ಯಾಯಾಲಯಗಳು ನಿರಂತರವಾಗಿ ಶ್ರಮಿಸುತ್ತವೆ. ಸಾಮಾಜಿಕ ನ್ಯಾಯ. ದಲಿತರು, ಮಹಿಳೆಯರು ಮತ್ತು ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪರಿಸರ ರಕ್ಷಣೆಗಾಗಿ ಮಹತ್ವದ ತೀರ್ಪುಗಳನ್ನು ನೀಡಲಾಗುತ್ತಿದೆ. ಉದಾಹರಣೆಗೆ ಗಂಗಾ ಮತ್ತು ಯಮುನಾ ನದಿಗಳನ್ನು ಜೀವಂತ ಸತ್ವಗಳಾಗಿ ಪರಿಗಣಿಸುವ ತೀರ್ಪು ನೀಡಿತ್ತು. ಹೊಸ ತಂತ್ರಜ್ಞಾನ ಮತ್ತು ಡಿಜಿಟಲೀಕರಣದ ಮೂಲಕ ನ್ಯಾಯಾಂಗವು ದಕ್ಷತೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತದೆ. ಹೀಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯು ಶಕ್ತಿಶಾಲಿಯಾಗಿದ್ದರೂ ಅದರಲ್ಲಿ ಹಲವಾರು ಸವಾಲುಗಳು ಇವೆ. ಮೊದಲನೆಯದಾಗಿ ನ್ಯಾಯ ವಿಳಂಬ. ಹಲವಾರು ವರ್ಷಗಳಿಂದ ಅಪಾರ ಪ್ರಮಾಣದ ಮೊಕದ್ದಮೆಗಳು ನಿರ್ಧಾರಕ್ಕಾಗಿ ಕಾಯುತ್ತಿವೆ. ಇದರಿಂದಾಗಿ ಜನರಿಗೆ ತ್ವರಿತ ನ್ಯಾಯ ದೊರಕುವುದಿಲ್ಲ. ನ್ಯಾಯವನ್ನು ಜನಸಾಮಾನ್ಯರಿಗೆ ಸುಲಭಗೊಳಿಸುವ ಅಗತ್ಯವಿದೆ. ದೇಶದ ಎಲ್ಲಾ ನಾಗರಿಕರಿಗೆ ಸಮಾನವಾಗಿ ನ್ಯಾಯ ದೊರಕಲು ಇನ್ನಷ್ಟು ಸುಧಾರಣೆಗಳು ಅಗತ್ಯವಿದೆ. ನ್ಯಾಯದ ವ್ಯವಸ್ಥೆಯಲ್ಲಿ ದೌರ್ಬಲ್ಯಗಳು. ಕೆಲವೊಮ್ಮೆ ರಾಜಕೀಯ ಮತ್ತು ಆರ್ಥಿಕ ಶಕ್ತಿಗಳು ನ್ಯಾಯಾಂಗದ ಪ್ರಭಾವವನ್ನು ಕುಂದಿಸಲು ಯತ್ನಿಸುತ್ತವೆ. ನ್ಯಾಯಾಲಯಗಳಲ್ಲಿ ಕಡಿಮೆ ತಂತ್ರಜ್ಞಾನದ ಬಳಕೆಯೂ ಇದೆ. ಈಗಿನ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡಿಲ್ಲದೆ ದಸ್ತಾವೇಜು ಕಾರ್ಯಗಳು ಇನ್ನೂ ಹಳೆಯ ಪದ್ಧತಿಗಳನ್ನು ಅನುಸರಿಸುತ್ತವೆ. ನ್ಯಾಯಾಧೀಶರ ಕೊರತೆಗಳು ಎದ್ದು ಕಾಣುತ್ತವೆ. ಭಾರತದಲ್ಲಿ ಸಾಕಷ್ಟು ನ್ಯಾಯಾಧೀಶರ ಕೊರತೆ ಇದೆ. ಇದರಿಂದಾಗಿ ದೊಡ್ಡ ಸಂಖ್ಯೆಯ ಪ್ರಕರಣಗಳು ನಿರ್ಧಾರಕ್ಕೆ ಬರುವುದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಕೊನೆಯದಾಗಿ ಭ್ರಷ್ಟಾಚಾರ. ಕೆಲವೊಮ್ಮೆ ನ್ಯಾಯಾಂಗದ ವಿವಿಧ ಹಂತಗಳಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿಬರುತ್ತವೆ. ನಮ್ಮ ನ್ಯಾಯಾಂಗವನ್ನು ಇನ್ನಷ್ಟು ಬಲವರ್ಧಿಗೊಳಿಸಲು ಕೆಲವು ಕ್ರಮಗಳನ್ನು ನಾವು ಅನುಸರಿಸಬೇಕು. ತ್ವರಿತ ಮತ್ತು ಪರಿಣಾಮಕಾರಿ ತೀರ್ಪುಗಳನ್ನು ನಿರ್ಧರಿಸಲು ಹೊಸ ನೀತಿಗಳು ರೂಪುಗೊಳಿಸಬೇಕು. ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಮೂಡಿಸಲು ಸರ್ಕಾರ ಮತ್ತು ನ್ಯಾಯಾಂಗ ಒಂದಾಗಬೇಕು. ಎಲ್ಲಾ ನ್ಯಾಯಾಂಗ ಪ್ರಕ್ರಿಯೆಗಳನ್ನು ಆನ್ಲೈನ್ ವ್ಯವಸ್ಥೆಯ ಒಯ್ಯುವ ಮೂಲಕ ಕಾರ್ಯಪದ್ಧತಿಗಳನ್ನು ಸುಗಮಗೊಳಿಸಬೇಕು. ಭಿನ್ನ ಭಿನ್ನ ವಿಷಯ ಪ್ರಕರಣಗಳನ್ನು ನಿರ್ವಹಿಸಲು ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು. ನ್ಯಾಯಾಲಯದಲ್ಲಿ ಹೆಚ್ಚುತ್ತಿರುವ ಪ್ರಕರಣಗಳನ್ನು ನಿಯಂತ್ರಿಸಲು ಹೆಚ್ಚು ನ್ಯಾಯಾಧೀಶರನ್ನು ನೇಮಿಸಬೇಕು. ಹೆಚ್ಚು ನ್ಯಾಯಾಲಯಗಳನ್ನು ಸ್ಥಾಪಿಸುವ ಮೂಲಕ ನ್ಯಾಯ ಪ್ರಕ್ರಿಯೆಯ ವೇಗವನ್ನು ಹೆಚ್ಚಿಸಬೇಕು. ಇದರ ಜೊತೆಗೆ ಮಧ್ಯಸ್ಥತೆ, ವಾಣಿಜ್ಯ ನ್ಯಾಯಾಲಯ, ಗ್ರಾಹಕರ ನ್ಯಾಯಾಲಯಗಳನ್ನು ಮತ್ತಷ್ಟು ಕ್ರಿಯಾಶೀಲಗೊಳಿಸಬೇಕು. ಭಾರತದ ನ್ಯಾಯಾಂಗವು ವಿಶ್ವದ ದೊಡ್ಡ ಮತ್ತು ಪ್ರಭಾವಶಾಲಿ ನ್ಯಾಯಾಂಗ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ನ್ಯಾಯಾಂಗ ವ್ಯವಸ್ಥೆ ಪ್ರಜಾಪ್ರಭುತ್ವದ ಬೆನ್ನುಲುಬಾಗಿದೆ. ಇದು ಕಾನೂನಿನ ಆಧಿಪತ್ಯವನ್ನು ಖಚಿತಗೊಳಿಸುವ ಮೂಲಕ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುತ್ತದೆ. ನ್ಯಾಯಾಂಗದ ಶಕ್ತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಲ್ಲಿ ನ್ಯಾಯಾಂಗದ ಪಾತ್ರವನ್ನು ನಾವು ಗೌರವಿಸಬೇಕು ಮತ್ತು ಅದನ್ನು ಬಲಪಡಿಸಲು ನಮ್ಮದೇ ಆದ ಕೊಡುಗೆ ನೀಡಬೇಕು. ಇಂತಹ ಮಹತ್ವದ ವಿಷಯದ ಬಗ್ಗೆ ಮಾತಾಡಲು ಅವಕಾಶ ನೀಡಿದ ರೇಡಿಯೋ ಸಾರಂಗ್ನ ಆಡಳಿತ ಮಂಡಳಿಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸದಾ ಬಲಶಾಲಿಯಾಗಿ ಪ್ರಜಾಪ್ರಭುತ್ವದ ಸಮಾನತೆ ಮತ್ತು ನ್ಯಾಯ ತತ್ವಗಳನ್ನು ಉಳಿಸಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು.
0: ಕೇಳುಗರೆ, ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರು ಆಗಿರುವ ಆಲ್ವಿನ್ ಡಿಸೋಜಾ. ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಬುಧವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಸುತ್ತಮುತ್ತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೈಯನ್ನು ಹಿಂಡಿದಾಗಲೂ, ಬಾಯಿಂದ ಕಚ್ಚಿದಾಗಲೂ ಸಿಹಿಯನ್ನೇ ಕೊಡುವಂತಹ ಹುಲ್ಲಿನ ಜಾತಿಗೆ ಸೇರಿದ ಏಕದಳ ಸಸ್ಯವೇ ಕಬ್ಬು. ಇದೊಂದು ದೈತ್ಯಾಕಾರದ ಹುಲ್ಲು. ಈ ಹುಲ್ಲಿನ ಪ್ರತಿಯೊಂದು ಭಾಗ ಉಪಯುಕ್ತವಾದುದು. ಬದುಕಿದಾಗ ಸಿಹಿ, ಸತ್ತಾಗ ಗೊಬ್ಬರ, ಜೊತೆಯಲ್ಲಿ ಒಂದಿಷ್ಟು ಮೇವು. ಈ ರೀತಿಯಾಗಿ ರೈತನ ಬದುಕಿನ ಊರುಗೋಲಾಗಿದೆ ಈ ಕಬ್ಬು. ಬೆಲ್ಲ ಮತ್ತು ಸಕ್ಕರೆಯ ಮೂಲಕ ಪ್ರತಿಯೊಂದು ಮನೆಯ ಡಬ್ಬದಲ್ಲೂ ಕಬ್ಬಿಗೆ ಪರೋಕ್ಷ ಸ್ಥಾನ ಇದೆ. ಪ್ರಪಂಚದ

0: ವಿನ ಕಹಿಯನ್ನಲ್ಲ. ಆದರೆ ಈ ದಿನ ನಾನು ನಿಮ್ ಜೊತೆಗೆ ಹಂಚಿಕೊಳ್ಳಲು ಹೊರಟಂತ ವಿಷಯ ಬಳ್ಕುಂಜೆಯ ಕಬ್ಬು ಸಿಹಿ ಕಹಿಯ ಬದುಕು. ಈ ಬಳ್ಕುಂಜೆಯ ಕಬ್ಬು ಯಾಕೆ ಈ ಸಿಹಿ ಕಹಿ ಎಂಬ ಬದುಕನ್ನು ಒಳಗೊಂಡಿದೆ? ಕಬ್ಬು ಎಂದಾಗ ಸಿಹಿ ಮಾತ್ರ ಅಲ್ವಾ ಎಂಬಂತಹ ವಿಚಾರ ನಿಮ್ಮ ಮನಸ್ಸಲ್ಲಿ ಮೂಡಬಹುದು. ನಮಗೆ ಗೊತ್ತೇ ಇದೆ, ಏಷ್ಯಾಖಂಡದಲ್ಲಿ ಕಬ್ಬಿಗೆ ಆಗ್ರಸ್ಥಾನವಿದೆ. ಇದರ ನಾರುಳ್ಳ ಸಿಹಿಯಾದ ಕಾಂಡಗಳೇ ನಾಲಗೆಗೆ ರುಚಿ, ಹಲ್ಲಿಗೆ ಆರೋಗ್ಯ, ನಮ್ಮ ಜೀರ್ಣಕ್ರಿಯೆಯಲ್ಲೂ ಕೂಡ ಇದರ ಕೊಡುಗೆ ಅಗ್ರಗಣ್ಯ. ಜೊತೆಗೆ ಇದು ಬದುಕಿಗೆ ಸಂತೃಪ್ತಿಯನ್ನು ನೀಡುವ ಅಮೃತ ಎನ್ನಬಹುದು. ಕಬ್ಬು ಒಂದು ಅತ್ಯಂತ ಪ್ರಾಚೀನ ಬೆಳೆಯಾಗಿದೆ. ವೇದಗಳ ಕಾಲದಲ್ಲೂ ಕಬ್ಬನ್ನು ಬೆಳೆಸಲಾಗುತ್ತಿತ್ತು. ಜಗತ್ತಿನಲ್ಲಿ ಭಾರತ ಮತ್ತು ಬ್ರೆಜಿಲ್ನಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಕಬ್ಬನ್ನು ಬೆಳೆಸುತ್ತಾರೆ. ಭಾರತಕ್ಕೆ ಬಂದಾಗ ಹೆಚ್ಚಿನ ರಾಜ್ಯಗಳಲ್ಲಿ ಕಬ್ಬಿನ ಬೆಳೆ ಇದೆ. ಅದರಲ್ಲೂ ಕರ್ನಾಟಕದಲ್ಲೂ ಕೂಡ ಇದಕ್ಕೆ ವಿಶೇಷ ಸ್ಥಾನಮಾನ ಇದೆ. ನಮ್ಮ ರಾಜ್ಯದ ಮಂಡ್ಯ ಜಿಲ್ಲೆಯನ್ನು ಸಕ್ಕರೆ ನಾಡೆಂದು ಕರೆಯುತ್ತಾರೆ. ಈಗ ಅದನ್ನೆಲ್ಲ ದಾಟಿ ಬಂದು ನಮ್ಮ ದಕ್ಷಿಣ ಕನ್ನಡಕ್ಕೆ ಬರುವುದಾದ್ರೆ ಒಂದು ಊರಿದೆ, ಬಳ್ಕುಂಜೆ. ಈ ಊರು ಶಾಂಭವಿ ನದಿಯ ತಟದಲ್ಲಿದೆ. ಇಲ್ಲಿನ ಮಣ್ಣು ಕಬ್ಬು ಬೆಳೆಗೆ ಸೂಕ್ತ. ಹೀಗಾಗಿ ನಮಗೆ ದಕ್ಷಿಣ ಕನ್ನಡದಲ್ಲಿ ಬಳ್ಕುಂಜೆಯ ಕಬ್ಬು ಅತಿ ಪ್ರಮುಖವಾದುದು. ಇದರ ಬಗ್ಗೆ ಸಾಕಷ್ಟು ಮಾಧ್ಯಮಗಳಲ್ಲಿ ಆಗಾಗ ಉಲ್ಲೇಖವಾಗುತ್ತೆ. ಅಂದಹಾಗೆ ಈ ಬಳ್ಕುಂಜೆಯ ಕಬ್ಬಿನ ಬಗ್ಗೆ ಈ ಸಂದರ್ಭದಲ್ಲಿ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ನಾನು ಮಾತಾಡಲು ಮತ್ತೊಂದು ವಿಶೇಷತೆ ಇದೆ. ಇತ್ತೀಚೆಗಷ್ಟೇ ನಮ್ಮ ಕರಾವಳಿಯಲ್ಲಿ ಚೌತಿ ಹಬ್ಬ ಮತ್ತು ತೆನೆ ಹಬ್ಬವನ್ನು ನಾವು ಆಚರಿಸಿದ್ದೇವೆ. ಈ ಎರಡು ಹಬ್ಬದಲ್ಲೂ ಕೂಡ ಬಳ್ಕುಂಜೆಯ ಕಬ್ಬು ಸಿಹಿಯನ್ನೇ ಹಂಚುತ್ತೆ. ಈ ಹಬ್ಬಕ್ಕೆ ಮತ್ತು ಬಳ್ಕುಂಜೆಯ ಕಬ್ಬಿಗೆ ಒಂದು ಹತ್ತಿರದ ನಂಟಿದೆ. ಬಳ್ಕುಂಜೆಯಲ್ಲಿ ಬೆಳೆದ ಕಬ್ಬನ್ನು ನಮ್ಮ ಪರಿಸರದ ಜನರು ಹಬ್ಬದ ಸಂದರ್ಭದಲ್ಲಿ ಸಿಹಿಯನ್ನು ತಮ್ಮ ಮನೆಗಳಲ್ಲಿ, ತಮ್ಮ ಪರಿಸರದಲ್ಲಿ ಹಂಚುತ್ತಾರೆ. ನಮಗೆ ಗೊತ್ತೇ ಇದೆ, ಕಬ್ಬು ಒಂದು ವಾಣಿಜ್ಯ ಬೆಳೆ. ಬಳ್ಕುಂಜೆಯಲ್ಲಿ ಕೂಡ ರೈತರು ಇದನ್ನು ವಾಣಿಜ್ಯ ಬೆಳೆಯಾಗಿಯೇ ಸ್ವೀಕರಿಸಿದ್ದಾರೆ. ಮೇವಾಗಿಯೂ ಇದನ್ನು ಜಾನುವಾರುಗಳಿಗೆ ನೀಡಲಾಗುತ್ತೆ. ಇದೊಂದು ಬಹುವಾರ್ಷಿಕ ಬೆಳೆ. ಇದರಲ್ಲಿ ದ್ವಿತೀಯ ರೆಂಬೆಗಳು ಉದ್ದಕ್ಕೆ ಬೆಳೆದು ಜಲ್ಲೆಗಳಾಗಿ ಬದಲಾಗುತ್ತವೆ. ಕಬ್ಬನ್ನು ಜಲ್ಲೆಯಿಂದಲೇ ಬೆಳೆಸುತ್ತಾರೆ. ಅಂದಾಗೆ ಬಳ್ಕುಂಜೆ ಕಬ್ಬಿನ ವಿಚಾರವಾಗಿ ಮಾತನಾಡುವಾಗ ನಮ್ಮೊಂದಿಗೆ ಪ್ರಸ್ತುತ ಬಳ್ಕುಂಜೆಯಲ್ಲಿ ಕಬ್ಬಿನ ಕೃಷಿಯಲ್ಲಿ ತೊಡಗಿರುವ ಮಹಿಳೆಯೊಬ್ಬರು ಮಾತಿಗೆ ಸಿಕ್ಕಿದ್ದಾರೆ. ಅವರ ಹೆಸರು ಅನಿತಾ ಡಿಸೋಜಾ. ಅವರು ತಮ್ಮ ಊರಿಗೆ ಶೋಭೆ ತಂದ ಈ ಕಬ್ಬಿನ ಕೃಷಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ.
1: ನಾನು ಅನಿತಾ ಬಳ್ಕುಂಜೆ. ಕಬ್ಬಿನ ಬಗ್ಗೆ ಹೇಳಲಿಕ್ಕೆ ನಾನು ಖುಷಿ ಪಡ್ತೇನೆ. ಕಬ್ಬು ಅಂತೇಳಿದ್ರೆ ಎಲ್ಲರಿಗೂ ಖುಷಿ. ಕಬ್ಬು ಸಿಹಿಯಾಗಿರ್ತದೆ, ಅದೇ ರೀತಿ ಬಳ್ಕುಂಜೆ ಕಬ್ಬು ಅಂತೇಳಿದ್ರೆ ಇನ್ನೂ ತುಂಬಾ ಖುಷಿ. ಯಾಕೆಂದ್ರೆ ಬಳ್ಕುಂಜೆಯಲ್ಲಿ ಮಾಡುವ ಕಬ್ಬು ಒಂದು ತುಂಬಾ ಫೇಮಸ್ ಅಂತ ಹೇಳ್ಬಹುದು. ಯಾಕೆಂದ್ರೆ ಇಲ್ಲಿ ನಾವು ಚೌತಿ ಹಬ್ಬಕ್ಕೆ ಮತ್ತು ಕೊರಳ ಹಬ್ಬಕ್ಕೆ ಮಾಡ್ತಾ ಇರುವ ಕಬ್ಬು. ಮೊದ್ಲೆಲ್ಲ ತುಂಬಾ ಕಬ್ಬು ಮಾಡ್ತಿದ್ರು ಬಳ್ಕುಂಜೆಯಲ್ಲಿ. ಮೊದ್ಲು ಕಬ್ಬು ಮಾಡ್ತಿದ್ರು ಅಂತ ಖೀಚಿ ಕಬ್ಬು ಮಾಡ್ತಿದ್ರಂತೆ. ಅದು ಜಾಸ್ತಿಯಾಗಿ ಬೆಲ್ಲ ಮಾಡ್ಲಿಕ್ಕೆ ಯೂಸ್ ಮಾಡ್ತಿದ್ರು. ಆದ್ರೆ ಕ್ರಮೇಣ ಆ ಕಬ್ಬು ಹೋಗಿ ತಿನ್ನುವ ಕಬ್ಬು ಬಂತು. ಅದು ಜಾಸ್ತಿಯಾಗಿ ಚೌತಿ ಹಬ್ಬಕ್ಕೆ ಮತ್ತು ಕೊರಳ ಹಬ್ಬಕ್ಕೆ ಮಾಡ್ತಿರುವಂತದ್ದು. ಅದೇ ರೀತಿ ಇಲ್ಲಿ ಎರಡು ತರದ ಕಬ್ಬು ಮಾಡ್ತಾರೆ, ಒಂದು ಕಪ್ಪು ಬಣ್ಣದ ಕಬ್ಬು, ಅದೇ ರೀತಿ ದಾಸ ಕಬ್ಬು ಅಂತ. ಇದು ಜಾಸ್ತಿಯಾಗಿ ಚೌತಿಗೆ ಯೂಸ್ ಮಾಡ್ತಾರೆ. ಹೀಗೆ ಎರಡು ವೆರೈಟಿಯ ಕಬ್ಬು ಈ ಬಳ್ಕುಂಜೆಯಲ್ಲಿ ಆಗ್ತಾ ಉಂಟು. ಅದೇ ರೀತಿ ಇಲ್ಲಿ ತುಂಬಾ 40 ಕುಟುಂಬಕ್ಕಿಂತ ಜಾಸ್ತಿ ಜನರು ಈ ಕಬ್ಬನ್ನು ಇಲ್ಲಿ ಬೆಳೆಸ್ತಾರೆ. ಮತ್ತೆ ಇಲ್ಲಿಯ ಕಬ್ಬು ತುಂಬಾ ಕಡೆಗೆ, ಅಂದ್ರೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಅಲ್ಲದೆ ಉಡುಪಿ ಜಿಲ್ಲೆಗೆ, ಅದೇ ರೀತಿ ಪುತ್ತೂರು, ಕಡಬ, ಈಚೆಯಿಂದ ಸಂಪಾಜೆ ಮತ್ತೆ ಸುಳ್ಯ, ಅದೇ ರೀತಿ ಘಟ್ಟಕ್ಕೂ ಇಲ್ಲಿಂದ ಕಬ್ಬು ತುಂಬಾ ಸಪ್ಲೈ ಆಗ್ತಾ ಇದೆ. ಇಲ್ಲಿ ನಾವು ಡಿಸೆಂಬರ್ ಅಲ್ಲಿ ನಾವು ಕಬ್ಬುನ ಬೆಳೆ ಸ್ಟಾರ್ಟ್ ಮಾಡ್ತೇವೆ. ಅಂದ್ರೆ ಜಾಸ್ತಿಯಾಗಿ 9 ಇದರ ಪೋಷಣೆ ಮಾಡ್ಬೇಕಾಗ್ತದೆ. ಡಿಸೆಂಬರ್ ಅಲ್ಲಿ ನಟ್ರೆ ಸೆಪ್ಟೆಂಬರ್ ಅಲ್ಲಿ ಚೌತಿ ಹಬ್ಬಕ್ಕೆ ಮತ್ತು ನಮ್ಮ ತೆನೆ ಹಬ್ಬಕ್ಕೆ ಸರಿ ಆಗ್ತದೆ. ಆ ಟೈಮ್ ತನಕ ನಮ್ಗೆ ಪೋಷಣೆ ತುಂಬಾ ಇರ್ತದೆ. ಹಟ್ಟಿಯ ಗೊಬ್ಬರ ಹಾಕಿ ಈ ಕಬ್ಬನ್ನು ಮಾಡ್ತೇವೆ ಜಾಸ್ತಿಯಾಗಿ. ಇಲ್ಲಿ 40 ಕುಟುಂಬದವರು ಮಾಡ್ತೇವೆ. ಅಂದ್ರೆ ಇಲ್ಲಿ ನಾವು ಬಳ್ಕುಂಜೆ, ಕರ್ನೀರೆ ಮತ್ತು ಇಲ್ಲಿ ಹುಳೆಪಾಡಿ, ಹೀಗೆ 3 ಗ್ರಾಮಗಳಲ್ಲಿ ನಾವು ಕಬ್ಬನ್ನು, ಅಂದ್ರೆ ಹಿಂದೂಗಳು ಮಾಡ್ತಾರೆ, ಅದೇ ರೀತಿ ಕ್ರಿಶ್ಚಿಯನ್ ಮಾಡ್ತಾರೆ. ಜಾಸ್ತಿಯಾಗಿ ಮೊದಲು ಮುಸ್ಲಿಂ ಮಾಡ್ತಿದ್ರೇನೋ, ಆದ್ರೆ ಈಗ ಮುಸ್ಲಿಂ ಬಾಂಧವರು ನಮ್ಮ ಕಬ್ಬನ್ನು ತಗೊಳ್ಳಿಕ್ಕೆ ಬರ್ತಾರೆ, ವ್ಯಾಪಾರಿಸ್ತರಾಗಿ ಬರ್ತಾರೆ. ಸುಮಾರು 1-2 ಜಾಸ್ತಿ ಇಲ್ಲಿ ನಾವು ಕಬ್ಬುವನ್ನು ಬೆಳೆಸ್ತೇವೆ. ಮೊದಲು ಇಲ್ಲಿ ಕಬ್ಬು ಮಾಡ್ತಿದ್ರು. ಇಲ್ಲಿ ಜಾಸ್ತಿಯಾಗಿ ಪ್ರಾಣಿಗಳ ಹಿಂಸೆ ಜಾಸ್ತಿ ಆಗ್ತಿತ್ತು. ಅಂದ್ರೆ ಇಲ್ಲಿ ನರಿ ತುಂಬಾ ಕಬ್ಬನ್ನು ಅಂದ್ರೆ ತಿಂದು ತುಂಬಾ ಇಲ್ಲಿ ಕಬ್ಬು ಹಾಳು ಮಾಡ್ತಿತ್ತು. ಆಗ ಇಲ್ಲಿಯ ಜನರು ಎಲ್ಲ ಸೇರಿ

0: ಬಂದು ದೇವರಿಗೆ ಹರಕೆ ಹಾಕಿದ್ರು. ಆ ಸಮಯದಿಂದ ಈಗ ಅದರ ಸುತ್ತ ನರಿ ಹೋದ್ರೂ ಕಬ್ಬಿಗೆ ಒಂದು ಬಾಯಿ ಹಾಕುದಿಲ್ಲ. ಇದು ತುಂಬಾ ಒಂದು ಹೆಮ್ಮೆಯ ವಿಷಯ ನಮ್ಗೆ, ಅಂದ್ರೆ ದೇವರು ನಮ್ಮೊಂದಿಗೆ ಇದ್ದಾರೆ ಅಂತ ನಮ್ಗೆ ಇಲ್ಲಿ ತುಂಬಾ ಖುಷಿ ಆಗ್ತಾ ಉಂಟು. ನಾವು ಈ ಕಬ್ಬು ಬೆಳಿಬೇಕಾದ್ರೆ ಮೊದಲು ಎಲೆಗಳು ಅದನ್ನು ಹೊತ್ತಿಸಿ ಅದರ ಕರಿಯನ್ನು ಮಾಡಿ ಅದು ಹಾಕ್ತಾರೆ. ನಂತರ ಜಾಸ್ತಿಯಾಗಿ ತುಳುವಿನಲ್ಲಿ ತುಂಟನ್ನು ಹೇಳ್ತಾರೆ, ಅದನ್ನು ಹಾಕ್ತಾರೆ. ಅದೇ ರೀತಿ ಮತ್ತೆ ಹಟ್ಟಿ ಗೊಬ್ಬರವನ್ನು ಸಹ ಹಾಕ್ತಾರೆ. ಮತ್ತೆ ವಾರ ವಾರಕ್ಕೆ ನೀರನ್ನು ಸಹ ಬಿಡ್ತೇವೆ. ಏಪ್ರಿಲ್ ಮೇ ತಿಂಗಳಲ್ಲಿ ಜಾಸ್ತಿ ನಮಗೆ ನೀರು ಬೇಕು. ಆ ಟೈಮಲ್ಲಿ ನಮಗೆ ನೀರು ಇಲ್ಲದಿದ್ದರೆ ನಾವು ನದಿಯ ನೀರನ್ನು ತಂದು ಕಬ್ಬನ್ನು ಬೆಳೆಸ್ತೇವೆ. ಕಬ್ಬು ಅಂತ ಹೇಳುವಾಗ ತೋಟದಲ್ಲಿ ಫುಲ್ ಒಂದೇ ತೋರ ಅಂತ ಬೆಳೆಯುವುದಿಲ್ಲ, ಕೆಲವೊಂದೇ ಸಪುರ ಇರ್ತದೆ. ಆದರೆ ನಾವು ಚೌತಿ ಟೈಮಲ್ಲಿ ನಾವು ಹೋಲ್ಸೇಲ್ ಆಗಿ ಕೊಡ್ತೇವೆ, ಆಗ ನಮಗೆ ಸಪುರ ತೋರ ಅಂತ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ. ಆದರೆ ನಾವು ಚರ್ಚಿಗೆ ಕೊಡ್ತೇವೆ, ಆ ಟೈಮಲ್ಲಿ ನಮಗೆ ಸ್ವಲ್ಪ ತೋರನೆ ಕಬ್ಬು ಹಾಕ್ತೇವೆ. ಅಂದ್ರೆ ತುಂಬಾ ಸಪುರ ಇದ್ದದ್ದು ನಾವು ಹಿಂದೆ ತೆಗೆಯುತ್ತೇವೆ. ಈಗ ಇಲ್ಲಿ ಒಂದು ಕಟ್ಟದಲ್ಲಿ ಅಂದ್ರೆ ಒಂದು ನಾವು ಚೌತಿ ಟೈಮಲ್ಲಿ ಜಾಸ್ತಿಯಾಗಿ 12 ಕಬ್ಬಿನ ಕಟ್ಟ ಮಾಡ್ತಿದ್ದೇವೆ. ಆದ್ರೆ ಚರ್ಚಿಗೆ ಕೊಂಡೋದು ನಾವು 15 ಕಬ್ಬಿನ ಕಟ್ಟವನ್ನು ಮಾಡ್ತೇವೆ. ನಾವು ಕಟ್ಟಕ್ಕೆ ಜಾಸ್ತಿಯಾಗಿ ನಾವು ಒಂದೊಂದು ಹೋಲ್ಸೇಲ್ ಅಲ್ಲಿ ಅಂದ್ರೆ ಒಂದು ಕಬ್ಬಿಗೆ ರೇಟ್ ನೋಡ್ತೇವೆ. ಅಂದ್ರೆ ಈಗ ಇತ್ತೀಚಿನ ಸಮಯದಲ್ಲಿ ನಮ್ದು ನಮ್ಗೆ 25, 26, 28 ಹೀಗೆ ರೇಟ್ ಸಿಗ್ತಾ ಉಂಟು. ಈ ಕಬ್ಬು ಜಾಸ್ತಿಯಾಗಿ ನಮ್ಗೆ ತಿನ್ಲಿಕ್ಕೆ ಮಾತ್ರ ಯೂಸ್ ಆಗ್ತದೆ. ಇದು ಕಬ್ಬು ಜ್ಯೂಸಿಗೆ ಯೂಸ್ ಆಗುದಿಲ್ಲ, ಯಾಕೆಂದ್ರೆ ಜ್ಯೂಸ್ ಮಾಡ್ಬೇಕಾದ್ರೆ ಅದಕ್ಕೆ ನಾರಿನಂಶ ಜಾಸ್ತಿ ಇರಬೇಕು. ಆದ್ರೆ ಇದರಲ್ಲಿ ನಾರಿನಂಶ ಜಾಸ್ತಿ ಅಂದ್ರೆ ನಾರು ತರ ಇಲ್ಲ. ಇದು ಜ್ಯೂಸ್ನ ಮಿಷಿನ್ಗೆ ಹಾಕಿದ್ರೆ ಅದು ಹುಡಿ ಹುಡಿ ಆಗ್ತದೆ. ಅದಕ್ಕೋಸ್ಕರ ಖಾಲಿ ತಿನ್ಲಿಕ್ಕೆ ಮಾತ್ರ ಯೂಸ್ ಮಾಡ್ತಾರೆ ಇದನ್ನು. ಇಲ್ಲಿ ಕಬ್ಬು ತೆಗೆದ ನಂತರ ಮತ್ತೆ ಇನ್ನು ತುಂಬಾ ಬೇರೆ ಬೇರೆ ಅಂದ್ರೆ ಸೌತೆಕಾಯಿ ಹಾಕ್ತಾರೆ, ಮೆಣಸಿನ ಗಿಡಗಳನ್ನು ನೆಡ್ತಾರೆ, ಅದು ಬೇರೆ ಬೇರೆ ಇನ್ನು ಕೃಷಿಗಳನ್ನು ಸಹ ಮಾಡ್ತೇವೆ ಆ ಗದ್ದೆಯಲ್ಲಿ. ನಾವು ಜ್ಯೂಸಿನ ಕಬ್ಬು ಜಾಸ್ತಿ ಮಾಡ್ಲಿಕ್ಕೆ ಹೋಗುದಿಲ್ಲ, ಯಾಕೆಂದ್ರೆ ಈ ಕಬ್ಬಿಗೆ ತುಂಬಾ ಡಿಮಾಂಡ್ ಜಾಸ್ತಿ ಇರ್ತದೆ. ನೋಡ್ಲಿಕ್ಕೆ ಸಹ ಒಳ್ಳೇದಿರ್ತದೆ, ತಿನ್ಲಿಕ್ಕೆ ಸಹ ಸಿಹಿ ಸಿಹಿಯಾಗಿರ್ತದೆ, ಮತ್ತು ಇದನ್ನು ಚೌತಿ ಹಬ್ಬಕ್ಕೆ ಜಾಸ್ತಿ ಬೇಕಾಗ್ತದೆ ಅಲ್ವಾ. ಅದಕ್ಕೋಸ್ಕರ ಚೌತಿ ಹಬ್ಬಕ್ಕೆ ಮತ್ತು ಹಬ್ಬಕ್ಕಂತಲೇ ಮಾಡುವ ಕಬ್ಬು ಇದು ನಮ್ದು. ಭತ್ತದ ಕೃಷಿಗೆ ಹೋಲಿಸಿದ್ರೆ ಕಬ್ಬಿನ ಕೃಷಿ ಲಾಭದಾಯಕ ಹೇಳ್ಬೋದು. ಆದ್ರೆ ತುಂಬಾ ಕಬ್ಬು ಯಾರು ಮಾಡ್ತಾರೆ ಅವರಿಗೆ ಲಾಭದಾಯಕ, ಸ್ವಲ್ಪ ಸ್ವಲ್ಪ ಮಾಡುವವರಿಗೆ ಅಷ್ಟೇನು ಲಾಭ ಸಿಗಲ್ಲ, ಯಾಕೆಂದ್ರೆ ಕರೆಕ್ಟ್ ಆಗಿ ಕೆಲಸದ ಜನರು ಸಿಗ್ದಿಲ್ಲ ಇಲ್ಲಿ. ಆಗ ಮನೆಯವರೇ ಮಾಡ್ಲಿಕ್ಕೆ ಹೋದ್ರೆ ತುಂಬಾ ಮಾಡ್ಲಿಕ್ಕೆ ಹೋದ್ರೆ ಕಷ್ಟ ಆಗ್ತದೆ. ಅದರಿಂದ ಜಾಸ್ತಿ ಯಾರು ಮಾಡ್ತಾರೋ ಅವರಿಗೆ ಲಾಭದಾಯಕ ಹೇಳ್ಬಹುದು. ಮತ್ತು ಕೆಲವೊಮ್ಮೆ ಇಲ್ಲಿ ಇಲ್ಲಿಯ ಜನರು ಅಂದ್ರೆ ತುಂಬಾ ಕೃಷಿಕರಾಗಿರುವುದರಿಂದ ತುಂಬಾ ಹಣ ಇದ್ದವರು ಯಾರು ಇರಲ್ಲ. ಆಗ ಕಬ್ಬು ನಡುವ ಟೈಮಲ್ಲಿ ಏನೋ ಚಿನ್ನವನ್ನು ಇಟ್ಟು ಅಡವಿಟ್ಟು ಅಥವಾ ಲೋನ್ ತೆಗೆದು ಸ್ವಸಹಾಯ ಸಂಘಗಳಲ್ಲಿ ಲೋನ್ ತೆಗೆದೆಲ್ಲ ಕಬ್ಬನ್ನು ಮಾಡ್ತಾರೆ. ಮತ್ತು ಒಮ್ಮೆಲೆ ಕಬ್ಬು ಮಾರಿದ ನಂತರ ಒಮ್ಮೆಲೆ ಸ್ವಲ್ಪ ಹಣ ಸಿಕ್ಕಿದ್ದನ್ನು ಏನೋ ಇಟ್ಟಿದ್ದಾರಾ ಲೋನ್ ತೆಗೆದಿದ್ದಾರಾ ಅದನ್ನು ಕ್ಲಿಯರ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ತುಂಬಾ ವರ್ಷದಿಂದ ಕಬ್ಬು ನಡ್ತಾರೆ ನನ್ನ ಗಂಡನ ಅಣ್ಣ. ಅವರು ಕಮ್ಮಿ ಕಮ್ಮಿ ಅಂದ್ರೆ ಕೆಲವೊಮ್ಮೆ 6,000-8,000 ತನಕದಷ್ಟು ಕಬ್ಬನ್ನು ನಡ್ತಾರೆ. ಅದು ಕಬ್ಬನ್ನು ನೋಡಿ ನನ್ನ ಮಗ ಈಗ ಕಾಲೇಜ್ ಮಾಡ್ತಾನೆ, ಅವನಿಗೆ ತುಂಬಾ ಇಂಟ್ರೆಸ್ಟ್ ಇದನ್ನೆಲ್ಲ ಮಾಡ್ಲಿಕ್ಕೆ. ಅವನು ಈಗ ಕಾಲೇಜಿಗೆ ಹೋದ್ರೂ ಲಾಸ್ಟ್ ಇಯರ್ 4,000 ತನಕ ಕಬ್ಬನ್ನು ಮಾಡಿದ, ಈ ಸಲ ಸಹ ಅದೇ ರೀತಿ ಕಂಟಿನ್ಯೂ ಮಾಡಿದ್ದಾನೆ. ಕೆಲವೊಮ್ಮೆ ಸರಿಯಾಗಿ ಪೋಷಣೆ ಸಿಗದ ಟೈಮಲ್ಲಿ ಕಬ್ಬು ಅಂದ್ರೆ ಜಾಸ್ತಿ ಮಳೆ ಇದ್ರೆ ಅಥವಾ ಜಾಸ್ತಿ ಕೆಲವೊಮ್ಮೆ ಒಮ್ಮೆ ಹಾಕಿದ ಅಂದ್ರೆ ಕಬ್ಬು ನಟ್ಟದ್ದು ಕೆಲವ್ರದಲ್ಲಿ ಮೊಳಕೆ ಬಾರದೆ ಪುನಃ ನಟ್ಟವರು ಸಹ ತುಂಬಾ ಮಂದಿ ಇರ್ತಾರೆ. ಅಂದ್ರೆ ಅಷ್ಟು ಪೋಷಣೆ ತುಂಬಾ ಅಗತ್ಯವಾಗಿ ಕೊಡ್ಬೇಕಾಗ್ತದೆ ಕಬ್ಬಿಗೆ. ನಾವು ಕಬ್ಬಿನ ಬೆಳೆಗಾರರ ಸಂಘ ಅಂತ ರಿಜಿಸ್ಟರ್ ಆಗಿಲ್ಲ, ಆದ್ರೆ ನಾವು ವರ್ಷಕ್ಕೊಮ್ಮೆ ಯಾರೆಲ್ಲ ಕಬ್ಬು ಮಾಡ್ತಾರೋ ನಾವೆಲ್ಲ ಒಟ್ಟು ಸೇರ್ತೇವೆ. ಮತ್ತೆ ನಾವು ಎಷ್ಟು ಒಂದು ರೇಟ್ ಕೊಡ್ಬಹುದು, ಹೇಗ್ ಮಾರ್ಬೋದು ಅಂತ ಅದರ ಬಗ್ಗೆ ಎಲ್ಲ ಮಾತಾಡ್ತೇವೆ. ಮಾತ್ರ ಏನಾದ್ರು ದೊಡ್ಡ ದೊಡ್ಡ ನೆರೆಗಳೆಲ್ಲ ಬಂದ್ರೆ ಕಬ್ಬಿಗೆಲ್ಲ ಸಹಾಯಧನ ಸಿಗ್ತದೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಊರಲ್ಲಿ ಇಷ್ಟೊತ್ತು ತುಂಬಾ ಅಂದ್ರೆ ಲಾಸ್ಟ್ ಇಯರ್ ತುಂಬಾ ನೆರೆ ಬಂದು ಕಬ್ಬು ಇದೆಲ್ಲ ಹಾಳಾಗಿ ಹೋಗಿದೆ. ಆದ್ರೆ ಕೊಡ್ತೇವೆ ಅಂತ ಹೇಳ್ತಾರೆ, ಆದ್ರೆ ಇಷ್ಟರವರೆಗೆ ಯಾರಿಗೆ ಸಿಕ್ಕಿಲ್ಲ. ತಾರಸಿಲಿ ಕಬ್ಬು ಸ್ವಲ್ಪ ಮಟ್ಟಿಗೆ ಮಾಡ್ಬೋದೇನೋ, ತುಂಬಾ ಅಂದ್ರೆ ಇಷ್ಟು ಜಾಸ್ತಿ 1,000 ಕಬ್ಬು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ತಮ್ಮ ಮನೆಯವರಿಗೆ ತಿನ್ಲಿಕ್ಕೋಸ್ಕರ ಮಾಡ್ಬೋದು. ಅಂದ್ರೆ ಈಗ ಏನು ಮಾಡ್ಬೋದು, ಯಾವ ಟೈಮಲ್ಲಿ ಏನು ಕೆಲಸ ಬೇಕಾದ್ರೆ ಮಾಡ್ಬೋದು. ಹಾಗೆ ಟಾರಿಸಲ್ಲಿ ಸಹ ಕಬ್ಬು ಸ್ವಲ್ಪ ನಡ್ಬೋದು ಮನೆಯವರಿಗೆ ತಿನ್ಲಿಕ್ಕೆ. ಹಾಗೆ ಆ ಕಬ್ಬಿನ ಬೆಳೆ ಇದರ ತರಬೇತಿ ಬೇಕಾದ್ರೆ ನಮ್ಮ ಊರಲ್ಲಿ ತುಂಬಾ ಮಂದಿ ಅನುಭವಿಸ್ತಿದ್ದಾರೆ, ಅವರನ್ನು ನೀವು ಸಂಪರ್ಕಿಸಬಹುದು. ತುಂಬಾ ಕಬ್ಬು ಮಾಡಿ ಅದರ ಬಗ್ಗೆ ಹೇಳಲಿಕ್ಕೆ ತುಂಬಾ ಮಂದಿ ಇದ್ದಾರೆ. ಅಂದ್ರೆ ನಿಮ್ಗೆ ಬೇಕು ಅಂತ ಅನಿಸಿದ್ರೆ ನಾವು ಇಲ್ಲಿಂದ ನಿಮ್ಗೆ ಅದರ ಬಗ್ಗೆ ತರಬೇತಿ ಕೊಡ್ಲಿಕ್ಕೆ ಕಳಿಸಬಹುದು. ಇಲ್ಲಿ ನೀವು ಕಬ್ಬಿನ ಬಗ್ಗೆ ತಿಳಿಲಿಕ್ಕೆ ಬಂದಿದ್ದೀರಾ, ತುಂಬಾ ಖುಷಿ ಆಗ್ತಾ ಉಂಟು. ನನ್ಗೆ ಸಹ ಈ ಕಬ್ಬಿನ ಬಗ್ಗೆ ಹೇಳಲಿಕ್ಕೆ ಸಹ ತುಂಬಾ ಖುಷಿ ಆಗ್ತದೆ. ಅಂದ್ರೆ ಒಂದು ನಮ್ಗೆ ಗೊತ್ತಿದ್ದ ಮಾಹಿತಿ ಕೊಡುವುದಂದ್ರೆ ತುಂಬಾ ಖುಷಿ ಆಗ್ತದೆ. ಇಷ್ಟರವರೆಗೆ ತುಂಬಾ ಚೆನ್ನಾಗಿ ಕೇಳಿದ್ದೀರಾ, ಮತ್ತು ಕಬ್ಬು ಸಹ ತುಂಬಾ ಒಳ್ಳೇದಿದೆ. ನೀವು ಸಹ ಇಲ್ಲಿಂದ ಕಬ್ಬನ್ನು ತೆಗೆದುಕೊಂಡು ಹೋಗಿ, ಅದೇ ರೀತಿ ಕಬ್ಬು ಯಾರಿಗೂ ಬೇಕೋ ಅವ್ರು ಇಲ್ಲಿ ಬರ್ಬಹುದು, ತಿನ್ಬಹುದು. ಯಾವ ಟೈಮಲ್ಲೂ ಬಂದ್ರೆ ಸಹ ನಿಮ್ಗೆ ಕಬ್ಬು ಸಿಗ್ತದೆ. ಧನ್ಯವಾದಗಳು.
1: ಬಳ್ಕುಂಜೆಯ ಕಬ್ಬಿನ ಬಗ್ಗೆ ಶ್ರೀಮತಿ ಅನಿತಾ ಡಿಸೋಜರ್ ಅವರು ಹಲವಾರು ವಿಚಾರಗಳನ್ನು ಹಂಚಿಕೊಂಡ್ರು. ಮಾತಾಡುತ್ತಾ ಮಾತಾಡುತ್ತಾ ಒಂದು ಕೋಲು ಕಬ್ಬನ್ನು ಕೂಡ ನಮಗೆ ಕೊಟ್ರು. ಖಂಡಿತವಾಗಿಯೂ ಈ ಗದ್ದೆಯಿಂದಲೇ ಆಗ ತಾನೇ ತುಂಡರಿಸಿದ ಕಬ್ಬು ಖುಷಿಯನ್ನು ಕೊಡುತ್ತೆ. ಆ ಮಾತಲ್ಲಿರುವ ಸಿಹಿ ಆ ಕಬ್ಬಲ್ಲೂ ಇತ್ತು ಎಂದು ಹೇಳಲು ನನಗೆ ಇಷ್ಟವಾಗುತ್ತೆ.

0: ಕಬ್ಬನ್ನು ವಿವಿಧ ಮಣ್ಣಲ್ಲಿ ಬೆಳೆಸ್ತಾರೆ. ಇಲ್ಲಿ ಮಣ್ಣಿನ ಪಿಎಚ್ 5-8.5 ಇರಬೇಕು. ಇದಕ್ಕಾಗಿ ನೀರು ಚೆನ್ನಾಗಿ ಬಸಿದಿರಬೇಕು ಮತ್ತು ಆಳಕ್ಕಿರುವ ತಳಿಮಣ್ಣು ಪ್ರಾಶಸ್ತ್ಯ ಪಡೆದಿದೆ. 6.5 ಪಿಎಚ್ ಇದ್ದರೆ ಇದು ಅತ್ಯಂತ ಪ್ರಾಶಸ್ತ್ಯ. ಇದು ಭೂಮಧ್ಯ ರೇಖೆಯಿಂದ 36.7 ಉತ್ತರ ಹಾಗೂ ದಕ್ಷಿಣದ 31.0 ಅಕ್ಷಾಂಶ ರೇಖೆಗಳ ನಡುವಿನ ಉಷ್ಣವಲಯ ಮತ್ತು ಉಪೋಷ್ಣವಲಯದಲ್ಲಿ ಮಾರ್ಪಾಡಾದ ಸಸ್ಯವಾಗಿದೆ. ಅಂದರೆ ಇದೇ ವಾತಾವರಣದಲ್ಲಿ ಇದು ಬೆಳೆಯುತ್ತೆ. ಬೆಳೆದ ಕಬ್ಬಿನ ಜಲ್ಲೆಯ ತುಂಡುಗಳು ಚಿಗುರೊಡೆಯಲು 32-38 ನಷ್ಟು ಉಷ್ಣಾಂಶ ಪ್ರಶಸ್ತವಾದುದು. ಜೊತೆಗೆ 100-1500 ಮಿಲಿಮೀಟರ್ ಮಳೆ ಕಬ್ಬಿಗೆ ಬೇಕಾಗಿದೆ. ಕಾರಣ ಈ ಬೆಳೆಗೆ ನಿರಂತರವಾಗಿ 6-8 ತಿಂಗಳು ನೀರಿನ ಪೂರೈಕೆ ಬೇಕೇ ಬೇಕು. ತೇವಾಂಶ ಅಧಿಕವಿದ್ದರೆ, ಅಂದರೆ 80-85% ಈ ಜಲ್ಲೆಗಳು ತ್ವರಿತಗತಿಯಲ್ಲಿ ಉದ್ದಕ್ಕೆ ಬೆಳೆಯುತ್ತವೆ. ಹೌದು, ಇದರ ಬಗ್ಗೆ ನನಗೆ ಗೊತ್ತಿದ್ದದ್ದು ಇಷ್ಟೇ. ಆದರೆ ಬಳ್ಕುಂಜೆಯ ರೈತರಿಗೆ ಖಂಡಿತವಾಗಿಯೂ ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಗೊತ್ತಿದೆ. ನಮ್ಮೊಂದಿಗೆ ಬಳ್ಕುಂಜೆಯ ರೈತರಾಗಿರುವಂತಹ ಶ್ರೀ ಕೇಶವ್ ಶೆಟ್ಟಿ ಅವರು ಈ ಕುರಿತು ತಮ್ಮ ಮಾತುಗಳಲ್ಲಿ.
1: ನಮಸ್ತೆ, ಯಾನು ಬಳಕುಂಜೆ ಕೇಶವ ಶೆಟ್ಟರಿಂದ. ಎಂಗುಲೈ ಕೃಷಿ ಪಂಡ ಕರಂಬು ಬೊಕ್ಕ ಬಾರದ ಬುಲೆ ಮಲ್ಪುವ ಬೊಕ್ಕ ಬಾಕಿ ಕೃಷಿ ಎಲ್ಲ ಉಂಡು. ಎಡ್ಡೆ ಒಂದು ಪುದರದ ಪಂಡ ಕರ್ಮದ ಕೃಷಿ ಬಾರಿ ಬಳಕುಂಜೆ ಕರ್ಮು ಪಂಡ ಬಾರಿ ಒಂಜಿ ಪುದರಂಡ ಪಂಡ ದುಂಬು ಪೂರ್ವಜರಿಂಚಿ ಮಲ್ತಿನ ಬಳಕುಂಜದ ಕರಂಬು ಬೊಕ್ಕ ಕರ್ಮು ರೆಡಿ ಮಲ್ಪರ ನವಂಬರ್ ನಮ್ಮ ಕೈ ಕೊಯ್ಲು ಆಯಿ ಸಾತಗ ರಡ್ಡ ಸರ್ತಿ ಮಿಷನ್ ದತ್ತುಪಾಡು ಕಂಡನು ಕರೆಕ್ಟ್ ಮಲ್ತದ ಪುಡಿಕ್ ಐಡ್ದು ಬೊಕ್ಕ ನವಂಬರ್ ಲಾಸ್ಟ್ ಇಜಿಡ ಡಿಸೆಂಬರ್ ಫಸ್ಟ್ ಕರಂಬುದ ನಾಟಿ ಮಲ್ಪಡಾಗುಂಡು. ಆ ನಾಟಿ ಮಲ್ತಿನ ಕರಂಬು ಸಾಧಾರಣ 9 ಆಗಸ್ಟ್ ಸೆಪ್ಟೆಂಬರ್ಗೂ ಗೆಪ್ಪರ ತಿಕ್ಕೊಂಡು ಅವು ನಡುಪಿನ ಕ್ರಮ ಬಂಡ ಒಂದು 3 ತೈನ ಬಿತ್ತಗ ದಿಓಡಾಪುಂಡು ಕರಂಬುಡು. ಆತ 3-4 ಕರಂಬುದ ದೈನ್ ಗೆತ್ತದು ಆ ಸಾಲಡ್ ಕರ್ಮನು ಅಡ್ಡ ಅದು ನಡೋಡಾಪುಂಡು. ದೈ ಮಲ್ಪಿನ ಕ್ರಮ ಹಿಂದೆ ಅವು ಲಾಸ್ಟ್ ಅಂತೆ ಫೆಬ್ರವರಿ ಮಾರ್ಚ್ ನಡೋಡಾಪುಂಡು ನಮ್ಮ ಬಿತ್ತನೆ ದೀಪಿನ ಕರ್ಮನು. ಅವು ಲಾಸ್ಟ್ಡ್ ಇತ್ತೆ ಒಂಜಿ 5-6 ಅನ್ನಾಗ ಅವು ಪಿರ ನಂಕ ನಡ್ರೆಗೆ ವರ್ಪುಂಡು. ಇಂದು ಕರ್ಮ ನಡ್ರೆ ಅಪ್ಪ ಜುಂದೇನು ಹೊರಗೆತ್ತಡ ಕರ್ಮ ಮುಗಿಯುಂಡು. ದೈಕ್ಲ ರೇಟ್ ಉಂಡು. ದೈಕ್ ಸಾಧಾರಣ ಒಂಜಿ 15-15 ದೈಕ್ ಗೊರಡು ಹಾಪುಂಡು. ಕರ್ಮದ ರೇಟ್ ಲೈಕ್ಲ ಕಂಪೇರ್ ಮಲ್ಪುನಾಗ ಅವು ಎಡ್ಡ ರೇಟ್ ಅವು ಐಕದಲ್ಲ ಈತ ಬಂಗಜ್ ದೈ ಮಲ್ಪರೆ ಈ ಕರ್ಮದಾತ ಬೇಲೆ ಅಜ್ಜಿ ಪಂಡ ಐಕ ಒಂಜೇ ಸರ್ತಿ ಮುದಿಲ್ ಪಾಡಂಡ ಯಾವುಂಡು ಬೊಕ್ಕ ಒಂಜೇ ಸರ್ತಿ ಒಲಿಗೆಪ್ಪತಂಡ ಯಾವುಂಡು ದೆಕ್ ಒಂಜಿ ಮೂಜಿ ಸರ್ತಿ ಕರ್ಮದ ತೂದು ಗಾಳಿ ಬರ್ಸತ್ತಂದ ಒಂಜಿ ಸರ್ತಿ ಜಾಸ್ತಿ ಮಣ್ಣು ಕೊರ ಬೇರೋಡಾಪುಂಡು ಬೊಕ್ಕ ಕಟ್ಟೋಡಾಪುಂಡು ಐಕದಲ್ಲ ಅವು ತಲ ಬಾದ ಗಜ್ಜಿ ಒಂತೆ ದಂಗದಿತ್ತಂಡಲ್ಲ ಶೋಕು ಕೊಡಿ ಹಾಪುಂಡು ಐಕದಲ್ಲ ತೊಂದರೆ ಇಚ್ಚು ನಡ್ನಾಗ ಒಂಜಿ ಕಿದ ಗೊಬ್ಬರ ತೂಂಡಾನು ಪುರ ಬೆರಕೆ ಮಲ್ತದ ಸರ್ಕಾರಿ ಗೊಬ್ಬರ ಅಂತ ಕಮ್ಮಿ ಕೊರುಡು ಎಂಕುಲೈತೆ ಪುರ ಏನು ಕಮ್ಮಿ ಮಾಡ್ತಂತ ಸಾವಯವದ ದೃಷ್ಟಿಡೆ ಕೋರಿ ಗೊಬ್ಬರ ಅವು ಪುರ ಮಿಕ್ಸ್ ಮಾಡ್ತದ ಬರ್ಪಿ ವರ್ಷಕ್ಕೂ ಈ ಸರ್ತಿ ರೆಡಿ ಮಲ್ತದ ಅವೇನು ದೀಪ ಒಂಜಿ ವರ್ಷ ಪಿರಾವೇ ರೆಡಿ ಮಲ್ತದ ದೀಪ ನೀರು ಒಂಜಿ 7-8 ಉಲಾಯ್ ಕೊರು ವಾರ ಒಂಜಿ ನೀರು ಕೊರ್ಪಿನ ಕ್ರಮ ಬೊಕ್ಕ ಈ ಜಾಸ್ತಿ ಕರ್ಮ ಬಾಡ್ನಂದ ಒಂಜಿ ದಿನ ದುಂಬು ಕೊರಲಿ ಇಜೆಂಡ್ 2 ಕೊರ ಕೊರಂಡ ಯಾವನ್ ಬೈಲ್ ಸರ್ ರೋಗ ಮಂಚಿನದಲ್ಲ ಕರ್ಮಕ್ಕೆ ಬರ್ಪುಜಿ ಪತ್ತಿನದಂಡ ಅವು ಸಾಹಿತ್ಯ ಪುರ ಸಾವಯವ ಡೇ ಕೆಲವು ಕ್ರಿಮಿನಾಶನದು ಮಾತು ಒಪ್ಪುಂಡು ಅವೇನು ಬಿಡ್ ಯಾವನ್ ಬೊಕ್ಕ ಅಂಚಿನ ರೋಗ ಕರ್ಮಕ್ಕೆ ಬರ್ಪುಜಿ ಅಂಚದಲ್ಲ ಆತ್ಮಲ್ಲ ಗಡಿಬಿಟ್ಟಿನ ನಂಗೆ ತೆರೆದಿ ನೆಟ್ಟಿದ್ದಿ ಕರಂಬುದ ಬುಳೆ ಹಾಳಾಪಿನದಲ್ಲಜ್ಜಿ ಅನಿವಾರ್ಯ ಒಂದೇ ಈ ಬರ್ಸ ಬೊಲ್ಲ ಬತ್ತದು ಅಲ್ಲ ಬೂರ್ದು ಬತ್ತದು ಪೋಂಡ ಮಾತ್ರ ಹಾಳಾವು ಇಜಿನ ದಂಡ ಕರಂಬುದ ಬುಳೆ ಅಂಚ ಹಾಳಾಪುಜಿ ಎಂಕುಲು 1 ಜಾಗ ಮಲ್ತು ಅಂತ ದುಂಬು ಇತ್ತೆ ಕಮ್ಮಲ್ದ ಬಂಡ ಹೆಂಗ ಆರೋಗ್ಯ ಸಮಸ್ಯೆ ತಿನ್ನಟ್ಟಿ ಹತ್ರ ದುಮ್ಮು ಮಸ್ತಿ ಹೆಂಗ ಮಲ್ತು ಅಂತ ಒಂಜಿ 10-15 ಕರ್ಮ ಮಲ್ತೊಂದಿತ್ತೆ ಎಂಕುಲು. ಪ್ರತಿ ಮಲ್ಲ ಸಮಸ್ಯೆ ಬಂಡ ಲೇಬರ್ ಸಮಸ್ಯೆ ನಮ್ಮ ಇಲ್ಲಲ್ಲಿ ಎರಡು ಪೂರ ಜನ ಪುರ ಕಮ್ಮಿ ಉಂಡು ಅಂಚ ಅದು ಪೂರ ನಮ್ಮ ಲೇಬರ್ ಡೇ ಮಲ್ಪಾಡಾಪುಂಡು ಲೇಬರ್ ಬಂಡ ಇತ್ತೆ ಮಾಮೂಲಿ ಮೂಲು 505 ಆಜುನದ ಬಂದ್ಪೇರಿ ಇತ್ತೆ ಕರ್ಮು ನಮ್ಮ ಇತ್ತೆ ಕಡಪಿನ ಟೈಮ್ ಬಂದಾಗ ಸಾಧಾರಣ 7-8 ಸಂಬಳ ಆಗಿತ್ತು ಇವ್ರಿ ಅಂಚ ಅದು ಮಲ್ಲ ಲಾಭ ಅಂದತ್ತು ಅಂದ ನಂಗೆ ರೋಲಿಂಗ್ ಹಾಕೊಂಡು ನಮ್ಮಡ ಅಂಜಿ ಬೇತೆ ಕೃಷಿ ಉಪ್ಪನಾಗ ಬೊಕ್ಕ ಒಂದಂಜಿ ದಯ ಬಂದಾಗ ಒಂದು ಮರಿಯಲ್ಲದ ಕಾಸು ಬಾಕಿ ಕೃಷಿ ಇಟ್ಟು ಈ ಪರ್ತುಡು ದೊಡ್ಡ ದಿಕ್ಕುಜಿ ನಂಗೆ ಬಾರ್ದ ಲೇಬರ್ ಒಡ್ಡಲ್ಲ ನನ್ನ 2 ಕಾಪು ತಾರಾಯಿ ಬಜ್ಜಾಯಿ ಮಾರೋಡ್ಡಲ್ಲ ಈ ಟೈಮ್ ಮಲ್ಪರಾಪುಜಿ ಒಂದು ಮರಿಯಲ್ಲೋಡು ಒಂಜಿ ತಿಕ್ಕನ ಕಾಸು ಅಗಸ್ಟುಡು ಸೆಪ್ಟೆಂಬರ್ ಸುರುಟು ತಿಕ್ಕನ ದೊಡ್ಡ ಬಂಡ ರೈತರಿಗೆ ಒಂದು ಮಾತ್ರ ಕರ್ಮಬಿಡು ಮಾತ್ರ ಬೇತೆ ವಾಬುಳೆಲ್ಲ ತಿಕ್ಕುಜಿ ಹೋಗ್ಲ ತಿಕ್ಕುಜಿ ಐಟಾದ್ರೆ ಒಂದೊಂಜಿ ಎಡ್ಡೆ ಲಾಭದಾಯಕ ಬೊಕ್ಕ ನೆಟ್ ಹಾಳಾಯರ ದಾಲಜ್ಜಿ ನೆಟ್ ನೆತ್ತ ಒಲಿ ಪಜ್ಜಿ ಒಲಿನ ಗೆತ್ತಂಡ ಕೈಕಂಜಲಿಯಾಗಿ ಇರ್ಲಿತ್ತಂಡ ಪುರ ಪಾಡ್ರಪ್ಪ ತಿನ್ಪಲ್ಲ ಆಗಿ ಆರೋಗ್ಯಗಳು ಎಡ್ಡೆ ಆಗಲಿ ಈ ಗೆತ್ತು ಪಾಡ್ದಿನ ರಾಶಿ ಮಲ್ತಂಡ ಗೊಬ್ಬರ ಭಾರಿ ಶೋಕ ಹಾಕೊಂಡು ಅಂತ ಕರ್ಮಬಿಡು ದಕ್ಕುಲ ಹೋಗ್ಲಜ್ಜಿ ನವಿಲು ಕರ್ಮಗೂ ದಲ ಆತ್ಮಲ್ಲ ಪೆಟ್ಟು ಕೊರ್ಪುಜಿ ನವಿಲ್ದ ಕರಂಬು ಗಿಜ್ಜಿ ಬಾಕಿ ಬುಲ್ಲನ್ ಮಾತ ಹಾಲು ಮಲ್ಪಿಸಿ ಕರಂಬದ ಬುಲೆಯನ್ನು ನವಿಲು ಹಾಲು ಮಲ್ಪಿಸಿ ಕರಂಬದ ಬೇಲೆ ಮಲ್ಪುನಾಗ ಕಷ್ಟ ಬಂಡ ಅವು ಎಂಕಲೆಗೆ ದಾಯ ಬಂಡ ಎಂಕುಲು ಇಲ್ಲಡೈತಿನ ಬೇಲೆ ಕಷ್ಟ ಪ್ರತಿ ಒಂಜಲ ಬೇಲೆ ಕಷ್ಟನೆ ಎನ್ನಿನೇ ಸುಲಭದ ಬೇಲೆ ಉಗುಲಜ್ಜಿ ಕೃಷಿಕಾಗ ಕೃಷಿ ಮಲ್ಪುನೇ ಕಷ್ಟ ಅತ್ತು ಆಯ ನಾವು ನಿಷ್ಠೆ ಆ ನಿಷ್ಠೆ ಮಲ್ತಂಡ ಕಾರ್ಲ ಗಾಯಲ ಬುಜ್ಜಿದಲ್ಲಜ್ಜಿ ಕಷ್ಟ ಇಜ್ಜು ಪ್ರತಿ ಒಂದು ಬೇಲೆ ಮಲ್ಪುನಲ್ಲ ಕಷ್ಟನೆ ಆ ಏ ಮಲ್ಪುನ ಬೇಲೆ ಆಯ ಕಷ್ಟನೆ ಬರೀ ಡ್ರೈವರ್ ಆದವ್ರಿಂದ ಬನ್ಪಿ ಬೈಯಾಡಿ ಜತ್ತು ಅನ್ಪಿ ಕೈಕಾರ ಪುಲಿ ಉಂಡು ಮಾರೇ ಜಾಲಾ ಬುಜ್ಜಿ ಡ್ರೈವಿಂಗ್ ಅವೇ ಬುಕ್ಕರಿ ಕೃಷಿಕೆ ಬನ್ಪಿ ದತ್ತದ್ದು ಜಾಲಾ ಬುಜ್ಜಿ ಮಾರೇ ಬೈಯಾಡಿ ಆ ಏ ಮಲ್ಪುನಲ್ಲ ಕಾಯಕನೆ ಇಂದ ಮಲ್ಪುನಲ್ಲ ಕಾಯಕನೆ ನಮ್ಮ ಮಲ್ಪುನ ಬೇಲೆ ನಮ್ಮ ಮಲ್ಪುಡಿ ನಮ್ಮ ಇಷ್ಟೋಡು ಮಲ್ತಂಡ ನಂಕ ಕಷ್ಟ ಅಂತ ಹೋಜಿ ಬಕ ನಮ್ಮ ಸ್ವಂತ ಮಲ್ತಂಡ ಐಟಮ್ ಮಲ್ಲ ಪ್ರಾಫಿಟ್ ಉಂಡುಂದೆ ಬನ ಇಲ್ಲಡೆ ಜನ ತಂಡ ಲಾಸ್ ಆಪಿನ ಜನ ದಾಲಜ್ಜಿ ಎಡ್ಡೆ ಉಂಟು ಬೊಕ್ಕ ಎಂಗಲ ಕರ್ಮ ಮುಲ್ತ ಬಳಕುಂಜದ ಕರ್ಮ ಬಂಡ ಅವು ದುಂಬೆ ಒಂಜು ಪುದಾರಿ ತಿನ್ನಟ್ಟ ಹತ್ರ ಈ ಕೆಟ್ಟ ಬೇಡಿಕೆಲ ಉಂಟು ಬೊಕ್ಕ ಆಯ್ತಾ ಪೂರ ಗುಣಲ ಎಡ್ಡೆ ಉಂಟು ಕರಂಬು ಗರ್ತದ ಕೆತ್ತಿನ ಕರಂಬು ಇರನ್ನ 10 ದಿನ ಐತಾ ತೆಗೆತ್ತಂಡ ಅಲ್ಲ ಹಾಳಾಗುಚ್ಚು ಬೇರೆ ಸಮೇತ ಒಪ್ಪುಂಡು ಆಯ್ತಾ ಕಂಡೆ ಬರ್ಬು ಅವು ಕಡ್ತು ಗೆತ್ತಿ ಸತ್ತಗ ಎಂಕಲೆಗೆ ಲಾಭ ಅಪ್ಪುಂಡು ಆಯ್ತು ಕುಂದು ಕೊಡಿ ಬತ್ತಂಡ ನಡ್ರೆ ಅಪ್ಪುಂಡು ಅಂಡ ತಿನ್ಪುಣಕ್ಕೆ ಆಯ್ತಾ ರಸ ತಿರ್ತು ಜಪ್ಪುಂಡು ಕಡ್ತಿ ಸತ್ತು ಆಯ್ತಾ ರಸ ತಿರ್ತು ಜತ್ತದ ಕರ್ಮುಡು ಪೋಣಂದ ಆಯ್ತಾ ಬೊಕ್ಕದ ತಿನ್ಪಿನ ಬಾಗುವಾಗ ಆಯ್ತಾ ರುಚಿ ಪೂಜೆ ಆಯ್ತಾ ಸತ್ವ ಪೂರ ಜತ್ತದ ಅಪ್ಪುಂಡು ಕಡ್ತಿ ಸತ್ತು ಕಡ್ತಿ ಸತ್ತಗೆ ಕರ್ಮುಂದತ್ತು ಒವೇ ಒಂಜಿ ನಮ್ಮ ಗೆಲ್ಲು ಕಡ್ತಾಡ್ಲ ಆಯ್ತಾ ನೀರು ಜತ್ತೊಂದು ಪೂಂಡು ಆಯ್ತಾ ನೀರು ಪೋರ್ ಯಾರಲ್ಲಿ ಆ ದೃಷ್ಟಿಡು ಮಾತ್ರ ನಮ್ಮ ಕರ್ಮನು ಇಡೀ ಗರ್ತದ ಎಡಮ ದಿನ ದಿಂಡಲ್ಲ ಈ ಕರ್ಮು ದಾಳ ಹಾಲ ಪೂಜೆ ಸಿರಿಗೆತ್ತದು ಈ ಟೈಮ್ ಬಿಡೋಬಂಡ ಅವಿಕೊಂಜಿ ಲೆಕ್ಕಪ್ಪಣ ಇಟ್ಟು ಒಲಿಗೆಪ್ಪರವಲ್ಲಿ ಆಯ್ತಾ ಕಣ್ಣಿಗೆ ಪೆಟ್ಟಾರವಲ್ಲಿ ಈ ಒಲಿಗೆತ್ತಿ ಸತ್ತಗ ಆಯ್ತಾ ಕಣ್ಣಿಗೆ ದುಮ್ಮು ಬುರು ನಮ್ಮೈತೆ ಚೌತಿ ದಾನಿ ಈ ಜಿಡ ಕೊರಲ ಬರ್ಬ ದಾನಿ ಇಡೀ ಕರ್ಮ ಕೊನೆಯರಡ ಆಯ್ತ ಲಾಸ್ಟ್ ಕೊಡಿತ ರಡ್ಡು ಮೂಜಿ ಕಣ್ಣನು ಅಡ್ಡವಾದ ಒಂಜಿ ದರ ಮಲ್ತದ ನಡೋಡು ಒಂಜಿ ಅಂತ ಈಟು ಬಾಡ್ದು ಆಯ್ತು ಕರ್ಮು ಬರ್ಬು ಒಂಜಿ ಅಕಲ್ನ ಇಲ್ಲದ ಖರ್ಚಿ ತಕ್ಕ ಕರ್ಮು ಅಕುಲೆ ಮಲ್ಪಲಿ ಒಂಜಿ ಶೋಕ್ ಮಲ್ತದ ಅವು ಕರ್ಮನು ನಡಪಿನ ಕ್ರಮ ಅಂಡ ಇಂಚ ನಡಪಿನ ಸರ್ತ ನಡ್ರವಲ್ಲಿ ಕರ್ಮನು ಆಯ್ತ ಕಣ್ಣು ಅಂಚಿಂಚಿ ಮಲ್ತ ನಡೋಡು ಕಣ್ಣು ಅಡಿಕೆ ಬಿರಮಲ್ಲಿ ಮಣ್ಣದ ಒಂಜಿ ಕಣ್ಣು ಅಂಚಿ ಬುರೋಡು ಒಂಜಿ ಕಣ್ಣು ಇಂಚಿ ಬುರೋಡು ಅವು ಮುಂಗೆ ಮಿತ್ತು ಬರ್ತು ಇಲ್ಲಡ್ಲ ಚೌತಿಗೆ ಅಕಲ್ನಂಗೆ ಇಲ್ಲಡ್ಲ ಮಲ್ಪಲಿ ಅವು ಮನಸ್ಸಿತ್ತಂಡಿ ಜಾಸ್ತಿ ಖರ್ಚಿಜ್ ಮಲ್ಪಲಿ ಸಲ್ಮೇಲ್.
0: ಕೇಳುಗರೆ, ಬಳ್ಕುಂಜೆ ರೈತರಾಗಿರುವ ಕೇಶವ್ ಶೆಟ್ಟಿ ಅವರು ದೊಡ್ಡ ಮಟ್ಟದಲ್ಲಿ ಕಬ್ಬಿನ ಬೆಳೆಯನ್ನು ಯಾವ ರೀತಿ ಬೆಳೆಯಬಹುದು ಎಂದು ತಿಳಿಸಿದ್ದಾರೆ.

0: ಅಂದಾಗೆ ಕಬ್ಬಿಗೆ ಅವೈಜ್ಞಾನಿಕ ಕೃಷಿ ಪದ್ಧತಿ, ವಾತಾವರಣದ ವೈಪರೀತ್ಯದಿಂದಾಗಿ ಬಿಳಿ ಉಣ್ಣೆ ಹುಳುಬಾಧೆ ಕಾಣಿಸುತ್ತೆ. ಕೆಲವೊಮ್ಮೆ ಇದು ಇಳುವರಿಯಲ್ಲೂ ಪ್ರಭಾವ ಬೀರುತ್ತೆ. ಈ ಮೂಲಕ ರೈತರ ಬದುಕು ಅಡಕತ್ತರಿಯಲ್ಲಿ ಸಿಲುಕುತ್ತೆ. ಮೋಡ ಕವಿದ ವಾತಾವರಣ ಬಿಳಿ ಉಣ್ಣೆ ಬಾಧೆಗೆ ಕಾರಣವಾಗುತ್ತದೆ. ಕಬ್ಬು ನಿಜವಾಗಿಯೂ ಭರವಸೆಯ ಬೆಳೆ, ಆದರೂ ಮಳೆ ಕೈ ಕೊಡುವಾಗ ರೈತರಿಗೆ ಸಂಕಷ್ಟದ ಬೆಳೆಯಾಗುತ್ತೆ. ಬಿಳಿ ಉಣ್ಣೆಯಿಂದ ಸಸಿಗಳು ಸಾಯುತ್ತವೆ. ಇರುವೆ, ಕೀಟಗಳು ಮತ್ತು ಗಾಳಿಯ ಮೂಲಕ ಇದು ಇತರ ಕಬ್ಬಿನ ಗರಿಗಳಿಗೂ ಹರಡುತ್ತೆ. ಜಾಸ್ತಿ ಮಳೆ ಬಂದಾಗ ಮಾತ್ರ ಬಿಳಿ ಉಣ್ಣೆ ಬಾಧೆ ತೊಳೆದು ಹೋಗಿ ನಿವಾರಣೆಯಾಗುತ್ತೆ. ಆದರೂ ಪ್ರತಿಯೊಂದು ಬಾರಿ ಈ ರೀತಿ ಆಗುತ್ತೆ ಎಂದಲ್ಲ. ಹೀಗೆ ಮಾತನಾಡುವಾಗ ನಮ್ಮೊಂದಿಗೆ ಶ್ರೀ ರಿಚರ್ಡ್ ಡಿಸೋಜಾ, ಉಳಿಪ್ಪಾಡಿ ಬಳ್ಕುಂಜೆಯ ಸಾಕಷ್ಟು ರೈತರನ್ನು ಒಗ್ಗೂಡಿಸಿದ ವ್ಯಕ್ತಿ ಮತ್ತು ಕಬ್ಬಿನ ಕೃಷಿಯ ಬಗ್ಗೆ ದೊಡ್ಡ ಮಟ್ಟದ ಅನುಭವ ಇರುವಂತಹ ಸಮರ್ಥ ವ್ಯಕ್ತಿತ್ವ ನಮ್ಮೊಂದಿಗಿದ್ದಾರೆ. ಅವರು ಬಳ್ಕುಂಜೆಯ ಕಬ್ಬಿನ ವಿಶೇಷತೆಯ ಮತ್ತು ಹಿನ್ನೆಲೆಯ ಕುರಿತು ಕೆಲವೊಂದು ಮಹತ್ವದ ಮಾಹಿತಿಯನ್ನು ನಮಗೆ ನೀಡುತ್ತಾರೆ.
1: ಕೇಳುಗರಿಗೆಲ್ಲ ನಮಸ್ಕಾರಗಳು. ನಾನು ರಿಚರ್ಡ್ ಡಿಸೋಜಾ, ಉಳೆಪಾಡಿ ಗ್ರಾಮ, ಮಂಗಳೂರು ತಾಲೂಕು, ಮುಲ್ಕಿ ಹೋಬಳಿ. ಈ ಅನಾದಿ ಕಾಲದಿಂದಲೂ ಕಬ್ಬು ಬೆಳೆಯನ್ನು ನಾವು ಬೆಳೀತಾ ಇದ್ದೇವೆ. ಅದರಲ್ಲಿಯೂ ಬಳಕುಂಜೆ ಉಳೆಪಾಡಿ ಗ್ರಾಮದ ಕಬ್ಬು ತುಂಬ ಮಹತ್ವವನ್ನು ಹೊಂದಿದೆ. ಯಾಕಂದರೆ ಈ ಗುಣ ಮಣ್ಣಿನಿಂದ ಬಂದಿದೆ. ನಮ್ಮ ಮರಳು ಮಿಶ್ರಿತವಾದ ಮಣ್ಣಿನಲ್ಲಿ ಬೆಳೆದಂಥ ಕಬ್ಬು ಮೃದುವಾಗಿಯೂ ಮತ್ತು ಅತಿ ಸಿಹಿಯಾಗಿಯೂ ಇರುವುದರಿಂದ ಎಲ್ಲರೂ ಈ ಕಬ್ಬನ್ನೇ ಇಷ್ಟಪಡ್ತಾರೆ. ಇನ್ನೊಂದು ವಿಶೇಷ ಅಂದರೆ ಈ ಕಬ್ಬಿನಲ್ಲಿ ಮೂರು ಜಾತಿಗಳಿವೆ. ಒಂದು ಕಪ್ಪಿನ ಕಬ್ಬು, ಇದನ್ನು ಕೀಚಿ ಕಬ್ಬು ಅಂತ ಹೇಳ್ತಾರೆ. ಇನ್ನೊಂದು ಗೆರೆ ಇರುವಂಥ ಕಬ್ಬು, ಇದನ್ನು ದಾಸ ಕಬ್ಬು ಅಂತ ಹೇಳ್ತಾರೆ. ಇನ್ನೊಂದು ರಸ್ತಾಳಿ ಕಬ್ಬು, ಇದು ತಿಳಿ ಹಸಿರು ಬಣ್ಣದಿಂದ ಕೂಡಿರ್ತದೆ ಹಾಗೂ ತಿನ್ನಲು ತುಂಬ ಸಿಹಿ ಹಾಗೂ ಮೃದುವಾಗಿರ್ತದೆ. ಮತ್ತು ಕೆಲವು ಎಲ್ಲ ಉಪಜಾತಿಗಳಿವೆ, ಮೊರಿಸ್ ಕಬ್ಬು, ಇದೆಲ್ಲ ಇದು ಇದರ ಉಪಜಾತಿಗಳು. ಕಬ್ಬನ್ನು ತಿನ್ನುವುದರಿಂದ ಹಲವಾರು ನಮಗೆ ವೈಯಕ್ತಿಕವಾದ ಪ್ರಯೋಜನಗಳಿವೆ. ನಮ್ಮ ಜೀರ್ಣಕ್ರಿಯೆ ಜಾಸ್ತಿ ಆಗ್ತದೆ, ಮತ್ತು ನಮ್ಮ ದವಡೆಗಳಿಲ್ಲ ಹಲ್ಲುಗಳಿಗೆ ವ್ಯಾಯಾಮ ದೊರೆಯುತ್ತದೆ, ಮತ್ತು ತಲೆಯ ಭಾಗದಲ್ಲಿ ನಮಗೆ ತುಂಬ ವ್ಯಾಯಾಮ ದೊರೆತು ನಮ್ಮ ನಾಲಗೆಯಲ್ಲಿ ಜೊಲ್ಲು ರಸ ಜಾಸ್ತಿಯಾಗಿ ಅದು ಹೊಟ್ಟೆಗೆ ಜೀರ್ಣಕ್ರಿಯೆಗೆಲ್ಲ ತುಂಬ ಉಪಕಾರಿಯಾಗಿದೆ. ಇದು ಮರಳು ಮಿಶ್ರಿತ ಮಣ್ಣಿನಲ್ಲಿ ಬೆಳೆಯುವುದರಿಂದ ಇದಕ್ಕೆ ಬೆಳವಣಿಗೆಯೂ ಒಳ್ಳೆ ರೀತಿ ಬರುತ್ತದೆ ಹಾಗೂ ತುಂಬ ಸಿಹಿಯಾಗಿರುತ್ತದೆ. ಆದ್ದರಿಂದ ಇಲ್ಲಿನ ಕಬ್ಬಿಗೆ ತುಂಬ ಮಹತ್ವ ಇದೆ. ಕಬ್ಬಿನ ಮೂಲ ಎಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ. ಅನಾದಿ ವರ್ಷದಿಂದ ಇದು ಕಬ್ಬು ಬೆಳೀತಾ ಬಂದಿದೆ. ಮತ್ತು ಇದರ ಬೆಳಕುಂಜೆ ಉಳೆಪಾಡಿಯಲ್ಲಿ ಸಾಧಾರಣ ಒಂದು 150-200 ವರ್ಷಗಳಿಂಚಿಗೆ ಮುಂಚೆ ನಮ್ಮ ನೆರೆಯ ದಾಮಸ್ಕಟ್ಟೆಯಲ್ಲಿ ಪೈಮುಣ್ ಅಂತ ಒಂದು ಜಾಗ ಇದೆ. ಅಲ್ಲಿಂದ ಭೂಮಿಯ ಸಾಗುವಳಿಗೋಸ್ಕರ ಒಕ್ಕಲು ಬಂದಂಥ ನಮ್ಮ ಹಿರಿಯರು ಅಲ್ಲಿಂದ ತಗೊಂಡು ಬಂದು ಇಲ್ಲಿ ಕೃಷಿಯನ್ನು ಮಾಡ್ತಾ ಬಂದರು. ನಮ್ಮ ಮುತ್ತಾಜನ ಕಾಲದಿಂದಲೂ ನಾವು ಕಬ್ಬು ಬೆಳೀತಾ ಇದ್ದೇವೆ. ಕಬ್ಬಿನ ಕೆಲಸದ ಪ್ರಕ್ರಿಯೆಯಲ್ಲಿ ಕೆಲವೊಂದು ಹಂತಗಳಿವೆ. ಒಂದು, ಗದ್ದೆಯನ್ನು ಹದ ಮಾಡುವುದು. ಎರಡನೇದು ಸಾಲು ತೆಗೆಯುವುದು. ಸಾಲು ತೆಗೆಯುವುದು ಅಂದರೆ ಏರಿ ಹಾಕುವುದು ಅಂತ ಹೇಳ್ತಾರೆ. ಅದರಲ್ಲಿ ಬಿತ್ತನೆ ತುಂಡುಗಳನ್ನು ನಾಟಿ ಮಾಡುವುದು, ನಂತರ ಅದಕ್ಕೆ ನೀರಾಯಿಸುವುದು, ಅದನಂತರ ಅದನ್ನು ಒಂದು ತಿಂಗಳ ಹಂತದಲ್ಲಿ ಅದಕ್ಕೆ ಗೊಬ್ಬರವನ್ನು ಕೊಡುವುದು, ನಂತರ 3 ತಿಂಗಳ ನಂತರ ಅದಕ್ಕೆ ಮಣ್ಣನ್ನು ಸರಿಸುವುದು. ಮಣ್ಣು ಸರಿಸಿದ್ದು 2-3 ತಿಂಗಳಾದ ಮೇಲೆ ಪುನಃ ಮಣ್ಣನ್ನು ಕಬ್ಬಿನ ಬುಡಕ್ಕೆ ಏರಿ ಹಾಕುವುದು. ಈ ಹಂತದಲ್ಲೆಲ್ಲ ತುಂಬ ಕೆಲಸಗಾರರು ಮತ್ತು ಸ್ವಲ್ಪ ಕೆಲಸವೂ ತುಂಬ ಕಠಿಣವಾಗಿರ್ತದೆ, ಖರ್ಚು ತುಂಬ ಬರ್ತದೆ. ಆದರೆ ಕಬ್ಬಿಗೆ ಒಳ್ಳೆಯ ಬೆಲೆ ಸಿಕ್ಕಿದರೆ ಮಾತ್ರ ಕಬ್ಬಿನಲ್ಲಿ ನಮಗೆ ಸ್ವಲ್ಪ ಆಶಾದಾಯಕ ಲಾಭವೂ ಬರ್ತದೆ. ಇಲ್ಲದಿದ್ದರೆ ಕಬ್ಬಿನಲ್ಲಿ ಅಂಥದ್ದೇನಿಲ್ಲ. 15 ದಿವಸಕ್ಕೊಮ್ಮೆ ಈ ಕಬ್ಬಿನದು ಗರಿ ತೆಗೀತಾ ಬರಬೇಕಾಗ್ತದೆ. ಗರಿ ತೆಗೀತಾ ಬರದಿದ್ದರೆ ಕಬ್ಬು ಬೆಳವಣಿಗೆ ಕಡಿಮೆ ಆಗ್ತದೆ. ನಂತರ ಕಬ್ಬು ಗಾಳಿಗೆಲ್ಲ ವಾಲುವಂಥ, ಬೀಳುವಂಥ, ತುಂಡಾಗುವಂಥ ಎಲ್ಲ ನ್ಯೂನತೆಗಳಿವೆ. ನಂತರ ಹೇಳುವುದಂದರೆ ಕಬ್ಬು ಕೀಳುವ ಹೊತ್ತಲ್ಲಿ, ಚೌತಿ ಹಬ್ಬಕ್ಕೆ ಒಮ್ಮೆ ಕಬ್ಬು ಕೀಳುವುದರಿಂದ ಜನಗಳ ಸಮಸ್ಯೆಯೂ ಜಾಸ್ತಿ ಇದೆ. ದಕ್ಷಿಣ ಕನ್ನಡದಲ್ಲಿ ನಮಗೆ ಮಜೂರಿ, ಜನ ಕೂಲಿ ಆಳಿನ ಖರ್ಚು ವೆಚ್ಚಗಳು ಅಧಿಕವಾಗಿರ್ತದೆ. ಆದ್ದರಿಂದ ಈಗ ಪ್ರಸ್ತುತ ಒಂದು ಕಬ್ಬಿಗೆ 30 ರೂಪಾಯಿ ತನಕ ದರ ಸಿಕ್ಕಿದರೆ ಮಾತ್ರ ಕಬ್ಬಿಗೆ ಅನುಕೂಲ ಆಗ್ತದೆ. ಇಲ್ಲದಿದ್ದರೆ ಕಬ್ಬಿನಲ್ಲಿ ಅಂಥದ್ದೇನು ದೊಡ್ಡ ಲಾಭ ಬರುವುದಿಲ್ಲ. ಆದರೆ ಪ್ರತಿ ವರ್ಷವೂ ಮಾಡುವಂಥ ಕೃಷಿಯನ್ನು ಬಿಡಲಿಕ್ಕೆ ಆಗುವುದಿಲ್ಲ. ಲಾಭ ಬರಲಿ ಅಥವಾ ನಷ್ಟ ಆಗಲಿ, ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಇರುವುದಿಲ್ಲ. ನೆರೆಯ ಮನೆಯವರು ಕಬ್ಬು ಮಾಡಿ ನಮ್ಮದು ಕಬ್ಬು ಇಲ್ಲದಿದ್ದರೆ ಆವಾಗ ಸ್ವಲ್ಪ ನಮಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುತ್ತದೆ. ನಮ್ಮದು ಕಬ್ಬಿದ್ದರೆ ಮತ್ತೆ ಮಳೆಗಾಲದಲ್ಲಿ ರೈತನಿಗೆ ಬರುವಂತಹ ಇಲ್ಲಿಯ ಸ್ಥಳೀಯ ರೈತನಿಗೆ ಬರುವಂತಹ ಯಾವುದೇ ಆದಾಯ ಇರುವುದಿಲ್ಲ. ಆ ಹೊತ್ತಿಗೆ ಸ್ವಲ್ಪ ಹಣ ತಿರುಗುತ್ತದೆ ಅನ್ನೋ ಉದ್ದೇಶಕ್ಕೆ ಮಾತ್ರ ನಾವು ಕಬ್ಬನ್ನು ಬೆಳೀತಾ ಇದ್ದೇವೆ.
0: ಶ್ರೀ ರಿಚರ್ಡ್ ಡಿಸೋಜಾ ಉಳೆಪಾಡಿಯವರ ಮಾತುಗಳಿಂದ ಖಂಡಿತವಾಗಿಯೂ ಬಳಕುಂಜಿಯಲ್ಲಿ ಕಬ್ಬಿನ ಬೆಳೆಯ ಕುರಿತು ಸಾಕಷ್ಟು ಮಾಹಿತಿ ಸಿಕ್ಕಿದಂತಾಯಿತು.

0: ಕಬ್ಬಿನ ಬೆಳೆಗೆ ಹೇಗೆ ಮೋಡ ಕವಿದ ವಾತಾವರಣ ಅಪಾಯವನ್ನು ತರುತ್ತಾ, ಬಿಸಿಲ ಬೇಗೆಯೂ ಕೂಡ ಅದೇ ರೀತಿಯ ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ವಾತಾವರಣದಲ್ಲಿ ಸಮತೋಲನ ಇಲ್ಲದೆ ಇರುವುದು ಕೂಡ ಕೆಲವೊಮ್ಮೆ ಬೆಳೆಗೆ ಅಪಾಯಕಾರಿ. ಉಷ್ಣತೆಯ ಮಟ್ಟ, ಅರಣ್ಯನಾಶ, ನಗರೀಕರಣ ಜಾಸ್ತಿಯಾಗುವಂತಹ ಪ್ರಸ್ತುತ ದಿನಗಳಲ್ಲಿ ಇದು ಹೆಚ್ಚಿನ ಕೃಷಿಗೆ ಹಾನಿ ಮಾಡಿದಂತೆ ಕಬ್ಬಿನ ಕೃಷಿಯನ್ನು ಬಿಟ್ಟಿಲ್ಲ. ಜೊತೆಗೆ ಬೆಳೆದ ಕಬ್ಬಿಗೆ ಸರಿಯಾದ ಬೆಲೆ ಸಿಗದಿರುವುದರಿಂದ ರೈತನಿಗೆ ಇದು ಸಿಹಿ ಕೈಯಂತಹ ಸಂದರ್ಭವನ್ನು ಒದಗಿಸಿಕೊಟ್ಟಿದೆ. ಸಣ್ಣ ಭೂಮಿಯಲ್ಲಿ ಕೃಷಿ ಮಾಡುವ ರೈತನಿಗೆ ಈ ಬೆಳೆ ಸಿಹಿಗಿಂತಲೂ ಕಹಿಯೇ ಆಗಿದೆ. ಆದಾಯಕ್ಕಿಂತಲೂ ನಷ್ಟದ ಹಾದಿಯನ್ನೇ ಹಿಡಿದಿದೆ. ಹೌದು, ಬಳ್ಕುಂಜೆಯ ರೈತರಿಗೆ ಈ ಬೆಳೆ ಯಾವ ಅರ್ಥದಲ್ಲಿ ಸಿಹಿ ಕೈಯಾಗಿ ಪರಿಣಮಿಸಿದೆ ಎಂದು ನಮ್ಮೊಂದಿಗೆ ರೈತರಾಗಿರುವಂತಹ, ಕಬ್ಬು ಬೆಳೆಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿರುವ ಶ್ರೀ ವಲೇರಿಯನ್ ಮಿನೇಜಸ್ ಎಳೆ ಎಳೆಯಾಗಿ ತಿಳಿಯಪಡಿಸುತ್ತಾರೆ.
1: ಎನ್ನಬುದಾರು ವಲೇರಿಯನ್ ಮ್ಯಾನೇಜರ್ ಬಣ್ಣದ ಮೂಲು ಇತ್ತೆ ಕೃಷಿ ಮಲ್ಪುನಕುಲ್ ಭಾರಿ ಕಮ್ಮಿ ಆತೀರಿ. ಮೂಲು ದಾಯಕ ಬಂಡ ಇತ್ತೆ ಅಂಚಿನ ಕೃಷಿ ಮಲ್ತದ ಜೀವನದ ಎಪ್ಪರ ಇತ್ತದೆ ಜೋಕುಲೆ ಎಂಕುಲ್ ಮಲ್ತಂದು ಎಂಕಲ್ನ ನೆಕ್ಸ್ಟ್ ಇಯರಿಗೊಂದು ಆವನ ದಯ ಬಂಡ ಇತ್ತೆ ಜನಕಲೆ ಕೆಸರಿಡ್ ಬುರ್ರೇನೆ ಒಂಜಿ ಭಾರಿ ಭಂಗ ಆತನ ಅಂಚಿನ ಪರಿಸ್ಥಿತಿ ಇಟ್ಟು ಎಂಕುಲ್ ಮಲ್ಪು ಅಂದ ನನ್ನ ದುಂಬುದ ಜೋಕುಲು ಮಲ್ಪುನ ಪರಿಸ್ಥಿತಿ ಹೆಜ್ಜೇರು ನಮ್ಮ ಇತ್ತೆ ಮಲ್ಪು ದುಡಿಮೆ ಮಲ್ಪು ಎಂಕಲ್ ಅಮ್ಮೇರ್ನ ಕಾಲು ಹೊಡೆದಿಂಚಿ ಎಂಕುಲಾಗ ಆರ್ನೇ ಪೀರ ಹೊಡೆದು ಇತ್ತದು ಎಂಕುಲು ದುಡಿಮೆ ಮಲ್ತಂದು ನನ್ನ ದುಂಬಾಗ ಒಂದು ಮಾತ ಕಸಾಪು ನನ್ನ ಮಲ್ಪು ನಕುಲು ಯಾರು ಲಜ್ಜರು ಅಂಚಿನ ಪರಿಸ್ಥಿತಿ ಬೈದನ್ ಇತ್ತೇನೆ ಬರೋಂದುಂಡು ದಯಪಂಡ ಇತ್ತೆ ನಿಕುಲೆ ತೂಪಾರು ಕ್ರಷಿಟ್ಟು ದಾಲ ಇತ್ತೆ ಒಂಜೆ ಒಂಜೆ ಡಬ್ಬಾಲು ಏರೊಂದುಂಡು ಪ್ರತಿ ವಸ್ತುಗೆ ಒಂದು ದಯಪಂಡ ಕಾರಣನೇ ಒಂದೆ ಬಂಡ ನಮ್ಮ ಊರುಡಿ ಯಾರಲ್ಲ ಮಲ್ಪುಜೇರು ಎಂಕಲೆ ಬೋಡಾಯಿನ ತರಕಾರಿ ಆಡು ಹೋಗುಲಾಡು ಮಲ್ಪುಜೇರು ಅಂಚ ಅದು ಒಂದು ಎಂಕಲೆ ಇತ್ತೆ ಊರದ ತರಕಾರಿ ಎಲ್ಲ ತಿಕ್ಕುಜಿ ಅಂಚಿನ ಪರಿಸ್ಥಿತಿ ಬೈದನು ಅಂಚ ಇತ್ತೆ ಕರ್ಮುಲ ಕಮ್ಮಿ ಕಮ್ಮಿ ಅವನು ಮಾಡಿದ್ರು ವರ್ಷ ಪೋಯಿನ ಒಂದು ರಡ್ ರಡ್ ಮೂಜಿ ಮೂಜಿ ಬಿತ್ತಲು ಮೂಲು ಕಮ್ಮಿ ಅವನುಂಡು ಇತ್ತೆ ನನ್ನ ಎಂಕುಲು ಮಲ್ಪುನ ಹೊಟ್ಟ ಒಂದೇ ಮಲ್ತೊಂದು ಪಾಪಕ ಎಂಕಲ ನೆಕ್ಸ್ಟ್ ಇಯರ್ಗೆ ನಾನು ಒಂದು ಬುಲೆ ಮಲ್ಪುನ ಬಣ್ಣದ ಧೈರ್ಯ ಇತ್ತೆ ಒಂದು ಎರಡು ವರ್ಷದ ದುಂಬು ಎಂಕಲೆಗೆ ಒಂದು ಲಕ್ಷ ಅಂಚ ಮೂಲು ಕರ್ಮ ಒಂದಿತ್ತಿನ ಇತ್ತೆ ಸ್ವಲ್ಪ 8,000 ಜೈದನು ನನ್ನ ದುಂಬಾಗ್ಲ ನನ್ನೆಲ್ಲ 10,000 20,000 ಜತ್ತೊಂದುಂಡು ದಯ ಬಂಡ ಎಂಕಲೆಗೆ ಸರ್ಕಾರ ಎಂಕಲೆಗೆ ಒಂದು ಸಪೋರ್ಟ್ ಕೊರ್ಪುಜಿ ವಾ ಕೃಷಿಕರೆಗ್ಲ ಒಕ ಎಂಕಲ್ಲೇ ಕಾಸು ಬಾಡ್ದು ಎಂಕುಲು ನಷ್ಟೋಡೇ ಅನುಭವಿಸ್ತಾವೆ ಬರೋವರ ನಷ್ಟೋಡೆ ಈ ಬರ್ಸ ಯಾವಾಗ ಬರ್ಸ ಅಂದಜ್ಜಿ ಏಪ್ರಿಲ್ ಮೇಟ್ ಬರ್ಸ ಒಕ ಯಾವಾಗ ವಾಯುಭಾರ ಕುಸಿತ ಚಂಡಮಾರುತ ಈ ಮಾತು ಪರಿಸ್ಥಿತಿ ಭಾರಿ ಬಂಗಾಬಣಿ ಎಂಕಲೆಗೆ ಅಂಚ ಅದು ಎಂಕುಲು ನೇನು ಬಂಗೋಡ್ ನಡಪವನು ಎಂಕಲೆ ಅನ್ನ ದುಂಬು ನಾನು ಎಂಕಲೆಗ್ಲ ಮಲ್ಪರ ಕಷ್ಟ ಅಂಚಿನ ಪರಿಸ್ಥಿತಿ ಬರ್ಪು ಬಂಡ ಒಂಜೆ ಕೂಲಿ ಕೆಲಸ ತಿಕ್ಕುಜೀರು ಕರ್ಮು ಕಮ್ಮಿ ಅಂದ್ ಬತ್ತಿನೇ ಡಿಮಾಂಡ್ಲ ಜಾಸ್ತಿ ಅವನುಂಡು ಅಂಚ ಅದು ಇತ್ತೆ ನನ್ನ ಮಲ್ಪುನ ಕುಲ್ಲ ಭಾರಿ ಕಮ್ಮಿ ಆತೀರು ಅಂಚ ಅದು ಕೂಲಿ ಕೆಲಸದ ಕುಲ್ಲ ಮೂಲ ದಕ್ಷಿಣ ನೋಡಿ ತಿಕ್ಕುಜೀರು ಉಲ್ತಗಲ್ ತಗಲು ಅಂಚೆ ಯು ಪಿದ ಕುಲ್ ಮತ ಬತ್ತ ಹಿಂದಿದ ಕುಲ್ ಬತ್ತ ಮಲ್ತಿನೆಟ್ ಇತ್ತೆ ಒಂತೆ ಮಲ್ ತೊಂದುಲ್ಲ ಆತಿ ಎಂಕಲೆಗೆ ಎಂಕಲ್ನ ಕರ್ಮಗುಣ ಬೆಲ್ಲೋಗು ಮಾತ ತಯಾರಾಗಿ ದುಂಬು ಬೆಲ್ಲ ಮಲ್ತೊಂದಿತ್ತೇರಿ ಜನಕುಲು ಇತ್ತೇರಿ ಅಂಚೆ ಬೆಲ್ಲ ಒಂದಿತ್ತಾನೆ ಇತ್ತೆ ಬೆಲ್ಲ ಮಲ್ಪನಕುಲು ಯಾರು ಲಜ್ಜೇರಿ ಅಂಚೆ ಆದ ಮೂಲು ಈ ಕರ್ಮನು ಚೌತಿಗ್ಲ ಕೊರಲ್ಪಾಡು ನಾಯಕ್ಲ ಮಾತ್ರ ಉಪಯೋಗಿಸೋ ಮಲ್ಪಂದತ್ತಂದು ಬೇತ ವೆಹಿಕಲ್ ಆಪೂಜಿ ಬೆಲ್ಲ ಬಂಡ ಎರಲು ಇತ್ತು ಅಪಗ ಎರಲನ್ನು ಕಟ್ಟದು ಆ ಗಾಣವನ್ನು ತಿರ್ಗಾದ ಆ ಗಾಣೋಗು ಕರ್ಮ ಕೊರೆದು ಅವೇನು ಕೂಡ ತೂಬು ಮಲ್ತದು ಐಕ ಅವು ನೀರು ಆಯ್ಕೆ ಮಲ್ತದು ಅವೇನು ಮತ್ತೆ ಮಸ್ತ್ ಬೇಲೆ ಇತ್ತು ನೈಟ್ ಇತ್ತೆ ಅವು ಆತ ಬೇಲೆ ಮಲ್ಪನಾಗ್ಲು ಒಂದೇ ಮಲ್ಪರ ಇಜ್ಜಿ ಬಾಣಿಬೇಕು ಅವು ಆತ ಮಲ್ಪನಾಕುಲು ನನ್ನ ಮಲ್ಪಯ್ಯಾರ ಅವು ಮಲ್ಪನ ಪರಿಸ್ಥಿತಿ ಇಟ್ಟಿ ಎರಲು ಲಜ್ಜ ಐತೆ ಪೂರ ಮಿಷಿನರಿ ಆತ ನಮ್ಮ ಐತೆ ಸಾಗುವಲ್ಲಿ ಪೂರ ಮಿಷಿನರಿಲು ಒಕ ನಟ್ಟಿಗ್ಲ ಒಲ್ತೊಲ್ತು ಗಟ್ಟಾಡ್ದು ಎಕರೆ ಗಟ್ಟಲೆ ಎಡಾಕುಲು ನಡ್ರೆ ಆಗುಲ್ದೆ ತೊಂದ್ವೇರಿ ಅಂಚಾದ ಮೂಲು ನಾವು ಮಲ್ಪನ ಪರಿಸ್ಥಿತಿ ಇಜ್ಜಿ ಕರ್ಮು ಬಂಡ ಒಂಜೆ ಒಂಜೆ ಮಣ್ಣದ ಗುಣ ಅವರವರ ತೋರಲ್ಲ ಬರ್ ಕೆಲವು ಮಣ್ಣಲ್ಲಿ ಎಡ್ ತೋರ ಬರ್ಕೊಂಡು ಕೆಲವು ಮಣ್ಣರು ಸಪೂರ ಆಂಡಾಯ ಒಂದು ಗೊಬ್ಬರ ಹಟ್ಟಿ ಗೊಬ್ಬರ ಒಂದು ಪೂರ ಪಾಡೊಂದು ಅವು ಪಂಡ್ರೆ ಅಪ್ಪಜಿ ಈ ವರವರ ಏಪ್ರಿಲ್ ಮೇಟ್ ಬರ್ಸತ್ತಂಡ ಅವು ಮಣ್ಣು ತೇವಾಂಶ ಜಾಸ್ತಿ ಆದ್ಲ ಸಪ್ರ ಬರ್ಕೊಂಡು ಕುದ್ದೆ ಬರ್ಕೊಂಡು ಹೆಚ್ಚು ಆಯ್ಕೆ ದುಂಬದ ಪೊಸಿಷನ್ ಬಂಡ ಟೈಮ್ ಟೈಮ್ ಮಾತ್ರ ಬರ್ಸ ಬರೋಂದಿತ್ತೆ ಅದೈತೆ ಎದಕ್ಕದಾದಂದೈತೆ ಬರ್ಸದ ಉಗುಲ ಗೊತ್ತಾಗ್ಬಿಜಿ ಕಲ್ಗೆ ಅಲ್ಲಿಗೆ ತುಪ್ಪಾನು ವಾಯುಭಾರ ಕುಸಿತ ಒಂದು ಮತ್ತೆ ಬತ್ತಿನೋಸ್ಕರ ಒಂದು ಮಣ್ಣದ ಫಸಲತೆ ಒಂದು ಒಂದಾಪಿನ ಒಂದು ನಂಡ ಎಲೆ ಕಾದು ನೀರ್ದ ಪಸೆ ಜಾಸ್ತಿ ಆಗ ಕರ್ಮದ ಬುಲೆ ಸ್ಟಾರ್ಟ್ ಮಲ್ಪನ ಎಂಕುಲು ಒಂಜಿ ದೇವರೇ ಕೈ ಮುಗಿದು ಸುರುತ ಕುಡಿದಿನಾಗ ಒಂಜಿ ದೇವರೇ ಕೈ ಮುಗಿದು ಹಿರೇ ಕಾಪುಲೆ ಒಂದು ಈ ಸರ್ತಿದ ಬುಲೆನು ಕಣ್ದು ಎಂಕುಲು ಒಂಜಿ ಭೂಮಿಗೆ ದೀಪ ಆಡಿದ ಪಕ್ಕ ಬೇಲೆ ತಗಲು ಸುರು ಮಲ್ಪಿರು ದೀವಾರ ವಾ ಕ್ರಷಿಟ್ಲ ಕರ್ಮುಡ್ದಿಂದು ಬಂದತ್ತು ವಾ ಕ್ರಷಿಟ್ಲ ನೆಟ್ಟು ಪೆಟ್ಟು ತಿನ್ರೆಗು ತಾಕತ್ತಿನ ಮಾತ್ರ ಕೃಷಿ ಮಲ್ಪು ದಯ ಬಂಡ ಎಂಕುಲು ಒಂಜೆ ಲೆಕ್ಕ ಬರ್ಪುಣು ಪಂಡ್ರೆ ಅಬ್ಬಜಿ ಲಾಭದಾಯಕಲ ಬರ್ಪುಣು ನಷ್ಟಲ ಬರ್ಪುಣು ಇತ್ತೆ ನಿಕುಲು ತೂಪಾರ ಟಿ ವಿ ಐ ಟಿ ನೆಟ್ ಪುರ ಐವತ್ತೈದು ಜನ ಜೀವದೇತನ ಲೋನ್ ಇತ್ತದೆ ಅಂಚಂಜ್ ಒಂದು ನಮ್ಮನೇ ನಾಟ್ಪಿನಿ ನಮ್ಮನೇ ಮಲ್ಪುನೋಸ್ಕೋಸ್ಕರ ಎಂಕುಲು ಇತ್ತೋರ್ದು ನೆಟ್ಟು ಅಂಚಿನ ಪರಿಸ್ಥಿತಿ ಬೈದಿಜಿ ಸೋಲ್ ಮೇಲೆ ಮಾತೇರಿ.
0: ಬಳ್ಕುಜೆಯ ಕಬ್ಬು ಸಿಹಿ ಕೈಯ ಬದುಕು, ಈ ವಿಷಯದ ಕುರಿತು ನಾವು ಬಳ್ಕುಂಜೆಯ ರೈತರಾದ ಶ್ರೀ ವಲೇರಿಯನ್ ಮಿನೇಜಸ್ ಅವರಿಂದ ಮಾತುಗಳನ್ನು ಕೇಳಿದೆವು.

0: ಸ್ನೇಹಿತರೆ, ನಾವಂತೂ ಅರ್ಥಶಾಸ್ತ್ರದಲ್ಲಿ ಕಲ್ತಿದ್ದೇವೆ, ರೈತ ನಮ್ಮ ದೇಶದ ಬೆನ್ನೆಲುಬು, ಕೃಷಿಯಿಂದಲೇ ಅವನು ದೇಶದ ಅರ್ಥವ್ಯವಸ್ಥೆಗೆ ಕೊಡುಗೆ ನೀಡುತ್ತಾನೆ. ಆದರೆ ಈಗೀಗ ಈ ರೈತರ ಮಕ್ಕಳು ಡಾಕ್ಟರ್ಸ್, ಇಂಜಿನಿಯರ್ಸ್ ಅಥವಾ ಸರ್ಕಾರಿ ಉದ್ಯೋಗಗಳನ್ನು ನರಸಿ ಬೇರೆ ಬೇರೆ ದೇಶಗಳಿಗೆ ಅಥವಾ ಬೇರೆ ಬೇರೆ ಪ್ರದೇಶಗಳಿಗೆ ವಲಸೆ ಹೋಗುತ್ತಾರೆ, ಮುಖ ಮಾಡುತ್ತಾರೆ. ಇದಕ್ಕೆ ರೈತನೇ ಕಾರಣನಾಗುತ್ತಾನೆ. ಕಾರಣ, ಆತನಿಗೆ ಕೃಷಿಯಲ್ಲಿ ಲಾಭ ಸಿಗಲ್ಲ, ಕೃಷಿಯಿಂದ ಕೈ ಸುಟ್ಟುಕೊಂಡಿರುತ್ತಾನೆ. ಆದರೆ ಈ ಬಳ್ಕುಂಜೆ ಪರಿಸರದಲ್ಲಿ ಹೆಚ್ಚಿನ ಯುವಕರಿಗೆ ಪ್ರೇರಣೆ ಎಂಬಂತೆ ಡಿಗ್ರಿ ಕಲಿತ ಯುವಕ ಕಬ್ಬಿನ ಗದ್ದೆಯಲ್ಲಿ ಲವಲವಿಕೆಯಿಂದ ದುಡಿಯುವಂತ ದೃಶ್ಯ ಮಾತ್ರ ಎಲ್ಲರ ಹೃನ್ಮನ ಸೆಳೆಯುತ್ತೆ. ಆತನ ಪ್ರಕಾರ ತಾನು ಕೃಷಿಗೆ ಬರಲು ಕಾರಣ ಇಲ್ಲಿ ಕಬ್ಬಿನ ಕೃಷಿಯಲ್ಲಿ ತೊಡಗಿರುವ ಪ್ರತಿಯೊಬ್ಬರ ನಡುವೆ ಇರುವಂತಹ ಒಗ್ಗಟ್ಟಾಗಿದೆ. ಕೃಷಿಯಲ್ಲಿ ಕೈ ಹಾಕುವ ಯುವಕರಿಗೆ ನಿಜವಾಗಿಯೂ ಈತ ಪ್ರೇರಣೆ ಎನ್ನಬಹುದು. ಬನ್ನಿ, ಅವರನ್ನು ಮಾತಾಡಿಸಿದ್ದೇವೆ. ಅಂದಾಗೆ ಈ ಯುವಕನ ಹೆಸರು ಕಾಲಿನ್ ಡಿಸೋಜಾ. ಆತನ ಪ್ರೇರಣೆಯ ಮಾತುಗಳಿಗೆ ಕಿವಿಯಾಗೋಣ.
1: ನನ್ನ ಹೆಸರು ಕಾಲಿನ್ ಡಿಸೋಜಾ ಅಂತ. ನಾನು ಬಿ ಕಾಮ್ ಗ್ರ್ಯಾಜುಯೇಟ್. ಇವಾಗ ಎಂ ಕಾಮ್ ಕರೆಸ್ಪಾಂಡೆನ್ಸ್ ಆಗಿ ಮಾಡ್ತಾ ಇದ್ದೀನಿ. ನನಗೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಇದ್ದ ಕಾರಣ ನನ್ನ ದೊಡ್ಡಪ್ಪನ ಸಹಾಯದಿಂದ ನಾವು ಅವರ ಸಪೋರ್ಟಿಂದ ಕಬ್ಬು ಮಾಡಲಿಕ್ಕೆ ಮುಂದೆ ಬಂದೆವು. ಯಾರು ಯೂತ್ ಬೇಕಾದರೂ ಯಾವ ಕೃಷಿಯಲ್ಲಿ ಕೂಡ ಮುಂದೆ ಹೋಗ್ಬೋದು. ಹೊರಗೆ ಹೊರ ಊರಿನಲ್ಲಿ ಹೋಗಿ ಹಣ ಮಾಡ್ಬೋದು, ಆದರೆ ಇಲ್ಲಿ ಸಿಗುವಂಥ ಖುಷಿ ಇದು ಬೇರೆ. ಕಬ್ಬಿನ ಕೃಷಿಯಲ್ಲಿ ಕಬ್ಬು ಸಣ್ಣದಿಂದ ಬೆಳೆದು ಬರುವಾಗ ನೋಡೋದು ಅದೊಂದು ಖುಷಿ. ಮತ್ತು ಇದರಲ್ಲಿ ಕೆಲಸ ಇರ್ತದೆ, 9 ತಿಂಗಳು ಕೂಡ ಕೆಲಸ ಮಾಡ್ತಾ ಇರ್ತೇವೆ. ಏನಾದರೂ ಬುಡಕ್ಕೆ ಹಾಕಲಿಕ್ಕೆ, ಇದರದ್ದು ಎಲೆ ತೆಗಿಲಿಕ್ಕೆ, ಹಾಗೆ ಕೆಲಸ ಕೃಷಿಯಲ್ಲಿ ತುಂಬ ಕೆಲಸ ಇರ್ತದೆ. ಮಾಡಿದ ಇನ್ವೆಸ್ಟ್ಮೆಂಟ್ ಎಲ್ಲ ಲಾಸ್ಟಿಗೆ ಒಮ್ಮೆಲೆ ರಿಟರ್ನ್ಸ್ ತೆಗಿಬಹುದು, ಹಾಗೆ ಆಗ್ತದೆ. ಓಕೆ, ನಾನು ಅಲೋಶಿಯಸ್ ಕಾಲೇಜಲ್ಲಿ ಕಲಿಸಿದ್ದು. ನಾನು ಇವಾಗ MCC ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೀನಿ. ಅಲ್ಲಿ ಕೆಲಸ ಮಾಡೋ ಜೊತೆ ಇಲ್ಲಿ ಕೂಡ ಕೃಷಿಯ ಜೊತೆ ಟೈಮಿಂಗ್, ನಾನು ಸ್ಯಾಟರ್ಡೇ ಸಂಡೇಸ್ ಎಲ್ಲ ಬೆಳಿಗ್ಗೆ ಬಂದು ಒಂದು ರೌಂಡ್ ನೋಡ್ತಾ ಹೋಗೋದು, ಹಾಗೆ ಮಾಡ್ತೇನೆ. ಮತ್ತು ಇವತ್ತು ರಜೆ ತೆಗೆದು ಇಲ್ಲಿ ಬಂದಿದ್ದೇನೆ. ಹಾಗೆ ಕೆಸರಿನಲ್ಲಿ ಕೆಲಸ ಮಾಡೋದೇನೆಂದರೆ, ನಾವು ಸಣ್ಣದಿಂದ ಅದೇ ಮಾಡ್ತಾ ಬಂದದ್ದು, ಆಟ ಆಡ್ತಾ, ಮಣ್ಣಲ್ಲಿ ಆಟ ಆಡ್ತಾ. ಕೆಸರಿನಲ್ಲಿ ಇದೇನು ದೊಡ್ಡದೇನಂತ ಆಗೋದಿಲ್ಲ. ಕಬ್ಬಿನ ಬೆಳೆ ಜಾಸ್ತಿ ಬಂದಾಗ ಖುಷಿ ಆಗ್ತದೆ. ಬರ ಇದ್ದರೆ ಏನು ಮಾಡೋದು, ಸಿಕ್ಕಿದ್ದು ನಮ್ಮದಂತ ಮಾಡೋದು. ಹಾಗೆ ವಿದ್ಯಾಭ್ಯಾಸಕ್ಕೆ ಉಳಿತಾಯ ಆಗಿದೆ. ನಾನು ಹೋದ ಸಲ ಬಂದಿದ್ದರಿಂದ ನಂದು ಕಾಲೇಜಿದ್ದು ಫೀಸೆಲ್ಲ ಕಟ್ಟಿದ್ದೇನೆ. ಹಾಗೆ ಮತ್ತು ನಮಗೆ ಟ್ರಾವೆಲಿಂಗಿಗೆ ಅದಕ್ಕೆ ಇದಕ್ಕೆ ಎಲ್ಲ ಖರ್ಚಿಗೆ ಆಗ್ತದೆ. ಬೇರೆ ಇಂಪ್ರೂವ್ಮೆಂಟ್ ನನಗೆ ತುಂಬ ಜನರದ್ದು ಗುರುತಾಗಿದೆ. ಕೆಲಸ ಮಾಡೋದು, ಕೆಲವು ಕೆಲಸ ಹೊಸ ಹೊಸ ಕೆಲಸ ಕಲಿತಾಗೆ ಆಗಿದೆ. ಇದು ಕೆಲಸ ಅಂದರೆ ನಮ್ಮದು ದಿನನಿತ್ಯ ಆಗ್ತಾ ಹೋಗ್ತದೆ. ಹೌದು, ಇಲ್ಲಿ ಮತ್ತು ಎಲ್ಲ ಕಡೆ ತಿರುಗಿ ಅದು ಕೆಲಸ ಮಾಡಲಿಕ್ಕೆ ಆಚೆ ಈಚೆ ಮೂಮೆಂಟಲ್ಲಿ ಇರ್ತೇವೆ. ನಾವು ಮನೆಯಲ್ಲಿ 5 ಜನ ಇದ್ದೇವೆ. ನನ್ನ ಅಮ್ಮ, 2 ತಂಗಿಯಂದಿರು ಮತ್ತು ಅಜ್ಜಿ ಇದ್ದಾರೆ. ಎಲ್ಲರೂ ಕಬ್ಬಿನ, ಹೌದು, ಇಲ್ಲಿ ಕೆಲಸ ಮಾಡುವಾಗ ಬರ್ತಾರೆ. ನನ್ನ ತಂಗಿ, ನಮ್ಮ ಅಮ್ಮ, ಅಜ್ಜಿ ಇದ್ದರು. ಹೌದು. ನನ್ನ ದೊಡ್ಡಪ್ಪ ಇದ್ದಾರೆ. ನನ್ನ ದೊಡ್ಡಪ್ಪ ಅವರು ಮೊದಲಿಂದ ಕಬ್ಬಿನ ಕೃಷಿ ಮಾಡ್ತಿದ್ದವರು. ಹಾಗೆ ನಾವೊಂದು ಇಂಟ್ರೆಸ್ಟ್ ಉಂಟಂತ ಹೇಳಿದ್ದಕ್ಕೆ ಅವರು ನನಗೆ ಸಪೋರ್ಟ್ ಮಾಡಿ, ಅವರ ಸಪೋರ್ಟಿಂದ ನಾನು ಈಗ ಇಲ್ಲಿ ಮಾಡ್ತಾ ಇದ್ದೇನೆ ಕಬ್ಬು. ಈ ಬಾರಿ ಬೆಳೆ ಸ್ವಲ್ಪ ಕಡಿಮೆಲೆ ಬಂದಿದೆ. ಅಂದರೆ ಸ್ಟಾರ್ಟಿಂಗಿಗೆ ನಡುವಾಗ ಮಳೆಯೆಲ್ಲ ಬಂದು, ಹೌದು, ಮೊಳಕೆ ಬರಲಿಲ್ಲ. ಹಾಗೆ ಅದರಿಂದ ಕಬ್ಬು ಈ ಸಲ ಕಡಿಮೆಲೆ ಬಂದಿದೆ, ಎಲ್ಲರಿಗೂ ಹಾಗೆಲೇ ಆಗಿದೆ. ಹಾಗೆ ನನಗಾಗಿ ನೇಗಿಲು ಹೋಗಿ ಹಾಡನ್ನು ಪ್ರಸಾರ ಮಾಡಿ.
0: ಯುವ ರೈತ ಕಾಲಿನ್ ಡಿಸೋಜಾ ಇವರ ಪ್ರೇರಣೆಯ ಮಾತುಗಳು ಖಂಡಿತವಾಗಿಯೂ ನಮಗೆ ಇಷ್ಟವಾಗಿರಬಹುದು. ಬಳ್ಕುಂಜೆಯ ಆ ಗದ್ದೆಯಲ್ಲಿ ಬರಿಗಾಲಲ್ಲಿ ದುಡಿಯುವಂತಹ ಈ ಯುವಕನಿಂದಾಗಿ 10 ಯುವಕರಿಗೆ ಒಂದು ಬೆಳಕು ಸಿಗಲಿ, ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಕೂಡ ಇದು ಅವಕಾಶವನ್ನು ಕಲ್ಪಿಸಲಿ.

0: ಬಳ್ಕುಂಜೆಯ ಶಾಂಭವಿ ನದಿಯ ತಟದಲ್ಲಿ ಈ ಗದ್ದೆಗಳು ಇದ್ದು ಇಲ್ಲಿ ಕಬ್ಬಿನ ಕೃಷಿಯನ್ನು ಮಾಡಲಾಗುತ್ತೆ. ಹೊಯ್ಗೆ ಮಿಶ್ರಿತ ಕೆಂಪು ಮತ್ತು ಕಪ್ಪು ಮಣ್ಣು ಇಲ್ಲಿದೆ. ಈ ಮಣ್ಣು ಇಲ್ಲಿನ ಕಬ್ಬು ಬೆಳೆಗೆ ಹೇಳಿ ಮಾಡಿಸಿದಂತಾಗಿದೆ. ಮಣ್ಣಿನ ಗುಣದಿಂದ ಕಬ್ಬಲ್ಲಿ ತನ್ನಿಂತಾನೆ ಸಿಹಿ ಅಧಿಕವಾಗುತ್ತೆ. ಕಳೆದ 2 ವರ್ಷಗಳಲ್ಲಿ ಬೆಳೆದ ಕಬ್ಬು ಕೊರೋನಾದಿಂದ ಮಾರಾಟ ಮಾಡಲು ಅಸಾಧ್ಯವಾದಾಗ ಕೆಲವೊಂದು ಸಮಾಜದ ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳಿಂದ ಮಾನವೀಯತೆಯ ದೃಷ್ಟಿಯಿಂದ ಇದನ್ನು ಖರೀದಿಸಿದಾಗ ಕಬ್ಬಿಗೆ ಹಾಕಿದ ಬಂಡವಾಳ ಬರದಿದ್ದರೂ ಕೂಡ ನಷ್ಟವಂತೂ ಆಗಿರಲಿಲ್ಲ, ಲಾಭವಂತೂ ಸಿಗಲಿಲ್ಲ. ಇವನ್ನೆಲ್ಲ ನೋಡುತ್ತಾ ಹತ್ತಿರದಿಂದ ಬಲ್ಲ ವ್ಯಕ್ತಿಯೊಬ್ಬರು ನಮ್ಮೊಂದಿಗಿದ್ದಾರೆ. ಈಕೆ ಕಬ್ಬು ಕೃಷಿಯನ್ನು ಮಾಡದಿರಬಹುದು, ಆದರೆ ಈ ಕೃಷಿಕರೊಂದಿಗೆ ಆಕೆಯ ನಂಟು ದೊಡ್ಡ ಮಟ್ಟದಿದೆ. ಬನ್ನಿ, ಶ್ರೀಮತಿ ನ್ಯಾನ್ಸಿ ಕಾರ್ಡೋಸರ್ ಅವರು ತಮ್ಮ ಊರಿಗೆ ಹೆಸರು ತಂದ ಈ ಕಬ್ಬಿನ ಬಗ್ಗೆ ಕೆಲವೊಂದು ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಾರೆ.
1: ನನ್ನ ಹೆಸರು ನ್ಯಾನ್ಸಿ ಕಾರ್ಡೋಸ. ನಾನು ಇಲ್ಲಿ ಬಳ್ಕುಂಜೆಯಲ್ಲಿ ನೆಲೆಸ್ತಿರುತ್ತೇನೆ. ಇಲ್ಲಿ ನಮ್ಮ ನೆರೆಕರೆಯಲ್ಲಿ ಎಲ್ಲ ಕಬ್ಬು ಬೆಳೆಯನ್ನು ತುಂಬಾ ಮಾಡ್ತಾರೆ. ನಮ್ಮ ಬಳ್ಕುಂಜೆ ಊರಲ್ಲಿ ಕಬ್ಬು ಒಂದು ನಮ್ಮ ಕೃಷಿಕರಿಗೆ ಉತ್ತಮ ಇಳುವರಿ ತರುವ ಒಂದು ಬೆಳೆ ಆಗಿದೆ. ಇದಕ್ಕೆ ಬಂಡವಾಳವನ್ನು ಒಮ್ಮೆ ಹಾಕಿದರೆ ಕೂಡ ಒಂದು 7 ತಿಂಗಳು ಕೆಲಸ ಮಾಡಿ ನಂತರ ಒಮ್ಮೆಲೆ ಬಂಡವಾಳವನ್ನು ತೆಗೆಯಲಿಕ್ಕೆ ಆಗ್ತದೆ. ಆದ್ದರಿಂದ ಕೃಷಿಕರಿಗೆ ಇದು ಲಾಭದಾಯಕವಾಗ್ತದೆ. ಇಡೀ ವರ್ಷ ಖರ್ಚು ಮಾಡಿದ ಹಣವನ್ನು ಒಮ್ಮೆ ದೊಡ್ಡ ಮೊತ್ತದಲ್ಲಿ ಸಿಗುವಾಗ ಕೃಷಿಕರಿಗೆ ಸ್ವಲ್ಪ ಲಾಭವಾಗ್ತದೆ, ಹಾಗೂ ಯಾವುದೇ ಒಂದು ಖರ್ಚಿಗೆ ಉಪಯೋಗ ಮಾಡಲಿಕ್ಕೆ ಈ ದೊಡ್ಡ ಬಂಡವಾಳವು ಅವರಿಗೆ ಉಪಯೋಗವಾಗ್ತದೆ. ಇಡೀ ಕುಟುಂಬದ ಖರ್ಚು, ಮಕ್ಕಳ ಫೀಸ್ ಕಟ್ಟುವುದಾದರೆ ಇದರಿಂದ ಈ ಇಳುವರಿಯಿಂದ ತೆಗೆಯಲಿಕ್ಕೆ ಆಗ್ತದೆ. ನಮ್ಮ ಮನೆಯಲ್ಲಿ ನಾವು ಕಬ್ಬು ಮಾಡೋದಿದ್ರು ನಮ್ಮ ನೆರೆಕರೆಯಲ್ಲಿ ಮಾಡ್ತಾರೆ, ಅದನ್ನು ನೋಡಿ ನಾವು ಸಂತೋಷ ಪಡುತ್ತೇವೆ. ನಮ್ಮ ಬಳ್ಕುಂಜೆಯದ್ದು ಕಬ್ಬು ಎಲ್ಲ ಊರಿಗೆ ಕೂಡ ಒಂದು ಉತ್ತಮ ಮಾದರಿಯಾಗಿದೆ. ಈ ನಮ್ಮ ಕಬ್ಬುಗೆ ತುಂಬ ಉತ್ತಮವಾದ ಬೆಲೆಯೂ ಇದೆ, ಮತ್ತೆ ಎಲ್ಲ ಕಡೆಯಲ್ಲೂ ಇದರ ಹೆಸರು ಇದೆ. ಕಬ್ಬಿನ ಜ್ಯೂಸ್ ಮಾಡಿ ತುಂಬಾ ಮಂದಿ ಎಲ್ಲರೂ ಕುಡಿತಾರೆ. ಮುಖ್ಯವಾಗಿ ಬೇಸಿಗೆಗಾಲದಲ್ಲಿ ಎಲ್ಲರೂ ಕಬ್ಬಿನ ರಸವನ್ನು ಕುಡಿಯುತ್ತಾರೆ. ಅದು ಜೀವಕ್ಕೆ ತಂಪು ಮಾಡಲು ಒಳ್ಳೆಯ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಕಬ್ಬಿನಿಂದ ಬೆಲ್ಲ ಮಾಡುತ್ತಾರೆ. ಬೆಲ್ಲವನ್ನು ಎಲ್ಲ ತಿಂಡಿಗಳಿಗೆ, ಪಾಯಸ ಮಾಡಲಿಕ್ಕೆ, ಎಲ್ಲ ನಮ್ಮ ದಿನನಿತ್ಯದ ಬಳಕೆಗೆ ಬೆಲ್ಲವನ್ನು ಬಳಸುತ್ತಾರೆ. ಕಬ್ಬಿನಿಂದ ಬೆಲ್ಲ ಮಾಡುವುದನ್ನು ನಾವು ಮುಂಚಿನಿಂದಲೂ ನಮ್ಮ ಊರಲ್ಲಿಯೇ ನೋಡಿದ್ದೇವೆ. ನಾವು ನಮ್ಮ ಮನೆಯಲ್ಲಿ ಹಿರಿಯರು, ನನ್ನ ಅಜ್ಜಿ ಮತ್ತು ನಮ್ಮ ತಾಯಿ ಕುದ್ದು ನಮ್ಮ ಮನೆಯಲ್ಲಿ ಮಾಡಿದ್ದಾರೆ ಬೆಲ್ಲವನ್ನು. ಅದನ್ನು ನಾವು ಕುದ್ದು ತಿಂದು ಅದರ ಸ್ವಾದಿಷ್ಟವನ್ನು ನಾವು ಪಡೆದಿದ್ದೇವೆ. ಹಿಂದಿನ ಕಾಲದಲ್ಲಿ ಚೌತಿ ಹಬ್ಬದ ದಿವಸ ಗಣಪತಿಯ ದೇವರ ಮೂರ್ತಿಯನ್ನು ಇಡುವುದಕ್ಕಿಂತ ಚೌತಿ ಹಬ್ಬದ ದಿವಸ ಕಬ್ಬನ್ನು ತುಂಡು ಮಾಡಿ ಗಣಪತಿಯ ರೂಪದಲ್ಲಿ ಮನೆಯಲ್ಲಿ ಇಟ್ಟು ಅದನ್ನು ಪೂಜಿಸುತ್ತಾರೆ. ಹಿಂದೂಗಳು ಎಲ್ಲರ ಮನೆಯಲ್ಲಿ ಕಬ್ಬನ್ನು ಪ್ರಸಾದವಾಗಿ ಉಪಯೋಗಿಸಿ ಅದನ್ನು ಗಣಪತಿಯ ರೂಪದಲ್ಲಿ ಅವರು ಪೂಜಿಸಿ ಅದನ್ನು ಅವರು ಹಿಂದೂಗಳು ಆ ದಿವಸ ಅದಕ್ಕೆ ಪೂಜೆ, ವಿಶೇಷ ಪೂಜೆಯನ್ನು ಮಾಡುತ್ತಾರೆ. ಚೌತಿ ಹಬ್ಬದ ದಿವಸ ಮನೆ ಮನೆಯಲ್ಲಿ ಗಣಪತಿ ಇಡುವುದರ ಸಾಂಕೇತಿಕವಾಗಿ ಕಬ್ಬನ್ನು ಇಟ್ಟು ಅವರು ಪೂಜಿಸುತ್ತಾರೆ. ಹೇಳುವುದಾದರೆ ಬಳ್ಕುಂಜೆ ಊರಲ್ಲಿ ಇದು ಒಂದು ಮೇ ತಿಂಗಳ ನಂತರ ಜೂನ್ ತಿಂಗಳಲ್ಲಿ ನಮ್ಮ ಈ ಬಳ್ಕುಂಜೆಯ ಈ ಕೆಳಗೆ ಗದ್ದೆಗಳಿಗೆ ಬಂದರೆ ನಿಮಗೆ ಎಲ್ಲ ಕಡೆಯಲ್ಲಿ ಒಂದು ನೋಡಲಿಕ್ಕೆ ಹಚ್ಚ ಹಸುರಾಗಿ ಎದ್ದು ನಿಂತ ಬೆಳೆದು ನಿಂತ ಕಬ್ಬನ್ನು ಕಾಣಲಿಕ್ಕೆ ಸಿಗುತ್ತದೆ. ಈ ಕಬ್ಬನ್ನು ನೋಡಿದರೆ ಎಲ್ಲರಿಗೂ ಕಣ್ಣು ಸೆಳೆಯುತ್ತದೆ. ಈ ಕಬ್ಬಿನ ಬೆಳೆಯನ್ನು ನೋಡಿ ಇದು ನೋಡಲು ಕೂಡ ತುಂಬ ಚೆಂದವಾಗಿರ್ತದೆ, ಮತ್ತು ಇದನ್ನು ಮಾಡುವವರ ಕೆಲಸ ಮಾತ್ರ ತುಂಬ ಇದೆ. ಕಬ್ಬಿನಲ್ಲಿ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಅದರ ಬುಡಗಳಿಗೆ ಇದು ಗೊಬ್ಬರ ಹಾಕಬೇಕು, ಮತ್ತು ಮೊದಲಾಗಿ ಅದರ ಎಳೆಗಳನ್ನು ಒಂದೊಂದು ತಿಂಗಳಲ್ಲಿ ಎರಡೆರಡು ಸಲ ಅದನ್ನು ತೆಗೆದು ಶುಚಿ ಮಾಡಿದಾಗ ಮಾತ್ರ ಅದು ಕಬ್ಬು ಉದ್ದ ಉದ್ದವಾಗಿ ಬೆಳೆದಾಗೆ ಕಾಣುತ್ತದೆ. ಇದರಿಂದ ಕಬ್ಬು ನೋಡಲು ಚೆಂದವಾಗಿರ್ತದೆ. ಮತ್ತು ಅದರ ಎಳೆಗಳನ್ನು ಎಲ್ಲ ಇದಕ್ಕೆ ಸುಡು ಮಣ್ಣು ಮಾಡಲಿಕ್ಕೆ ಮತ್ತು ಕೊಟ್ಟೆಗೆ ಗೊಬ್ಬರ ಹಾಕಲಿಕ್ಕೆ ಕೂಡ ಉಪಯೋಗಿಸ್ತಾರೆ. ಕಬ್ಬಿನ ಬೆಳೆ ಖಂಡಿತವಾಗಿಯೂ ಲಾಭದಾಯಕ, ಒಳ್ಳೆ ಬೆಳೆ. ಅದೊಂದು ಕೃಷಿಕರಿಗೆ ಉತ್ತಮ ಇಳುವರಿ ತರುವ ಒಂದು ಬೆಳೆ.
0: ಶ್ರೀಮತಿ ನ್ಯಾನ್ಸಿ ಕಾರ್ಡೋಸ ಅವರ ಮಾತುಗಳನ್ನು ನಾವು ಆಲಿಸಿದೆವು. ಕೇಳುಗರೆ, ಪ್ರಪಂಚದ ಸಕ್ಕರೆಯ ಉತ್ಪಾದನೆಯ ವಿಚಾರಕ್ಕೆ ಬರುವುದಾದರೆ ಇದರಲ್ಲಿ 18% ಕೊಡುಗೆ ಭಾರತದ್ದು ಇದೆ. ಕರ್ನಾಟಕ ರಾಜ್ಯದಿಂದಲೂ ನಮ್ಮ ದೇಶಕ್ಕೆ ಈ ಕೊಡುಗೆ ಹೋಗುತ್ತೆ. ಅಂದಾಗೆ ನಮ್ಮ ರಾಜ್ಯಕ್ಕೆ ಬಂದಾಗ ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಒಂದಾಗಿರಬಹುದು, ಆದರೆ ಕಬ್ಬು ಬೆಳೆಯುವಂತಹ ಭೂಮಿ ಮತ್ತು ಮಣ್ಣಿನ ಗುಣ ಬೇರೆ ಬೇರೆ ಇರುತ್ತೆ. ಬಳ್ಕುಂಜೆಯಲ್ಲಿ ಹೆಚ್ಚಾಗಿ ಸಕ್ಕರೆಗಾಗಿ ಕಬ್ಬನ್ನು ಬೆಳೆಸುವುದಿಲ್ಲ, ಬದಲಾಗಿ ಈ ಹಿಂದೆ ಬೆಲ್ಲಕ್ಕಾಗಿ ಅದನ್ನು ಬೆಳೆಸಲಾಗುತ್ತಿತ್ತು. ಮತ್ತು ಜನರು ಇದನ್ನು ಹೆಚ್ಚಾಗಿ ಸಿಹಿ ಇರುವುದರಿಂದ ತಿನ್ನಲೇ ಬಳಸುತ್ತಾರೆ. ಕಬ್ಬು ತಿನ್ನುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದಂತೆ. ಈಗಾಗಲೇ ಒಬ್ಬರು ಇದರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು ಕೂಡ ಬಿಸಿಲ ಬೇಗೆಯಲ್ಲಿ ಸಾಕಷ್ಟು ತಂಪು, ನೈಸರ್ಗಿಕವಾಗಿ ಮೂತ್ರವರ್ಧಕ, ದೇಹದಿಂದ ವಿಷವಸ್ತುಗಳನ್ನು ಹೊರಹಾಕುವಂತ ಸಾಧನ, ಕಿಡ್ನಿಯಲ್ಲಿ ಕಲ್ಲುಗಳು ರೂಪುಗೊಳ್ಳದಂತೆ ತಪ್ಪಿಸುವ ಅಸ್ತ್ರ, ಮೂತ್ರನಾಳದ ಸೋಂಕನ್ನು ತಡೆಯುವಂತಹ ಆರೋಗ್ಯವರ್ಧಕ, ಲಿವರ್ ಭಾಗ ಸದೃಢವಾಗಿಸಲು ಕಾರಣವಾಗುವಂತಹ ಒಂದು ಮದ್ದು, ಹುಳುಕು ಹಲ್ಲಿನ ಸಮಸ್ಯೆಯನ್ನು ದೂರ ಮಾಡುವಂತಹ ಒಂದು ಗುಣವನ್ನು ಹೊಂದಿರುವಂತಹ ವಸ್ತು, ಜೊತೆಗೆ ಒಸಡಿನ ಹಾನಿಯನ್ನು ತಪ್ಪಿಸುತ್ತೆ, ಚರ್ಮದ ಸಮಸ್ಯೆಗೆ ಕೂಡ ಪರಿಹಾರ. ಈ ರೀತಿ ಸಾಕಷ್ಟು ಆರೋಗ್ಯದ ವಿಚಾರಕ್ಕೆ ಸಂಬಂಧಿಸಿದಂತೆ ಕಬ್ಬಿನ ಕೊಡುಗೆ ಅಗ್ರಗಣ್ಯವಾದುದು. ಬನ್ನಿ, ಬಳ್ಕುಂಜೆ ಪರಿಸರದಲ್ಲಿ ಬೆಳೆದು ನಿಂತ ಈ ಕಬ್ಬು ಮುಂದಿನ ವರ್ಷಗಳಲ್ಲಿ ರೈತರಿಗೆ ಯಾವತ್ತೂ ಸಿಹಿಯಾಗಿ ಮಾರ್ಪಾಡಾಗಲಿ, ಕಹಿ ಎಂಬುದು ಅವರಿಂದ ದೂರ ಹೋಗಲಿ. ಗದ್ದೆಯಲ್ಲಿ ಬೆಳೆಯುವಂಥ ಪ್ರೀತಿಯ ಕಬ್ಬು ಪ್ರತಿಯೊಬ್ಬರ ಬಾಳಲ್ಲೂ ಸಿಹಿಯನ್ನು ತರುತ್ತೆ. ಅದೇ ರೀತಿ ಬಳ್ಕುಂಜೆಯ ಕಬ್ಬು ಕೂಡ ನಾಡಿನಾದ್ಯಂತ ಸಿಹಿಯನ್ನೇ ಕೊಟ್ಟಿದೆ ಎನ್ನುತ್ತಾ ಇವತ್ತಿನ ಈ ಸುತ್ತಮುತ್ತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಗದ್ದೆಯಲ್ಲಿ ಬೆಳೆದ ಕಬ್ಬಿನ ರಸವನ್ನು ಸವಿಯೋಣ, ಜೊತೆಗೆ ನಮ್ಮ ಬಾಳಲ್ಲೂ ಕೂಡ ಕಬ್ಬಿನ ರೀತಿಯಲ್ಲೇ ಸಿಹಿಯನ್ನು ಹಂಚೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ರೋಷನ್ ಕುಲಶೇಖರ, ಎಲ್ಲರಿಗೂ ನಮಸ್ಕಾರ.

0: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

ಕೇಳುಗರೆ ಕೇಳ್ತಾ ಇರೋದು ಇದು ರೇಡಿ ಸಾರಂಗ್ 107.85 ಬಣ್ಣ ಬಣ್ಣದ ಬದುಕು. ಇವತ್ತಿನ ಸಾರಂಗ್ ಸಂಗಮ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಸಾರಂಗ್ ಸಂಗಮ ಈ ಒಂದು ಕಾರ್ಯಕ್ರಮದಲ್ಲಿ ಈ ವಾರದಲ್ಲಿ ಪ್ರಸಾರಗೊಂಡಂತಹ ಒಂದಿಷ್ಟು ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ನಮ್ಮ ಜೊತೆಗೆ ನೀವು ಹಂಚಿಕೊಳ್ಬೋದು. 6-3-6-4-2-0-4-9 ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ, ಕೇಳುಗರೆ, ಈ ವಾರದಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳು ಕೂಡ ನಮ್ಮ ನಿಲಯದಿಂದ ಕೂಡ ಪ್ರಸಾರಗೊಂಡಿತ್ತು. ಹಾಗೆಯೇ ಒಂದಿಷ್ಟು ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಭಾಷೆಗೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ನಮ್ಮ ಏನು ಬೆಳಿಗ್ಗಿನ ಭಕ್ತಿಗೀತೆಯಿಂದ ಹಿಡಿದು ಮಾಧ್ಯಮ ಸುದ್ದಿ ಆಗಿರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನಮ್ಮ ನಿಲಯದಿಂದ ಕೂಡ ಮೂಡಿ ಬಂದಿರುವುದು ಬಹುಶಃ ನಿಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ನಮ್ಮ ಜೊತೆಗೆ ನೀವು ಹಂಚಿಕೊಂಡು ಹೇಳ್ಬೋದು. 6-3-6-4-2-0-4-9 ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ, ಮೊದಲನೇದಾಗಿ ನಾನು ಪತ್ರವನ್ನು ಓದ್ತೇನೆ. ಯಾಕಂದರೆ ಪತ್ರವು ಕೂಡ ನನ್ನ

ಇದೆ. ಯಾಕಂದರೆ ಇದು ಎಲ್ಲವೂ ಕೂಡ ನಮಗೆ ಒಂದು ರೀತಿಯಲ್ಲಿ ಸಾಕ್ಷಿ ಇದ್ದಂಗೆ. ನಮ್ಮ ಕಾರ್ಯಕ್ರಮದ ಬಗ್ಗೆ, ಕೆಲವೊಂದಿಷ್ಟು ಕಾರ್ಯಕ್ರಮಗಳ ಬಗ್ಗೆ, ಯಾಕಂದರೆ ಕರೆ ಮಾಡಿದರೆ ಅದು ಮತ್ತೆ ಹೋಗಿಬಿಡುವುದು. ಆದರೆ ಪತ್ರ ಹಾಗಲ್ಲಲ್ವಾ, ನೀವು ಬರೆಯುವಂತಹ ಬರವಣಿಗೆ, ನೀವು ಬರೆದಿರತಕ್ಕಂತಹ ಪತ್ರ, ಅದು ಯಾವತ್ತೂ ಕೂಡ ಭದ್ರವಾಗಿರುತ್ತೆ. ಸೊ ಅದು ಅಲ್ಲದೆ ನಮ್ಮ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಅಥವಾ ಇನ್ನಿತರ ಏನಾದರೂ ಪತ್ರಿಕೆಗೆ ಸಂಬಂಧಪಟ್ಟ ನಾವೇನಾದರೂ ಒಂದು ನಮ್ಮ ಕೆಲವೊಂದಿಷ್ಟು ವರದಿಗಳನ್ನು ನೀಡುವುದಾದರೂ ಕೂಡ ಆ ಸಂದರ್ಭದಲ್ಲೂ ಕೂಡ ಈ ಪತ್ರಗಳನ್ನೇ ನಾವು ಅಲ್ಲಿ ಮುಖ್ಯ ಆಧಾರವಾಗಿ ಇಟ್ಕೊಂಡು ಕೂಡ ನಾವು ಬರೀಬೇಕಾಗುತ್ತೆ. ಅದಲ್ಲದೆ ಈ ಪತ್ರದ ಫೋಟೋವನ್ನು ಕೂಡ ನಾವು ಆ ಸಂದರ್ಭದಲ್ಲಿ ಕೂಡ ನಾವು ಅಲ್ಲಿ ಲಗತ್ತಿಸಬೇಕಾಗತ್ತೆ. ಸೊ ಇದು ಎಲ್ಲದಕ್ಕೂ ಕೂಡ ಒಂದು ಪತ್ರ, ಕೇವಲ ಅದು ಪತ್ರ ಮಾತ್ರ ಅಲ್ಲ, ಅದರಲ್ಲಿರುವಂತಹ ಒಂದಿಷ್ಟು ಅಭಿಪ್ರಾಯಗಳು ಮಾತ್ರ ಅಲ್ಲ, ಅದು ಎಲ್ಲದಕ್ಕೂ ಕೂಡ ನಮಗೆ ಒಂದು ಸಾರಂಗಿಗೆ, ರೇಡಿಯೋ ಸಾರಂಗನ ಎಲ್ಲ ಒಂದು ಒಂದು ಕಾರ್ಯಕ್ಕೂ ಕೂಡ ಇದೊಂದು ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಪತ್ರ. ಅದಕ್ಕೋಸ್ಕರ ನಾವು ಹೇಳುತ್ತಿರುವಂಥದ್ದು, ಪತ್ರವನ್ನು ಬರೆಯಿರಿ. ಪತ್ರ ಅದು ಇವತ್ತಿಗೆ ನಾಳೆಗೆ ಓದಿ ಮುಗಿಸುವಂಥದ್ದಲ್ಲ, ಪತ್ರ ಯಾವತ್ತೂ ಕೂಡ ನಮ್ಮ ಜೊತೆಗೆ ಶಾಶ್ವತವಾಗಿರುತ್ತೆ. ನಮ್ಮ ಕಡತದಲ್ಲಿ ನಮ್ಮ ಡಾಕ್ಯುಮೆಂಟ್ ಏನು ಇರುತ್ತೋ, ಸೊ ಅದರಲ್ಲಿ ಭದ್ರವಾಗಿ ನಮ್ಮ ನಿಮ್ಮ ಪತ್ರಗಳು ಕೂಡ ಇರುತ್ತೆ. ಆದರೆ ಇವತ್ತಿನ ಪತ್ರದಲ್ಲಿ ಯಾರು ಏನು ಗೆತ್ತ ಏನು ಬರೆದಿದ್ದಾರೆ ಅಂತ ನಾವು ನೋಡುವಾಗ, ಪೂರ್ಣಿಮಾ ಸಾಲತ್ತೂರ್ ಅವರು ಬರೆದಿರುತ್ತಾರೆ. ನಮಸ್ತೆ, ಭಾರತೀಯ ಸಂಗೀತ ಲೋಕದ ಅಪರೂಪದ ಧ್ವನಿ ಹಲವು ಭಾಷೆಯಲ್ಲಿ ಸಾವಿರಾರು ಗೀತೆಗಳನ್ನು ತಮ್ಮ ಸುಮಧುರ ಕಂಠದ ಮೂಲಕ ಹಾಡಿ ಕೋಟ್ಯಾಂತರ ಸಂಗೀತ ಪ್ರಿಯರ ಹೃದಯ ಗೆದ್ದಿದ್ದ ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅಮ್ಮನವರ ನಿಧನದ ಸುದ್ದಿ ಕೇಳಿ ಮನಸ್ಸಿಗೆ ಅಪಾರ ದುಃಖವಾಗಿದೆ. ಇವರ ಬಗ್ಗೆ ರೇಡಿಯೋ ಸಂಜೆ ಕಾರ್ಯಕ್ರಮ ಉತ್ತಮವಾಗಿತ್ತು. ಅವರು ದೈಹಿಕವಾಗಿ ನಮ್ಮನ್ನಗಲಿದ್ದರೂ ಅವರ ಸಂಗೀತ ಸದಾ ನಮ್ಮೊಂದಿಗೆ ಜೀವಂತವಾಗಿರುತ್ತೆ. ನಮ್ಮೊಳಗಿನ ಉದ್ವಿಗ್ನತೆ, ಪ್ರೀತಿ, ಭಕ್ತಿ, ಮುಗ್ಧತೆ, ಮೋಹ, ಮಾದಕತೆ, ಹೀಗೆ ದನಿಯಾಗದ ಭಾವವಿಲ್ಲ. ಒಂದೊಂದು ಪದವನ್ನು ಅವರ ಭಾವಕ್ಕೆ ತಕ್ಕಂತೆ ಆ ಪದದ ಒಳಗಡೆ ಭಾವ ತುಂಬಿಸಿ ಅತ್ಯಂತ ವಿಶೇಷವಾಗಿ ಹಾಡಿದ ಅವರ ಪ್ರತಿಭೆಗೆ ಸಾಟಿಯೇ ಇಲ್ಲ. ಸಂತೋಷವಿರಲಿ ದುಃಖವಿರಲಿ, ಎಂತಹ ಸಮಯಕ್ಕೂ ಇವರ ಹಾಡುಗಳು ನಮಗೆ ಸ್ಫೂರ್ತಿ. ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲೆಂದು ಪ್ರಾರ್ಥಿಸ್ತೇನೆ. ಹೊಸ ಕೇಳುಗರಿಗೆ ಅವಕಾಶ ಸಿಗಲೆಂಬ ಕಾರಣದಿಂದ ಫೋನ್ ಮೂಲಕ ತಿಳಿಸುವ ವಿಷಯಗಳನ್ನು ಪತ್ರದ ಮೂಲಕ ತಿಳಿಸಿದ್ದೇನೆ. ಎಡ್ವರ್ಡ್ ಅವರು ಪ್ರಸ್ತುತಪಡಿಸಿದ ಒಲವಿನ ಹಾಡಿಗೆ ಹೊಸ ಕೇಳುಗರು ಕಳೆ ತಂದು ಕೊಟ್ಟು ತುಂಬ ಚೆನ್ನಾಗಿ ಮೂಡಿ ಬಂತು. ಧನ್ಯವಾದಗಳು ಪೂರ್ಣಿಮಾ ಸಾಲತ್ತೂರು ಅಂತ ಇವರು ಪತ್ರವನ್ನು ಬರೆದಿದ್ದಾರೆ. ಹೊಸ ಕೇಳುಗರಿಗೆ ಅವಕಾಶ ಸಿಗಲೆಂಬ ಕಾರಣದಿಂದಾಗಿ ಫೋನ್ ಮೂಲಕ ತಿಳಿಸುವ ವಿಷಯ ಪತ್ರದ ಮೂಲಕ ತಿಳಿಸಿದ್ದೇನೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆದರೆ ಈ ಪತ್ರ ಅದು ಖಂಡಿತವಾಗಿಯೂ ಕೂಡ ನಿಮ್ಮ ಪತ್ರ ನಮ್ಮ ಕೈ ಸೇರಿದೆ, ಅದನ್ನು ಓದಿದ್ದೀನಿ. ಸೊ ಹಾಗೆಯೇ ನಿಮ್ಮ ನೀವು ತಿಳಿಸಿರುವಂತಹ ಮಾಹಿತಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಮುಂದಿನ ಮತ್ತೊಂದು ಪತ್ರ, ದಿನಾಂಕ 13/7/2026 ವಾಯ್ಸ್ ಆಫ್ ಮಂಜುಳಾ ಕಾರ್ಯಕ್ರಮ. ಬಸ್ ಪ್ರಯಾಣ ಬಗ್ಗೆ ತುಂಬ ಚೆನ್ನಾಗಿತ್ತು. ಸಣ್ಣವರಿರುವಾಗ ಕಿಟಕಿ ಪಕ್ಕದಲ್ಲೇ ಕೂರಬೇಕೆಂದು, ಅಂದರೆ ಬಸ್ಸಿನ ಕಿಟಕಿಯ ಪಕ್ಕದಲ್ಲೇ ಕೂರಬೇಕೆಂದು ಅಕ್ಕ ತಮ್ಮನೊಂದಿಗೆಲ್ಲ ಜಗಳವಾಡ್ತಾ ಇದ್ದದ್ದು ನೆನಪಾಯಿತು. ನನಗಂತೂ ಬಸ್ ಹತ್ತಿದರೆ ಸಾಕು, ತಲೆ ಸುತ್ತು, ವಾಂತಿ ಎಲ್ಲವೂ ಕೂಡ ಬರ್ತಾಯಿತ್ತು. ಬಸ್ ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ ಬಸ್ಸಿನ ಕಿಟಕಿಯಿಂದ ಟವೆಲ್, ಕೊಡೆ, ಪುಸ್ತಕ ಹೀಗೆ ಇಟ್ಟು ಸೀಟು ಕಾಯ್ದಿರಿಸುವವರು ಕೂಡ ಇರುತ್ತಿದ್ದರಿಂದ ಕೆಲವೊಮ್ಮೆ ನಿಂತೇ ಪ್ರಯಾಣ ಮಾಡಬೇಕಿತ್ತು. ಇಂತಹ ಒಂದು ಸಂದರ್ಭ ಬಸ್ ಫುಲ್ ರಶ್ ಇತ್ತು, ನಿಲ್ಲೋಕ್ಕೂ ಕೂಡ ಜಾಗ ಇರಲಿಲ್ಲ. 9ನೇ ತರಗತಿಯಲ್ಲಿರುವ ಟೈಮ್ ಕೂಡ ನನಗಂತೂ ವಾಂತಿ ಬರೋದೇ ತಡೆಯೋಕ್ಕೆ ಆಗ್ತಾ ಇರಲಿಲ್ಲ. ರಶ್ನಲ್ಲಿ ಆಚೆ ಈಚೆ ಹೋಗಲು ಬಿಡ್ತಾ ಇರಲಿಲ್ಲ. ಮಾಡಿದ ಕೈ ಭಾಷೆಗೆ ಯಾರೂ ಕೂಡ ಕೇರ್ ಅನ್ನಲಿಲ್ಲ. ಅಲ್ಲೇ ವಾಂತಿ ಮಾಡಿಬಿಟ್ಟೆ. ಅಷ್ಟು ರಶ್ ಇದ್ದ ಜನ ಎಲ್ಲೋದ್ರು, ನನ್ನ ಸುತ್ತ ಒಬ್ಬರೂ ಕೂಡ ಇರಲಿಲ್ಲ. ತಕ್ಷಣ ಇಳಿಯುವ ಸ್ಟಾಪ್ ಬಂದಿದ್ದರಿಂದ ಇಳಿದು ಬಿಟ್ಟೆ. ಟಿಕೆಟ್ ಸಹ ಕೊಟ್ಟಿರಲಿಲ್ಲ. ಇದೆಲ್ಲ ಒಮ್ಮೆ ನೆನಪಾಯಿತು. ಕಾರ್ಯಕ್ರಮ ಮನುಷ್ಯನ ಮಾನವೀಯತೆ ಗುಣ ಮರೆತು ಆ ರೀತಿ ವರ್ತಿಸಿದ್ದರಲ್ಲಿ ಅವತ್ತು ಆ ಘಟನೆ ಆಗ್ತಾ ಇರಲಿಲ್ಲ ಅಂತ ಈಗ ಅನಿಸ್ತಾ ಇದೆ ಅನ್ನೋದನ್ನು ಕೂಡ ಪೂರ್ಣಿಮಾ ಸಾಲತ್ತೂರ್ ಒಂದು ಘಟನೆಯ ಬಗ್ಗೆ, ಯಾಕಂದರೆ ಒಂದು ಕಾರ್ಯಕ್ರಮವನ್ನು ಅವರು ಕೇಳಿದ್ದಾರೆ. ವಾಯ್ಸ್ ಆಫ್ ಮಂಜುಳಾ ಕಾರ್ಯಕ್ರಮದಲ್ಲಿ ಬಸ್ ಪ್ರಯಾಣ ಬಗ್ಗೆ ಒಂದು ಕಾರ್ಯಕ್ರಮ ಮೂಡಿಬರುತ್ತೆ. ಸೊ ಆ ಕಾರ್ಯಕ್ರಮ ಮೂಡಿಬರುವುದೇ ಅಲ್ಲ, ತುಂಬ ಮಂದಿಗೆ ಒಂದೊಂದು ರೀತಿಯಲ್ಲಿ ತಮಗೂ ಕೂಡ ಅನುಭವ ಆಗಿರುವಂತಹ ಒಂದಿಷ್ಟು ಸನ್ನಿವೇಶಗಳನ್ನು, ಆ ಕೆಲವೊಮ್ಮೆ ಮಾನವೀಯತೆ ತೋರದ ಒಂದಿಷ್ಟು ಜನಗಳನ್ನು ಅಥವಾ ಆ ಸಂದರ್ಭದಲ್ಲಿ ಹೆಲ್ಪ್ ಮಾಡಿದ ಜನಗಳನ್ನು ನೆನೆಯುವಂಥದ್ದು ಕೂಡ ಸಹಜನೇ. ಸೊ ಅದನ್ನೇ ಅವರು ಪತ್ರದ ಮೂಲಕ ಅವರು ತಮ್ಮ ತುಂಬ ಚೆನ್ನಾಗಿ ಇದನ್ನು ಬರೆದಿದ್ದಾರೆ. ಅವರಿಗೆ ಕೂಡ ಅವರಿಗೆ ಆಗಿರುವಂತಹ ಒಂದು ಅನುಭವವನ್ನು ನಮ್ಮ ಜೊತೆಗೆ ಬಿಚ್ಚಿಟ್ಟಿರುವಂಥದ್ದು. ಎನಿವೆ, ಶ್ರೋತೃಗಳೇ, ನೀವು ಕೂಡ ಕರೆಯನ್ನು ಮಾಡಿ ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆಯನ್ನು ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಬಹುದು. ಸಾರಂಗ್ ಸಂಗಮ ಈ ಒಂದು ಕಾರ್ಯಕ್ರಮದಲ್ಲಿ
ಕರೆ ಮಾಡಿ

0: 6420499 ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ ಕೇಳುಗರೆ, ಈ ವಾರದಲ್ಲಿ ಪ್ರಸಾರಗೊಂಡಂತಹ ಒಂದಿಷ್ಟು ಕಾರ್ಯಕ್ರಮಗಳ ಬಗ್ಗೆ ನಾವು ತಿಳಿಸುವುದಾದರೆ, ಬೆಳಗಿನ ಹೊತ್ತು ಭಕ್ತಿಗೀತೆ ಯಾವತ್ತೂ ಕೂಡ ಮೂಡಿ ಬರ್ತಾ ಇತ್ತು. ಸೊ ಹಾಗೆ ಅದರ ನಂತರದಲ್ಲಿ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಬಹುಶಃ ಈ ವಾರದ ಮಾಧ್ಯಮ ಸುದ್ದಿ ಕಾರ್ಯಕ್ರಮ ತುಂಬ ಮಂದಿಗೆ ಗೊತ್ತಿರಬಹುದು. ಯಾಕಂತ ಹೇಳಿದರೆ, ಈ ವಾರದ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸಣ್ಣ ಚೇಂಜನ್ನು ನಾವು ಮಾಡಿದ್ದೇವೆ. ಅಂದರೆ ತುಂಬ ಮಂದಿ ನಮ್ಮ ಸಂತ ಅಲೋಶಿಯಸ್ ಕಾಲೇಜಿನ ಕನ್ನಡ ವಿದ್ಯಾರ್ಥಿನಿಯರು ತುಂಬ ಮಂದಿದ್ದರು. ಸೊ ಅವರಿಗೂ ಕೂಡ ತುಂಬಾ ಇಂಟ್ರೆಸ್ಟ್ ಇತ್ತು, ನಾವು ಕೂಡ ಒಂದು ಮಾಧ್ಯಮ ಸುದ್ದಿಯಲ್ಲಿ ಒಂದು ಸುದ್ದಿಯನ್ನು ಓದುವಂತಹ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿಕೊಂಡು. ಸೊ ಆ ಅವಕಾಶವನ್ನು ಅವರಿಗೆ ಬೇಕಾಗಿ ಈ ವಾರದಲ್ಲಿ ನಾನು ಮಾಡಿಕೊಟ್ಟಿದ್ದೆ. ಸೊ ನಮ್ಮ ನಿರ್ದೇಶಕರ ಸೂಚನೆಯಂತೆ, ಸೊ ಆ ಒಂದು ಕಾರ್ಯಕ್ರಮವು ಕೂಡ ಅವರ ಒಂದು ಮೇರೆಗೆ, ಸೂಚನೆಯ ಮೇರೆಗೆ ವಿದ್ಯಾರ್ಥಿನಿಯರು ಕೂಡ ಬಂದಿದ್ದರು. ಈ ವಾರದಲ್ಲಿ ಒಂದು 3 ವಿದ್ಯಾರ್ಥಿನಿಯರು ರೊಟೇಟರ್ ಆಗಿ ಬಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ, ನನ್ನ ಜೊತೆಗೆ ಮಾಧ್ಯಮ ಸುದ್ದಿಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ಆದರೆ ಸ್ವಲ್ಪ ಟ್ರೈನಿಂಗ್ ಇರುವುದರಿಂದ, ಸ್ಟಾರ್ಟಿಂಗಲ್ಲಾಗಿರುವುದರಿಂದ ಸ್ವಲ್ಪ ತೊಡಕುಗಳು ಉಂಟಾಗಿರಬಹುದು. ಅಂದರೆ ಪದದಲ್ಲಿ, ಉಚ್ಚಾರಣೆಯಲ್ಲಿ, ಸೊ ಹಾಗಿನ ಒಂದಿಷ್ಟು ಟೋನಲ್ಲಿ, ಮತ್ತೊಂದು ಕಡೆ ಸ್ಪೀಡ್ ಓದುವಲ್ಲಿ, ಸೊ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿರ್ಬೋದು. ಸೊ ಅದು ಎಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಅವರಿಗೆ ಅದೊಂದು ಅಭ್ಯಾಸವಾಗಲಿ ಅಂತ ಹೇಳಿಕೊಂಡು ಒಂದು ಟ್ರೈನಿಂಗ್ ರೂಪದಲ್ಲಿ ಆಗಿರುತ್ತೆ ಕೊಟ್ಟಿರುವಂಥದ್ದು. ಹಾಗಾಗಿ ಈ ವಾರದ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಒಂದು ಹೊಸ ಧ್ವನಿಗಳನ್ನು ಕೂಡ ಕೇಳೋಕೆ ನಿಮಗೆ ಸಾಧ್ಯವಾಗಿರ್ಬೋದು. ಸೊ ಅದೆಲ್ಲವೂ ಕೂಡ ಅವರನ್ನು ಒಂದು ರೀತಿಯಲ್ಲಿ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಇನ್ನಷ್ಟು ತುಂಬ ಚೆನ್ನಾಗಿ ಸುದ್ದಿಗಳನ್ನು ಕೊಡುವ ನಿಟ್ಟಿನಲ್ಲಿ ಕೂಡ ಅವರನ್ನು ಕೂಡ ನಾವು ತಯಾರು ಮಾಡ್ತಿದ್ದೀವಿ. ಸೊ ಹಾಗಾಗಿ ಈ ಒಂದು ವಾರದಲ್ಲಿ 3 ವಿದ್ಯಾರ್ಥಿನಿಯರು ಕೂಡ ನನ್ನ ಜೊತೆಗಿದ್ದರು. ಅಂದರೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ತಪ್ಪುಗಳಾಗಿದೆ, ಅದನ್ನು ತಿದ್ದಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದೀವಿ. ಸೊ ಹಾಗೆಯೇ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಅವರು ಟ್ರೈನ್ಡ್ ಆದರೆ, ಸೊ ಅವರಾಗಿಯೇ ಬಂದು ಕಾರ್ಯಕ್ರಮವನ್ನು ನೀಡುವಂತಹ ಒಂದು ಏನು ಅವಕಾಶ ಕೂಡ ಅವರಿಗೂ ಕೂಡ ಸಿಕ್ಕಂತಾಗುತ್ತೆ. ಸೊ ಹಾಗಾಗಿ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಆ ಒಂದು ಸಣ್ಣ ಚೇಂಜಸ್ಸನ್ನು ಕೂಡ ನಾವು ಮಾಡಿದ್ದೀವಿ. ಬಹುಶಃ ತುಂಬ ಮಂದಿಗೆ ಗೊತ್ತಿರ್ಬೋದು ಏನಿದು ಹೊಸ ಧ್ವನಿಗಳು ಕೂಡ ಕೇಳಿ ಬರ್ತಾ ಇದೆ, ಅದು ಕೂಡ ಕೆಲವೊಂದಿಷ್ಟು ಸ್ಪೀಡಾಗಿ ಓದ್ತಾರೆ, ಸ್ವಲ್ಪ ತಪ್ಪುಗಳು ಆ ಕಡೆ ಈ ಕಡೆ ಆಗಿದೆ, ಏನಿದು ಅಂತ ಹೇಳಿಕೊಂಡು ಬಹುಶಃ ಅದು ಎಲ್ಲವೂ ಕೂಡ ಒಂದು ಟ್ರೈನ್ ಅವರಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇರುವಂಥದ್ದಷ್ಟೇ. ಸೊ ಮುಂದಿನ ದಿನಗಳಲ್ಲಿ ಅದು ಎಲ್ಲವನ್ನೂ ಕೂಡ ಸರಿಪಡಿಸ್ತಾರೆ. ಸೊ ತುಂಬ ಚೆನ್ನಾಗಿ ನಾವು ಹೇಗೆ ಓದ್ತೀವಿಯೋ ನ್ಯೂಸನ್ನು, ಸೊ ಅದೇ ರೀತಿಯಲ್ಲಿ ಕೂಡ ಅವರು ಕೂಡ ಓದುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಪಕ್ಕ. ಸೊ ಅದೂ ಅಲ್ಲದೆ ಅವರು ಕೂಡ ಕಾರ್ಯಕ್ರಮವನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ಆಗುತ್ತೆ. ಇದು ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಈ ಬಾರಿಯ ಒಂದು ಚೇಂಜಸ್. ಆದರೆ ಮತ್ತೆ ಎಂದಿನಂತೆ ಕಾರ್ಯಕ್ರಮ ಎಲ್ಲವೂ ಕೂಡ ಕಾರ್ಯಕ್ರಮ ಮೂಡಿ ಬರ್ತಾ ಇತ್ತು. ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಆಗಿರ್ಬೋದು, ಸೊ ತುಂಬ ಕೆಲವೊಂದಿಷ್ಟು ಆರೋಗ್ಯ ಮಾಹಿತಿಗಳನ್ನು ಹೊತ್ತು ತಂದು ಒಂದಿಷ್ಟು ಸಣ್ಣ ಸಣ್ಣ ಟಿಪ್ಸ್ಗಳನ್ನು ತಿಳಿಸುವಂಥ ಒಂದು ಪ್ರಯತ್ನ. ಸೊ ಹಾಗಾಗಿ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ಕೇವಲ ಕೇಳುವುದು ಮಾತ್ರ ಅಲ್ಲ, ನಾನು ಯಾವತ್ತೂ ಕೂಡ ಹೇಳ್ತಿರ್ತೀನಿ, ಆರೋಗ್ಯ ಸಾರಂಗ್ನಲ್ಲಿ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ಕೂಡ ತಿಳಿಸ್ತಾರೆ. ಅದರಲ್ಲೂ ಕೂಡ ಖ್ಯಾತ ತಜ್ಞರೇ ಹೇಳುವಂಥದ್ದು, ಯಾರೂ ಕೂಡ ನಾರ್ಮಲ್ ಆಗಿ ಬಂದು ಏನೋ ಒಂದು ಹೇಳಿಕೊಡುವಂಥದ್ದಲ್ಲ. ದೊಡ್ಡ ಡಾಕ್ಟರ್ಗಳು, ಖ್ಯಾತ ತಜ್ಞರೇ ಅವರು ಸಣ್ಣ ಸಣ್ಣ ಟಿಪ್ಸ್ಗಳನ್ನು ಕೂಡ ತಿಳಿಸ್ತಾರೆ. ಅದು ನಮಗೆ ಎಷ್ಟು ಉಪಕಾರ ಆಗುತ್ತೆ ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಅದರ ವ್ಯಾಲ್ಯೂ ಏನು, ಸೊ ಅದರ ಪ್ರಯೋಜನ ಯಾವ ರೀತಿಯಲ್ಲಿದೆ ಅಂತ ಹೇಳಿಕೊಂಡು ತುಂಬ ಮಂದಿ ಕರೆ ಮಾಡ್ತಾರೆ, ಹೇಳ್ತಾರೆ, ನಾನು ಕೂಡ ಮನೆ ಮದ್ದನ್ನು ಟ್ರೈ ಮಾಡಿದ್ದೀನಿ, ಸೊ ಹಾಗಾಗಿ ನಮಗೂ ಕೂಡ ತುಂಬ ಒಳ್ಳೆಯದಾಗಿದೆ ಅಂತ ಹೇಳಿಕೊಂಡು. ಸೊ ಹಾಗಾಗಿ ಯಾವತ್ತೂ ಕೂಡ ಮದ್ದು ಅದು ಇದ್ದಂಥ ಮೆಡಿಕಲ್ಗೆ ಹೋಗಿ ನಾವು ಮದ್ದುಗಳನ್ನೇ ತಗೊಂಡು, ಟ್ಯಾಬ್ಲೆಟ್ಸ್ಗಳನ್ನು ತಗೊಂಡು ಆ ಒಂದು ರೀತಿಯಲ್ಲಿ ನಾವು ತೆಗೆಯುವುದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಸಣ್ಣ ಪುಟ್ಟ ಕಾಯಿಲೆಗೆ ನಾವು ಮನೆಯಲ್ಲೇ ಮಾಡುವಂತಹ ಮನೆಮದ್ದುಗಳು ಸಾಕಷ್ಟಿವೆ. ಸೊ ಅದನ್ನು ಸಣ್ಣ ಮಟ್ಟಿನಲ್ಲಿ ನಾವು ಮಾಡಿದರೆ ಅದರಿಂದ ಖಂಡಿತವಾಗಿಯೂ ಕೂಡ ಪರಿಹಾರ ಸಿಗುತ್ತೆ. ಆಯುರ್ವೇದ ನಾವು ಹೇಳುವಂಥದ್ದೇನು ತುಂಬ ಲೇಟಾಗಿ ಬರುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳಿಕೊಂಡು, ಆದರೆ ತುಂಬ ಮಂದಿಗೆ ಬೇಗ ರಿಸಲ್ಟ್ ಸಿಗುವಂಥದ್ದು ಕೂಡ ಇರುತ್ತೆ. ಅಂದರೆ ನಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಎಲ್ಲವೂ ಕೂಡ. ಸೊ ಹಾಗಾಗಿ ನಾನು ಯಾವತ್ತೂ ಕೂಡ ಹೇಳುವಂಥದ್ದು ಅದನ್ನೇ, ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಪ್ರಸಾರವಾಗುವಂಥ ಸಂದರ್ಭದಲ್ಲಿ ಸಣ್ಣ ನೋಟ್ ಮಾಡಿಟ್ಕೊಳ್ಳಿ, ಒಂದು ಪುಸ್ತಕ, ಒಂದು ಪೆನ್ನು ತೆಗೆದು ಎಲ್ಲಾದರೂ ಒಂದು ಮನೆ ಮದ್ದು ಅಂತ ಬಂದಾಗ ಸೊ ಅದನ್ನು ಬರೆದಿಟ್ಕೊಳ್ಳಿ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ತಲೆಯಲ್ಲಿ ಇಟ್ಕೊಳ್ಳುವಂಥದ್ದು ಅದು ಅಷ್ಟೊಂದು ದೊಡ್ಡ ಆ ಒಂದು ಬ್ರೈನ್ ದೇವರು ನಮಗೆ ಕೊಟ್ಟಿಲ್ಲ, ಆದರೆ ಬ್ರೈನ್ ಕೊಟ್ಟಿದ್ದಾನೆ, ಅದರಲ್ಲೂ ಕೂಡ ಎಲ್ಲವನ್ನು ಕೂಡ ತುಂಬಿಸಿಕೊಳ್ಳುವಷ್ಟು ಅದಕ್ಕೆ ಶಕ್ತಿ ಇರಲ್ಲ. ಸೊ ಅದಕ್ಕೋಸ್ಕರ ಅದು ಒಂದು ಸಣ್ಣ ಕನಿಷ್ಠ ಕೆಲವೊಂದಿಷ್ಟು ವಾಕ್ಯಗಳನ್ನು ಅಥವಾ ಕೆಲವೊಂದಿಷ್ಟು ವಿಚಾರಗಳನ್ನು 1 ಗಂಟೆಯಲ್ಲಿ ಹೇಳುವಂಥದ್ದು, ಒಂದು 5 ನಿಮಿಷ ಮಾತ್ರ ಹೇಳಿರುವಂಥದ್ದು ನಮ್ಮ ತಲೆಗೆ ಹೋಗುತ್ತೆ ಅಲ್ವಾ. ಸೊ ಅದೇ ರೀತಿ ಆರೋಗ್ಯ ಸಾರಂಗಿನಲ್ಲಿ ಬರುವಂತಹ ಕೆಲವೊಂದಿಷ್ಟು ವಿಷಯಗಳನ್ನು ಬರೆದಿಟ್ಕೊಳ್ಳುವಂಥದ್ದು ಒಳ್ಳೆಯದು. ಎನಿವೆ, ಮತ್ತೆ ಯಾವತ್ತೂ ಕೂಡ ಕೊಂಕಣಿ ಕಾರ್ಯಕ್ರಮ ಪ್ರಸಾರಗೊಳ್ತಾ ಇತ್ತು. ಸೊ ಈ ವಾರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು, ಅಂದರೆ ಪ್ರೇಮ್ ಜಪ್ಪು ಅವರ ಕಾರ್ಯಕ್ರಮಗಳು, ಕಥೆ ಪ್ರಸಾರಗೊಂಡಿತ್ತು. ಅದೇ ರೀತಿ ಮಂಗಳವಾರದಂದು ಕವಿತಾ ಪಾರಗ ಪ್ರಸಾರಗೊಂಡಿತ್ತು. ಹಾಗೆಯೇ ಬುಧವಾರದಂದು ಕವಿತಾ ಫೆಸ್ಟ್ ಪ್ರಸಾರಗೊಂಡಿತ್ತು. ಪರಾಗ ಕಾರ್ಯಕ್ರಮ ಕೂಡ ಕೊಂಕಣಿಯಲ್ಲಿ ಪ್ರಸಾರಗೊಂಡಿತ್ತು. ಸೊ ಹಾಗೆಯೇ ಇವತ್ತು ಕೂಡ ಪರಾಗ ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳು ಕೂಡ ಮೂಡಿ ಬಂದಿತ್ತು. ಒಬ್ಬರು ಕರೆಯಲ್ಲಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ಕಾರ ಸರ್, ನಾನು ಎಚ್ ಮೊಹಮ್ಮದ್ ವೇಣೂರ್ ಮಾತಾಡ್ತಾ ಇದ್ದೇನೆ.
0: ಎಚ್ ಮೊಹಮ್ಮದ್ ವೇಣೂರ್ ಅವರೇ, ಹೇಳಿ ಸರ್, ಹೇಗಿದ್ದೀರಾ?
1: ಈ ವಾರ ಚೆನ್ನಾಗಿದ್ದೇನೆ, ಹೇಗಿದ್ದೀರಿ?
0: ನಾವು ಚೆನ್ನಾಗಿದ್ದೀವಿ ಸರ್.
1: ಈ ವಾರ ಕೈಕಾಲದ ಫಲಕ ಕಾರ್ಯಕ್ರಮದಲ್ಲಿ ನಾವು ಎಸ್ಐಆರ್ ನಮಗೆ ಅದರ ಫಾರ್ಮ್ ತುಂಬಿಸುವ ಬಗ್ಗೆ, ಅಲ್ಲದೆ ಸರ್ಕಾರದ ಕೆಲವು ಯೋಜನೆಗಳ ಬಗ್ಗೆ ಕನ್ನಡ ಹಾಗೂ ಬ್ಯಾರಿ ಭಾಷೆಯಲ್ಲಿ ತಿಳಿಸಿರುವ ಮಾಹಿತಿ ಉತ್ತಮವಾಗಿತ್ತು.
0: ಓಕೆ,
1: ಇದಕ್ಕೆ ಮೆಚ್ಚುವಂತಹದ್ದು.
0: ಅದು
1: ಅಲ್ಲದೆ ಈಗಾಗಲೇ ತಾವು ಹೇಳಿದ್ದೀರಿ, ನಾನು ಅದರ ಬಗ್ಗೆ ಮಾತಾಡುವಂತೆ ಇದ್ದೆ. ಈ ಸಲ ಒಂದು ನೀವು ಬದಲಾವಣೆ, ನಿಮ್ಮ ಡೈರೆಕ್ಟರ್ ಅವರು ಸೇರಿ ಒಂದು ಬದಲಾವಣೆಯನ್ನು ಮಾಡಿದ್ದೀರಿ.
0: ಅದು
1: ಮಾಧ್ಯಮ ಸುದ್ದಿಯಲ್ಲಿ.
0: ಹೌದು ಹೌದು ಹೌದು,
1: ನಿಮ್ಮ ಜೊತೆ ಕೆಲವು ಪತ್ರಿಕಾ ಮಾಧ್ಯಮ ಕಲಿಯುತ್ತಿರುವ
0: ವಿದ್ಯಾರ್ಥಿನಿಯರು ಬಂದಿದ್ದರು.
1: ಸಂತೋಷವಾಯಿತು.
0: ಆದರೆ
1: ಕೆಲವರು ಈಗ ಅಂಜಿಕೆ ಬರಬಹುದು, ಅವರು ಆಕಾಶವಾಣಿಗೆ ನೇರ ನೇಮಕ ಹೊಂದುವ ಸಾಧ್ಯತೆಗಳು ಇದೆ. ಆಗ ನಿಮ್ಮ ಸಾರಂಗಕ್ಕೆ ಒಂದು ದೊಡ್ಡ ಸಲ್ಯೂಟ್ ಸಿಗಬಹುದು.
0: ಓಕೆ,
1: ಈಗ ಅವರು ಅಂಜಿದರಂತೂ ಯಾರನ್ನು ನಿಲ್ಲಿಸಬೇಡಿ, ಇನ್ನು ಮುಂದೆಯೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಅಂತ ನನ್ನ ಅಭಿಪ್ರಾಯ.
0: ಓಕೆ,
1: ಅದು ಅಲ್ಲದೆ ಇಂತಹ ವಿದ್ಯಾರ್ಥಿಗಳಿಗೆ ಸಹಕಾರ ನೀಡಿದ ನಿಮ್ಮೆಲ್ಲ ನಿರ್ದೇಶಕರನ್ನು ನಾನು ಅಭಿನಂದಿಸುತ್ತೇನೆ. ಮತ್ತು ಒಂದು ಏನಂದರೆ, ನಾವು ಸಾರಂಗ್ ಸಂಗಮ ಕಾರ್ಯಕ್ರಮ ಈಗ ನಡೆಸಿಕೊಂಡು ಹೋಗ್ತಿದ್ದೀವಿ. ಮಧ್ಯದಲ್ಲಿ ಈ ಕೆಲವು ಚಿಟ್ಚಾಟ್ ಮಾತಾಡುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸುವುದು ಒಳ್ಳೆಯದು.
0: ಯಾಕಂದರೆ
1: ಕೆಲವು ಮಧ್ಯದಲ್ಲಿ ಹಾಡನ್ನು ಹಾಕಿದರೆ ಆ ಹಾಡು ಕೇಳದವರು ಅದನ್ನು ರೇಡಿಯೋವನ್ನು ಆಫ್ ಮಾಡಿ ದೂರ ಹೋಗ್ತಾರೆ, ಆ ಕಾರ್ಯಕ್ರಮವನ್ನೇ ಆಲಿಸುವುದಿಲ್ಲ. ಆದ್ದರಿಂದ ಇದೇ ರೀತಿ ಮುಂದುವರಿಸಿ ಎನ್ನುವುದು ನನ್ನ ಸಲಹೆ.
0: ಓಕೆ ಓಕೆ, ಖಂಡಿತ. ಥ್ಯಾಂಕ್ ಯು ಮೊಹಮ್ಮದ್ ವೇಣೂರ್ ಅವರೇ ತಮ್ಮ ಅಭಿಪ್ರಾಯಕ್ಕೆ. ಹಲೋ, ಕೇಳಿಸ್ತಾ ಇದೆಯಾ? ಓಕೆ, ಕರೆ ಯಾಕೋ ಕಡಿತಗೊಂಡಿತ್ತು. ಎಸ್, ನಮ್ಮ ಹೆಚ್ ಮೊಹಮ್ಮದ್ ವೇಣೂರ್ ಅವರು ಕರೆ ಮಾಡಿ ಕೂಡ ಹೇಳಿದರು. ಸೊ ಅಂದರೆ ಅವರು ಹೇಳಿರುವಂಥದ್ದು ಒಂದಿಷ್ಟು ಮಾಧ್ಯಮ ಸುದ್ದಿಯಲ್ಲಿ ಸಣ್ಣ ಬದಲಾವಣೆ ಮಾಡಿರುವುದು, ಅದು ಒಳ್ಳೆಯದೇ. ಸೊ ಮುಂದಿನ ದಿನಗಳಲ್ಲಿ ಅವರು ಸರಿಪಡಿಸಬಹುದು. ಅಂದರೆ ಪದಗಳ ಉಚ್ಚಾರಣೆ ಸ್ವಲ್ಪ ಅವರಿಗೆ ಯಾಕೆ ಇದೊಂದು ಹೊಸ ಧ್ವನಿ ಬರ್ತಾ ಇದೆ ಅನ್ನೋದನ್ನು ಕೂಡ ಅವರಿಗೆ ಗೊಂದಲ ಆಗಿರ್ಬೋದು, ಕೇಳುಗರಿಗೆ ಕೂಡ. ಸೊ ಅದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ಸರಿಯಾಗ್ಬೋದು ಅನ್ನುವಂತಹ ನಿರೀಕ್ಷೆಯನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಖಂಡಿತ, ಅದಕ್ಕೆ ಬೇಕಾಗಿ ಆ ವಿದ್ಯಾರ್ಥಿನಿಯರು ಕೂಡ ಪಾಪ ತುಂಬ ಕಷ್ಟಪಟ್ಟು ಒಂದಿಷ್ಟು ಕಲಿತಾ ಇದ್ದಾರೆ. ಸೊ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಗೆ ಮಾಧ್ಯಮ ಸುದ್ದಿಯಲ್ಲಿ ಇನ್ನಷ್ಟು ತುಂಬ ಒಂದು ಒಳ್ಳೆಯ ಉಚ್ಚಾರಣೆಯೊಂದಿಗೆ, ಸೊ ಹಾಗೆಯೇ ತುಂಬ ಚೆನ್ನಾಗಿ ಬರುವಂತಹ ನ್ಯೂಸ್ಗಳನ್ನು ಕೂಡ ಓದುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಅಂತ ಕೂಡ ಹೇಳುತ್ತಾ ಮುಂದಿನ ಮತ್ತೊರವರು ಕರೆಯಲಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ, ಓಕೆ, ಕರೆ ಯಾಕೋ ಕಡಿತಗೊಂಡಿದೆ. ಹೀಗೆ ಒಂದಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಮೂಡಿ ಬರ್ತಾ ಇದ್ರೆ, ಸೊ ಹಾಗೆಯೇ ಬ್ಯಾರಿ ಕಾರ್ಯಕ್ರಮ ಕೂಡ ಈ ವಾರದಲ್ಲಿ ಕೂಡ ಮೂಡಿ ಬಂದಿತ್ತು. ಸೊ ಅದೂ ಅಲ್ಲದೆ ಮತ್ತೊಂದು ಏನು, ಸೋಮವಾರದಿಂದ ಯಾವತ್ತೂ ಕೂಡ ಮೂಡಿ ಬರುವಂತಹ ಮಧ್ಯಾಹ್ನದ ಜನಧನಿ ಕಾರ್ಯಕ್ರಮ, ಅಂದರೆ ಬೆಳಿಗ್ಗೆಯ ಜನಧನಿ ಕಾರ್ಯಕ್ರಮ. ಸೊ ಆ ಜನಧನಿ ಕಾರ್ಯಕ್ರಮದಲ್ಲೂ ಕೂಡ ಒಂದಿಷ್ಟು ಬೇರೆ ಬೇರೆ ವಿಚಾರಗಳಲ್ಲಿ ಮಾತನಾಡುವಂಥದ್ದನ್ನು ಕೂಡ ನಾವು ಮಾಡಿದ್ದೀವಿ. ಸೊ ಹಾಗೆಯೇ ಮಂಗಳವಾರ ಏನು 10 ಗಂಟೆಗೆ ಮೂಡಿ ಬಂದಿರುವಂತಹ ತಾಳು ಉಮ್ಮಾಳು ಕಾರ್ಯಕ್ರಮ, ತಾಳು ಉಮ್ಮಾಳು ಕಾರ್ಯಕ್ರಮದಲ್ಲೂ ಕೂಡ ಯಾರು, ಮೀನಾ ಟೆಲ್ಲಿಸ್, ಇವರು ಭಾಗವಹಿಸಿದರು. ಸೊ ಅವರ ಜೊತೆಗೆ ಏನು ಧ್ವನಿಮುದ್ರಿತ ಕಾರ್ಯಕ್ರಮ ಆಗಿರಬೇಕು, ಇಲ್ಲ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿ ಬಂದಿತ್ತು. ಈ ಒಂದು ಕಾರ್ಯಕ್ರಮ ರೋಷನ್ ಅವರು ಕೂಡ ನಡೆಸಿಕೊಟ್ಟಿದ್ದರು ತಾಳು ಉಮ್ಮಾಳು ಕಾರ್ಯಕ್ರಮದಲ್ಲಿ. ಹೀಗೆ ಸೋಮವಾರದಂದು ನಾವು ನೋಡಲಿಕ್ಕೆ ಹೋದರೆ ತುಳು ಕಾರ್ಯಕ್ರಮ ಆಗಿರ್ಬೋದು, ತುಳು ಹಾಡುಗಳು, ಜನಪದ ಹಾಡುಗಳು, ಹೀಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಸೋಮವಾರದಿಂದ ಮೂಡಿ ಬಂದಿತ್ತು. ಹಾಗೆಯೇ ಬುಧವಾರದಂದು ನಾವು ನೋಡಲಿಕ್ಕೆ ಹೋದರೆ ಬೆಳಿಗ್ಗೆ ಅದೇ ತಾನೇ ನಮ್ಮ ಮಾಧ್ಯಮ ಸುದ್ದಿ ಕಾರ್ಯಕ್ರಮ ಆಗಿರ್ಬೋದು, ಮಾರ್ನಿಂಗ್ ಮಂತ್ರ ಭಕ್ತಿ ಸಾರಂಗ ಆಗಿರ್ಬೋದು, ಹಾಗೆಯೇ ಕೊಂಕಣಿ ಕಾರ್ಯಕ್ರಮ ಕತೆ ಆಲ್ಫಾ ಒಮೇಗಾ ಈ ಒಂದು ಕಾರ್ಯಕ್ರಮ ಪ್ರಸಾರಗೊಂಡಿತ್ತು. ಹೀಗೆ ಬಾರಿ ಕಾರ್ಯಕ್ರಮದಲ್ಲಿ ಹಾಡುಗಳು, ಕನ್ನಡ ಕಾರ್ಯಕ್ರಮದಲ್ಲಿ ಪುಸ್ತಕ ಹಬ್ಬದಲ್ಲಿ ವಿವೇಕ್ ರೈ ಅವರು ಮಾತನಾಡಿದಂಥ ಒಂದಿಷ್ಟು ಮಾತುಗಳು ಕೂಡ ಪ್ರಸಾರಗೊಂಡಿತ್ತು. ಹಾಗೆಯೇ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ, ಹಲೋ, ನಮಸ್ತೆ. ಹಲೋ ನಮಸ್ತೆ. ಹಲೋ ಹಲೋ, ಈರಿನ ವಾಯ್ಸ್ ಕೇನೊಂದಿಜ್ಜಿ ನಳಿನಿ ಅಕ್ಕ. ಹಲೋ, ಈರಿನ ವಾಯ್ಸ್ ಬಾರಿ ಸ್ಲೋ ಕೇನೊಂದು ಅಂದ. ಭಾರಿ ಲೋ ಕೇಳೋದುಂಡು ಇಯರ್ನ ವಾಯ್ಸ್. ಪನ್ಲೆ ಪನ್ಲೆ ಮೇಡಮ್. ಅಂದೆ. ಅಂದೆ. ಓಕೆ. ಓಕೆ ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ನಳಿನಿ ಅಕ್ಕ. ಇರನು ವಾಯ್ಸ್ ಮಾತ್ರ ಲೋ ಕೇಳೋದುಂಡು ಅಂದ. ಸರಿ ಕೇಂದಿಜ್ಜಿ ಅಂದಾಜಿಗೆ ಪಾತರಿ ಆಗಿರ್ಟ. ಓಕೆ ಥ್ಯಾಂಕ್ ಯು. ನಳಿನಿ ಕೋಟೆಕಾರಿ ಇವರು ಕರೆ ಮಾಡಿದರು. ಸೊ ಹಾಗೆಯೇ ಒಂದಿಷ್ಟು ಮಾಹಿತಿಯನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಂಡ್ರು. ಅಂದರೆ ಮೈಕಲ್ ತಬಲ್ಕ ಕಾರ್ಯಕ್ರಮ ಕೂಡ ಚೆನ್ನಾಗಿತ್ತು. ಯಾಕಂದರೆ ಈ ಬಾರಿ ಮೈಕಲ್ ತಬಲ್ಕ ಕಾರ್ಯಕ್ರಮದಲ್ಲಿ SIR ಬಗ್ಗೆ ತುಂಬಾ ಗೊಂದಲ ಇತ್ತು. ಸೊ ಹಾಗೆಯೇ ಒಂದಿಷ್ಟು ಪ್ರಶ್ನೆಗಳು ಇತ್ತು, ಅದಕ್ಕೆಲ್ಲವೂ ಕೂಡ ಉತ್ತರವನ್ನು ಕೊಡುವ ನಿಟ್ಟಿನಲ್ಲಿ ಮೊನ್ನೆ ಮೈಕಲ್ ತಬಲ್ಕ ಕಾರ್ಯಕ್ರಮದಲ್ಲಿ ಅದು ಕನ್ನಡ ಮತ್ತು ಬ್ಯಾರಿ ಭಾಷೆಯಲ್ಲಿ ಕೊಡುವಂಥ ಪ್ರಯತ್ನ ಮಾಡಿದೆ. ಮತ್ತೊಂದು ಇದು ರೇಷನ್ ಕಾರ್ಡಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ರೇಷನ್ ಕಾರ್ಡ್ ಆ ಒಂದು ವಿಚಾರದಲ್ಲಿ ಕೂಡ ಕೆಲವೊಂದಿಷ್ಟು ಜನಸೇವಾ ಕೇಂದ್ರಕ್ಕೆ ಹೋಗುವಂಥದ್ದು, ಮ್ಯಾಂಗ್ಳೂರು ಒನ್ನಿಗೆ ಹೋಗುವಂಥದ್ದು. ಯಾಕಂದರೆ ಹೊಸದಾಗಿ ಅರ್ಜಿ ಹಾಕಲಿಕ್ಕೆ ಇದುವರೆಗೂ ಕೂಡ ಗೌರ್ಮೆಂಟಿಂದ ಇನ್ನೂ ಕೂಡ ಅದು ಸರ್ಕ್ಯುಲೇಟ್ ಅಂದರೆ ನೋಟಿಫಿಕೇಷನ್ ಏನು ಬಂದಿಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅದು ಇವಾಗ ಪ್ರಕ್ರಿಯೆ ಅದು ಆಗ್ತಾ ಇಲ್ಲ. ಹಳೆಯ ರೇಷನ್ ಕಾರ್ಡ್ ಇದ್ದು ಬೇಕಾದರೆ ಅದರದ್ದು ವಿಳಾಸ ಅದು ಇದು ಅಂತೆಲ್ಲ ಚೇಂಜಸ್ ಮಾಡಲಿಕ್ಕೆ ಅದು ಇದು ಅಂತೆಲ್ಲ ಎಲ್ಲ ಬಂದಿದೆ. ಸೊ ಅದರ ತಿದ್ದುಪಡಿ ಅದು ಇದೆಲ್ಲ ಕಾರ್ಯ ಆಗ್ತಾ ಇದೆ, ಆದರೆ ಹೊಸದಾಗಿ ಅರ್ಜಿ ಹಾಕಲಿಕ್ಕೆ ಪ್ರಕ್ರಿಯೆ ಇಲ್ಲ. ಮೆಡಿಕಲ್ ಎಮರ್ಜೆನ್ಸಿಗೆ ಮತ್ತು ಈ ಶ್ರಮ್ ಆ ಒಂದು ಏನು ಗೌರ್ಮೆಂಟ್ ಮಾಡಿರುವಂತಹ ಮ್ಯಾಪಿಂಗ್ ಮಾಡಿರುವಂಥ ಕೆಲವೊಂದಿಷ್ಟು ಹೆಸರುಗಳಿಗೆ ಮಾತ್ರ ಅದು ಕೊಡ್ತಾ ಇರುವಂಥದ್ದು. ಸೊ ಈ ವಿಚಾರದಲ್ಲಿ ತುಂಬ ಮಂದಿಗೆ ಗೊಂದಲ ಇತ್ತು. ಅದಕ್ಕೋಸ್ಕರ ನಾನೇನು ಮಾಡಿದ್ದೆ ಅಂದರೆ ಖುದ್ದಾಗಿ ಗೌರ್ಮೆಂಟ್ ಅಫೀಷಿಯಲ್ ಸಹಾಯವಾಣಿ ಅಂತ ಕೂಡ ಒಂದಿರುತ್ತೆ ನೋಡಿ, 1967 ಈ ಒಂದು ನಂಬರ್ ಆಗಿರುತ್ತೆ ಮೈಕಲ್ ಬಲ್ಕ ಕಾರ್ಯಕ್ರಮದಲ್ಲಿ ಕೊಟ್ಟು. ಸೊ ಅದರಲ್ಲಿ ಅವರ ಜೊತೆಗೆ ಮಾತನಾಡಿಸುವಂಥದ್ದು ಪ್ರಯತ್ನ ಮಾಡಿದ್ದೆ. ಸೊ ಹಾಗಾಗಿ ತುಂಬ ಮಂದಿಗೆ ಅದರಿಂದ ಕ್ಲಿಯರ್ ಆಗಿರ್ಬೋದು. ಅಂದರೆ ಈ ರೇಷನ್ ಕಾರ್ಡ್ ಆ ಕಡೆ ಈ ಕಡೆ ಅಂತೆಲ್ಲ ಅಲೆದಾಡುವವರು, ಗೃಹಲಕ್ಷ್ಮಿ ಯೋಜನೆ ಸಿಕ್ಕಿಲ್ಲ ಅದಕ್ಕೆ ಬೇಕಾಗಿ ಅಲೆದಾಡುವವರು, ಅವರಿಗೆಲ್ಲರಿಗೂ ಕೂಡ ಮೊನ್ನೆಯ ಮೈಕಲ್ ಬಲ್ಕ ಕಾರ್ಯಕ್ರಮದಲ್ಲಿ ಕೂಡ ಕೆಲವೊಂದಿಷ್ಟು ಮಾಹಿತಿ ಸಿಕ್ಕಿರ್ಬೋದು ಅಂತ ಕೂಡ ಭಾವಿಸ್ತೀನಿ. 1967ಕ್ಕೆ ಕಾಲ್ ಮಾಡಿದರೆ ಏನು ಪ್ರಯೋಜನ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಅದರಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ. ಸೊ ಮತ್ತೊಂದು ಅದರಲ್ಲಿ ಮೈನ್ ಆಗಿ ಮಾತನಾಡಿರುವಂಥದ್ದು ಕೂಡ SIR ಬಗ್ಗೆ ಮತ್ತು ಈ ರೇಷನ್ ಕಾರ್ಡ್ ಇದರ ಬಗ್ಗೆ. ಮತ್ತೊಂದು ಯಾರಿಗೆಲ್ಲ ಈ ಆಕ್ಸಿಡೆಂಟಲ್ಲಿ ಕೈ ಕಾಲು ಸ್ವಲ್ಪ ಪ್ರಾಬ್ಲಮ್ ಆದವರಿಗೆ, ನಡೆದಾಡಲಿಕ್ಕೆ ಕಷ್ಟಪಡುವವರಿಗೆ, ಅವರಿಗೆ ಕೃತಕ ಕಾಲು ಜೋಡಣಾ ಶಿಬಿರ ಅಂತ ನಾಡಿದ್ದು ನಡೀತಾ ಇದೆ 8 ಮತ್ತು 9 August. ಸೊ ಹಾಗಾಗಿ ಮೊನ್ನೆ ಅದಕ್ಕೆ ಸಂಬಂಧಪಟ್ಟು ಕೊಡುವ ಅದರ ಆಯೋಜಕರ ಜೊತೆಗೆ ನಾನು ಮಾತನಾಡ್ತಾ ಇದ್ದೆ. ಬಹುಶಃ ಮೈಕಲ್ ತಬಲ್ಕ ಕಾರ್ಯಕ್ರಮ ಕೇಳಿದವರಿಗೂ ಗೊತ್ತಿರಬಹುದು. ಸೊ ಅವರು ಕೂಡ ಹೇಳಿರುವಂಥದ್ದು, ಯಾರೇ ಬರಲಿ ಯಾವ ಜಿಲ್ಲೆಯಿಂದಾದರೂ ಕೂಡ ಬಂದರೂ ಕೂಡ ನಾವು ಒಂದು 100 ಮಂದಿಗಾದರೂ ಕೂಡ ನಾವು ಕೃತಕ ಕಾಲು ಕೈಕಾಲು ಜೋಡಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ, ಅದರಲ್ಲಿ ಸದುಪಯೋಗವನ್ನು ಪಡೆದುಕೊಳ್ಬೋದು. ಯಾರಿಗೆ ಕೈ ಕಾಲು ಮತ್ತು ವಿಶೇಷ ಚೇತನರು ತುಂಬ ಮಂದಿ ಇರ್ತಾರಲ್ಲ, ಸೊ ಅವರಿಗೆ ಏನಾದರೂ ಒಂದು ಅಗತ್ಯ ಇರುವಂಥದ್ದನ್ನು ಅವತ್ತಿನ ಕಾರ್ಯಕ್ರಮದಲ್ಲಿ ಅಲ್ಲೇ ಅವರು ಕೊಡ್ತಾರೆ. ಡಾಕ್ಟರ್ ಅವರು ಇರ್ತಾರೆ, ಡಾಕ್ಟರ್ಸ್ಗಳು ಕೂಡ ಆ ಸಮಯದಲ್ಲಿರ್ತಾರೆ. ಎಲ್ಲವೂ ಕೂಡ 5 ಪೈಸೆ ಹಣ ಕೊಡಲಿಕ್ಕೆ, ಎಲ್ಲವೂ ಕೂಡ ಫ್ರೀಯಾಗಿ. ಒಂದೆಷ್ಟೋ 15-10 ಲಕ್ಷದ ಒಂದು ಬಜೆಟ್ನಲ್ಲಿ ಆ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ. ಅದು ಎಲ್ಲವೂ ಕೂಡ ಮಾಡ್ತಾ ಇರುವಂಥದ್ದು ಅನಿವಾಸಿ ಭಾರತೀಯರ ಒಕ್ಕೂಟ ಜಿದ್ದ. ಸೊ ಅವರು ಮಾಡ್ತಾ ಇರುವಂಥದ್ದು, ಸೊ ಅದರ ಸದುಪಯೋಗವನ್ನು ಪಡೆದುಕೊಳ್ಬೋದು ಅಂತ ಕೂಡ ತಿಳಿಸಿರುವಂಥದ್ದು. ಸೊ ಇದೆಲ್ಲವೂ ಕೂಡ ಮೊನ್ನೆಯ ಕಾರ್ಯಕ್ರಮದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು. ಸೊ ಅದನ್ನೇ ನಳಿನಿ ಕೊಟಕಾರ್ ಅವರು ಕೂಡ ಹೇಳಿರುವಂಥದ್ದು. ಸೊ ಈ ರೀತಿ ಕೆಲವೊಂದಿಷ್ಟು ಏನು ಕಾರ್ಯಕ್ರಮಗಳು ಕೂಡ ನಮ್ಮ ನಿಲಯದಿಂದ ಮೂಡಿ ಬರ್ತಾನೆ ಇರುತ್ತೆ. ಅಂತಹ ಕಾರ್ಯಕ್ರಮಗಳನ್ನು ಮಿಸ್ ಮಾಡದೆ ಕೂಡ ಕೇಳಬೇಕಾಗುತ್ತೆ. ರೇಡಿಯೋ ಸಂಜೆ ಆಗಿರ್ಬೋದು, ಇನ್ನಿತರ ಕೆಲವೊಂದಿಷ್ಟು ಕಾರ್ಯಕ್ರಮಗಳಾಗಿರ್ಬೋದು. ಸೊ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇರ್ತೀವಿ. ಸೊ ಅದರ ಸದುಪಯೋಗವನ್ನು ಪ್ರತಿಯೊಬ್ಬರೂ ಕೂಡ ಪಡೆದುಕೊಳ್ಬೇಕು. ಅದೇ ನಮ್ಮ ಆಶಯ, ರೇಡಿಯೋ ಸಾರಂಗ್ನ ಆಶಯನು ಎಲ್ರಿಗೂ ಕೂಡ ಮಾಹಿತಿಯನ್ನು ತಿಳಿಸುವಂಥದ್ದು. ಆ ಮಾಹಿತಿಯನ್ನು ನಿಮ್ಮ ಮನೆ ಬಾಗಿಲಿಗೆ ಅಂದರೆ ನಿಮಗೆ ನೇರವಾಗಿ ತಲುಪಿಸುವಂಥ ವ್ಯವಸ್ಥೆ ಅದು ರೇಡಿಯೋದ ಮೂಲಕ ನಡೀತಾ ಇರುತ್ತೆ. ಸೊ ಹಾಗಾಗಿ ಅದಕ್ಕೋಸ್ಕರನೇ ಈ ಕಾರ್ಯಕ್ರಮದಲ್ಲಿ ರೇಡಿಯೋದಲ್ಲಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ರೇಡಿಯೋ ಕೇಳುಗರು ಇರುವುದರಿಂದ ಸೊ ಅವರಿಗೂ ಕೂಡ ಏನು ಮಾಹಿತಿಯ ಕೊರತೆ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ತಿಳಿಸುವಂಥ ಪ್ರಯತ್ನ ಮಾಡುವಂಥದ್ದು. ಸೊ ಹಾಗಾಗಿ ಅದರ ಫಲಾನುಭವಿಗಳು ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕಾಗತ್ತೆ. ಹೀಗೆ ನಾವು ನೋಡಲಿಕ್ಕೆ ಹೋದರೆ ಈ ವಾರದಲ್ಲಿ ಅನೇಕ ಕಾರ್ಯಕ್ರಮಗಳು ಕೂಡ ಮೂಡಿ ಬಂದಿರುವುದನ್ನು ನಾವು ನೋಡಿರ್ತೇವೆ. ಕರೆಯನ್ನು ಮಾಡುವವರು ಖಂಡಿತವಾಗಿಯೂ ಕೂಡ ಕರೆಯನ್ನು ಮಾಡಬಹುದು. 6364249949 ಈ ಒಂದು ಸಂಖ್ಯೆಗೆ ಅನ್ನೋದನ್ನು ಕೂಡ ಹೇಳುತ್ತಾ, ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಕೂಡ ಮೂಡಿ ಬಂದಿತ್ತು. ಫ್ರೈಡೇ ನಿನ್ನೆ ಏನು ಹೆಲೋ ವೆಂಡ್ಲಾ ಕಾರ್ಯಕ್ರಮದಲ್ಲಿ ಧ್ವನಿಮುದ್ರಿತ ಪ್ರಸಾರಗೊಂಡಿತ್ತು. ಮಾರ್ಗದರ್ಶಿ ಕಾರ್ಯಕ್ರಮ ಕೂಡ ನಾನು ಧ್ವನಿಮುದ್ರಿತ ಪ್ರಸಾರ ಹಾಕಿದ್ದೆ. ಹೀಗೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಮೂಡಿ ಬಂದಿತ್ತು. ಸೊ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಮಾರ್ನಿಂಗ್ ಮಂತ್ರ ಆಗಿರ್ಬೋದು, ಕೊಂಕಣಿ ಕಾರ್ಯಕ್ರಮ ಆಗಿರ್ಬೋದು, ಸುತ್ತಮುತ್ತ ಕಾರ್ಯಕ್ರಮ ಮೂಡಿ ಬಂದಿತ್ತು. ಈ ರೀತಿ ಎಲ್ಲ ಕಾರ್ಯಕ್ರಮಗಳು ಈ ವಾರದಲ್ಲಿ ಮೂಡಿ ಬಂದಿತ್ತು ಅಂತ ಕೂಡ ನಾವು ಹೇಳ್ಬೋದು. ಒಬ್ಬರು ಕರೆಯಲ್ಲಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ ಹಲೋ, ಓಕೆ, ಕರೆಯಕ್ಕೂ ಕಡಿತಗೊಂಡಿದೆ. ಕೇಳುಗ್ರೆ, ನೀವು ಕರೆಯನ್ನು ಮಾಡ್ಬೋದು. ಇನ್ನು ಕೇವಲ 4 ನಿಮಿಷಗಳು ಮಾತ್ರ ಬಾಕಿ ಇರುವಂಥದ್ದು. 6364249949 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕೂಡ ನಮ್ಮ ಜೊತೆಗೆ ನೀವು ತಿಳಿಸ್ಬೋದು. ಯಾರಾದರೂ ಪತ್ರ ಬರೆದಿದ್ದಾರಾ ಅಂತ ನಾವು ನೋಡುವಾಗ ಪತ್ರ ಬರೆದಿಲ್ಲ, ಒಬ್ಬರು ಸಂದೇಶವನ್ನು ಮಾಡಿದ್ದಾರೆ. ಕರೆಯಲ್ಲಿ ಕೇಳುಗರ ಧ್ವನಿ ನಮಗೆ ಕೇಳಿಸ್ತಾ ಇಲ್ಲ ಅಂತ ಸಂದೇಶವನ್ನು ಮಾಡಿದ್ದಾರೆ ಪೂರ್ಣಿಮಾ ಸಾಲತ್ತೂರ್ ಅವರು. ಬಹುಶಃ ಕರೆಯಲ್ಲಿ ಕೇಳುಗರ ಧ್ವನಿ, ಹೌದು, ನೋಡೋಣ ಈಗ ಸರಿಯಾಗಿರ್ಬೋದು. ಬಹುಶಃ ನೀವು ಕರೆ ಮಾಡಿ 6364249949 ಈ ಒಂದು ಸಂಖ್ಯೆಗೆ ಕರೆ ಮಾಡಿದರೆ ಖಂಡಿತ ನಿಮ್ಮ ಧ್ವನಿಯನ್ನು ಈಗ ಸ್ಪಷ್ಟವಾಗಿ ಕೇಳ್ಬೋದು. ಈ ವಾರದಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳು ಮೂಡಿ ಬರುವುದಾದರೆ ಇನ್ನೂ ಕೂಡ ನಾವು ನೆಕ್ಸ್ಟ್ ವೀಕು ಕೂಡ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಕೂಡ ಮೂಡಿ ಬರಲಿಕ್ಕಿದೆ. ಎಲ್ಲವೂ ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವಂಥದ್ದೇ. ಸೊ ಅದು ಅಲ್ಲದೆ ಜನಧನಿ ಕಾರ್ಯಕ್ರಮ ಆಗಿರ್ಬೋದು, ಜನಧನಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ವಿಶೇಷವಾಗಿರುವಂತಹ ವರದಿ ಆಧಾರದ ಮೇಲೆ ಅಥವಾ ಕೆಲವೊಂದಿಷ್ಟು ಸುತ್ತಮುತ್ತಲು ನಡೆಯುವಂತಹ ಸಣ್ಣಪುಟ್ಟ ಕೆಲವೊಂದಿಷ್ಟು ವಿಚಾರಗಳಿರುತ್ತೆ, ಅದರ ಬೇಸಿಕ್ ಅದರ ಒಂದು ಇದರ ಮೇಲೆ ಕೂಡ ನಾವು ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇರ್ತೀವಿ. ಜನಧನಿ ಆಗಿರ್ಬೋದು, ಇನ್ನಿತರ ಕೆಲವೊಂದಿಷ್ಟು ಕಾರ್ಯಕ್ರಮದಲ್ಲೂ ಕೂಡ ಅನೇಕ ಮಂದಿ ನಮ್ಮಲ್ಲಿ ಆ್ಯಪ್ನಲ್ಲಿ ಕೇಳುಗರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವುದನ್ನು ಕೂಡ ನಾವು ನೋಡ್ತಾನೆ ಇದ್ದೀವಿ. ಒಲವಿನ ಹಾಡು ಕಾರ್ಯಕ್ರಮದಲ್ಲಂತೂ ಸಿಕ್ಕಾಪಟ್ಟೆ ತುಂಬ ಮಂದಿ ಕೇಳುಗರು ಇರ್ತಾರೆ, ಆದರೆ ಕೇಳುಗರು ಹೆಚ್ಚಾಗಿ ಇರ್ತಾರೆ ವಿನಃ ಅಲ್ಲಿ ಕರೆಗಳು ಏನಾಗುತ್ತೆ ಹೇಳಿದರೆ ಹಿಂದೆ ಯಾರು ಕರೆ ಮಾಡಿರ್ತಾರೋ ಹಿಂದಿನ ದಿನ ಅವರೇ ಮಾಡ್ತಾ ಇರ್ತಾರೆ. ಸೊ ಹೊಸಬ್ಬರಿಗೆ ಅವಕಾಶ ಸಿಗಲ್ಲ ಅಂತ ಹೇಳಿಕೊಂಡು ನಮಗೆ ಇಲ್ಲಿ ಕಚೇರಿಗೆ ಕಾಲ್ ಬರ್ತಾನೆ ಇರುತ್ತೆ, ಅಂದರೆ ಕಾರ್ಯಕ್ರಮ ಮುಗಿದ ಮೇಲೂ ಕೂಡ ಕರೆ ಬರ್ತಾನೆ ಇರುತ್ತೆ. ನಮಗೆ ಅವಕಾಶ ಸಿಗ್ತಾ ಇಲ್ಲ ಸರ್, ಅವರೇ ಕೇಳಿದವರಿಗೆ ನೀವು ಕೊಡ್ತಾ ಇರ್ತೀರಿ ಅಂತ ಹೇಳಿಕೊಂಡು, ಸೊ ಅದನ್ನು ಕೂಡ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಆದರೂ ಕೂಡ ಕೇಳುಗರೆ ಏನು ಮಾಡ್ತಾರೆ ಅಂದರೆ ನಿನ್ನೆ ಕರೆ ಮಾಡಿದವರು ಇವತ್ತು ಕೂಡ ಗಡಿ ಕರೆ ಮಾಡ್ತಾನೆ ಇರ್ತಾರೆ. ಅದು ಇನ್ನೊಬ್ಬರಿಗೆ ಅವಕಾಶವೂ ಕೂಡ ಅಲ್ಲಿ ಸಿಗಲ್ಲ, ಆವಾಗ ನಮಗೂ ಕೂಡ ಏನು ಮಾಡೋಕ್ಕಾಗದಂತಹ ಪರಿಸ್ಥಿತಿ. ಆವಾಗ ನಾವು ಆನ್ಲೈನ್ ಇದಕ್ಕೆ ಬರ್ತೀವಿ, ಲೈವಿಗೆ ಬರ್ತೀವಿ, ಆ ಸಂದರ್ಭದಲ್ಲಿ ಕೂಡ ಅವರೇ ಗಡಿ ಕಾಲ್ ಮಾಡ್ತಾನೆ ಇರ್ತಾರೆ, ಇನ್ನೊಬ್ಬರಿಗೆ ಅವಕಾಶ ಕೊಡದ ರೀತಿಯಲ್ಲಿ ಕೂಡ ಮಾಡ್ತಾ ಇರುವುದನ್ನು ಕೂಡ ನಾವು ನೋಡಿದ್ದೀವಿ. ಸೊ ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸೌಜನ್ಯ ಅಂತ ಕೂಡ ಬೇಕಾಗುತ್ತೆ ನೋಡಿ. ಯಾಕಂತ ಹೇಳಿದರೆ ಇಂತಹ ಸಂದರ್ಭಗಳಲ್ಲಿ ಹೊಸಬರಿಗೆ ಅವಕಾಶ ಒಂದು ಕೊಡುವಂಥ ಪ್ರಯತ್ನ ಮಾಡಿ. ಯಾಕೆ ಆಗಲ್ಲ ಅಂತ ಏನಿಲ್ಲ, ಖಂಡಿತವಾಗಿಯೂ ಕೂಡ ಆಗುತ್ತೆ. ಸೊ ಮಾಡಿದವರೇ ಮಾಡುವಂಥದ್ದು, ಮಾಡಿದವರೇ ಮಾಡುವಂಥದ್ದು. ಆವಾಗ ಹೊಸಬರು ಯಾರು ಟ್ರೈ ಮಾಡ್ತಾ ಇದ್ದಾರೋ, ಸೊ ಅವರಿಗೆ ಸಿಗದೇ ಇದ್ದಾಗ ಅದು ಅವರು ಕೂಡ ಪಶ್ಚಾತ್ತಾಪ ಪಡಬೇಕಾಗತ್ತೆ, ಮತ್ತು ಅವರು ಕೂಡ ನಮ್ಮ ಕಾರ್ಯಕ್ರಮದಿಂದ ಸ್ವಲ್ಪ ದೂರ ಸರಿಯುವಂತಹ ಪ್ರಯತ್ನ ಆಗುತ್ತೆ. ಆದರೂ ಕೂಡ ಇತ್ತೀಚೆಗೆ ನಾವು ನೋಡುವಾಗ ಆ್ಯಪ್ನಲ್ಲಿ ಕೂಡ ಕೇಳುಗರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಸೊ ಅದು ಕೂಡ ತುಂಬ ಒಳ್ಳೆಯ ವಿಚಾರ. ನಮ್ಮ ಕಾರ್ಯಕ್ರಮಗಳನ್ನು ಇಷ್ಟಪಟ್ಟು ಕೇಳ್ತಾ ಇದ್ದೀರಾ, ಸೊ ಅದಕ್ಕೆ ಯಾವತ್ತೂ ಕೂಡ ನಾವು ಧನ್ಯವಾದಗಳನ್ನು ನಿಮಗೆ ತಿಳಿಸ್ತಾನೆ ಇರ್ತೀವಿ. ಕಾರ್ಯಕ್ರಮದ ಸಮಯ ಕೂಡ ಮುಗಿಯುತ್ತಾ ಬಂತು. ಕರೆಗಳ ಸಂಖ್ಯೆ ಯಾಕೋ ಇವತ್ತು ಕಡಿಮೆ ಇದೆ. ಖಂಡಿತ ಈ ವಾರದಲ್ಲಿ ಮೂಡಿ ಬಂದಿರುವಂತಹ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಇಷ್ಟ ಆಗಿರ್ಬೋದು ಅಂತ ಕೂಡ ಭಾವಿಸ್ತೀನಿ. ಇದೇ ರೀತಿ ಪ್ರೋತ್ಸಾಹ ಮಾಡ್ತಾ ಇರಿ, ಕೇಳ್ತಾನೆ ಇರಿ. ಇದು ಯಾವತ್ತೂ ಕೂಡ ನಿಮ್ಮ ರೇಡಿಯೋ, ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

रेडियो सारंग 107.8 FM ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

107.8 FM Radio Sarang ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ನಡೆದ ಯಕ್ಷ ಹಾಸ್ಯ ವೈಭವ. ಭಾಗವತರು ರವಿಚಂದ್ರ ಕನ್ನಡಿಕಟ್ಟೆ, ಸತ್ಯನಾರಾಯಣ ಪುನಿಚಿತ್ತಾಯ, ಚೆಂಡೆ ಹಾಗೂ ಮದ್ದಳೆ, ಚೈತನ್ಯ ಕೃಷ್ಣ ಪದ್ಯಾಣ, ಶ್ರುತಿಕಂಠ ಭಟ್, ಲವಕುಮಾರ್ ಐಲ, ಚಕ್ರತಾಳ ರಾಜೇಂದ್ರ ಕೃಷ್ಣ. ಮುಮ್ಮೇಳದ ಕಲಾವಿದರು ದಿನೇಶ್ ಕೋಡಪದವು, ಪ್ರಜ್ವಲ್ ಕುಮಾರ್ ಗುರುವಾಯನಕೆರೆ, ಸುಂದರ ಬಂಗಾಡಿ, ಕಡಬ ದಿನೇಶ್ ರೈ. ಇದೀಗ ಯಕ್ಷ ಹಾಸ್ಯ ವೈಭವ ಇದರ ಮೊದಲನೇ ಕಂತು.

0: ನಮಸ್ಕಾರ ಸ್ವಾಮಿ. ಶುದ್ಧಿಟ್ಟು ಶುದ್ಧಿಟ್ಟು
1: ಒಲ್ತ
0: ಏತಟ್ಟುಂಡು ಅವು ಅವು ಏತಟ್ಟುಂಡು
1: ಈರ್ನ ಏತ ತಾಕತ್ತೆ
0: ಅತಿ ಎಂಕಿ ಏತಲಾಕುಂಡು ಧರ್ಮದತ್ತೆ ಅಂಚಾದ ಎಂಕಿ ಏತಲಾ ದಾಯೆ
1: ಓ
0: ಮನುಷ್ಯ ಪಾತೆರ್ನ ಪಾತೆರದು ಆಯೆ ಒಂಜಿ ಹೂಂಗುಟ್ಟನ ಹೂಂಕಾರದು ಪ್ರತಿ ಅಂಜಕಲು ನೀ ಶ್ರುತಿ ಜ್ಞಾನ ಬೋಟು ಈ ಶ್ರುತಿ ಜ್ಞಾನ ಇದ್ದನ್ನ ಒಂಜಿ ಜೀವನ ಉಂಡತ್ತೆ ಒಂಜಿ ಮರ ಮರತ ಮುದ್ದು ಬದುಕುನಾಯನ ಒಂಜಿ ಬಜಿ ಚಲ್ಲ ಬದುಕಿನಲ್ಲೇ ಕಂತ್ರ ಬದುಕು ದಾಯೆ ಜ್ಞಾನ ಅಂಚಿನ ಒಂಜಿ ಮಲ್ಲ ಜನ ಆಯ್ನ ಸಾವರ ಎನ್ನ ಬಗ್ಗೆ ಪಂಡೊಂಡ್ರೆ ಇಂಕಿ ಎಮ್ಮೆ ಉಂಡು ದಾಯಿಗೇನು ಬರ್ರ
1: ಪೂತಮಾಲೆ ಪತೊಂದರ್ರೆ ಪೋತ ದಾಯನ
0: ಪೂತಮಾಲೆ ಸನ್ಮಾನ
1: ಏರಗೋ ಪಾಡಣ
0: ಏರಗೋ ಪಾಡಣ ನೇನು ಕೈಟ್ ಪಾಡೊಂದು ಬಾರದಾ ನೇನು ಮರ್ಲೇನಾ ಎಂಕೆ ಸನ್ಮಾನ ಯಾನಿ ಏರನ್ನು ಗೊತ್ತಾಂಡ ಇರೇಗೆ
1: ಏರಪ್ಪ ಇರು
0: ಈ ಮಧುಪುರಟ್ಟು ಭಾರಿ ಮಲ್ಲ ಸಂಗೀತ ವಿದ್ವಾಂಸೆ ಶ್ರೇಷ್ಠ ಸಂಗೀತಗಾರನ ಉದರ್ಬಡೈನ ಮಧುರಾಜಿ ರಾಗ ಬ್ರಹ್ಮಿ
1: ಮಧುರಾಜನೇನ
0: ಮಧುರಾಜ ಬಂಡಯ್ಯ ಸಂಗೀತನೇ ಜೀವನಡು ಆವಾಹನೆ ಮಲ್ತೊಂದನಯ್ಯನು ಸಂಗೀತಡೇ ಬದುಕೊಂದಿ ಪುಣಯ್ಯನು ಎಂಕೆಂಚೆಂಚಿನ ಬಿರುದು ಬಾವಳಿ ಸಿಕ್ಕದನ್ನು ಗೊತ್ತುಂಡ ಇದೇಗೆ ಬಾವಳಿ ಬಂದ ರಾಕುನ ಬಾವಳಿ
1: ಬಿರುದಾವಳಿ
0: ಬಿರುದಾವಳಿ ಓ ಮಾತ್ರ ತಿಕ್ಕದನ್ನು ಗೊತ್ತುಂಡ ಗಾನ ಬಾವೊಲಿ ಗಾನ ಬಾವೊಲಿ ಗೊತ್ತುಂಡ ಅವು ಎಂಕೆ ಬಿರುದಿ
2: ಗಾನ ಗಾವಳಿ
0: ಗಾನ ಬಾವೊಲಿ ಬಂದ ಗಾನೋಡೇ ರಾವೊಂದು ಸಂಚಾರ ಮಾಡ್ತುಣ ಎಂದು ಒಕ ಬಿರುದುಂಡತ್ತೆ ಒಂಜಿ ಬಿರುದು ಕೊರ್ಪೇರಿ ಐಕೊಂಜಿ ಇಕ್ಕ ಮಾತಿ ಒಟ್ರಾಸೆ ಬಿರುದು ಕೊರ್ಪುಣತ್ ಒಂಜಿ ಆಯನ ಯೋಗ್ಯತೆಯನ್ನು ತೆರೀದು ಆಗ ವೈಟ್ ಜ್ಞಾನ ಉಂಡು ಐಕೆ ಸರಿಯಾದ ಬಿರುದು ಕೊರಡು ಎಂಕೆ ಬಿರುದು ಏತ ಲೇಖದ ತುಲಿ ಏನನ್ನ ಸರಿ ಆಲೋಚನೆ ಮಲ್ತು ಕೊಡ್ತೇನೆ ಗಾನ ಬಾವುಲಿ ತುಲಿ ಏತ ಲೇಖುಂಡು ಆಡ ಎನ್ನ ಊರುಡಿತ್ತ ಕೋಗಿಲಲ್ಲಿಜ್ಜತ್ತ ಕೋಗಿಲಲ್ಲಿಜ್ಜಿ
1: ಇದ್ದಿತ್ತೆ ಓಲಜ್ಜಿ
0: ಅದೇ ಓಲ್ಲಜ್ಜ ಅಂದ ಎನ್ನ ಊರುಡಿದ್ದೆ
1: ಹೌದೇ
0: ಅವು ನಾಚಿಗೇಡು ಊರು ಬಿಡ್ತ
1: ದಾಯನ ದಾಯನ ಗೊತ್ತ
0: ಎನ್ನ ಸ್ವರನ ಕೇಂದ್ರ ಯಾನ ಕಚೇರಿ ಪುರ ಕೊರಿಯನ್ನಂಡ ಕೋಗಿಲಲ್ ಬಿಡ್ಲೆ ಎಂಚೆಂಚಿನ ರಾಗಡು ತರಬೇತಿ ಪಡೆಯನ ಚಿತ್ರ ಪಂಡಿತರ ನಕಲು ಪುರ ಎನ್ನ ರಾಗಕ್ಕೆ ಎನ್ನ ತರದಿರ್ಗದ ಊರ್ತಾರೆ ಗೊತ್ತುಂಟ ಬಕ್ಕ ನಾದ ಪಂಪರ ಸ್ವಾಮಿ 5555 ಶಿಷ್ಯರುಳ್ಳೆ ಖಾಲಿ ಸಂಗೀತೋಡು ಗೊತ್ತುಂಡೆ ಸಂಗೀತಡು ಏತ ಮಲ್ಲ ಸಾಧನೆ ಮಲ್ತದನ್ನು ಎಂಕು ಗೊತ್ತುಂಡು ಆಯ್ತು ಒವ್ವೊವ್ ರಾಗೋಡು ಎಂಕೆಂಚ ದಾನ ಎಂದು ಬಂದ್ಪುಣೇನು ಸರಿಯಾದ ಒಂದು ಇಕ್ಕ ಮತ್ತಡ ಆಲೋಚನೆ ಮಂತ ಪದ ಬಂದ್ಪುಣೆಯನ್ನು ನಿಖಿಲೆ ಕತ್ತು ಗೊತ್ತಾಗತ್ತೆ
1: ಅಂದ ಹೀಗಲ್ಲೊಂದು ಆಸೆ
0: ಎಂಚ
1: ಸಂಗೀತ ಹೊರಕೆ ನೋಡು ಹೆಂಗಲ್ಲೊಂದು ಕಡೆತ ಆಸೆ
0: ಇರ್ಲೆಕ್ಕಂತ ಒಂದು ಈತ ಮಲ್ಲ ಬಾಗಾತೇರಿ ಒಂದು ಕಡೆತ ಆಸೆ ಅಂದ ಬಣ್ಣಗ ಹಿಂಗ ಪಣಂದೇ ಪರ್ಲ ಆಪುಜಿ ಅಂಡ ಒಂಜಿ ಯಾನು ಇನ್ ಬಣ್ಣಗ ಬಾರಿ ಒಂದು ಸಮಸ್ಯೆ ಆತಂದರೆ
1: ಹುಷಾರಿದ್ದೆ
0: ಹೆಜ್ಜೆ ಅಂಚದಲ್ಲಿ ಹಾಕ್ತಿದ್ದಿ ಎದ್ದೆ ಮುಂಚಿದ ಕಷಾಯ ಬರ್ತಿದ್ದೀನಿ ಕಾಂಡೆ
1: ಎಂಕಲಿ ಬರ್ತಿದ್ದೆ
0: ಈರ್ ಬರ್ತಿದ್ದಾರಂದ ಎಂಕಿ ಎದ್ದೆ ಮುಂಚಿದ ಕಷಾಯ ಬರ್ತಿಂದ ಪದ ಪಣಿಯರ ಸ್ವರ ಬರ್ಕು ಇಂದು
1: ಪಾತೆರ್ನಗೊಂಡು
0: ಪಾತೆರ್ನಗೊಂಡು ಅವು ಪಾತೆರ್ನ ಸ್ವರನೇ ಬೇತೆ
1: ಅಂದ್ರೆ ಎಲ್ಲಿ ಇಳಿಸಬಂತೆ ಅಂತ ಇಳಿಸಬ
0: ತುಕ ಎಂಕ ಬೋಡ ಹಿರೇಗ ಬೋಡ ಒಂಜಿ ಒಂಜಿ ಚರಣ
1: ಒಂದು ಬೋಡ ಬರ್ಚ ಒಂದು ಬೋಡೆ ಶಾಂತಪ್ಪ
0: ಒಂಜಿ ಸುರುಕೆ ಬಂದು ಒಂಜಿ ಸುಳ್ಳು ಬಂದ
1: ಯಕ್ಷಗಾನದ ಪದ್ಯ ಬಂದ ಸಂಗೀತ
0: ಹೀರೇ ಹೋಗ್ಬೋದು
1: ಈರ್ನ ಸಂಗೀತ ಬೋಡ ಸಂಗೀತ ಬಂಡೆ
0: ಸಂಗೀತ
1: ಸರಿತು ಬಂಡ ಎಡ್ಡೆ ಬಂದೆ ಇನ್ನು ಸರಕು ಹೊಂದು
0: ಈರೆಗೆ
1: ಸರಿ ಕಷ್ಟ ಆಯ್ತಿನ
0: ಪಂಚಮರ್ತ ಶುರು
1: ಮಾಡ್ತಾ ಆಯ್ನಾತ ತಿರ್ತಿರ್ತಿ ಈರ್
0: ಬಂದಿ ಆಪುಜಿ
1: ಅದಲ್ಲ ಎಲ್ಲ ಕಡೆ ಈರ್ಲ ಎಲ್ಲ ಮಟ್ಟದ ವಿದ್ವಾಂಸತ್ತೆ థ్రోన్ సార్.
0: దాంట్లో ఈ చూరు సంగీతద బాగా గొప్పతనా

0: ಕಡ್ಡಾಯ
1: ತೀರಂದೇ ಬರ್ತೀರ ಕೊನಾರ ತೀರಂದು ಬಿಡ
0: ಮಾತು ಶಚಿಯು ದಿಚಿ ಬಂದಂತೆ ರಸಿಕನಲ್ಲದನ ಬರಿ ನುಡಿಯು ಕಿವಿಯಲೊಂದು ಸಿಯ ದೊರಕಿದಂತೆ.
1: ಈ ಜನ ಹೆಚ್ಚಿನ ಕಂಜುಂಡಿದೇವಂತೀರಿ ಮುಳು ಬಡವಳು ಸೈ ಒಂದಿಲ್ಲ ಆ ಜನ ಸಾಯ್ತೇವತ್ತೆ
2: ಮೇರೆ ಇತ್ತೆ ಪಾತ್ರ ಕುಟ್ಟಿನಿಟ್ಟು ಎಕಡ ಭದ್ರಾಡಾರೆ
0: ಏಪಲ ಎದುರುಡಿದ್ರೆ ಯೋಗ್ಯತೆ ಅರ್ಥ ಮಾಡ್ತೋಣ ತೆರೆಯೋ
2: ಎಂಗ್ಲೇ ಗೊತ್ತಿದ್ದೆ ಅನ್ ಸ್ವಾಮಿ
1: ಈ ಜೀವರು ಮಲ್ಲೆಲ್ಲಾರು ಮುಂಡಷ್ಟು ನಮ್ಮ ನಲ್ಲ ಜನ ಅಂತ ತೋರಿಸಿದ
0: ಜನ ಪಾತ್ರ ಗೊತ್ತಾಗ ಜನಿಕಲಿಗೆ ಎಲ್ಲೊಂಜಿ ಧ್ವನಿಟ್ಟು ಮಾಧುರ್ಯ
2: ಹೆಚ್ಚಿದೆ ಸಂಗೀಸಿ
1: ಅವತ್ತು ಮಲ್ಲಿ
2: ಅದು ಜ್ವರಟ್ಟು ಒಂದ
1: ಸಂಗೀತ
2: ಸಂಗೀತ ಸಂಗೀತ
0: ಅಲಂಪಾಡುವೆ
1: ಅಲಂಪಾಡಿದರಿಯ ಪಾಡುವೆ
2: ಅಲೆ ಪಾಡ ಯಾನೆ ಕೊಜಪ್ಪ ಮಿನಿ ಪಾಡ
0: ಸಂಗೀತ ಸಂಗೀತ ಸಂಗೀತ ಬರ್ಪುಣ ಶಬ್ದ ನಿಖಿಲ್ಲಕ್ಕಂತ ಮೂಢೇರೆಗೆ ಅಜ್ಞಾನಿಲೆಗೆ ಅವಿವಿ ಎಚ್ಚಿಲೆಗೆ ನಿಖಿಲೆಗೆ ಸಂಗೀತದ ಬಗ್ಗೆ ದಾಳೆ ಗೊತ್ತು
2: ಊರ ಈರಿಗೆ ಬಂದು
1: ಅಷ್ಟು ನಿಕ್ಕ ಬರ್ತೋಡ ಸಂಗೀತ ಹೋಯ್ತೇತ
0: ಜನನು ತೋದು ಒಂದು ಮರಣ ವಿಧಾನ ಪಂಡ ಮೂಡೆರೆ ಹಿರಿಯರಲ್ಲ ಹಿರಿಯರು
1: ಹಿರಿಯರ
3: ಇದುವರೆಗೆ ಇತ್ತೀಚೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನಲ್ಲಿ ನಡೆದ ಯಕ್ಷಹಾಸ್ಯ ವೈಭವ ಇದರ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ದೇವಕಿ ನಮ್ಮ ಮದುವೆ ಅದು ಪತ್ತು ತಿಂಗಳು ಆವೊಂದು ಬತ್ತಂಡು ದೇವತಿ ದೇವಕಿ ಅದು ಬಂಜನಾಳಾಯಲು ಸುರುತ ಬಾಲಿನ ಫೆದ್ಯಾಲ್ಗೆ ಅದು ಬರ್ತಗೂ ಅಲ್ಪ ಕರ್ಪಿಲ್ಡ್ ಕಾಪಾಡಗು ಜನ ದೀದಿತ್ತೆ ಅದ್ರ ಬೂತು ಪಂಡೇರು ದೇವಕಿ ಫೆದ್ಯಾಳಂದು ಕಂಸೆ ಬತ್ತೆ ತೂಯೆ ಬಾಲಿನ ತೂನಾಗ ಕೊಂಡಾಟ ಸುರುತ ಬಾಲೆ ಅಣ್ಬಾಲೆ ಸುರುತ ಬಾಲೆ ಅತ್ತ ಈತಲ್ಲಿ ಬಾಲೆ ದಾದ ಮಾಡ್ಕೊಂಡು ಉಪಾಡು ಎನ್ಮನೆ ಬಾಲೆ ಅತ್ತ ಹಿಂಗೆ ಮೃತ್ಯು ಅದು ಬರ್ಬೇಕು ದೀವನ್ಲೆ ಪಂಡದು ಬಿಡಿಯೇ ಪೋಯಿ ಅಂಚನೆ ರೆಡ್ಡಾಂಡು ಮೂಜಾಂಡು ನಾಲಾಂಡು ಐನಾಂಡು ಐನಾಂಡು ವರ್ಷ ವರ್ಷ ಪೇತಾಲೆ ಪೆದಿಯಾಲ್ ಪೆದಿಬೆಟ್ಟಿಗೆ ಸುದ್ದಿ ಹೋಗ್ಬಿಟ್ಟು ಬಾಯಿ ಬರ್ಪೇ ತೂಪೆ ಲೆಕ್ಕ ಮಲ್ಪೆ ಏತನೇ ಬಾಲೆ ಅಂದರೆ ಲೆಕ್ಕ ಮಲ್ಪೆ ಬೊಕ್ಕ ಅಂಚ ಆಜಿ ಬಾಲೆಲೆಲ್ಲ ಅಂಚನೆ ಬುಡಿಯೇ ಏಳನೇ ಬಾಲೆಗಾದಾಗ ಪತ್ತು ತಿಂಗಳಿಗೆ ದುಂಬೆ ಬಲ್ಪೆ ದ್ವಾಲ್ ಪತ್ತು ತಿಂಗಳು ಮಟ್ಟ ಲೆಕ್ಕ ಮಲ್ತಾಯಿ ಕಾತೊಂದು ಉಪ್ಪೆ ಪತ್ತು ತಿಂಗಳಿಗೆ ದುಂಬೆ ಎಂಬಲ್ ಪೆದುಪುನಂಚನ ಸೂಚನೆ ಬಂದಾಗ ವಸುದೇವೆ ಒಂಜಿ ಕೆನಿ ಮಲ್ಪೆ ಚೈಡೆ ಮುಟ್ಲ ಸುದ್ದಿ ಕೊಂಡು ಆಯ ಲೆಕ್ಕ ದೀಪೆ ಅಣ್ಣ ಒಂಜಿ ಲೆಕ್ಕ ಇಜ್ಜ ಅಂತ ಲೆಕ್ಕ ತಪ್ಪಂಡದಾನೆ ಅಪ್ಪಕಂಡ ಈ ಬಾಲೆನು ಆಯನ ಬುಡದಿ ನಂದಗೋಕುರುಡು ನನ್ನೊಡಿ ತುಳ್ಳಲು ರೋಹಿಣಿ ಅಲ್ಲ ಪುದರು ಅಲ್ಲ ಮಟ್ಟೆಲ್ಲ ಕೊಂಡದು ಮಾಡುವೆ ಏನು ಗರ್ಭ ಪೂರ್ಣದ ಒಂದು ಸುದ್ದಿ ಮಾಡ್ಬೋಕ ಅದು ಬಂಡಿ ಕಣ್ಣನ ಬಿಡದಿ ಪಾತಿರದು ಸರಿ ಅಪ್ಪಗ ಒಂಜಲ್ಲ ಉರಿಯಾಡು ಮುಲಿತೆ ಈತನ ಟಂಬಿಯೋ ಈತ ಬಾಲೆಲೇನು ಬುಡಿ ಅಂಡಲ್ಲ ದಾದ ಮಲ್ಪಿಂದ ಮನೆಯರ ಕಾಪುಜಿ ಒಂದೇ ನಮ್ಮ ಪುದರ ಮನೆಯರ ಒಂಜಿ ಬಾಲೆ ಅಂಡಲ್ಲ ನಂಗೆ ಬೋಡತ್ತ ಅಂಚದು ರೋಹಿಣಿ ಸಾಂಕಾಡು ಪಂಡದು ನಂದ ಗೋಕುಲ್ಗ ಇನ್ನು ಸಾಗಬೇ ವಸುದೇವನೇ ಕೊಂಡದ ಅಲ್ಪ ಬುಡುಪೆಗೆ ಐರದು ಬುಕ್ಕ ಪತ್ತು ತಿಂಗಳು ಅನ್ನಾಗ ಗರ್ಭ ಬೋಂಡದು ಸುದ್ದಿ ಆಂಡು ಅಂದ ಹಾಂ ನನ್ನ ಜಾಗ್ರತೆ ಬಿಡು ಏಳು ಗರ್ಭ ಆಂಡತ್ತ ಎರಮನೆ ಗರ್ಭ ಅಯ್ಯಪ್ಪ ಬರ್ಪಂಡು ಐಕೆ ನನಲ ಕಾವೇರಿನಂತೆ ಗಟ್ಟಿ ಮಲ್ದೆ ಬಾರಿ ಬಂದವಸ್ತುಡಿತ್ತನಂಚಿನ ಸಂದರ್ಭ ಒಂಜು ದಿನ ಕಂಸನ ಆಸ್ಥಾನಕ್ಕೂ ನಾರದ ಮಹರ್ಷಿಗಳು ಬರ್ಪೇರು ನಾರದರು ದಾದಾಂಡಲ ಒಂಜಿ ಸೈ ಎಜ್ಜಂತೆ ಕಡೆ ಬರ್ಪುಜರು ಬತ್ತನಂಚಿನ ನಾರದೇರನ್ನು ಬರೀ ಪೊರ್ಲುಡಿ ಎದ್ಕೊಂಡೆ ಅವರಿಗೆ ಉಪಚಾರ ಮಲ್ದೆ ಸ್ವಾಮಿ ಹೆಂಚ ಉಂಡೆ ಅನ್ನ ಬಗ್ಗೆ ಲೋಕೋಡು ಅವ ಲೋಕೋಡು ಕಂಸರಾಯ ಬಿಟ್ಟ ಬಾರಿ ಮಲ್ಲ ಸಂಗತಿ ನಿನ್ನ ಪುತ್ರ ಮತ್ತೆ ಎಡ್ಡೆ ಊರು ಪುರ ಪುಗಾರತೆ ಉಂಡು ನಿಕ್ಕು ಅಣ್ಣ ಮಂಡೆ ವೆಚ್ಚದಾನೆ ನಿಕ್ಕು ಅಂದು ಕೇನ್ವೆ ಅಪ್ಪ ಫನ್ಪೆ ಹಿಂಚ ಹಿಂಚ ಒಂಜಿ ಸಂಗತಿ ಆತಂಡು ಎನ್ನ ಮೃತ್ಯು ಎನ್ನ ಮೆಗ್ದಿನ ಗರ್ಭುಡೆಯ ಬರ್ಪುಂಡು ಬರ್ಪುಂಡು ಅಂಚಿನ ಪಾತೇರ ದೇವವಾಣಿ ಆತಂಡು ಐಕ್ಯಪಡೋದು ಐತ ಬಗ್ಗೆ ಅಪ್ಪಲ್ಲ ಹೆಂಗೆ ಯೋಚನೆ ಅಂದು ಐಕದಾನೆ ಮಲ್ದೈ ಓ ಎನ್ಮಣ್ಣೆ ಗರ್ಭ ಅತ್ತ ಇತ್ತಣ್ಣ ಒಂಜಿ ಅಜಿ ಜೋಕುಲ ಆದ ಒಂಜಿ ಗರ್ಭ ಹೋತುಂಡು ನನದ ಮಾತ್ರ ಹಿಂಗೆ ಮೃತ್ಯು ಸ್ವರೂಪ ಬರ್ಬೋಣ ಇನ್ನು ಅನ್ಬಿಡಿಯಾರಿಜ್ಜಿ ಅವೇನ ಹಾಕದು ಕೆರ್ಪಿನ್ನಿ ಮಂಚ ಕಾತೊಂದು ಲೇಂದು ಅಪ್ಪ ನಾರದೇರಿ ತಿಳಿತೇರಿಗೆ ಅತ್ತು ಪುಟ್ಟು ಸಾವುದ ಲೆಕ್ಕೋ ಏರ್ಲ ದೀರ್ನಾಗ್ಲಿಜ್ಜಿ ಕಂಸ ಏಪ ಪುಟ್ಟುನೆ ಏಪ ಸೈಪುಣೆ ಬನ್ಪಿನವು ಅವು ವಿಧಿಲಿಕ್ಕಿದ ಬಿಡು ಈ ಬುಕ್ಕ ಈ ಲೆಕ್ಕಾಚಾರ ಲಜ್ಜನೆ ನಮ್ಮ ಲೋಕಡು ಮಲ್ಪುಡ ಲೆಕ್ಕಾಚಾರ ಬೇತೆ ಈ ಪುಟ್ಟು ಸಾವುದ ಲೆಕ್ಕಾಚಾರ ಬೇತೆ ಒಂಜಿ ಎನ್ಮಲಾವು ಎನ್ಮ ಒಂಜಿಲಾವು ಇತ್ತೆ ಒಂಜೆರ್ದು ಎನ್ಮ ಮುಟ್ಟ ಲೆಕ್ಕ ಒಂದು ಮಲ್ತೊಂದು ಈ ಬತ್ತಾಂಡ ಒಂಜೆರಡು ಮುಗಿದಾಲ ಎನ್ಮ ಮುಟ್ಟ ಬೋಡು ಎನ್ಮ ಹಿಡ್ದು ಇಂಚಿ ಲೆಕ್ಕ ಮಲ್ತಂದ ಒಂಜಿನದವಲ್ಲ ಎನ್ಮ ಯಾರ ಸಾಧ್ಯ ಇಜ್ಜ ಏತು ಜೋಕುಳಿಗೆ ಆಗ ಎನ್ಮ ಜೋಕುಳಿಗೆ ಪನ್ನಾಗ ಅಂಚಿರದ ಲೆಕ್ಕ ಮಲ್ಪೇರಾಬ್ ಇಂಚಿರದ ಲೆಕ್ಕ ಮಲ್ಪೇರಾಬ್ಬಿಡು ಅಂಚಾದು ಈ ಲೆಕ್ಕದ ಬಗ್ಗೆ ಅಂತ ಜಾಗ್ರತೆ ಮಲ್ಪಡಾವು ಒಂಜಿನದವಲ್ಲ ನಿಕ್ಕ ಮೃತ್ಯು ಸ್ವರೂಪ ಯಾರಾವು ಈ ಕಾತಂದು ಬಿಡ ಎನ್ಮದೇವೆ ಆಗ್ಬಿಡ್ದಲ್ಲ ಇಜ್ಜಿ ಪಂಡದ ಆಯನ ತರೇನ ಹಾಲು ಮಾಡಿದು ಬಿಡಿಯದು ಏಪ ತರೆ ಕೊಂಜಿ ಪೊರಿ ಹೊಗ್ಗಂಡ ನಾರದೇನ ಆಮೇಕೆ ಕಡಬಿಡಿ ಈ ಮೇಕೆ ಬತ್ತೆ ಬಿ ಕರ್ಪಿಲ್ಲ ಹೊರವನೆ ಮಲ್ಲ ರಕ್ಕಸನಲ್ಲಕ್ಕೆ ಬತ್ತೆ ಬಾತದ ಪೇಸರ ಒಳ್ಳೆಯ ಜೋಕಳು ಸಾಲು ಉಂತಾಯಿ ಮೆಗ್ಲಾದ ತುಯಿಲೆ ಕೊನೆ ಒಂಜಂಜೆ ತೆತ್ತದು ಮಂಡೆ ಹಾಕದು ಮಂಡೆ ಸೀಟದು ಬಂಡು ಆಜಿ ಜೋಕಳು ಕೆರೆದು ಬಿಡಿಯಾಗೆ ಮೆಗ್ಲು ಅಪ್ಪಮ್ಮೆ ಬೊಬ್ಬೆ ಪಾಡ್ನವೇ ಬತ್ತಂಡು ನನ್ನ ಜಾಗ್ರತೆ ನನ್ನತ ಗರ್ಭ ಏಪ ಬಂಜಿ ಬೇನೆ ಮಲೆಗೆ ಬೇನೆ ಬರ್ಪುಂಡ ಪೆದುಪುನ ಬೇನೆ ಬರ್ಪುಂಡ ಸರಿ ಪೌಡು ಪಂಡೆ ಪೋಯಿ ಮೆಕ್ಕಲು ಈಗ ಈತ ಎದುರು ಬರ್ತಂದ್ರೆ ಜೋಕುಲು ಇತ್ತೆ ಆಜಿ ಜೋಕುಲು ಅಂಡ ಒಂದು ಆಜಿ ವರ್ಷ ಪ್ರಾಯದ ಜೋಕುಲದಲ್ಲಿ ಕಣ್ಣೆದುರಿತ ಜೋಕುಲು ಕಣ್ಣೆದುರಡಿ ಬುಂಡು ಸೀಂಟದ ಪೋಯಿ ನಿಂತು ಮೆಕ್ಕಲನ್ನ ಆ ಒಂಜಿ ಇಂಚಾತನ ಬಂಡ ಅಡಿಗೆ ಹಸ್ಕಾದು ಪೋತೆ ರಕ್ತ ಐರ್ತೆ ಫಿದಾಯಿ ಬೈದೇರು ಅಂಚಿನ ಅಲ್ಪ ಭಾರಿ ಬೇಜಾರಡಿತೇರು ಆಂಡಲ ಎನ್ಮನೆ ಗರ್ಭ ಉಂತುಂಡು
தின கரிண்டு பொருத்திங்கொழுதா பஞ்ச நாள் ஆயினஞ்சினா சுத்தி கம்சகு கேனுடு பால புட்டினஞ்சின வர்த்தமான பத்தனிக்கா பால எஞ்சேத்துன்னு

ಅವು ಮರೆಯಲದ ಒಂದು ದಿನ. ಅಷ್ಟಮಿದ ತಿಥಿ ನಡೆಯಿಲ್ಲದ ಪುರ್ತು. ಪುರ್ತಿಂಗೊಳದ ಭಂಜನಾಳಾಯನಂಚಿನ ದೇವಕೀ ದೇವಿ ಆನೆ ಪೆದುಪಾಲಮ್ಮ ಮಧ್ಯರಾತ್ರಿದ ಪುರ್ತು. ಕಾಪುನಾಗಲ ಪೂರ ನಿದ್ರೆಗೆ ಜಾರದೇರು, ಲೋಕ ಪೂರ ಕತ್ತಲಿಡು ಮುರುಕದಂಡು, ಅಂಚಿನಲ್ಪ ಕರ್ಪಿರ್ಲಡು ಇಂಜ ಬಾಲೆ ಪುಟ್ಟುಂಡು. ಪುಟ್ಟಿನಂಚಿನ ಬಾಲೆ ಇಂಚಂದು ಕಂಡ ಭಾರಿ ಪೊರ್ಲ ಕಟ್ಟದ ಬಾಲೆ. ಪುಟ್ಟನಾಗನೇ ಕುಜಲ್ ಮಾತ ಬಿರುಕಿಡಬಾರ್ದು, ಬರೀ ಪೊರ್ಲ ಕಂಡು ತೋಜೊಂದು ಇತ್ತಂಡು. ಕಪ್ಪು ಮೇಯ್ ಬಣ್ಣ ಇಂದೇನು ತುರಾಗ ಕೊಂಡಾಟ ಅಂಡಿಗೆ ದೇವಕೀ ದೇವಿಗೆ. ಈ ಬಾಲೆಲ್ಲ ಬಹುಶಃ ಎಲೆ ಪುಣ್ಯಕಾಂಡ ಅನ್ನಾಗ ಅಣ್ಣಿ ಇಂದೇನು ಮುಗಿಪುವೆ. ಈ ಬಾಲ್ಯದ ಪುರ್ಲು ಪೊಲಿಗೇನು ಶಾಶ್ವತ ತುಯ್ಯರ ಇಜ್ಜೆ ಮಾಡಿದ ಅಲ್ಲಿ ಬೇಜಾರು ಮಾಡ್ತಂಡು ಅಲ್ಲಿಗೆ. ನಿನ್ನ ಈ ಬಾಲ್ಯನ ಉರಿಪ್ಪನ ಇಂಚ ಅಂತ ಮಾಡಿದ ಆಲೋಚನೆ ಮಾಡಿದೆ ವಸುದೇವಿ. ಆಯಾಗಪ್ಪಗ ಮನಸ್ಸಿಗೆ ಪೂಂಡಿಗೆ ದೇವರನ್ನ ಒಂದು ಅನುಗ್ರಹ ಇತ್ತಂಡ ದಾಯಿ ಬಾಲೆ ಉರಿಯರ ಬಲ್ಲಿ ಭಗವಂತ ಈಯೇ ಕಾಪಾಡು ಪಂಡದು ದೇವರೇನು ಸುಗಿತೆ ನಾರಾಯಣ ದೇವರೇನು ಸುಗಿತೆ. ಇತ್ತಿತ್ತಿಲ ಕೊನೆ ಕರ್ಪಿಲದ ಬಾಕಿಲದ ಎತ್ತಂಡಿಗೆ ಬರ್ಸ ಬರೊಂದುಂಡು ದಾದನ ಒಂಜಿ ಸಾದಿ ಭಗವಂತೆ ಮಲ್ತೆ ತುಕ ಈ ಬಾಲೆಲ್ಲ ನಂದಗೋಕುಲದು ಸಾಗಂಡ ಇಂಚ. ಅಲ್ಪ ಯಶೋದೆ ನಂದೇ ಪಂಡ ಆಯನ ಇಷ್ಟೇ ನಿಲೆಕ್ಕ ಆ ಯಶೋದೆಲ್ಲ ಬಂಜಿನಾಲು ಅಲ್ಪಲ ಅಲ್ಲಿ ಪೆದುತ್ತಲ್ದು ಒಂದು ಸುದ್ದಿ ಬೈದನು ಅಂಚಿನಲ್ಪ ಆ ಬಾಲೆ ಸೈತನೆಲ್ಲ ಸುದ್ದಿ ಬೈದನು. ಅಪ್ಪಗಂಡ ಆ ಬಾಲೆ ಇಂಚಿ ಸಾಗದು ಈ ಬಾಲೆ ಅಲ್ಪದ ಇಂಡ ಸೈತಿನ ಬಾಲೆ ಎಂಡಂಬಿ ಹಾಕಿದ ಕೇರಿನಲ್ಲಿ ಮಲ್ಲೆಜ್ಜತ್ತ ಅಂತ ಪಂಡದು ಯೋಚನೆ ಮಲ್ದೆಗೆ ಪಂಡ ಪೂರ್ವ ಮೂಲ ಶ್ರೀಕೃಷ್ಣ ಚರಿತ್ರೆ ಇಂಚ ಉಂಡ ಇನ್ನೊಂದೇ ಬದಲ್ತದಿರ್ನೆ ಮುಲ್ಪ ಅಂಚ ಅಲ್ಲದೆ ಸಾಗವಡು ಸಾಗವನು ಇಂಚ ಪೂರ ಭಗವಂತಗ ಬಿಡ್ಬಿನಿ ತುಂಬಂದು ಪೋಪೆ ಮಾಡದು ಕರ್ಪಿರಿದು ಬಿದೈ ಕಾರದೀಪೆಗೆ ಆ ಪುರ್ತುಡು ಇಂಚನೇ ನಡತೊಂಡು ನಡೆದೊಂದು ಬಂದಾಗ ಎದುರುಡು ಸುದೇದಿಕೊಂಡು

ಹೊರಡ್ದೋರಣೆ ಮೇಲೆ ಕೈ ಉರುಮುದ್ಕೊಂಡಿಗೆ ಬಾಧೆ. ಪಿರಾಣ ಇದ್ಯಾಂದಿನ ಅಂಜನ, ಶ್ವಾಸೋಚ್ಛ್ವಾಸ ಇದ್ಯಾಂದಿನ ಅಂಜನ ಬಾಲೆ ಉರುಮುದ್ ಮಿತುವಿನ ಅಂಜನ ಪೋದುಕುಲ ಮಲ್ಲ ಇಡೀ ತರಗೂಜಲ ಮಲ್ಲ ಬಿರುಕಿದ ಬಾಡ್ನ ಅಂಜನ ಮಲ್ಲ ರೂಪ ತೋಜನಿಗೆ ಮಾಯಾರೂಪ ತೋನಾಗ ಒಂಜಿ ದೇವಿ ಶಕ್ತಿ ಅವು ಮಾಯ ಎಂದು ಮನ ಪೇರು. ಕೃಷ್ಣ ಅವತಾರಗೂ ಪೂರಕವಾದ ಬತ್ತನಂಜಿನ ದೇವಿನ ಒಂಜಿ ಶಕ್ತಿ ಎಂದು ಅಲ್ಪ ಹೋದು ಆ ಒಂಜಿ ದೇವಿ ವಾಕಾಪುಂಡಿಗೆ ಕುಪ್ಸ ನಿನ್ನ ಪಾಪದ ಕೊಡಪಾರ ದಿಂಜಿಂಡು ನನ ನಿನ್ನ ಅವನತಿದ ಕಾಲ ಎನ್ನಲ ಮೃತ್ಯುನು ತಪ್ಪ ಯಾರ ಏರಿಡಿದ್ರ ಸಾಧ್ಯ ಇಜ್ಜಿ ಅವು ಬ್ರಹ್ಮೆ ಬರೆಯಿನಂಚಿನ ಅವು ಅಂಚ ಅದು ಹುಟ್ಟಿನಂಚಿನ ದಿಕ್ಕು ಸಾವು ಅವು ನಿಘಂಟದವೆ ಅಣ್ಣ ನಿನ್ನಂಚಿನಾಗಿ ಸಾಮಾನ್ಯವಾಯನ ಸಾವು ಬರೆಯಲು ಸಾಧ್ಯ ಇಜ್ಜಿ ಹೆಂಚಿಂಚಿನ ಹತ್ರ ಮಾಡ ಮಲ್ದ ಮಲ್ದ ಹೆಂಚಿತ್ತಿನ ಅನ್ಯಾಯನು ಲೋಕಗೂ ಮಲ್ದ ಋಷಿಮುನಿಕ್ಲಿಗೆ ತೊಂದರೆ ಕುರಿಯ ಲೋಕದ ಸಜ್ಜನರಿಗೆ ಅಪತ್ತು ಬರ್ಪಿಲಕ್ಕ ಮಲ್ದ ಅಂಚಿನಾಯನಿಕ್ಕು ಬಾರ್ಕೋಡಿ ಖಂಡಿತ ಇಜ್ಜಿ ನೀನನ್ನು ಕಿರ್ಪುನಾಯೇ ತಪ್ಪದ ಆತಂಡು ನಂದಾಗೋಕರೋಡು ಬುಲಿ ಒಂದಿಲ್ಲಿ ಪಂಡದು ಮಾಯ ಅದು ಮೂಡು ಬ್ಯಾಗು ಇಡೀ ಬಿಂಗರಿ ಅದು ಮೊಂಡಿಗೆ ಛೇ ಈತ ಪ್ರಯತ್ನ ಮಾಡ್ತಿಲ್ಲ ಈ ಜತ್ತ ನಂದಗೋಕುಲು ಇಂಚಬೋಯಪ್ಪಾಯಿ ಅಪಗಡ ನನ್ನ ಮೂಲತ್ತು ಮಕ್ಕಳು ದಾಲಾವಳು ಪಾಂಡೆ ನಾನು ಆ ಬಾಲೇನು ಹೆಂಚಾಲ ಕಿರ್ಪವಡು ನಂದಗೋಕುಲುಡು ಮೇನ ಅಧಿಕಾರ ನಡಪುಜಿ ಅಲ್ಪ ನಂದೇ ರಾಜಿ ದಾದಾಳ ಇಕ್ಕ ಮತ್ತೆ ಮಲ್ತದು ಆ ಬಾಲೆ ಇಜ್ಜಾನ ಲೆಕ್ಕ ಮಲ್ಪೋಡು ಹೆಂಚ ಅಂದ ಪಂಡದು ಆಲೋಚನೆ ಬಂತೂದು ಇತ್ತೆಗೆ ನಂದಿ ಕಂಸೆ ಅಂಚಿನಲ್ಪ ಒಂಜಿ ದಿನ ಆಯ್ಕೊಂಜಿ ಯೋಚನೆ ಬತ್ತಂಡು ತನ್ನ ಮೆಗದಿ ಪೂತಡಿನಲ್ಲಿ ತೆಗೆ

ಆ ಕಂಸನ ಪರಿವಾರಡು ಪೂರ್ತಿ ಪೊಣ್ಣು ಮಗಲಿತ್ತಲಿಗೆ. ಹಾಗೆ ಮೆಗ್ದಿನ ಲೆಕ್ಕ ಒಪ್ಪಬಿಟ್ಟಿನ ಮೆಗ್ದಿ ಅತ್ತು. ಅಯ್ಯ ಪಂಡಿ ಚಾಕರಿ ಪೂರ ಮಲ್ತೋದಿತ್ತು ನಾಲ್ ವೈಕಲ ಅಲ್ಬೋಡು ಅಲ್ಲ ಪುದರ ಪೂತ ನೀ ಆಲೆತ್ತೆ. ಈ ಸರ್ತಿ ಎನ್ನ ವಿರೋಧಿ ಆಯನಂಚಿನ ಆ ಬಾಲೆನು ಮುಗಿಪೋಡು ನಂಡ ಅಂಬಲೇ ಸರಿ ಪಂಡ ಇಲ್ಲೇ ಜೋಕ್ಲ ನಾಡಿಗೆ ಪೊಂಜೋಕ್ಳು ಪೊಂಡ ಒಂಜಿ ಬಾಲೆ ತುಯ್ಯರ ಬತ್ತೇರು ಮಂಡದು ಕೊರ್ಪೇರದ ಕೈಕ್ ಅಂಚಾದ ಲೆತ್ತೆಗೆ ತುಲಾ ಇತ್ತೆನೆ ಬೋಡಿ ಗೋಕುಲು ನಂದ ಗೋಕುಲು ಹೋದು ದಾನೆಲ್ಲ ಮಲ್ತದ ಅಲ್ಲೊಂಜಿ ವಿಷ ಕನ್ನಿ ಅದು ಲೆಕ್ಕ ಪೂತನಿ ಹಾಲು ಮಿನಿ ಮಿರಪೇರು ಕೊರಿಯಲ್ಲ ಬಾಲೆ ಬದುಕುಜಿ ಅಂಚಿನ ಅಲ್ಪ ಅಲೆಗೆ ಒಂಜಿ ಆಜ್ಞೆ ಮಲ್ದೆ ಈ ಪೋದು ಎಂಚಾಲ್ನ ಮಲ್ತದ ಮಂಕ ಮಲ್ತದ ಆ ಬಾಲೆನ ಕೇರಿದು ಬರೋಡು ಮಿರೆ ಕೊರದು ಅಲೆಗೆ ಸಾವಿರ ಲೆಕ್ಕ ಮಲ್ಪೋಡು ಪಂಡದು ಆಜ್ಞೆ ಮಲ್ದೆ ಅಣ್ಣನ ಆಜ್ಞೆ ಐನ ಯಾನ ಮಲ್ಪು ಎಂದು ಪಂಡದು ಮೋಲು ಪಿದಾಡೆಲ್ಗೆ ಬಲ್ ತೂನಾಗ ಒಂಜಿ ರಕ್ಕಸಿ ಲೆಕ್ಕ ಉಳ್ಳಲಾಳು ಕುಕ್ಕರ ಕೂಲಿ ಒಟ್ಟು ಒಂಜಿ ಅಲ್ಲ ಸರ್ ಒಡ್ಡಾರ ಒರು ಒಡ್ಡಾರ ತೂನಾಗನೇ ಸೂರ್ಪನಾಗಿನ ತೂಲೆ ಕಾಂಬಿಡು ಅಂಚಿತ್ತನಲ್ಲ ಆರು ಪಡೆ ಫೋಂಡ ವಾಜೋಕುಳ್ಳ ಕೈ ತಡೆಗೆ ಬರೆಯ ಮಾತ್ರ ಊರುಡು ತಿರುಗಿರಲ್ಲ ಬುಡೇರಿ ಅಲ್ಲ ಐಕೆ ಬಡೋದು ಒಂಜಿ ಪೊರಲು ಫೋಂಡನ ರೂಪನು ಧಾರಣೆ ಮಾಡ್ತಾಳೆ ಅಲ್ಲಿ ಕಾಮರೂಪಿ ಅಲ್ಲಿ ಅಂಚೆ ಅದು ಒಂಜಿ ಜವಂದಿನ ಒಂಜಿ ರೂಪನು ಮಲ್ತೊಂದು ಪಂಡ ಆ ಸಿದ್ಧಿ ಅಕಲಿಗೆ ಇತ್ತುಂಡು ಪೊರಲ ಕಂಡ ಒಂಜಿ ಪೊಣ್ಣಾಯ ಬಾರಿ ಐತ ಸಿಂಗಾರಾಯರು ಎಡ್ಡೆ ಪೂದ ಮಾಲಿನ ಮಾತ ಪಾಡೊಂಡಲು ಅಂಚನೆ ಎಡ್ಡೆ ಜರಿಸೀರೆ ತುತ್ತೊಂಡಲು ಬಾರಿ ವೈಯಾರುಡು ನಂದಗೋಕುಲದಂಚಿ ಪೋಯಾಲಿಗೆ ಪೋದು ಓಲೋಲು ಜೋಕುಲು ಸಾದಿ ಬರಿಡು ಗೊಬ್ಬೊಂದುಳ್ಳಿರು ಅಕ್ಲಾಡೆ ಹೋದು ಅಕ್ಲಡ ಬಾರಿ ಪ್ರೀತಿಡು ಪಾತೆರೆಯರ ಸುರುಮಲ್ತಾಳಿಗೆ

ರಾಜಬೀದಿಲಿ ಒಂಜಿ ಪೊಣ್ಣು ಮಗಲು ನಡತು ಒಂಚ ಫೋನಾಗ ಅಲ್ಪ ಮುಲ್ಪ ಮಾತ ಕೆಕ್ಕಲು ಉದ್ದಮಂತ ತೀರ ಶುರು ಮಲ್ದೇರು ದೇರ ಪೊಂಜಿ ಜವಂದಿ ಬರುನುಳ್ಳಲು ಪಂಡದು ಮಲೊಂಜಿ ಭಾರಿ ಪರಿಚಯಿತ್ತಲೆಗ ಮಾತ ಅಕ್ರಡಂತ ಪಾತಿರೊಂದು ಪತ್ತೊಂದು ಇಲ್ಲಿಲ್ಲು ಮಂತ ಹೋದು ಇಂಚ ಉಳ್ಳಾರೊಂದು ಸುಖ ಕಷ್ಟ ವಿಚಾರಣೆ ಮಲ್ತೊಂದು ಭಾರಿ ಒಂಜಿ ಒಯ್ಯಾರುಡು ನಡೆದೋ ಒಂದು ಪೋಪಾಲಿಗೆ ಓಲೋಲು ಜೋಕುಲು ಮಾತ ಉಳ್ಳೇರ ಅಕ್ರಡ ಕೊಂಡಾಡ ಮಾತ ಪಾತಿರೊಂದು ಇತ್ತಾಳು ಅಂಜನೆ ಅವರ ಕೈಕ್ಕೆ ಮಂತಾಗಲೇನು ಪತ್ತದು ಮಂತ ಪೂಜೆ ಒಂದು ಮಾತ ಇತ್ತಲ್ಲಿಗೆ ಎಂಚನೆ ಒಂಜಿ ಕಟ್ಟಿಟ್ಟು ದಿಂಜ ಜೋಕುಲು ಮಾತ ಇತ್ತೇರಿಗೆ ಅಕ್ರಡ ಭಾರಿ ಕೊಂಡಾಡೋಡು ಪಾತೇರಿ ಅಲ್ಲಿಗೆ ಎಂಚಾ

ಈತನೇಟ ಇನ್ಸಿಪ್ಪ ಮೂಡಬಿದ್ರದ ಜೈನ ಬಸದಿಡ್ ಮಂದಾರ ರಾಮಾಯಣ ತುಳು ಕಾವ್ಯವಾಚನ ಬೀರದ ಬೊಲ್ಪು ಸುಗಿಪು ದುನಿಪು ಈ ಲೇಸದ ಸುರುತ ಯಜ್ಞನ ಕೇಂಡರ್ ಸುಗಿಪು ಅಂಚನೆ ದುನಿಪು ಮಲ್ತಿನಕುಲು ಪ್ರಶಾಂತ್ ರೈ ಪುತ್ತೂರು ರಚನಾ ಚಿತ್ಕಲ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಮದ್ದಲಡು ಸಹಕಾರ ಕೊರ್ನಾರ್ ದೇವಾನಂದ ಭಟ್ ಉಂದು ಬೀರದ ಬೊಲ್ಪು ಕಾವ್ಯವಾಚನದ ರಡ್ಡನೇ ಯಜ್ಞೆ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.

0: ಪ್ರಸಾರಣೆ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ ತುಳು ಪ್ರಸಾರಕ್ಕೆ ಏನೊಂದಲ್ಲರೆ ನನ್ನ ದುಂಬಗ್ ಕೆಲವೊಂದು ತುಳು ಪದಕುಲಿನಿಕ್ಕೆ ಏನೊಂದು ಬರ್ಕ
2: ಜನು ತಾಕ

ಈತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ.

0: ಯಾನೆ ನಿಕ್ಲೆನ ಮೋಕೆದ ಸದಾಶಿವ ಅಮೀನ್ ಬಲೆ ಚಾಪರಕ ತಂಡದ ಕಲಾವಿದೆ. ನಿಕ್ಲು ಮಾತಿರ್ಲ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತ ಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಪದ ಗಮ್ಮತ್ತು. ಹಾಯ್, ಯಾನಿಗನ್ ರಕ್ಷ ಶೆಟ್ಟಿ, ನೀವು ಕೇಳೊಂದುಲರು ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು.
1: ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದಾರೆ ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವಂತಹ ಆಲ್ವಿನ್ ಡಿಸೋಜಾ. ವಿಷಯ ನ್ಯಾಯಾಂಗ ವ್ಯವಸ್ಥೆ.
2: ಎಲ್ಲ ರೇಡಿಯೋ ಸಾರಂಗ್ ಕೇಳುಗರಿಗೆ ನಮಸ್ಕಾರ. ನಾನು ಆಲ್ವಿನ್ ಡಿಸೋಜಾ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಇಂದು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ನಮ್ಮ ದೇಶವು ಪ್ರಜಾಪ್ರಭುತ್ವದ ದೊಡ್ಡ ಮಾದರಿಯಾಗಿದ್ದು ಅದರ ಮುಖ್ಯ ಕಂಬಗಳಲ್ಲಿ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತ ನ್ಯಾಯಾಂಗ ವ್ಯವಸ್ಥೆಯು ಒಂದಾಗಿದೆ. ಈ ವ್ಯವಸ್ಥೆಯು ದೇಶದ ಕಾನೂನಿನ ಆಧಿಪತ್ಯವನ್ನು ಕಾಪಾಡುವ ಮೂಲಕ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುವುದರಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಇತಿಹಾಸವು ಹಲವಾರು ಹಂತಗಳನ್ನು ದಾಟಿದೆ. ಪ್ರಾಚೀನ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯು ಧರ್ಮ ಮತ್ತು ನೀತಿಯ ಆಧಾರದ ಮೇಲೆ ನಡೆಯುತ್ತಿತ್ತು. ಇದರಲ್ಲಿ ಮೂರು ಪ್ರಮುಖ ಮೂಲಗಳಿವೆ. ಮೊದಲನೇದಾಗಿ ಮನುಸ್ಮೃತಿ. ಇದು ಹಿಂದೂ ಕಾನೂನಿನ ಪ್ರಮುಖ ಗ್ರಂಥವಾಗಿದ್ದು ಜನಜೀವನದ ಎಲ್ಲಾ ಕ್ಷೇತ್ರಗಳಿಗೆ ನಿಯಮಗಳನ್ನು ನೀಡುತ್ತಿತ್ತು. ಎರಡನೇದಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ. ಇದು ರಾಜಕೀಯ ಮತ್ತು ಆರ್ಥಿಕ ನೀತಿಗಳನ್ನು ಮಾತ್ರವಲ್ಲದೆ ನ್ಯಾಯಾಂಗದ ಪ್ರಮುಖ ಅಂಶಗಳನ್ನು ನಿರ್ಧರಿಸಿತ್ತು. ಮೂರನೇದಾಗಿ ಧರ್ಮಶಾಸ್ತ್ರಗಳು. ವಿವಿಧ ಧಾರ್ಮಿಕ ಗ್ರಂಥಗಳು ಕಾನೂನು ಮತ್ತು ನ್ಯಾಯಾಂಗದ ಆಧಾರವಾಗಿ ಸೇವೆ ಸಲ್ಲಿಸುತ್ತಿದ್ದವು. ಈ ಕಾಲಗಳಲ್ಲಿ ರಾಜರು ನ್ಯಾಯಾಧೀಶರಾಗಿದ್ದು ಗ್ರಾಮ ಪಂಚಾಯತಿಗಳು ಸ್ಥಳೀಯ ನ್ಯಾಯವನ್ನು ನಿರ್ವಹಿಸುತ್ತಿದ್ದವು. ತಕ್ಕ ಪ್ರತಿಫಲ ಅಥವಾ ಶಿಕ್ಷೆಯ ಮೂಲಕ ನ್ಯಾಯವನ್ನು ಒದಗಿಸುವ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. ತದನಂತರ ಮೊಘಲ್ ಆಳ್ವಿಕೆ ಪ್ರಾರಂಭವಾಯಿತು. ಮೊಘಲ್ ಅರಸುಗಳು ಶರಿಯತ್ ಕಾನೂನನ್ನು ಅನುಸರಿಸುತ್ತಿದ್ದರು. ಅಫ್ಘಾನಿ ಮತ್ತು ಪರ್ಷಿಯನ್ ಕಾನೂನು ಪ್ರಭಾವವನ್ನು ಹೊಂದಿತ್ತು. ಸ್ಥಳೀಯ ನ್ಯಾಯಗಳಲ್ಲಿ ಪಂಡಿತರು ಮತ್ತು ಖಾಜಿಗಳು ನ್ಯಾಯ ನಿರ್ವಹಿಸುತ್ತಿದ್ದರು. ನಂತರ ಪ್ರಾರಂಭವಾಯಿತು ಬ್ರಿಟಿಷರ ಆಳ್ವಿಕೆ. 1773 ವೆರೆನ್ ಹ್ಯಾಸ್ಟಿಂಗ್ ಭಾರತದಲ್ಲಿ ಪ್ರಥಮ ಬ್ರಿಟಿಷ್ ನ್ಯಾಯಾಂಗ ವ್ಯವಸ್ಥೆಯನ್ನು ಸ್ಥಾಪಿಸಿದರು. 1861 ಹೈಕೋರ್ಟ್ಗಳ ಸ್ಥಾಪನೆಯಾಯಿತು. 1935 ಭಾರತ ಸರ್ಕಾರದ ಕಾಯ್ದೆಯು ನ್ಯಾಯಾಂಗವನ್ನು ಸ್ವತಂತ್ರಗೊಳಿಸಲು ಪ್ರಾರಂಭವಾಯಿತು. 1947 ಭಾರತ ಸ್ವಾತಂತ್ರ್ಯ ಪಡೆದ ನಂತರ 1950 ಭಾರತದ ಸಂವಿಧಾನ ಜಾರಿಗೆ ಬಂದು ದೇಶವು ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿತ್ತು. ಇದರೊಂದಿಗೆ ಭಾರತದಲ್ಲಿ ನ್ಯಾಯಾಂಗವು ಪೂರ್ಣ ಸ್ವಾತಂತ್ರ್ಯವಾಗಿರಬೇಕೆಂಬ ಉದ್ದೇಶವನ್ನು ಹೊಂದಿ ಸುಪ್ರೀಂ ಕೋರ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯ, ಹೈಕೋರ್ಟ್, ಉಚ್ಚ ನ್ಯಾಯಾಲಯ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ ಅಂದರೆ ಜಿಲ್ಲಾ ನ್ಯಾಯಾಲಯಗಳನ್ನು ಸ್ಥಾಪಿಸಲ್ಪಟ್ಟವು. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮುಖ್ಯ ನ್ಯಾಯಾಧೀಶ ಮತ್ತು 33 ಸಹ ನ್ಯಾಯಮೂರ್ತಿಗಳನ್ನು ಹೊಂದಿರುತ್ತದೆ. ಭಾರತದ ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡುತ್ತಾರೆ. ಸಂವಿಧಾನವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಲವು ಅಧಿಕಾರಗಳನ್ನು ನೀಡಿವೆ. ಅವುಗಳಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಸಂವಿಧಾನಾತ್ಮಕ ಅಧಿಕಾರ, ಅಂದರೆ ಇದು ಭಾರತದ ಮೂಲಭೂತ ಹಕ್ಕುಗಳನ್ನು ರಕ್ಷಣೆಯನ್ನು ನಿರ್ವಹಿಸುತ್ತದೆ. ಎರಡನೇದಾಗಿ ಮೇಲ್ಮನವಿ ನ್ಯಾಯಾಲಯ. ರಾಜ್ಯ ಮತ್ತು ಹೈಕೋರ್ಟ್ಗಳ ತೀರ್ಪುಗಳಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವ ಅವಕಾಶವಿದೆ. ಮೂರನೆಯದಾಗಿ ಸಲಹಾ ಅಧಿಕಾರ. ರಾಷ್ಟ್ರಪತಿಗಳು ನ್ಯಾಯಾಂಗ ಸಲಹೆಗಾಗಿ ಸುಪ್ರೀಂ ಕೋರ್ಟ್ಗೆ ಪ್ರಶ್ನೆಗಳನ್ನು ಕಳುಹಿಸಬಹುದು. ನಾಲ್ಕನೆಯದಾಗಿ ಮೂಲ ನ್ಯಾಯಾಧಿಕಾರ. ಕೇಂದ್ರ ಮತ್ತು ರಾಜ್ಯಗಳ ಅಥವಾ 2 ಅಥವಾ 3 ರಾಜ್ಯಗಳ ನಡುವಿನ ವಿವಾದವನ್ನು ಸುಪ್ರೀಂ ಕೋರ್ಟ್ ನೇರವಾಗಿ ನಿರ್ಧರಿಸುತ್ತದೆ. ಉಚ್ಚ ನ್ಯಾಯಾಲಯ. ಪ್ರತಿ ರಾಜ್ಯ ಅಥವಾ ರಾಜ್ಯಗಳ ಗುಂಪಿಗೆ ಉಚ್ಚ ನ್ಯಾಯಾಲಯ ಇರಬಹುದು. ಪ್ರಸ್ತುತ ಭಾರತದಲ್ಲಿ 25 ಉಚ್ಚ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುತ್ತಿವೆ. ಉಚ್ಚ ನ್ಯಾಯಾಲಯಗಳಲ್ಲಿ ಮುಖ್ಯ ನ್ಯಾಯಾಧೀಶರು ಮತ್ತು ಹಲವು ಸಹ ನ್ಯಾಯಾಧೀಶರು ಇರುತ್ತಾರೆ. ಇವರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಸಂವಿಧಾನವು ಉಚ್ಚ ನ್ಯಾಯಾಲಯಗಳಿಗೂ ಅಧಿಕಾರಗಳನ್ನು ನೀಡಿವೆ. ಅವುಗಳಲ್ಲಿ ಪ್ರಮುಖವಾಗಿ ಮೇಲ್ಮನವಿ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯಗಳ ತೀರ್ಪುಗಳಿಗೆ ಮೇಲ್ಮನವಿ ಸಲ್ಲಿಸುವ ಅವಕಾಶವಿದೆ. ಎರಡನೆಯದಾಗಿ ಸಾಂವಿಧಾನಿಕ ವ್ಯಾಖ್ಯಾನ, ರಾಜ್ಯ ಸರ್ಕಾರಗಳ ಕಾನೂನುಗಳನ್ನು ಪರಿಶೀಲಿಸುವ ಅಧಿಕಾರವೂ ಇದೆ. ಮೂರನೆಯದಾಗಿ ಮೂಲ ನ್ಯಾಯಾಧಿಕಾರ, ಹಲವು ಪ್ರಕರಣಗಳಲ್ಲಿ ಉಚ್ಚ ನ್ಯಾಯಾಲಯ ನೇರ ತೀರ್ಪನ್ನು ನೀಡುವ ಸಾಮರ್ಥ್ಯ ಹೊಂದಿದೆ. ಜಿಲ್ಲಾ ನ್ಯಾಯಾಲಯವು ಪ್ರತಿ ಜಿಲ್ಲೆಗೆ ಒಂದು ಮುಖ್ಯ ನ್ಯಾಯಾಧೀಶರು ಅಥವಾ ಸಹಾಯಕ ನ್ಯಾಯಾಧೀಶರನ್ನು ಇರಿಸುತ್ತಾರೆ. ಇವರನ್ನು ರಾಜ್ಯದ ರಾಜ್ಯಪಾಲಕರು ನೇಮಕ ಮಾಡುತ್ತಾರೆ. ಕ್ರಿಮಿನಲ್ ಅಥವಾ ಸಿವಿಲ್ ಪ್ರಕರಣಗಳಿಗೆ ತೀರ್ಪನ್ನು ಜಿಲ್ಲಾ ನ್ಯಾಯಾಲಯವು ನೀಡುತ್ತದೆ. ಆರ್ಥಿಕ ಅಪರಾಧ, ಕುಟುಂಬ ವಿವಾದ, ಆಸ್ತಿ ವಿವಾದಗಳನ್ನು ಜಿಲ್ಲಾ ನ್ಯಾಯಾಲಯವು ನಿರ್ವಹಿಸುತ್ತದೆ. ನ್ಯಾಯಾಂಗದ ಅಭಿವೃದ್ಧಿಯಲ್ಲಿ ಹಲವಾರು ಪ್ರಮುಖ ಘಟನೆಗಳು ಮತ್ತು ತೀರ್ಪುಗಳು ಮಹತ್ವವಾಗಿವೆ. ಉದಾಹರಣೆಗೆ ಕೇಶವನಂದ ಭಾರತಿ ಪ್ರಕರಣ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದರ ಮಹತ್ವವನ್ನು ಈ ಪ್ರಕರಣ ನಿರ್ಧರಿಸಿತು. ಹಾಗೆಯೇ ಮೇನಕಾ ಗಾಂಧಿ ಪ್ರಕರಣ ಪ್ರಜೆಗಳ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಎತ್ತಿಹಿಡಿದ ತೀರ್ಪಾಗಿತ್ತು. ಶಾಬಾನು ಪ್ರಕರಣ ಮುಸ್ಲಿಂ ಮಹಿಳೆಯರ ಹಕ್ಕುಗಳಿಗೆ ಸಂಬಂಧಿಸಿದ ತೀರ್ಪಾಗಿತ್ತು. ವಿಶಾಖ ಪ್ರಕರಣ ಮಹಿಳಾ ಶೋಷಣೆಯನ್ನು ತಡೆಗಟ್ಟಲು ಅನುಸರಿಸಬೇಕಾದ ಮಾರ್ಗಸೂಚಿಗಳನ್ನು ನೀಡಿದ ತೀರ್ಪಾಗಿತ್ತು. ಆದರ್ಶ್ ಹೌಸಿಂಗ್ ಸ್ಕ್ಯಾಂಡಲ್ ಮತ್ತು ಹವಾಲಾ ಕೇಸ್, ಭ್ರಷ್ಟಾಚಾರದ ವಿರುದ್ಧ ತೀರ್ಪುಗಳು, ಇವು ಮತ್ತು ಇತರ ಹಲವು ತೀರ್ಪುಗಳು ಜನರ ಹಕ್ಕುಗಳನ್ನು ರಕ್ಷಿಸುವ ನಿಷ್ಪಕ್ಷಪಾತ, ಪಕ್ಷಪಾತವಿಲ್ಲದ ಮತ್ತು ಪ್ರಬಲ ನಿರ್ಧಾರಗಳನ್ನು ನೀಡುವ ನ್ಯಾಯಾಲಯದ ಬದ್ಧತೆಯನ್ನು ಪ್ರದರ್ಶಿಸುತ್ತವೆ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಪ್ರಭಾವ ಬಹಳ ಮಹತ್ವವಾಗಿದೆ. ಇದು ಕಾನೂನಿನ ಉಲ್ಲಂಘನೆಗಳನ್ನು ತಡೆದು ನ್ಯಾಯವನ್ನು ಒದಗಿಸುವ ಒಂದು ಪ್ರಮುಖ ಸಾಧನವಾಗಿದೆ. ನ್ಯಾಯಾಂಗದ ಪ್ರಮುಖ ಕಾರ್ಯಗಳು ಅಪರಾಧವನ್ನು ತಡೆಹಿಡಿಯುವುದು, ಅಪರಾಧಿಗಳಿಗೆ ಕಾನೂನಿನ ಪ್ರಕಾರ ಶಿಕ್ಷೆಯನ್ನು ವಿಧಿಸುವ ಮೂಲಕ ಸಮಾಜದಲ್ಲಿ ಶಿಸ್ತು ಮತ್ತು ಶಾಂತಿಯನ್ನು ಕಾಪಾಡಲಾಗುತ್ತದೆ. ಸುಪ್ರೀಂ ಕೋರ್ಟ್ ಯಾವುದೇ ಕಾನೂನು ಸಂವಿಧಾನದ ವಿರುದ್ಧವಾದರೆ ಅದನ್ನು ರದ್ದುಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮೂರನೇದಾಗಿ ನ್ಯಾಯ ಮತ್ತು ಸಮಾನತೆ, ಪ್ರಜೆಗಳ ಹಕ್ಕುಗಳ ರಕ್ಷಣೆಗೆ ನ್ಯಾಯಾಲಯಗಳು ನಿರಂತರವಾಗಿ ಶ್ರಮಿಸುತ್ತವೆ. ಸಾಮಾಜಿಕ ನ್ಯಾಯ, ದಲಿತರು, ಮಹಿಳೆಯರು ಮತ್ತು ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪರಿಸರ ರಕ್ಷಣೆಗಾಗಿ ಮಹತ್ವದ ತೀರ್ಪುಗಳನ್ನು ನೀಡಲಾಗುತ್ತಿದೆ. ಉದಾಹರಣೆಗೆ ಗಂಗಾ ಮತ್ತು ಯಮುನಾ ನದಿಗಳನ್ನು ಜೀವಂತ ಸತ್ವಗಳಾಗಿ ಪರಿಗಣಿಸುವ ತೀರ್ಪು ನೀಡಿತ್ತು. ಹೊಸ ತಂತ್ರಜ್ಞಾನ ಮತ್ತು ಡಿಜಿಟಲೀಕರಣದ ಮೂಲಕ ನ್ಯಾಯಾಂಗವು ದಕ್ಷತೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತದೆ. ಹೀಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯು ಶಕ್ತಿಶಾಲಿಯಾಗಿದ್ದರೂ ಅದರಲ್ಲಿ ಹಲವಾರು ಸವಾಲುಗಳು ಇವೆ. ಮೊದಲನೆಯದಾಗಿ ನ್ಯಾಯ ವಿಳಂಬ. ಹಲವಾರು ವರ್ಷಗಳಿಂದ ಅಪಾರ ಪ್ರಮಾಣದ ಮೊಕದ್ದಮೆಗಳು ನಿರ್ಧಾರಕ್ಕಾಗಿ ಕಾಯುತ್ತಿವೆ. ಇದರಿಂದಾಗಿ ಜನರಿಗೆ ತ್ವರಿತ ನ್ಯಾಯ ದೊರಕುವುದಿಲ್ಲ. ನ್ಯಾಯವನ್ನು ಜನಸಾಮಾನ್ಯರಿಗೆ ಸುಲಭಗೊಳಿಸುವ ಅಗತ್ಯವಿದೆ. ದೇಶದ ಎಲ್ಲಾ ನಾಗರಿಕರಿಗೆ ಸಮಾನವಾಗಿ ನ್ಯಾಯ ದೊರಕಲು ಇನ್ನಷ್ಟು ಸುಧಾರಣೆಗಳು ಅಗತ್ಯವಿದೆ. ನ್ಯಾಯದ ವ್ಯವಸ್ಥೆಯಲ್ಲಿ ದೌರ್ಬಲ್ಯಗಳು. ಕೆಲವೊಮ್ಮೆ ರಾಜಕೀಯ ಮತ್ತು ಆರ್ಥಿಕ ಶಕ್ತಿಗಳು ನ್ಯಾಯಾಂಗದ ಪ್ರಭಾವವನ್ನು ಕುಂದಿಸಲು ಯತ್ನಿಸುತ್ತವೆ. ನ್ಯಾಯಾಲಯಗಳಲ್ಲಿ ಕಡಿಮೆ ತಂತ್ರಜ್ಞಾನದ ಬಳಕೆಯೂ ಇದೆ. ಈಗಿನ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡಿಲ್ಲದೆ ದಸ್ತಾವೇಜು ಕಾರ್ಯಗಳು ಇನ್ನೂ ಹಳೆಯ ಪದ್ಧತಿಗಳನ್ನು ಅನುಸರಿಸುತ್ತವೆ. ನ್ಯಾಯಾಧೀಶರ ಕೊರತೆಗಳು ಎದ್ದು ಕಾಣುತ್ತವೆ. ಭಾರತದಲ್ಲಿ ಸಾಕಷ್ಟು ನ್ಯಾಯಾಧೀಶರ ಕೊರತೆ ಇದೆ. ಇದರಿಂದಾಗಿ ದೊಡ್ಡ ಸಂಖ್ಯೆಯ ಪ್ರಕರಣಗಳು ನಿರ್ಧಾರಕ್ಕೆ ಬರುವುದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಕೊನೆಯದಾಗಿ ಭ್ರಷ್ಟಾಚಾರ. ಕೆಲವೊಮ್ಮೆ ನ್ಯಾಯಾಂಗದ ವಿವಿಧ ಹಂತಗಳಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿಬರುತ್ತವೆ. ನಮ್ಮ ನ್ಯಾಯಾಂಗವನ್ನು ಇನ್ನಷ್ಟು ಬಲವರ್ಧಿಗೊಳಿಸಲು ಕೆಲವು ಕ್ರಮಗಳನ್ನು ನಾವು ಅನುಸರಿಸಬೇಕು. ತ್ವರಿತ ಮತ್ತು ಪರಿಣಾಮಕಾರಿ ತೀರ್ಪುಗಳನ್ನು ನಿರ್ಧರಿಸಲು ಹೊಸ ನೀತಿಗಳು ರೂಪುಗೊಳಿಸಬೇಕು. ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಮೂಡಿಸಲು ಸರ್ಕಾರ ಮತ್ತು ನ್ಯಾಯಾಂಗ ಒಂದಾಗಬೇಕು. ಎಲ್ಲಾ ನ್ಯಾಯಾಂಗ ಪ್ರಕ್ರಿಯೆಗಳನ್ನು ಆನ್ಲೈನ್ ವ್ಯವಸ್ಥೆಯ ಒಯ್ಯುವ ಮೂಲಕ ಕಾರ್ಯಪದ್ಧತಿಗಳನ್ನು ಸುಗಮಗೊಳಿಸಬೇಕು. ಭಿನ್ನ ಭಿನ್ನ ವಿಷಯ ಪ್ರಕರಣಗಳನ್ನು ನಿರ್ವಹಿಸಲು ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು. ನ್ಯಾಯಾಲಯದಲ್ಲಿ ಹೆಚ್ಚುತ್ತಿರುವ ಪ್ರಕರಣಗಳನ್ನು ನಿಯಂತ್ರಿಸಲು ಹೆಚ್ಚು ನ್ಯಾಯಾಧೀಶರನ್ನು ನೇಮಿಸಬೇಕು. ಹೆಚ್ಚು ನ್ಯಾಯಾಲಯಗಳನ್ನು ಸ್ಥಾಪಿಸುವ ಮೂಲಕ ನ್ಯಾಯ ಪ್ರಕ್ರಿಯೆಯ ವೇಗವನ್ನು ಹೆಚ್ಚಿಸಬೇಕು. ಇದರ ಜೊತೆಗೆ ಮಧ್ಯಸ್ಥತೆ, ವಾಣಿಜ್ಯ ನ್ಯಾಯಾಲಯ, ಗ್ರಾಹಕರ ನ್ಯಾಯಾಲಯಗಳನ್ನು ಮತ್ತಷ್ಟು ಕ್ರಿಯಾಶೀಲಗೊಳಿಸಬೇಕು. ಭಾರತದ ನ್ಯಾಯಾಂಗವು ವಿಶ್ವದ ದೊಡ್ಡ ಮತ್ತು ಪ್ರಭಾವಶಾಲಿ ನ್ಯಾಯಾಂಗ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ನ್ಯಾಯಾಂಗ ವ್ಯವಸ್ಥೆ ಪ್ರಜಾಪ್ರಭುತ್ವದ ಬೆನ್ನುಲುಬಾಗಿದೆ. ಇದು ಕಾನೂನಿನ ಆಧಿಪತ್ಯವನ್ನು ಖಚಿತಗೊಳಿಸುವ ಮೂಲಕ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುತ್ತದೆ. ನ್ಯಾಯಾಂಗದ ಶಕ್ತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಲ್ಲಿ ನ್ಯಾಯಾಂಗದ ಪಾತ್ರವನ್ನು ನಾವು ಗೌರವಿಸಬೇಕು ಮತ್ತು ಅದನ್ನು ಬಲಪಡಿಸಲು ನಮ್ಮದೇ ಆದ ಕೊಡುಗೆ ನೀಡಬೇಕು. ಇಂತಹ ಮಹತ್ವದ ವಿಷಯದ ಬಗ್ಗೆ ಮಾತಾಡಲು ಅವಕಾಶ ನೀಡಿದ ರೇಡಿಯೋ ಸಾರಂಗ್ನ ಆಡಳಿತ ಮಂಡಳಿಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸದಾ ಬಲಶಾಲಿಯಾಗಿ ಪ್ರಜಾಪ್ರಭುತ್ವದ ಸಮಾನತೆ ಮತ್ತು ನ್ಯಾಯ ತತ್ವಗಳನ್ನು ಉಳಿಸಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು.
1: ಕೇಳುಗರೆ, ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರು ಆಗಿರುವ ಆಲ್ವಿನ್ ಡಿಸೋಜಾ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
3: ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ತಡ್ಲಾನು ವಕೋಣೆಯಿಂದ ತಡ್ಲಾಂದು ಅಥವಾ ವೆಂಕಟೇಶ್ ಸರ ಕೈಕಯ
1: ಅಲ್ವಿನ್ ಸರ್ ಆಕ ಥ್ಯಾಂಕ್ಸ್ ಅಂತ ಚೆರಡು ಹಂಗೆ ಬಂತ ವಾರ್ಮ್ ಅಪ್ ಕೊಂದಿಲ್ಲಕ ಆ ಉಲೋಚೆ ಸೂರ್ಕಚಿನ ಪೂಡೆ ಈಗ ದೊನ್ ತಿನ್ ನಾವು ತುಂಬಗೆಲ್ಲ ನಿಮ್ಗೀತ ಕಿಟ್ಲಿ ಜನಕ್ಕೆ ನರೂಟೋ ಗೊತ್ತ ಸರ್? ಎಸ್, ವೆರಿ ಗುಡ್. ನರೂಟೋ, ಒನ್ ಪೀಸ್, ದೆನ್ ಡೆಮನ್ ಸ್ಲೇಯರ್, ಆ ಡಿಮನ್ ಸ್ಲೇಯರ್. ಎಸ್, ಥ್ಯಾಂಕ್ ಯು ಫಾರ್ ಕರೆಕ್ಟಿಂಗ್ ಮೀ, ಥ್ಯಾಂಕ್ ಯು. ಎಸ್, ಮಕ್ಕದಿಲ್ಲ ವಿಷಯ ಕೊಂಕಣಿ ವಿಷಯ ಅಂತು ಪುಡಾರ ಅಂತು ಬಾಲ ಸಾಹಿತ್ಯಾಚೆ ಆಯಾಮ್ ಆವ್ ತುಮ್ಗೆಲ್ ಮುಖಾರಿ ಕಾಣಿ ಸಂಚಾಕೈನಾ ಕವಿತ್ ಕಶಿ ಬೋರೋಚ್ ಮುಂಡ್ ಸಂಚಾಕೈನಾ ಮಳಾರ ಏಕ ಸಮಥಿಂಗ್ ಸೀರಿಯಸ್ ಸೀರಿಯಸ್ ಮುಣು ಹಾಸ್ಪಿಟ್ಲ ವಿಷಯ ಕಾಯ್ನೈ ಇನ್ ಫ್ಯೂಚರ್ ಆರ್ ಫುಡಾರ ಅಂತು ಆರ್ ಭವಿಷ್ಯ ಅಂತು ಬಾಲ ಸಾಹಿತ್ಯ ಕೊಂಕಣಿ ಸಾಹಿತ್ಯ ಅಂತ ಸಂಬಂಧ ಭಾವನು ಕಶಿ ಆಸುಕ ಅಜ್ ಮಕತ್ ನಿದರ್ಶನ ಮೇಳೆ ಸುರ್ವೇಕ ಸಲೇಕ ಕೊಂಕಣಿ ಕಾರ್ಯಕ್ಷೇತ್ರ ನಿರ್ಮಾಣ ಕೋರ್ದಿಲ್ಲಲೆ ತಶಿಚಿ ಕೊಂಕಣಿ ಸೇವೆಕ ಸಗಳೇ ಜೀವನ ಸಮರ್ಪಣ ಕೆಲಲೆ ಎರಿಕ್ ಒಝೆರಿಯೋ ಅಂಗಿಲೆ ಚೈತನ್ಯಾಕ ವಿನಮ್ರಜಾವನು ಪ್ರಣಾಮ ಕರ್ತಚಿ ತೊಡೆ ವಿಷಯ ತುಮ್ಗೆಲ್ ಮುಖಾರ್ಧ ವರ್ಚಾಕ ವಿಚ್ ಪಾವತ ಭಾಸ್ ಮಳೆಲೆ ಏಕ ಸಮಾಜಾಚಿ ಜ್ಞಾಪಕ ಶಕ್ತಿ ಜ್ಞಾಪಕ ಶಕ್ತಿ ಮಳಾರಿ ಆಮಿ ಕಸ ಉಲ್ಲೇತಾಂಚಾಜಿ ತ ಭಾಸ ಅಶೀಲ್ ನಿಮಿತ್ತ ಆಮ್ಯ ಸಂಚಿ ಏಕ ಭಾಷೆಚಿ ಸಂಸ್ಕೃತಿ ಪರಂಪರಾ ಬೌದ್ಧಿಕತಾ ಮೌಲ್ಯ ತ್ಯಾದಕ್ಕೊಂದು ಸಕ್ಕಡ ಭಾಸ ಜೀವಂತಸ ಅನಿ ಆಮಿ ಜೀವಂತ ಸಂಚಿ ಚೆರಡುವಾಂಗೇಲೆ ಸಾಹಿತ್ಯ ಮಂಚೆ ತೆ ಬ್ಯಾಸೆಚೆ ಏಕ ಮೊಗಾಳ್ ಹಾಸ್ ಅಶಿಲ್ವರಿ ಚೆರಡುವಾಂಕ ವಜುಚ ಅಭ್ಯಾಸು ವಡೋಚ್ ಮಾತ್ರ ನೈ ತಂಗಿಲ್ ಕಲ್ಪನಾ ಸಂವೇದನಾ ಮೂಲಭೂತ ಮಾನವೀಯ ಗುಣ ರೂಪಕರ್ಚೆ ಅನಿ ಹಾತ್ ದೂರ್ನು ಚಲಾಸುಚೆ ಶಕ್ತಿ ತಯ ಸಾಹಿತ್ಯ ಕಸ ಕೊಂಕಣಿ ಭಾಷೆ ತಸಲೆ ಸಾಂಸ್ಕೃತಿಕ ಪರಂಪರಾಚೆ ಭಾಷೆಕ ಬಾಲ ಸಾಹಿತ್ಯಾಚೆ ಫುಡಾರ್ ಮಂಚೆ ಫಕತ್ ಏಕ ಸಾಹಿತ್ಯಾಚೆ ವಿಷಯ ಮಾತ್ರ ನೈ ತೆ ಭಾಸ ವರೋಚೆ ಅನಿ ವಿಕಾಸಾಚೆ ಪ್ರಶ್ನೆ ಜಾವನಸ ಚೆರಡುವಾಲೆ ಪ್ರಪಂಚು ಅತ್ ಬದಲ್ ಜತ್ತಾಸ ತಂತ್ರಜ್ಞಾನ ತಂಗಿಲೆ ದಿನಚರಿಂತ ಒಂಟು ಜಾವಂಗೆಲ್ಲ ತಂಗಿಲ್ ಕೇಳು ಚಿಂತನ ಮನರಂಜನ ಅಶೆ ಸಕ್ಕಡ ಬದಲಾವಾಯ್ಲ ಮೊಬೈಲ್ ಸ್ಕ್ರೀನ್ ಆನಿಮೇಟೆಡ್ ಕಾಣಿ ವಿಡಿಯೋ ಗೇಮ್ಸ್ ಸಾಮಾಜಿಕ ಮಾಧ್ಯಮ ಅಜೆ ಸಂಗಾತ ಅಮ್ಮಿ ವಾಡ್ಚ್ಯಾಕ ಪ್ರಾರಂಭ ಕೇಲ ಸರಾನ್ ಸಂಗ್ಲೇವರಿ ಆಮ್ಕ ಮಸ್ತ್ಯನಾಗ ಫೇಸ್ಬುಕ್ ಮಳ ಫೆಮಿಲಿಯರ್ ಅಸ ಮಳ ಆಮ್ಗಿಲ್ ಸಂಬಂಧ ಕಶಿ ಡಿಫೈನ್ ಅವರ ವ್ಯಾಖ್ಯಾನ ಅವರ ರಿಡಿಫೈನ್ ಜಾತ್ ಮಳಾರಿ ಕೊನೆ ಮಕ ಫೇಸ್ಬುಕ್ ಅಂದು ಕಸ ರಿಕ್ವೆಸ್ಟ್ ಪಟ್ಟೋಯ್ತ ವಿಚ್ ರಿಕ್ವೆಸ್ಟ್ ವಿ ಕ್ಯಾನ್ ಸೆಂಡ್ ಇನ್ ಫೇಸ್ಬುಕ್ ಇಟ್ಸ್ ಅ ಫ್ರೆಂಡ್ ರಿಕ್ವೆಸ್ಟ್ ತೊ ತುಮ್ಗೆಲ್ ಟೀಚರ್ ಜಾವನಶಾಪುರೋ ಲೆಕ್ಚರರ್ ಜಾವನಶಾಪುರೋ ಹೌಸ್ ಜಾವನಶಾಪುರೋ ಬಾಪುಸ್ ಜಾವನಶಾಪುರೋ ತುಮಿ ಫೇಸ್ಬುಕ್ ಆರ್ ಕಸ ಪಟ್ಟೋಯ್ತ ವಾಟ್ ಯು ಕ್ಯಾನ್ ಕ್ಲಿಕ್ ಆನ್ ಇಟ್ಸ್ ಅ ಫ್ರೆಂಡ್ ರಿಕ್ವೆಸ್ಟ್ ಸೊ ಗರ್ಕಡೆ ಆನು ಅಮ್ಮ ಭಾವು ಬೈಣಿ ಫೇಸ್ಬುಕ್ ಆರ್ ಅಮ್ಮಿ ಪುರೈ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಅಂತೂ ಫಾಲೋವರ್ಸ್ ಯೂಟ್ಯೂಬ್ ಅಂತೂ ಸಬ್ಸ್ಕ್ರೈಬರ್ಸ್ ಸೊ ದ ರಿಲೇಷನ್ಶಿಪ್ಸ್ ಆರ್ ಸಬ್ಜೆಕ್ಟೆಡ್ ಫಾರ್ ರೈಟ್ ಅಗೇನ್ ರೀಡಿಫಿನೇಷನ್ ಸುರೇಕ್ ಪೊಳೋಕ ಜನ ಅಂಶ ಮಾಡಿ ಮನೋವೈಜ್ಞಾನಿಕ ಅನಿ ಬೌದ್ಧಿಕ ಬದಲಾವ್ ಆಟ ನವ್ವ ದಾ ವರ್ಷ ಚೆರಡುವಾಂಕ ಚಿಂತನ ಚರಡ್ ಜಾವನು ಚಿಂತನಾಪೂರ್ಣ ವಿಶ್ಲೇಷಣಾತ್ಮಕ ಕ್ರಿಟಿಕಲ್ ತಜೆ ತಂಗಿಲ್ ವಾಜ್ಯುಚ ವಿಷಯ ಅಂತೂ ಮನೋರಂಜನ ಸಂಗಾತ ಅರ್ಥಪೂರ್ಣತಾ ನೈತಿಕತಾ ತಾರ್ಕಿಕತಾ ಸ್ವದಿತಾಂಚಿ ಸ್ವಲ್ಪ ಟೆಕ್ನಿಕಲ್ ವರ್ಡ್ಸ್ ಸ ಬಟ್ ತುಮ್ಮಿ ಅಟ್ಟಾಚೆ ನೋವಾಚೆ ನೀ ದಂಚಿ ಕ್ಲಾಸ ಚೆರಡು ಅಂದಕ್ಕೂ ತುಮ್ಕ ಏ ಸಮಜತ್ ಮಾಡೋ ಲೆಕ್ತ ಪುಡಾರ ಅಂತೂ ಚೆರಡು ವಾಂಗೆಲ್ಲ ಕೊಂಕಣಿ ಬಾಲ ಸಾಹಿತ್ಯ ತಂಕ ಪ್ರಶ್ನ ಖರ್ಚಾಕ ಚಿಂತುಕ ಅನಿ ನವೋ ವಿಚಾರ ಶಿಕ್ಷಾಕ ಅವಕಾಶ ಕೋರಂದಿವ್ಕ ಮಳಾರಿ ಅಶೇ ಕಾಣಿ ಪಾವನ ಬದಲಾಗ್ತಂತೂ ಗೂಂಡ್ ಚಿಂತಪಾಚೆ ವಿಷಯ ವಸ್ತು ಮೌಲ್ಯಾಧಾರಿತ ಸಂದೇಶ ಅನಿ ಜೀವನಾಕ ಸೀದಾ ಸ್ಪರ್ಶ ಕರ್ತಸಲೆ ಅನುಭವ ತಂತು ಮೇಳ್ಕ ಮುಖವಲಯ ಮಳಾರಿ ವಿಜ್ಞಾನ ಅನಿ ತಂತ್ರಜ್ಞಾನ ಧಾರಿತ ಕಥಾ ವಸ್ತು ಅತಮಿ ಜೀವನ ಕಡಚಿ ಕಷ್ಟ ಮಳಾರಿ ಅಮ್ಗಿಲ್ ಒಟ್ಟು ಅಷ್ಟೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೊಬೋಟಿಕ್ ಸೈನ್ಸ್ ಅಂತರಿಕ್ಷ ಸಂಶೋಧನ ಜೀವಶಾಸ್ತ್ರಾಚ ಆವಿಷ್ಕಾರ ಪರಿಸರ ಸಂರಕ್ಷಣೆ ಯಾ ಸಕಡಾಂತೂ ಅಮ್ಕ ಉತ್ಸಾಹ ಸುಖ ತಸ್ ಜಾವನು ಕೊಂಕಣಿ ಚರಡುವಾಲೆ ಅವರ ಬುರ್ಗ್ಯಾಲ್ ಸಾಹಿತ್ಯಾಚೆ ಏಕ ನವೇ ಜ್ಞಾನಲೋಕ ಆರಂಭ ಕರ್ಕ ಜಲ ಅನಿ ಹ್ಯಾ ಸಕ್ಕಡ ವಿಷಯ ತಂತೂ ಅಸುಕ ಜಲ ಯಾ ಸಕ್ಕಡ ಅಮಿ ಉಲ್ಲೇತನ ಬರೇ ವಿಜ್ಞಾನ ತಂತ್ರಜ್ಞಾನ ಅನಿ ಸಕ್ಕಡ ಸಂಕ್ತನ ಅಮ್ಮಿ ಅಪಾಸ ಅಮ್ಗಿಲೆ ಮೂಲ ಜಲ ತಸಲೆ ಲೋಕವೇದ ಅನಿ ಪರಂಪರಾ ವಿಸರ್ಚಕ್ ನಜ್ಜ ಕೊಂಕಣಿ ಭಾಷೆಂತ ಅಷ್ಟೇ ಲೋಕವೇದ ಕಾಣಿಯೋ ಅಮ್ಗಿಲೆ ಪರಬ ಅಮ್ಗಿಲ್ ಫೆಸ್ತ ಅಮ್ಗಿಲೆ ಕಾರ್ವಿ ಲೋಕಸ್ಲೇ ಅದಂಗಿಲೆ ಸಮುದ್ರ ಜೀವನ ಅಶಾಪುರೋ ಜವೋ ಕಂಚೇಕ ಸಮುದಾಯಾಚೆ ಸಮಗ್ರ ಕೊಂಕಣಿ ಸಮುದಾಯಾಚೆ ಸ್ಥಳೀಯ ವೃತ್ತಿ ಅಶಾಪುರೋ ಕೌಟುಂಬಿಕ ಸಂಪ್ರದಾಯ ಅಶಾಪುರೋ ಯಾ ಸಕ್ಕಡ ಸಾಹಿತ್ಯ ಅಂತೂ ನವೇ ರೀತಿ ನೌಕಜಲ ಹ್ಯಾ ಪರಂಪರಾ ನವ ಪೀಳಿಗೀಕ ಪಾವಕಜಲ ಪೊರ್ನಿ ಕಾಣಿ ಪುನರ್ರಚನ್ ಕರ್ಕ ಪಡ್ಲ ನವೀ ಭಾಸ ನವೀ ಶೈಲಿ ಅನಿ ನವೇ ಉಪಕರಣಾಚೆ ಸಹಕಾರನ ಯಾ ಮುಖಾರಿ ಮಂಡೋಕ ಪಡ್ಲ ಮುಖಾರಿ ದೃಶ್ಯ ಮಾಧ್ಯಮ ಅಂತೂ ಚರಡುವಂಗೆ.

0: ವಜ್ಜುಜ್ ಒಂಟೆ ಅಂತ ಪ್ರಭಾವ್ ಕರ್ಚೆ ಚಿತ್ರ ಪುಸ್ತಕ, ಕಾಮಿಕ್ ಕಾಣಿಯೋ, ಗ್ರಾಫಿಕ್ಸ್ ನವಲಿಕಾ, ಆನಿಮೇಟೆಡ್ ರೂಪಾಂತರ ಅಥವಾ ಸುರ್ವೇಕ್ ತುಮ್ಗೆಲ್ಲ ಆಗಿ ನಿಮ್ಗಿಲ್ಲ ತುಮ್ ಕಿಡ್ಲಿ ನಾಕ್ ವಿಕ್ರಮ್ ಬೇತಾಳಲ್ಲಿ ಕಾಣಿ ಗೊತ್ತ ಸರ್, ದೋನ್ ತೀನ್ ಮೇಳ ಅವ್ ಸುರೇ ನಿಮ್ಗಿಲ್ಲ ನರೂಟೊ ಕಿಡ್ಲಿ ಏನಾಗ ಗೊತ್ತ ಸರ್, ಎಸ್ ಮೆಜಾರಿಟಿ ನರೋಟೊ ಕಂಚೋ ಒರಿಜಿನ್ ಆಫ್ ಜಪಾನ್ ಜಪಾನ್ ಆಚೆ ನರೋಟೋಲ್ ಕಾಣಿ ಮಂಗಳೂರು ಚೆ ಶಕ್ತಿನಗರ ಅಂತ ಬೇಸಿಲ್ ಚರಡುವಂಗ ಗೊತ್ತ ಸರ್. ಆ ಕಾರಣ ಕಸಲ ಪೂಡೆ ಚರಡುವಂಕ ಅಮ್ಕ ಅಮ್ಮಿ ಸಾನಸ್ತನ ಅಮ್ಕ ಚಂದಮಾಮ ಅಸಲ್ ಕಾಣಿ ಪುಸ್ತಕ ಶಿಲ ಮಾಗಿರ್ ಮುಖಾರ್ಸೂನು ಕಾರ್ಟೂನ್ ನೆಟ್ವರ್ಕ್ ಇಲ್ಲ ಅತ್ತ ಆನಿಮಿ ಜಲ ಅನಿ ತುಮ್ಮಿ ಅತ್ ಕಸ ಮಳ್ಳಿಪಳೆ ಅವತ ನಾಪುರೈ ತ ಪೂರೈ ಆನಿಮಿ ಮುಖಾಂತರ ತುಮ್ಕ ರೀಚ್ ಜಲ ಕಿಟ್ಲಿಗಿ ದೂರ ದೂರ ಅಷ್ಟೇ ಸಲ ಜಪಾನ್ ಚೈನಾಚೆ ಪ್ರಮುಖ ವ್ಯಕ್ತಿತ್ವಾಚೆ ಕಾಣಿಯೋ ತುಮ್ಕ ಲಗ್ಗಿ ಜಲ ಚಲ ಅಮ್ಗಿಲೇಚಿ ಸಂಪ್ರದಾಯಾಚೆ ಅಮ್ಗಿಲೇಚಿ ಮಲ್ಗಡಲೆ ಅಮ್ಗಿಲೇ ಸಂಸ್ಕೃತಿಚೆ ಕಾಣಿಯೋ ಅಮ್ಮಿ ಆಜಿ ಕಸಲಕ ಆನಿಮಿ ಮುಖಾಂತರ ದಿವಚಾಕ್ ನಜ್ಜ ಅಸಲ್ ಪ್ರಶ್ನೆ ಅಮ್ಗಿಲ್ ಮುಖಾರಸ್ ಯಾ ಚರಡುವಾನ್ ವಾಜು ಕಜಲ್ ಸಾಹಿತ್ಯ ಯಾ ಮಾತ್ರ ಜವಾಬ್ದಾರಿ ತುಮ್ಕುನ ತುಮ್ಮಿ ಬರೋತ್ತಸಲ್ ಜವಾಬ್ದಾರಿ ಅಸ ಭವಿಷ್ಯ ಅಂತೂ ಅವಶ್ಯಕತ ಅಷ್ಟೇ ತುಮ್ಮಿ ಬರಳೆಲೆ ಸಾಹಿತ್ಯ ಚರಡುವಂಕ ತಂಗಿಲೆ ಅಭಿಪ್ರಾಯ ಮಂಡನ್ ಖರ್ಚಾಕ ತಾಕತ್ ಅಸ ಆ ತುಮ್ ಕಸ ಮನಾದಿಸ್ತಾ ತ್ಯಾ ತುಮ್ಮಿ ಆರಾಮೇರ್ ಬರೋವಿತ ತಂಗಿಲೆ ಅನುಭವ ವರ್ಣನ್ ಖರ್ಚಿ ಶಕ್ತಿ ಅಸ ತಂಕ ಸೂಕ್ತ ವೇದಿಕ್ ಮಳಾರಿ ಅಸಲೆ ಸಮ್ಮೇಳನ ಚಲ್ತಾ ಗೆಲ್ಲಾರಿ ನವೇ ಕಥನಾಧಾರ ಖಂಡಿತ್ಯಾವನು ನಿರ್ಮಾಣ ಜತ ಶಾಲೆಂತೂ ಆಲ್ರೆಡಿ ಸರಾನ್ ಸಂಗ್ಲೆ ತುಮ್ಗೆಲೆ ನೋಟಿಸ್ ಬೋರ್ಡ್ ಅಸ ಶಾಲೆಂತ ಪತ್ರಿಕಾ ಸ ತುಮ್ಗೆಲ್ ಫಿಗರ್ ಜೆಂತೂ ಈ ಪತ್ರಿಕಾ ಸ ಆನ್ವಲ್ ಬುಕ್ಸ್ ಅಸ ಅಂತೂ ಸಕ್ಕಡ ಸಕ್ರಿಯ ಜಾವನ್ ತುಮ್ಮಿ ಬರೋಚಾಕ್ ಪ್ರಯತ್ನ ಕರೆಯಂಚಿ ಅನಿ ತುಮ್ಕ ಅಮ್ಮಿ ಯಾ ಪ್ರಾಯ ಅಮ್ಮಿ ಕಸ ಐಕತಾಗಿ ಚಾಟ್ ಜಿ ಪಿ ಟಿ ಗೊತ್ತಸ್ನವ ಚಾಟ್ ಜಿ ಪಿ ಟಿ ಡೀಪ್ ಸೀಕ್ ರೈಟ್ ಜಮ್ನಾಯ್ ಸೊ ಯಾ ಪೂರ ತುಮ್ಗೆಲ್ ಜನರೇಷನ್ ಆಚೆ ಸೊ ಸಕಾಣಿ ಇಟ್ಲೆ ಸಂಗ್ಲೆ ಕಸ ಕಸ ನವೆತ್ತ ತ ಜೂಟು ಬ್ಯೂ ನುಕಾಂಚಿ ಸಂಗ್ತಾಂಚಿ ಏಪ್ರ ನವೆ ನಕ್ಕ ನಕ್ಕ ನಕ್ಕ ಮುಣು ಬಟ್ ತುಮ್ಕ ಮುಖರ್ಸುನು ಭವಿಷ್ಯಕ ತ್ಯಾಂಚಿ ಅಶ್ಯ ಸಾಹಿತ್ಯ ಮಳಾರಿ ಬರೇ ಕಾಣಿನೈ ಕವಿತ್ ನೈ ಅವರ ಕಾದಂಬರಿ ಅವ್ರ ನವಲಿಕನೈ ತ ಸಮಾಜಿಕ ಜಾಗೃತಿ ಅನಿ ಮೌಲ್ಯ ಒಡ್ಡೋಚೆ ಉಪಕರಣೆ ಜಾವನ ಸ ಅಮಿ ಕಸ ಸಾಹಿತ್ಯ ಆಜಿ ವಜ್ಜುಕ ಅವ್ರ ಕಸ ಸಾಹಿತ್ಯ ನಿರ್ಮಾಣ ಕರ್ಕ ಮಳಾರಿ ತಂತು ಅಮ್ಗಿಲೆ ಸಮಾಜಿಕ ಜಾಗೃತಿ ಅಥವಾ ಸಂಗ್ಲೆ ಯಾ ಸಕ್ಕಡ ಟೆಕ್ನಾಲಜಿಕಲ್ ನವನವೇ ವಿಷಯ ಇತ್ತಾಸ ತಂತ್ರಜ್ಞಾನ ನವನವೇ ಕಾಣಿಯೋ ನವನವೇ ಪಾತ್ರ ಕಿಟ್ಲಿಗಿ ದೂರಶೀಲ್ ಜಪಾನಾಚೆ ಚೈನಾಚೆ ವ್ಯಕ್ತಿ ಅಮ್ಕ ಆದರ್ಶ ಜತನ ಅಜ್ಜಿ ಉಟುಚಿ ಅಮ್ಗಿಲೆ ಸ್ನೇಹ ಸಂಬಂಧ ಅವರ ಸ್ಪರ್ಧಾತ್ಮಕತ ತಸೆ ಆನ್ಲೈನ್ ಸುರಕ್ಷತ ಮಳಾರೆ ಅಮ್ಮ ಚೇಡ್ ಚೇಡ್ ಯೂಸ್ ಕರ್ಚೆ ಮೊಬೈಲ್ ವೈ ಮೊಬೈಲ್ ಆಗ ಸಂಬಂಧ ಪಾವನು ಆಜಿ ಕಿಟ್ಲಿಗಿ ಸೈಬರ್ ಕ್ರೈಮ್ಸ್ ಚೇಡ್ ಎತ್ತಾಸ ತ್ಯಾದಕ್ಕೂ ನಮ್ಮ ಕಿಶಿ ವಾಪರ್ಕ ಕಿಟ್ಲಿ ವಾಪರ್ಕ ಮಳಲ್ ಪರಿಜ್ಞಾನ ತುಮ್ ಕಸುಕ ತ್ಯಾ ತುಮ್ ಖಂಡಿತಸ ಕಸಲ ಮಳಾರ ತುಮ್ಮಿ ಅಟ್ಟಾಚೆ ನೋವಾಚನಿ ದಂಚೆ ಏಕ ಪರಿಪೂರ್ಣತಾ ಅವ್ರ ಪರಿಪಕ್ವ ಜಲಲ್ ತಸಲೆ ಪ್ರಾಯ ಆಕೆಯ ಖರ್ಚಿ ಪೂಡೆ ಚರಡುವಂಗಿಲ್ ಸಾಹಿತ್ಯಾಚೆ ಅತ್ಯಂತ ಪ್ರಮುಖ ಅಂಶ ಮಳಾರಿ ಭಾಷೆಚೆ ಸಂರಕ್ಷಣಾ ಚರಡುವಾ ತುಮ್ಮಿ ಆಜಿಯ ಭಾಸ ಉಲೈಲ್ ಜಲಾರಿ ಆಜಿಯ ಭಾಸ ವರೈಲ್ ಜಲಾರಿ ಅವ್ರ ಭಾಸ ಬರೈಲ್ ಜಲಾರಿ ಮುಖರ್ಸು ನಮ್ಕ 2047 ಅವ್ರ ಅಮ್ಮಿ ಕಸ ವಿಕಸಿತ ಭಾರತ ಮಂಟಾಗಿ ಮಣ ಭಾರತ ಕೆದನ ಶಂಬರ್ ವರ್ಷ ಜತಗಿ ಕೊಂಕಣಿ ಕಸಲೇ ಬೈ ಅಸನ ಕಸಲ ಮಳಾರಿ ಆ ಅಸಲ್ ಕಾರ್ಯಕ್ರಮ ಮುಂಗ್ ಜತ್ತಾಸ ತಂಕ ಸರಳ ಸುಲಭ ಅನಿ ಹಾಸ್ಯ ಭರಿತ ಸಂಭಾಷಣಾ ಶೈಲಿಚೋ ಕಾಣಿ ಮೇಳ್ಕ ಸ್ಥಳೀಯ ಭಾಷೆಂತುಲೆ ಆಜಮಿ ಕುಂಕಣಿ ಸಂಸಾರ ಮಂಟನ ತಂತು ಸುಮಾರು ಬೋಲಿಯಸ ಸುಮಾರು ಸಂಪ್ರದಾಯಸ ಸುಮಾರು ಸಂಸ್ಕೃತಿಯಸ ಯಾ ಸಕ್ಕಡ ಅಮ್ಮಿ ಸಂಜುನ್ ಗೆವ್ಕ ಹಂಗ ಪಳೆಲಾರಿ ಕುಂಕಣಿ ಚರಡುವಂಗಲೆ ಪುಡಾರಾಚೆ ಪರಂಪರ ನವೀನತಾಚೆ ಸಂಧಿ ಕಾಳ್ಹೋ ಏಕ್ ದಿಕಾನ ಪೊರ್ನಿ ಕಾಣ್ಯಸ ಕವಿತಾಸ ಅನೇಕ ದಿಕಾನ ನವೇ ಕಲ್ಪನೆಚೆ ಪಾಕ ಆಸಾತ ಯಾ ದೋನ್ ಮೇಳನು ಚರಡುವಂಕ ಸಮಗ್ರ ಉಜ್ವಾಡ ದಿವಚೆ ಸಾಹಿತ್ಯ ಉದೇವ್ಕ ಕೊಂಕಣಿ ಭಾಷೆಚೆ ಸಮೃದ್ಧ ಸಾಂಸ್ಕೃತಿಕ ಮಿತಿ ಅನಿ ತಂತ್ರಜ್ಞಾನಾಚೆ ನವೇ ಅವಕಾಶಾಚೆ ಮದೆಂತುಲೆ ಸಂಯೋಜನ ಚರಡುವಂಕ ಭವಿಷ್ಯ ಹೋಡವಾಟ ನಿರ್ಮಾಣ ಖರ್ಚಾಕ ಸಾಧ್ಯ ಸ ಚರಡುವಂಕ ಕೊಂಕಣಿ ಭಾಷೆಂತೂ ಸಮೃದ್ಧ ಆಧುನಿಕ ಮೌಲ್ಯಪೂರ್ಣ ಸಾಹಿತ್ಯ ಮೇಳಾರಿ ತನಿ ಫಕ್ತ ಸಾಹಿತ್ಯ ವಾಜ್ಪಿ ಲೋಕ ಮಾತ್ರನೇ ತನ್ನಿ ಪೈಚೆ ಕೊಂಕಣಿ ಸಾಂಸ್ಕೃತಿಚೆ ಜವಾಬ್ದಾರಿ ಗೆತ್ತಿಲೆ ಪೀಳಿಗೆ ಜತಾಂಚಿ ಮಗ ಭಾರಿ ಸಂತೋಷ ಕಸ ಜಲ ಮಾಡಿ ಆಜಿಯ ವೇದಿಕೆ ರೀಚಿ ತೀನಿ ಈ ಬುಕ್ ಉಕ್ತಾವಂಜಲೆ ಒಟ್ಟು ತನ್ನ ಸಂಗಿಲ್ಲ ಸಂಖ್ಯೆ ಪ್ರಕಾರ 15 ಪುಸ್ತಕ ಅಶಿ ಕೊಂಕಣಿ ಮಸ್ತ್ ಪುಸ್ತಕ ಸ ಅಸಲೆ ಅಕಾಡೆಮಿ ಅವರ ಕವಿತಾ ಟ್ರಸ್ಟ್ ಸಲ ಅವರ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅರ್ಥಾಚಿ ಕಾಳೆ ಬಂಗಾರ ಮಳಲೇಖ ಕಾದಂಬರಿ ಸಮೇತ ಹಳ್ಳ ಸೊ ಅವ ಸುರೇಕಳಲ್ಲಿ ನಾವ ಆಜಿ ತುಮ್ಮಿ ಕಸ ಸಂಗ್ಲಾಗಿ ಅನೇಕ ಏಕ ವರ್ಷಾನ ದೋನ್ ವರ್ಷಾನ್ ಮಂಟನ ಜಪಾನ ಚೈನಾ ಸೋಣು ಅಮ್ಗಿಲೇ ಜಲಲೆ ಆನಿಮಿ ಮುಖಾಂತರ ತುಮ್ಕತ ಪಾವುಕ ಅನಿ ಅವ ಹಾವನೆ ಅನಿ ಮುಖರ್ ಕೊನೆ ತುಮ್ಕ ನಿಮ್ಗಿಲಾರಿ ತುಮ್ಮಿ ನರುಟೋ ಬದಲಾಕ ಒಂಗಾಶಿಲೆ ಪರ್ನಿ ಕಾಣಿಚೆ ಅವರ ಕಾವ್ಯಾಂತುಲೆ ಕಥಾ ವಸ್ತುಚೆ ಮಂಟನ ತುಮ್ಮಿ ಹಾತು ಬಾರ್ಕ ಅಸಲ್ ಜತ್ತಲೆ ಮಳಲ್ ತಸಲೆ ಖಂಡಿತ ಮಕ್ಕಸ ಅವಕಾಶ ದಿಲ್ಲದ ಸಲ ಮಿಟ್ಟಾಕಣ ಅಕಾಡೆಮಿ ತಶಿಚಿ ಮಾಂಡಸಬಾಣ ತಶಿ ಸಂಚಾಲಕ ಅಂಕ ಸಕಡಾಂಕಿ ನಮಸ್ಕಾರ ಕರ್ತಾಚಿ ಆಮೇಲೆ ದೋನ್ ಉತ್ತರ ಸಂಪಾಯಿತ ದೇವಬರಂಕರು
1: ದೇವಬರಂಕರು ಸರ್ ವೆಂಕಟೇಶ್ ಸರ್ ತೋ ಯೂನಿವರ್ಸಿಟಿ ಕಾಲೇಜಿಂತ ಲೆಕ್ಚರರ್ ಅವನ ಸರ್ ಫೆಲ್ಸಿ ಬಾಯ್ ಓಕೆ ತಣಿ ಬಾಪುರ್ ಬಾಯ್ ರೀತಿ ಸಂಗ್ಲೆ ಆಜ್ ವಿತುರಿ ಬಾಬಾನ್ ವಾ ರೋನಿ ಬಾಬಾನ್ ತುಮ್ಚೆ ಲಗಿ ಸಂಗ್ಲಾ ಹಂಗ ಏತ ಅಸ್ತಾನ ತುಮ್ಗೆ ಕಾಲೆ ಆಡು ಸಂಗ್ಲಾ ಗೋಳಿ ಬಜೆ ಕಾಲೆ ಪಿಝಾ ಕೆ ಎಫ್ ಸಿ ದಾ ಕೊಂಗಣಿ ಸೊಬ್ದು ನಿಂಗಿ ದಾ ಸೊಬ್ದು ಮುನ್ನಾಗತ್ ದಾ ಕೊಂಗಣಿ ಸೊಬ್ದು ಅತ ಆಮ್ಚೆ ತೋಣಾಂದಾಸೆ ಕೊಂಗಣಿ ಉಲೇಲ್ಯಾರ ತೋಣಾಂದಾಸು ಏಕ್ ಸೊಬ್ದು ಕೊನ್ಸೋ ತುಮಿ ಸರ್ವಿಸ್ ದಿಲೆ ಔಟ್ ಗೆಲೋ ತದಲ್ಲ ಉರ್ಲೆ ತ್ಯಾ ಸರ್ವಿಸ್ ದಿಲ್ಲ ಕಾಲೆ ಮಂಡತ್ ತುಮಿ ಕ್ರಿಕೆಟ್ ಕೇಳೋಂಗೆಲ್ಯಾತ್ ನೆಕ್ಸ್ಟ್ ಓಸೋನು ತುಮ್ಚೆ ಲಗಿ ಸಗ್ಳು ಹಾರು ಬಾರಾಸ ಏಕತ್ ಬಲಾಂದ ಔಟ್ ದಲ್ಲ ತದಲ್ಲ ಕಾಲೆ ಮಂಡತ್ ಉರ್ಲೆ ಟೀಮ್ ಮೇಟ್ ತುಮ್ಗ ಆಮ್ಚೆ ತೋಣಾಂದಾಸೆ ಏಕಸ್ ಫೆಲ್ಸಿ ಬೈ ಜಕಾಣಿ ಎಂತ ಇಲ್ಲ ದೋನ್ ಬಿಟ್ಟಿ ಆಯ್ಲೆ ಅಜ್ಜಿ ಏ ಕಾಲೆಂದಲೆ ಅಜ್ಜಿ ಏ ಕಾಲಂಗೆಲ್ಲ ಪಾಸ್ಕೂನ್ ಮಾರ್ಲೆ ನಂಗೆ ದೋಗ ಅಜ್ಜಿ ಹಂಗೆ ಕಾಡ್ಲೆ ಓಕೆ ಆತ ಮುಖರಸ ವಿತೋರಿ ಬಾಬ್ ವಿತೋರಿ ಬಾಬ್ ಸರ್ಲಾರ ಕಾಲೆ ವಿತೋರಿ ಬಾಬ್ ಮಂಡಾವಂಗಾಮಿ ಕಾಲೆ ಮಂಡಾವ್ ತೋ ಮಾರೋಂಗೆ ತಮ್ಮಕ್ಕ ಅವನ್ ತು ಮೇಲೋ ಆತ ಅವ ಆಲ್ವಿನ್ ಮೇಲೆ ಒಬ್ಬರಂದ ಆಲ್ವಿನ್ ಹಂಗೆ ಮೋಡೆ ಮೋಡೆ ಮುಳ್ಳ ಎಕ್ ಸೊಬ್ದು ಬಳೆ ಮೋಡೆ ಮುಳ್ಳ ಸೊಬ್ದು ಇಟ್ ಮೇ ಬಿ ನೌನ್ ಇಟ್ ಮೇ ಬಿ ಎಜೆಕ್ಟಿವ್ ಕೊಹ್ಲಿ ಸೆಂಚುರಿ ಮರ್ಲಿ ಮೋಡೆ ಸಾಹೇಬ ಕಾಲೆ ಕೆಳ್ಳೋ ಎಕ್ಕತ್ ಬಾಲ ಔಟ್ ಅದಲೋ ಮೋಡೆ ಸಾಹೇಬ ಲಗಾಡ್ ಕಡ್ಲೆ ಸೊ ಏಕ್ ವರ್ಡ್ ದುಸರ ದುಸರ ಸಂಗತಿನ ದುಸರ ದುಸರ ವಿಷಯ ಇರು ತುಮಿ ಗಲಿಯತ್ ಆಜ್ ಆಮೆ ಸಂಗ್ಲ ತುಮ್ಕ ನಾ ಖುಷಿಯನ್ನು ಯೋಂಗ್ ಬರೋ ತುಮಿ ಸಂಜೆ ವ್ಯತಸ್ತನ ಖುಷಿಯೇನು ಹೊಸಜೆ ಹಂಗ ಸರ್ ಗಿಮ್ಮಿ ಶಿಬಿರ ಜತಾತ್ ನಾ ಖುಷಿಯನ್ನು ಎತ್ತಾದ ಬುರ್ಗಿ ಮಗ್ರ ವ್ಯತಸ್ತನ ಖುಷಿಯೇನು ವ್ಯತಾತ್ ತುಮಿ ಶೈನ್ ಜಾಯ್ಜೆ ತುಮ್ಚೆ ತುಮ್ಚೆ ಇಸ್ಕಲ್ಲನಿ ತುಮ್ಚೆ ತುಮ್ಚೆ ವಾಡ್ಯಾನ್ ತುಮ್ಚೆ ತುಮ್ಚೆ ಫ್ರಿಗಜನಿ ಅದು ವೆಂಕಟೇಶ್ ಸರ್ ಅನ್ಮಳೆ ಜಪಾನ್ಸ್ ನರೋಟು ಹಂಗ ಸರ್ ಏತ ಆಮ್ಚೆ ಮ್ಯಾನ್ ಪಳೆ ಮ್ಯಾನ್ ತುಮ್ಕ ಸೂಪರ್ ಮ್ಯಾನ್ ಗೊತ್ತಾಗಿ ಹಾ ಸೂಪರ್ ಮ್ಯಾನ್ ಚ ಸ್ಪೆಷಾಲಿಟಿ ಕಾಲೆ ಆ ಫ್ಲೈಯಿಂಗ್ ತುಮಿ ಅಬ್ಸರ್ವ್ ಕರು ತುಮಿ ವಾಚ್ ಮಾತ್ಕೆಲ್ಲೆ ತಾನೇ ಪ್ಯಾಂಟ್ ಗಲ್ಲೆ ಅಪ್ರಾ ಚಡ್ಡಿ ಕಲ್ಚಿ ತುಮಿ ಚಡ್ಡಿ ಗಲ್ಲೆ ಅಪ್ರಾ ಪ್ಯಾಂಟ್ ಕಲ್ಚಿ ಸುಮ್ಮನೆ ಸೂಪರ್ ಮ್ಯಾನ್ ತುಮ್ಗೆ ಗೊತ್ತಾ ಸ್ಪೈಡರ್ ಮ್ಯಾನ್ ಗೊತ್ತಾಮು ಆ ಫ್ಯಾಂಟಮ್ ಗೊತ್ತಾಮು ಹೀ ಮ್ಯಾನ್ ಗೊತ್ತಾಮು ಹನುಮಾನ್ ಗೊತ್ತಾಗಿ ಆಮ್ಚೆ ಆಮ್ಚೆ ಬಾಳು ಬಣ್ಣಚೆ ಹನುಮಾನ್ ವೆಂಕಟೇಶ್ ಸರ್ ಆಮಿ ಬರ ಪಾರ್ಲೇಜಿ ಕಾವನ್ ಜೋ ಒಯ್ರ ಇಲ್ಲ ಈ ಬುರ್ಗಿ ಜಲ್ಮತನಾನ್ಸ್ ಫೈ ಜಿ ಓಕೆ ಪದ್ರ ಬಂದು ತುಮ್ಗೆ ಮಳೆ ಜೆನ್ಜಿ ಮುನ್ ಜೆನ್ಜಿ ನೀ ತುಮಿ ತುಮಿ ಕಂಚೆ ಜನರೇಷನ್ ಗೊತ್ತಾಯ್ ತುಮ್ಗ ಆ ಎಕ್ಲ ಅನ್ಕೊಂಡೆ ಸಂಗ್ಲೆ ಕಂಚಿ ಜನರೇಷನ್ ಆಲ್ಫಾ 2020 ಉಪರ ಅಂತಲೇ 2015 ಉಪರ ಅಂತಲೇ ಆಲ್ಫಾ ಆಲ್ಫಾ ಜನರೇಷನ್ಸ್ ತುಮಿ ಗರ ಕೊಂಗಣಿ ಪತ್ರ ಏತಾತ್ ಪಿನ್ನು ತುಮಿ ಕಡ ಪಿನ್ನು ತುಮಿ ಕಡ ಮೊಬೈಲ್ ಹಾಕ್ ಲಾಕ್ ಅಚೆ ಪಿನ್ ಗೊತ್ತಾಗಿನ ಮಮ್ಮಚೆ ಪಿನ್ ಗೊತ್ತಾಗಿನ ತುಮ್ಗ ಕಂಚೆ ಕಂಚೆ ಹೈಡ್ ಕರ್ಜೆ ಗೊತ್ತಾಗಿನ ಕಂಚೆ ಸೈಟಿಗೆ ವಸ್ತು ಕಾಲನೆ ಪೊಳೆ ಜಮ್ನ ಗೊತ್ತಾಗಿನ ಕಂಚಿ ವಿಷಯ ದುಸ್ರಂಗ್ ಫೋರ್ವರ್ಡ್ ಕರ್ ಜಮ್ನ ಗೊತ್ತಾಗಿನ ಕಂಚಿ ಡಿಲೀಟ್ ಕರ್ ಜಮ್ನ ಗೊತ್ತಾಗಿನ ಡಿಲೀಟ್ ಹಿಸ್ಟ್ರಿ ಗೊತ್ತಾಗಿನ ಬೂಕ್ ಕಾಣ್ಗೆಲ್ಯಾರು ಮೊಬೈಲ್ ಹಾಕ ಕೊನೆ ಚಾರ್ಜ್ ಕರ್ಜೆ ಮುನ್ನ ಮೊಬೈಲ್ ಚಾರ್ಜ್ ಕರ್ಜೆ ಮುನ್ನ ತೇ ರೀಚಾರ್ಜ್ ಕರ್ಜೆ ಮುನ್ನ ಮೊಬೈಲ್ ಬೈರು ಪಡ್ಲೆ ಮಣ್ಣು ಕಾಯಿ ಟೆನ್ಷನ್ ಏ ಸಗ್ಳೆ ಬೂಕ್ ಕಾಣ್ಗೆಲ್ಯಾರನ್ನ ಬೂಕ್ ತುಮಿ ನಿತ್ತನ ಓರಿಯತ್ ಕಕ್ಸಾಕಿ ಓರಿಯತ್ ಮೋಸ್ಟ್ ಆಫ್ ಯು ವಾಚ್ ದ ಮೊಬೈಲ್ ಎಟ್ ವಾಶ್ರೂಮ್ ರೈಟ್ ನೋ ಮಳೆ ಒಯ್ಲ ಅಂದ ದೇವ್ ಬಳೆತ ಸ್ವಾಮಿನ ಒಯ್ಲ ಅಂದ ದೇವ್ ಬಳೆತ ಬೂಕ್ ವರ್ನೋ ಸಹ ಬೂಕ್ ಕೈ ವರ್ನೋ ಸಹ ಶಾರ್ಟ್ ನೋಟ್ ಕರ ದೋಸ್ ಯು ಆರ್ ಇನ್ ಟೆಂತ್ ಏನಿ ಯು ಆಲ್ ಆರ್ ಫೇಸಿಂಗ್ ದ ಪಬ್ಲಿಕ್ ಎಕ್ಸಾಮ್ 4 ಮಾರ್ಕ್ ಚಿ ಕ್ವಶನ್ ಆಸಾತ್ ಲಂಬ ಸ್ಕ್ರಿಪ್ಟ್ ಬರೆಜ ಬಟ್ಟ ತುಮ್ಗ ಸೊ ಟ್ರೈ ಟು ರೈಟ್ ಲಾಂಗ್ ಆನ್ಸರ್ಸ್ ಲಾಂಗ್ ಆನ್ಸರ್ ಕೋಣ್ ಬರೆದ ಬಳೆ ತು ಪ್ರೊಲಾಂಗ್ ಶೈನ್ ಜತ ಫೆಲ್ಸಿ ಬಾಯ್ ಅನ್ಮಳೆ ಕಣ್ಯೋ ಐಕತ್ ಅಸ್ತನ ಏಕ್ ಜೋಗ್ರಫಿ ಕ್ಲಾಸ್ ದೋಂಗೂರ್ ಮುಳರ್ ಕಾಲೆ ಪರ್ವತ್ ಮುಳರ್ ಕಾಲೆ ಕಣ್ ಮುಳರ್ ಕಾಲೆ ರಾಣ್ ಮುಳರ್ ಕಾಲೆ ಎ ಸಗ್ಳೆ ಏತ ಸೊ ಅಮ್ಗ ತೆಗಾಂಕಿ ಹಂಗ ಸರ್ ಅವಕಾಸ್ತಿಲ್ಲ ತುಮ್ಚಲಾಗಿ ಮೆಳ್ಚೇಸಿ ಏಕ್ ವೃತ್ತಿ ಖುಷಿ ಒಡಲ್ ವೇಳ್ದಲ್ಲೋ ಅಥ ವೇಳ್ ಊರೋಂಕ ಪ್ರಯತ್ನ ಕರ್ತ ಸೊ ಬಿ ದ ಬಿಂದಾಸ್ ಗೈಸ್ ಕಾಲೇಂಕರ ಖುಷೇನ್ಕರ ಕಂಚೆ ನೋವು ಏತ ಬಳೆ ಕಾಣ್ಗೆ ವಾಪರ ಕೋಣ್ ಕಾಲೇಮಣಿ ಕಾಲೇಂಕರ ಪೂರ್ಣ ಏಕ ಪರಿಧಿ ಬಿತ್ತರ ರವ ಅನಿ ಉಡ ಅಸ್ತೋರ ಆಮಿ ಮಾನ್ಸೋಬಣ ಚಿಬುರ್ಗಿ ಆಮಿ ಕೋಣ ಚಿಬುರ್ಗಿ ಮಾನ್ಸೋಬಣ ಚಿಬುರ್ಗಿ ಕಿತೇಂಕರ ಪೂಣು ತುಮಿ ಏಕ್ ನತ್ಲ ಏಕ್ ದಿಸ್ ಯಾ ವೇದಿ ಚೇರ್ ಯಾ ಹೊಲಂತಸ್ಲ ವೇದಿ ಚೇರ್ ವಾ ಉಕ್ತೆ ವೇದಿ ಚೇರ್ ತುಮಿ ಖಂಡಿತೇಜೆ ಏಕ್ ದಿಸ್ ತುಮ್ಚೆ ಫೋಟೋ ಮಕ ಫ್ಲೆಕ್ಸರ್ ಪೊಳೈಜೆ ತುಮಿ ಶೈನ್ಸ್ ಅಲ್ಲೇ ಪೊಳೈಜೆ ತುಮಿ ತುಮ್ಚೆ ಇಸ್ಕಲಾನ್ ತುಮ್ಚೆ ಕ್ಲಾಸ್ ಇಂತ ತುಮ್ಚೆ ವಾಡೆ ಅಂತ ತುಮ್ಚೆ ಫೆರ್ಗೆಜೆ ಅಂತ ಊರ್ಲೆ ಬುರ್ಗೆ ಅಂಚಾಕಿ ಓಯರಿಜೆ ಕಿದೆ ಮಂಟತ್ ಆರ್ ಯು ವಿತ್ ಮೀ ಎಸ್ ತುಮ್ಕ ಸುಮೇಸ್ತಾಂಗ್ ದೇವಬರ್ಗುರು ಅಮ್ಗ ತೆಗಾಂಕಿ ಅವಕಾಶ ಕರಂದಿಲ್ಲ ಮಾನ್ಸುಬಣಾಕ್ ಮೀಟಕರ್ಣ ಅಕಾಡೆಮಿ ಅನೇ ವಿಶೇಷ ರೀತಿಯ ಸಗ್ಳಿ ತಕ್ಲಿ ಆಟವನು ವೈತರು ಬಾಬಾನ್ ಮತರ ಜೋನ್ಸ ಕೊಸಗುತ್ತೆ ಅದ್ಲಿ ಪರ ಕಾರ್ಯಕ್ರಮ ಅನಿ ಚಾರ್ ಕೆ ಸೂರ್ಲೆ ಆತ ತೇ ಜತಲೆ ತನ್ನ ಮಸ್ತ್ ತಕ್ಲಿ ಆಟ ಇಲ್ಲ ವಿಶೇಷ ಆಭಾರ ಮಂತ ವೈತರು ಬಾಬ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ದೇವು ಬರೆಂಕರು
2: भोवापूर बायन सद सांबाळल्या आणि प्रबंध मंडन केल्या वेदी वयल्या सैऱ्यांक आणि कार्याल भाग घेतल्या सर भुरग्यांक परबी पटयता.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: часа.
1: Игорь Адамов.

This is Nakash Aziz, and you're listening to Radio Saran 107.8 FM.

0: ಭಾಷೆ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: ಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು ಕಲಾಸಾರಲಿಗೆ ಪ್ರೀತಿಯ ಸ್ವಾಗತ. ನಾನು ಭಾಸ್ಕರ್ ಪಡ್ಕೊಂಡು ಕಲಾಸಾರಲಿಯಲ್ಲಿ ವಿಭಿನ್ನ ಕ್ಷೇತ್ರಗಳ ಸಾಧಕರನ್ನ ಪರಿಚಯಿಸುವ ಮೂಲಕ ಅವರ ಮಾತುಗಳನ್ನ ಕೇಳ್ತಾ ಬಂದಿವಿ. ಕಲೆ ಎನ್ನುವಂಥದ್ದು ಎಲ್ಲ ವಿಭಾಗಗಳಲ್ಲಿ ಕೂಡ ಎದ್ದು ಕಾಣುವಂತಹ ಒಂದು ಪ್ರಕಾರ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಾಂಸ್ಕೃತಿಕ ಸಂಗತಿಗಳು ಕೂಡ ಇದ್ದಾವೆ. ಅದರಲ್ಲಿ ಬರುವಂತದ್ದು ಸಾಹಿತ್ಯ, ಶಿಕ್ಷಣ, ಸಂಸ್ಕೃತಿ ಇತ್ಯಾದಿ. ಹಾಗಾಗಿ ಈ ಕ್ಷೇತ್ರದಲ್ಲಿ ಹೆಸರು ಮಾಡಿದಂತಹ ಅನೇಕ ಸಾಧಕರು ಈಗಾಗಲೇ ಮಾತಾಡಿದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ. ಅದರಲ್ಲಿ ಮತ್ತೊಂದು ಸಂಖ್ಯೆ ಈಗ ತೆರೆದುಕೊಳ್ತಾ ಇದೆ. ನನ್ನ ಜೊತೆ ಸಾರಂಗಳಾದ ಇಂಡಿಯಾ ಕುಲಾಲ್ ಮತ್ತು ಎಡ್ವರ್ಡ್ ಹೋಗೋ ಅವರಿದ್ದಾರೆ. ನಾವು ಮನೆಯವರೀಗ ಬಂದಿರುವಂಥದ್ದು ನಮ್ಮ ಪೂರ್ವ ಮಾರ್ಕೆಟ್ನ ದಾಟಿ ಗೋಡೂರು ಪರಿಸರ. ಗೋಡೂರಿನಲ್ಲಿ ಕಲ್ಲಾಲಾವ್ ಅಂತ ಒಂದಿದೆ. ಅದರ ಒಳಗಡೆ ಸ್ವಲ್ಪ ಮುಂದೆ ಬಂದರೆ ಕಲ್ಲಾಲಾವ್ ಬಿ ಮನೆ ಸಿಗ್ತದೆ. ಇಲ್ಲಿ ಸಾಹಿತ್ಯ ಸೇವಕ ಶ್ರೇಷ್ಠ ದಂಪತಿಗಳಿದ್ದಾರೆ. ಗಂಡ ಹಿಡಿದು ಇಬ್ಬರು ಕೂಡ ಶಿಕ್ಷಕರು. ಆಮೇಲೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ವಿಶೇಷವಾದ ಕಾಳಜಿಯಿಂದ ಕೆಲಸ ಮಾಡುವವರು. ಸಾವಿರಾರು ಮಕ್ಕಳಿಗೆ ಕಲಿಸಿದವರು. ಅನೇಕ ಸಾಹಿತ್ಯ ಸಂಘಟನೆಗಳನ್ನು ಮಾಡಿದವರು. ವಿದ್ಯಾರ್ಥಿಗಳಿಗೆ ಸಾಹಿತ್ಯ ಸಂಸ್ಕೃತಿಯನ್ನು ಬೆಳೆಸಿದರು. ಅದರ ಬಗ್ಗೆ ಕಮ್ಮಡಿ ಕಾರ್ಯಾಗಾರಗಳನ್ನು ಕೂಡ ಮಾಡಿದರು. ಹಾಗಾಗಿ ಇಬ್ಬರು ಕೂಡ ಅವರದೇ ಆದಂತಹ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದರಿಂದ ಅವರು ಪ್ರತ್ಯೇಕವಾಗಿ ಮಾತಾಡಿಸುವುದಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ. ಅವರು ಬೇರೆ ಯಾರಲ್ಲ, ಬಿ ಶ್ರೀನಿವಾಸ ರಾವ್ ಮತ್ತು ಸಾವಿತ್ರಿ ಎಸ್ ರಾವ್ ದಂಪತಿ. ಪ್ರಶಸ್ತಿ ವಿಜೇತ ಶಿಕ್ಷಕರು ಕೂಡ ದೀರ್ಘಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ಅವರ ಮಾತುಗಳನ್ನು ನಾನು ಕೇಳಬೇಕು. ಮೊದಲಿಗೆ ನಾನು ಬಿ ಶ್ರೀನಿವಾಸ ರಾವ್ ಅವರನ್ನು ಮಾತಾಡಿಸ್ತೇನೆ. ನಮಸ್ಕಾರ ಶ್ರೀನಿವಾಸ ಅವರೇ, ಬಹಳ ಸಂತೋಷ ಆಯಿತು. ಬಹುಶಃ 99 ಒಂದು ವಯಸ್ಸಿನಲ್ಲಿ ಈಗಲೂ ಕೂಡ ಜೀವನ ಸ್ಥಳದಿಂದ ಇರತಕ್ಕಂತಹ ಒಬ್ಬೊಬ್ಬರು ಸಾಧಕರು ನೀವು. ಬಹಳ ಬಹಳ ಸಂತೋಷ. ಹಿರಿಯರ ಜೊತೆಯಲ್ಲಿ ಮಾತನಾಡುವಾಗ ಅನೇಕ ಜೀವನಾನುಭವಗಳನ್ನು ಉಳಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 4 ದಶಕಗಳ ಸೇವೆಯನ್ನು ದಾಖಲಿಸಿದಂತಹ ವ್ಯಕ್ತಿ. ಅದರ ಜೊತೆಗೆ ಅತಿಯಾಗಿ ಸ್ವೀಕಾರ ಮಾಡಿದ್ದಲ್ಲ, ಬೇರೆ ಬೇರೆ ರೀತಿಯಲ್ಲಿ ಆ ಶಿಕ್ಷಣದ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಲ್ಲದೆ ಅನೇಕ ಮಂದಿಗಳಲ್ಲಿ ಬೆಳೆಸಿದವರು ಕೂಡ. ಆದ್ದರಿಂದ ನನ್ನ ಮೊದಲಿಗೆ ನಿಮ್ಮಲ್ಲಿ ಕೇಳುವುದು, ನೀವು ಈ ಒಂದು ಶೈಕ್ಷಣಿಕವಾದ ಆಸಕ್ತಿ, ಸಾಂಸ್ಕೃತಿಕವಾದಂತಹ ಒಂದು ರುಚಿ ಮತ್ತು ಸಂಘಟನಾತ್ಮಕವಾದಂತಹ ಕೆಲಸ ಕಾರ್ಯಗಳು, ಇದಕ್ಕೆಲ್ಲ ಮೂಲ ಪ್ರೇರಣೆ ಏನು ನಿಮಗೆ?
2: ಶಿಕ್ಷಕರಾಗಬೇಕು ಅಂತ ಆಸೆ ಇತ್ತು. ಭಾಷಣ ಮಾಡಲೆಲ್ಲ ಇಷ್ಟ ಆಗ ಆಗ ಶಾಲೆಯಲ್ಲಿ ಅದಕ್ಕೆ ಅದಾಗಿ ಕೊಡ್ತಾ ಇದ್ದು. ನಮ್ಮ ಶಾಲೆಯಲ್ಲಿ ಹೈಸ್ಕೂಲ್ನಲ್ಲಿ ಮಕ್ಕಳು ನಮ್ಮನ್ನು ಕರೆದು ಅವರಿಗೆ ಬೇಕಾದ ಸೌಕರ್ಯಗಳನ್ನೆಲ್ಲ ಸ್ವಲ್ಪ ಕೊಟ್ಟು ಕರೆಸ್ತಾ ಇದ್ರು. ನಾನು ಹೇಳಬೇಕು, ನಾನು ಹೇಳಿದ್ರೆ ನಾನು ಬಡತನದಲ್ಲಿ ಇರ್ತೇವೆ. ಆಗಾಗ ಶಾಲೆಯಲ್ಲಿ 5 ರೂಪಾಯಿ ಸಂಬಳ ಕೊಡ್ಲಿಕ್ಕೆ ಸಂಬಳ ಕೊಡ್ಲಿಕ್ಕೆ ಕಷ್ಟ. ಏನ್ ಮಾಡುದು, ಅಲ್ಲಿ ಸಂಬಳ ಇಲ್ಲ ಅಂದ್ರೆ ಹೊರಗಾಕಿದ್ರು. ಹೆಣ್ಮಕ್ಳು ಸೂರ್ಯ ಬಂದಾಗ ಅದಾದ್ರೆ ಹೊರಗೆ ನಿಂತಿದ್ದೆ ನಾನು. ಅದವ್ರು ಅವ್ರು ಕೇಳಿ ಹೆಂಗೇನು ಹೊರಗೆ ನಿಂತದ್ದು ಅಂತ ಕೇಳಿ ಹೆಂಗೇನು ನಾನು ಇಲ್ಲ ಅದಕ್ಕೆ ಕೇಳಿ ಅವರು ಕರೆದು ನನ್ನ ಮಾರ್ಕಲ್ಲಿ ಕೇಳಿದ್ರು. ಮಾರ್ಕಲ್ಲಿ ಹೇಳಿದ ಮೇಲೆ ಕೇಳಿದ್ರು, ನೀನು ನಾಳೆ ಸಂಬಳ ಕೊಡೋದು ಬೇಡ ಹೇಳಿ ಕಲಿ ಹುಷಾರ ಆಗಿದೆ ನಾನು ಕೇಳಿ ಆಯ್ತು ಅಂತ ಹೇಳಿದ್ರೆ ಕಷ್ಟ ಆಗುವ ವರ್ಷ ಸಂಬಳ ಕೊಡಲಿಲ್ಲ. ಫ್ರೀ ಮಾಡಿದ್ರು. ಜನಕೇರಾಗುವಾಗ ರಾಜಾಜಿಯವರು ಒಂದು ನೇಮ್ ತಂದರು. ಯಾರು ಚಿತ್ರಕರಾಗ್ತಾರೆ ಅವರನ್ನು ಶಾಲೆಯಲ್ಲಿ ಸ್ಪೆಷಲ್ ಟ್ರೈನಿಂಗ್ ಅಂತ ಅವರಿಗೆ ಏನು ರೂಪಾಯಿ ಕೈಪಂಡ್ ಬರ್ತಾ ಇದ್ರು. ಕಡ್ಮಟ್ ಹೇಳಿದ್ರು, ನೋಡಿ 7 ರೂಪಾಯಿ ಕೈಪಂಡ್ ಟ್ರೈನಿಂಗ್ ಶಾಲೆಯಲ್ಲಿ ಕಲಿ. ಶಿಕ್ಷಕನಾದ ಮೇಲೆ ನಿಮಗೆ ಮೇಲೆ ಕಲಿಬೇಕು ಅಂತ ಇದ್ರೆ ಮತ್ತೆ ಕಲಿಬಹುದು. ಕೆಲ್ಕೊಂಡ್ರೆ ಅಲ್ಲ ಅದು ಶಿಕ್ಷಕರು ಬಿಟ್ಟು ಕೂಡ ಕೆಲಸಕ್ಕೆ ಹೋಗ್ಬೋದು. ಏನಾಗುದಿಲ್ಲ ಹೇಳಿ ಒಂಬತ್ತು ಅಷ್ಟೇ ಕೇಳಿ ಕೈಪಂಡ್ ಬಂತು. ಟ್ರೈನಿಂಗ್ ಆಯ್ತು. ಟೀಚರ್ಸ್ ಅದಾದ ನಂತರ ನಾನು ಶಾಲೆಯಲ್ಲಿ ಸೇರಿದೆ ಕೆಲಸಕ್ಕೆ. ಕೆಲಸಕ್ಕೆ ಸೇರಿ ಕೆಲಸದಲ್ಲಿರುವಾಗ ಶಾಲೆಯಲ್ಲಿ ಆಡಿಯೋಟಿಕಲ್ ಶಾಲೆ ಅಂತ, ಆಡಿಯೋಟಿಕಲ್ ಶಾಲೆಯಲ್ಲಿ ತುಂಬ ಚಟುವಟಿಕೆಗಳೆಲ್ಲ ನಡೀತಾ ಇತ್ತು. ಮಕ್ಕಳನ್ನು ಅಡಿಗಡಿಗೆ ಜೀವನ ಸಾಕುವುದು, ಮತ್ತೆ ಗಾರ್ಡನಿಂಗ್ ಮಾಡುವುದು, ಮತ್ತೆ ಕ್ಲಾಸು ಅವರಿಗೆ ಎಲ್ಲ ಚಟುವಟಿಕೆಗಳನ್ನು ನಾಟಕಗಳನ್ನೆಲ್ಲ ಮಾಡುವುದು
1: ಬಯಸಿದ ಹಾಗೆ ಶಿಕ್ಷಕರು ಬರಲಿಕ್ಕೆ ಸಾಧ್ಯ
2: ಆಯ್ತು.
1: ಹೇಳಿದ್ರಲ್ಲ ಸಿಂಗ್ರೆ ತುಂಬಾ ಬಡ ಕುಟುಂಬ ಬಂದಿದ್ದೇನೆ ಹೇಳಿ. ಈಗ ನಿಮ್ಮ ತಂದೆ ತಾಯಿ ಮತ್ತೆ ನಿಮ್ಮ ಒಡ ಹುಡುಗರ ಬಗ್ಗೆ ಸ್ವಲ್ಪ ಹೇಳಿ ಅಂತ.
2: ನನ್ನ ತಂದೆ ಗಂಗಪ್ಪ ಅಂತ, ಅವರು

0: ಕಿಲೋಮೀಟರ್ ಹೈವೇ ಅದರಲ್ಲಿ ಬೆಳೆದಿದೆ, ಅದನ್ನು ಮಾರಾಟ
1: ಮಾಡುತ್ತಾರೆ.
0: ಮಕ್ಕಳು ರಾಮಚಂದ್ರ ಅಂತ ಅಣ್ಣ, ಅಮ್ಮ ಕೃಷ್ಣಮೂರ್ತಿ ಅಂತ ಒಬ್ಬ, ಹಾಗಾಗಿ ನಾನು ಮಧ್ಯದವ ತಂಗಿ, ಐದು ಜನ ಮಕ್ಕಳು, ತಾಯಿ ಎರಡು ಎರಡನೇ ಕಾಸಿನವರೆಲ್ಲ ಅದ್ರಲ್ಲಿ ನಮಗೆ ಹೆಚ್ಚು ಯೋಗ್ಯವರ ಮೇಲೆ ಬಂದ ಕೂಡಲೇ ನಮ್ಮನ್ನು ಕೂತ್ಕೊಂಡು ಶಾಲೆಯಲ್ಲಿ ಏನ್ ಮಾಡಿದ್ದಾರೆ, ಏನ್ ಕಲಿಸಿದ್ದಾರೆ, ಏನ್ ಯೂಸ್ ಮಾಡಿದ್ದಾರೆ ಕೂತಿದ್ದಾರೆ ನನಗೆ ಅಂತ ಹೇಳಿ ನನ್ನ ಪ್ರಬೋಧಿಸಿದ್ದಾರೆ. ಒಳ್ಳೆ ಕಥೆ
1: ಹೇಳ್ತಿದ್ರು
0: ಕಾರಣ
1: ಹೇಗೆ
0: ಅದೇ ಕಲೆಯೆಲ್ಲ ಹೇಳ್ತಿದ್ರು ನಮ್ಮ
1: ಯಾವ ಕತೆ
0: ಹೇಳಿದ್ರೆ ನನಗೆ ಬಹಳ ರಾಮಾಯಣ ಹೇಳ್ತಿದ್ರು. ಆಮೇಲೆ ಭಾರತವನ್ನು ಅವರು ಕಟ್ಟಂದು ಓದ್ತಿದ್ರು, ಅವರೇ ಅದರ ಕಥೆ ಹೇಳ್ತಿದ್ರು ರಾಮಾಯಣ ಕೃಷ್ಣಂದು ರಾಮಂದು ಅದೆಲ್ಲ ಭೀಮಸೇನೆ ನಮ್ಮಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ರು. ಅಡಿಗೆ ಮಾಡುವಾಗಲ ಹಾಗೆ ನಾವು ಮಾತ್ರ ನಾವು ಬಡವರಾದ್ರಿಂದ ಹೆಣ್ಣೆಲ್ಲ ಹೆಚ್ಚು ಇರಲಿಲ್ಲ, ಹಾಗಾಗಿ ನಮ್ಮನ್ನು ಹತ್ತಿರ ಕೂತ್ಕೊಳ್ಕೊಂಡು ಆಮೇಲೆ ಅಡಿಗೆ ಮಾಡುವಾಗ ಸಹ ನಮಗೆ ಮಾತಾಡೋದು ಮಾಡಿ ನನ್ನಲ್ಲಿ ಒಂದು ಮಕ್ಕಳ ಮೇಲೆ
1: ಪ್ರತ್ಯೇಕವಾಗಿ ಹೆಂಗೆ ಹೇಳ್ತಿದ್ದೀರ ಇಡೀ ನಿಮ್ಮ ಅಣ್ಣ ತಮ್ಮಲ್ಲಿಗೆಲ್ಲ ಹೇಳ್ತೀರಿ ಮತ್ತೆ ನಿಮ್ಮಲ್ಲೇ ಇದು ಬರಲಿಕ್ಕೆ ಕಾರಣ ಏನು ಆಸಕ್ತಿ ಉಳಿದಿರಲಿಲ್ವಾ?
0: ನನ್ನ ಅಕ್ಕ ಟೀಚರು, ತಂಗಿ ಟೀಚರು, ಆಮೇಲೆ ಅಮ್ಮ ಇಂಜಿನಿಯರಿಂಗ್ ಅದು ಇಂಜಿನಿಯರಿಂಗ್ ಅದ ಅಣ್ಣನಿಗೆ ಸ್ವಲ್ಪ ಕಲಿತು ಅಷ್ಟೊಂದಿಗೆ ದೊಡ್ಡವನಾಗಿ ಕಲಿಸಬೇಕು.
1: ಈಗ ನಿಮ್ಮದು ಶಿಕ್ಷಣ ಹತ್ತನೇ ಕ್ಲಾಸಿಗೆ
0: ಟ್ರೈನಿಂಗಲ್ಲಿ ಆಮೇಲೆ ಕೆಲಸಕ್ಕೆ ಎಲ್ಲಿ ಬಿಟ್ಟು ಮಾಡಿ ಮಂಗಳ ಸಿಕ್ಕಿರ್ಬೇಕಣ ಅಂತ ಆಗಿ ಬಿಡ್ತೀನಿ ಅಂತ ಅಲ್ಲಿ ಎಲ್ಲಿ ಟೀಚರ್ಸು ಬೇಕು ಅಂತ ಅಲ್ಲಿ ವೇಕೆನ್ಸಿ ಉಂಟು ಅಂತ ಅಲ್ಲಿಗೆ ಬರ್ಬೋದೆ ನಾನು ಕಾರು ಇರಲಿಲ್ಲ ಮುಂದೆ ಮತ್ತು ಕೆಲಸಲ್ಲ ಹಾಕಿ ಅಲ್ಲಿ ಅವ್ರು ನೋಡಿ ಅವ್ರೇನು ನೋಡಿದ್ರೆ ನನ್ನನ್ನು ಕಟ್ಟಂದು ನೋಡಿ ನೀನು ಈ ಕ್ಲಾಸ್ ಪಾಠ ಮಾಡು ಅಂತ ಹೇಳಿ ಅವರ ಫ್ರೆಂಡ್ಗೆ ಮೂರನೇ ಕ್ಲಾಸಿಗೆ ಪಾಠಕ್ಕೆ ಕಲಿಸಿದ್ರು. ಆಮೇಲೆ ಹೇಳಿದ್ರು ನಾನು ಸರ್ಕಾರದಲ್ಲಿ ಸೇರಿಸ್ಕೊಳ್ತೇನೆ ಬರ್ತೀಯ ಅಂತೇಳಿ ನನ್ನ ಇದು ಹೇಳಿದೆ. ಆಮೇಲೆ ಆಗಾಗ ಟೂಟಿಲ್ಲ ಇರಲಿಲ್ಲ ಹೆಡ್ ಮಾಸ್ಟರ್ ಬೇಕಾದ ವ್ಯವಸ್ಥೆ ಮಾಡಿ ನನ್ನನ್ನು ಅಲ್ಲಿ ಮೂರು ದಿನ ಉಳಿಸಿ ಆಮೇಲೆ ಮನೆ ಕಳಿಸಿ ಮನೆಯಲ್ಲಿ ಶಾಲೆಯಲ್ಲಿ ಮನೆಯಲ್ಲಿ ಊಟದ ವ್ಯವಸ್ಥೆ ಮಾಡಿ ನಮ್ಮ ಊರಿನಲ್ಲಿ ನಾನು ಒಬ್ಬನೇ ಹೇಳಿದ್ರಿಗೆ ಕಾಲೇಜಿನ ವಿದ್ಯಾರ್ಥಿ ಒಬ್ಬ ಬಂದಿದ್ದಾರೆ ಅಂತ ಅವನು ಅವನು ನಾನು ಮಾತಾಡಿ ಅವನು ತಂತ್ರಜ್ಞಾನ ನಾನು ಕಲಿತೆ ಆಮೇಲೆ ಮ್ಯಾಥಮೆಟಿಕ್ಸ್ನಲ್ಲಿ ಇಂಟ್ರೆಸ್ಟ್ ಬಂದ ಆಮೇಲೆ ಗ್ರಾಜುಯೇಟ್ನಲ್ಲಿ ಮ್ಯಾಥಮೆಟಿಕ್ಸ್ ಡಿಗ್ರಿ ಮಾಡಲಿಕ್ಕಾಗಿ ಹೇಳಿದ್ರು. ಹಾಗಾಗಿ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ನಲ್ಲಿ ಪಾಸ್ ಆಗಿ ಖಾಸಗಿ ಮ್ಯಾಥಮೆಟಿಕ್ಸ್ ಖಾಸಗಿಯಲ್ಲಿ ಖಾಸಗಿಯಲ್ಲಿ ಮ್ಯಾಥಮೆಟಿಕ್ಸ್ ಒಳ್ಳೆ ಮಾಡ್ತಾ ಅವರಿಗೆ ನಾನು ಹೇಳಿಕೊಡುವ ಹಾಗೆ ಕ್ರಿಯೇಟ್ ಆಗಿ ಕ್ರಿಯೇಟ್ ಆಗಿರುವಾಗ ಮನೆಯಲ್ಲಿ ಕೆಲಸಕ್ಕೆ ಅಷ್ಟೆಲ್ಲ ಇತ್ತು. ಆಗಾಗ ಮನೆ ಬಂದ್ಬಿಟ್ಟು ಒಳ್ಳೆದಿತ್ತು ಅಂತ ಹೇಳಿ ಅದಾಗ ಹೇಳಿಬಿಟ್ಟು ಸ್ಕೂಲ್ ಬಂದೆ ಕಾಲೇಜ್ ಬಂದಾಗ ಅದೇ

0: ಕರೆ ಮಾಡಿದೆ. ಆಮೇಲೆ ಅದು ಮದುವೆಗೆ ಆಯಿತು. ಮದುವೆ ಆಗಿದ್ದು ಬಿಎಡ್ ಮಾಡಿದೆ. ಬಿಎಡ್ ಮಾಡಿದ್ದೇವೆ ರಜೆ ಹಾಕಿ ಬಿಎಡ್ ಹೋದರು. ಬಿಎಡ್ ನನಗೆ ಅಲ್ಲಿ ಬಾಂಬೆ ಶಾಲೆಯಲ್ಲಿ ಆರಂಭ ಸೇರಬೇಕಾದ ನನ್ನ ಸಹಕಾರ ನಾನು ಮಾಡಿದ್ದೇನೆ. ಹಾಗಾದರೆ ನನಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡಲಿಲ್ಲ. ಇದರಿಂದ ಧ್ವಜರಿಗೂ ಬರ್ತೇನೆ. ಧ್ವಜರಲ್ಲಿ ನನಗೆ ಸರಿಯಾಗಲಿಲ್ಲ. ಅಲ್ಲಿ ಬಿಟ್ಟು ಕೆಂಡ್ರೈಸ್ಗೆ ಬಂದೆ. ಕೆಂಡ್ರೈಸ್ನಲ್ಲಿ ಮೂರು ವರ್ಷ ಕೆಲಸ
1: ಮಾಡಿದ್ದೆ.
0: ಒಂದು ವರ್ಷ ಮಾಡಿದ್ದೆ. ಆಮೇಲೆ ಇಲ್ಲಿಗೆ ಬಂದೆ ಕೆಂಡ್ರಕ್ಕೆ. ಕೆಂಡ್ರಕ್ಕೆ ಬಂದು ಮೂರು ವರ್ಷ ಕೆಲಸ ಮಾಡಿದ್ದೆ. ಮೂರು ವರ್ಷ ಕೆಲಸ ಮಾಡಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಮನೆ ಶಾಲೆ ಚಟುವಟಿಕೆಗಳಾಗುವಂತ ಹೋಗಿದ್ದೆ ಅಲ್ಲಿ. ಆಮೇಲೆ ಅವರೊಂದು ಒಬ್ಬರು ಮ್ಯಾನೇಜರ್ ಇದ್ದರು. ಮೊದಲು ಒಬ್ಬರೊಬ್ಬರು ಮ್ಯಾನೇಜರ್ ಆಗಬಾರ್ದು ಅಂತ ಹಂಗ ಆಗ್ಬೇಕು ಅಂತ ಹೇಳಿದೆ. ಹಾಗಾಗಿ ಅಡ್ವರ್ಟೈಸ್ನಲ್ಲಿ ಅವರು ಯಾವ್ಯಾವ ಸಂಘ ಅಂತ ಮಾಡಿ ಅದಕ್ಕೆ ನನ್ನನ್ನು ಸೇರಿಸಿಕೊಂಡು ಅದಕ್ಕೊಂದು ಸಂಘ ಮಾಡಿದ್ರು. ಸಂಘ ಮಾಡಿದ ನಂತರ ಅಲ್ಲಿ ಅಲ್ಲಿ ಹೆಡ್ ಮಾಸ್ಟರ್ ರಿಟೈರ್ಡ್ ರಿಟೈರ್ ಆದ ನಂತರ ಶಾಲೆಯ ಆ ಭಾಗ ಸರಿಯಿರಲಿಲ್ಲ. ಶಾಲೆಯೆಲ್ಲ ಇತ್ತು. ಬಿಲ್ಡಿಂಗ್ ಎಲ್ಲ ಬಿಲ್ಡಿಂಗ್ ಹಾಕಾಗಿತ್ತು. ಅದಕ್ಕೆ ಇಂಪಾರ್ಟೆಂಟ್ ಕಟ್ಟಿದ ಬಿಲ್ಡಿಂಗ್ ಎಲ್ಲ ಅದಕ್ಕೆ ನನ್ನನ್ನು ರಿಕ್ವೆಸ್ಟ್ ಮಾಡಿದ್ರು. ನೀನು ಇಲ್ಲಿಗೆ ಗ್ರಾಜ್ಯುಯೇಟ್ ಹೆಡ್ ಮಾಸ್ಟರ್ ಆಗ್ತೀನಿ. ಅದು ನಮ್ಮ ಮಕ್ಕಳಿಗೆ ಅಲ್ಲಿ ಅವರು ಗ್ರಾಜ್ಯುಯೇಟ್ ಹೆಡ್ ಮಾಸ್ಟರ್ ಅಪಾಯಿಂಟ್ಮೆಂಟ್ ಮಾಡ್ಬೋದು ಅಂತ ಒಂದು ಆರ್ಡರ್ ಬಂತು. ಅದರ ಪ್ರಕಾರ ನೀನು ಬಟ್ಟೆ ಹಾಕಿದ್ರು ಆಯ್ತು ಅಂತ ಹೇಳಿದೆ. ನಿನಗೆ ಸಂಬಳ ಇಂಪಾರ್ಟೆಂಟ್ ಅಲ್ಲ, ಎಜುಕೇಶನ್ ಇಂಪಾರ್ಟೆಂಟ್. ನಾನು ಸಣ್ಣ ಇರುವಾಗ ನನಗೆ ಕಲಿಯಲು ಕಷ್ಟಾಗ್ತಾಯಿತ್ತು. ಹಾಗಾಗಿ ಅದು ಒಡ ಮಕ್ಕಳಿಗೆ ಅವರವರು ಎರಡು ಕಷ್ಟ ಕಲಿಯುವ ಹಾಗೆ ಆಗ್ಬಿಟ್ಟು ಅವರಿಗೆ ಬೇಕಾದ ಒದಗಿಸಿಕೊಡ್ಬೇಕು. ಅದಕ್ಕೆ ನಾನು ಬಟ್ಟೆ ಶಾಲೆಗೆ ನಾನು ಮನೆ ಶಾಲೆಗೆ ಹೋಗಿದ್ವಿ. ಶಾಲೆಯ ಹಳೆಯ ಕಟ್ಟಡವನ್ನು ನಿರ್ಮಾಣ ಮಾಡಿ ಆಮೇಲೆ ಎರಡರಿಂದ ಕಲೆಕ್ಟ್ ಮಾಡಿ ಅಲ್ಲಿ ಹೋಗಿ ಅಪ್ಪ ಅಮ್ಮ ಮೂರನೇ ಆಮೇಲೆ

0: ಈಗ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದು, ಅದರ ಪ್ರಗತಿಗಾಗಿ ದುಡಿದದ್ದು, ಇದೆಲ್ಲ ತುಂಬ ಉಂಟು ನೀವು. ಅದರ ಜೊತೆಗೇನೆ ಈಗ ನಿಮ್ಮಲ್ಲಿ ಕಲಾಸಕ್ತಿ ಅಥವಾ ಸಾಹಿತ್ಯದ ಆಸಕ್ತಿ ಇದೆಲ್ಲ ಹೇಗೆ ಪ್ರಕಟಗೊಂಡಿತ್ತು ಹೇಳಿ?
1: ಮೊದಲನೇದಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಅವರ ಚಟುವಟಿಕೆಗಳಿಗೆ ಅವಕಾಶ ಕೊಡಬೇಕಂತ ಹೇಳಿ ನಾಟಕ ಮಾಡಿಸ್ಲಿಕ್ಕೆ ಶುರು ಮಾಡಿದ್ವಿ.
0: ನೀವು ಸ್ವತಃ ನಾಟಕದಲ್ಲಿ ಭಾಗವಹಿಸಿದ್ರೆ?
1: ನಾನು ಮೊದಲು ಸಣ್ಣದಿರುವಾಗ ಭಾಗವಹಿಸಲಿಲ್ಲ.
0: ನಾಟಕ ಬರೆದದ್ದುಂಟ?
1: ನಾಟಕ ಬರಲಿಲ್ಲ. ನಾಟಕವನ್ನು ಟ್ರೈನ್ ಮಾಡಲಿಕ್ಕೆ ಅವರೊಟ್ಟಿಗೆ ಸೇರಿದೆ. ಅವರು ಸೇರಿದ ನಂತರ ಅದರ ಇಂಟ್ರೆಸ್ಟ್ ಬಂದ ನನಗೆ. ಆಮೇಲೆ ಇಲ್ಲಿ ಬಂದ ನಂತರ, ಸೇಂಟ್ ಎಲಸ್ಟಿಸಿ ಬಂದ ನಂತರ ಅಲ್ಲಿ ನಾಟಕ ಇಟ್ಟಕ್ಕೆ ಏನು ಇರಲಿಲ್ಲ. ಆಗ ನಾನು ಮಕ್ಕಳಿಗೆ ನಾಟಕ ಮಾಡುವಂತ ಅಲ್ಲಿಗೆ ಫಸ್ಟ್ ಟೈಮ್ ನಾಟಕ ಮಾಡಿಸಿದೆ ಅಲ್ಲಿ. ಆನಂತರ ಕೇಂದ್ರಕ್ಕೆ ಹೋದೆ. ಕೇಂದ್ರಕ್ಕೆ ಬಂದ ನಂತರ ಅವರಿಗೆ ಯಕ್ಷಗಾನ ಒಂದು ಮಾಡಿಸುವ ಅಂತ ಅಂತ ಹೇಳಿ ಯಕ್ಷಗಾನ ಮಾಡಿಸಿ, ಆಗ ಇದರನ್ನು ತರೆದು ಅವರಿಂದ ಟ್ರೈನಿಂಗ್ ಕೊಡಿಸಿ ಅವರಿಗೆ ಯಕ್ಷಗಾನ ಮಾಡಿ ಅಲ್ಲಿ 3 ವರ್ಷ ಯಕ್ಷಗಾನ ಮಾಡಿಸಿದೆ. ಹಾಗೆ ಯಕ್ಷಗಾನದಲ್ಲಿ ಒಂದು ಆಸಕ್ತಿ, ಆಮೇಲೆ ನಾಟಕ ಮಾಡೋದ್ರಲ್ಲಿ ಹಾಗೆ ಆಸಕ್ತಿ. ಇಲ್ಲಿರುವಾಗ ಮಕ್ಕಳಲ್ಲಿ ನಾನು ಕೆಲವು ನಾಟಕಗಳಲ್ಲಿ ಪಾರ್ಟ್ ಮಾಡಿದೆ, ಅನಿಮ ಹೆಡ್ ಮಾಸ್ಟರ್ ಅಂತ. ಮತ್ತೆ ನಮ್ಮ ಟೀಚರ್ಸ್ ಅಸೋಸಿಯೇಷನ್ ಇತ್ತು, ಅಸೋಸಿಯೇಷನ್ನಲ್ಲಿ ಅವರು ವರ್ಷಕ್ಕೊಂದು ಒಬ್ಬ ಕುಟೀನ ಅಂತ ಹೇಳಿ ಒಬ್ಬರು
0: ಬಿ ಓ
1: ಅವರು ಟೀಚರ್ಸ್ ಎಲ್ಲ ಒಂದು ಸಮ್ಮೇಳನ ಮಾಡಬೇಕಂತೇಳಿ ಮಾಡಿದಾಗ ನಮ್ಮದು ನಾಟಕ ಇತ್ತು. ಆಮೇಲೆ ಕಾಂಪಿಟೇಷನ್ ಇತ್ತು, ಅದೆಲ್ಲ ನಾನು ಸೆಕ್ರೆಟರಿಯಾಗಿ ಕೆಲಸ ಮಾಡಿದೆ. ಆಗ ನಮಗೆ ಈ ಇದರಲ್ಲಿ ಆಸಕ್ತಿ ಬಂತು. ಆಸಕ್ತಿ ಬಂದ ನಂತರ ಶಾಲೆಯಲ್ಲಿ, ನಮ್ಮ ಶಾಲೆಯಲ್ಲಿ ಹಾಗೆ ಮಕ್ಕಳಿಗೆ ಯಕ್ಷಗಾನ ಅಂತ ಪ್ರತಿ ವರ್ಷ ಯಕ್ಷಗಾನ ಮಾಡಿಸ್ತಾ ಇದ್ದೆ. ಅವರು ಅದು ಯಕ್ಷಗಾನದ್ದಾಯಿತು. 92ರಲ್ಲಿ ರಿಟೈರ್ ಆದೆ. ರಿಟೈರ್ ಆದ ನಂತರ ಮನೆಯಲ್ಲಿ ಅಂತ ಕೂತ್ಕೊಳ್ಳೋದು.
0: ಈಗ ಅಲ್ಲಿವರೆಗೆ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ, ಅವರಿಗೆ ನಾಟಕ ಮಾಡಿಸುವಂಥದ್ದು, ಮತ್ತು ಶಿಕ್ಷಕ ಸಂಘಟನೆ, ಇದರಲ್ಲೆಲ್ಲ ನೀವು ಕೆಲಸ ಮಾಡಿದ್ದೀರಿ ಅಲ್ವಾ? ಈಗ ನಿಮ್ಮಲ್ಲಿ ಸಾಹಿತ್ಯದ ಆಸಕ್ತಿ ಮೊದಲೇ ಇತ್ತು. ಪುಸ್ತಕ ಏನಾದರೂ ಬರೆದಿದ್ದೀರಾ?
1: ಪುಸ್ತಕ ಬರೀಲಿಲ್ಲ, ಬರೆದು ಪ್ರಿಂಟ್ ಮಾಡಿ ಮಾರಾಟ ಮಾಡೋದು ಯಾರು ಅಂತ ಹೇಳಿ. ಆದರೆ 2 ಪುಸ್ತಕ ಬರೆದಿದ್ದೇನೆ, ಒಂದು ನಂಬೂತ ಮತ್ತೊಂದು ಚಂದ್ರಲೋಕ ಅಂತ.
0: ಅದು ಪ್ರಿಂಟ್ ಆಗಿದ?
1: ಪ್ರಿಂಟ್ ಆಗಿದೆ, ಅದು 2 ಪುಸ್ತಕ ಪ್ರಿಂಟ್ ಆಗಿದೆ. ಹಾಗೆ ಪುಸ್ತಕ ಪ್ರಿಂಟ್ ಆಯಿತು. ಆಮೇಲೆ ಪ್ರಿಂಟ್ ಅದನ್ನು ಮಾರಾಟ ಮಾಡೋದು ಯಾರು, ಭಾರಿ ಕಷ್ಟ ಆಯ್ತು ಅದು. ಮತ್ತೆ ಲಾಸ್ ಅದರಲ್ಲಿ, ಪುಸ್ತಕ ಪ್ರಿಂಟ್ ಮಾಡಿದ್ರೆ ತಗೊಳ್ಳೋರು ಇಲ್ಲ ಬೇಡ ಅಂತ.
0: ಆಮೇಲೆ
1: ಮತ್ತೆ ಹೌದು, ಮತ್ತೆ ಪ್ರಿಂಟ್ ಪುಸ್ತಕ ಪ್ರಿಂಟ್ ಮಾಡಲಿಲ್ಲ. ನಾನು ಮಕ್ಕಳ ಸಾಹಿತ್ಯ ಸಂಗಮದ ಮೂಲಕ ಪುಸ್ತಕ ಮಾಡುವಂತ ವ್ಯವಸ್ಥೆ ಮಾಡಿದೆ.
0: ಈ ಮಕ್ಕಳ ಸಾಹಿತ್ಯ ಸಂಗಮವನ್ನು ಯಾವ ಪ್ರಾರಂಭ ಮಾಡಿದಿರಿ?
1: ಅದು ನಾನು ರಿಟೈರ್ ಆದ ನಂತರ ಕೆಲಸ ಒಂದು ಕತೆ ಬಂತು. ನಮ್ಮ ಮನೆಗೆ ಅಲ್ಲ ಶಾಲೆಗೆ ಪುಸ್ತಕ ಮಾರಾಟ ಮಾಡಲಿಕ್ಕೆ ಪಳಕಳ ಸೀತಾರಾಮ್ ಭಟ್ರು ಬರ್ತಿದ್ರು.
0: ಮಕ್ಕಳ ಸಾಹಿತಿಗಳು?
1: ಹೌದು, ಮಕ್ಕಳ ಸಾಹಿತಿಗಳು. ಅವರ ಪುಸ್ತಕವನ್ನು ನಾವು ಸೆಟ್ ತಗೊಳ್ಳೋದು, ತಗೊಂಡು ಮಕ್ಕಳಿಗೆ ಟೀಚರ್ ಬರ್ತಿದ್ರೆ ಈ ಪುಸ್ತಕದ ಸೆಟ್ ಅವರಿಗೆ ಕೊಡುವುದು, ಅವರು ಹಂಚಿಕೊಂಡು ಓದ್ತಾರೆ. ಇದ್ರೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಅವರಿಗೂ ನಮಗೂ ಒಳ್ಳೆ ಒಂದು ಫ್ರೆಂಡ್ಶಿಪ್ ಆಯ್ತು. ಆಮೇಲೆ ಇವಳಿಗೆ ಇದರಲ್ಲಿ ಡೆಲ್ಲಿಯಲ್ಲಿ ಒಂದು ಪ್ರಶಸ್ತಿ ಬಂತು. ಆ ಪ್ರಶಸ್ತಿಯ ಸಮಯದಲ್ಲಿ ಅವರಿಗೂ ಪ್ರಶಸ್ತಿ ಬಂತು. ನಾವು ಅಲ್ಲಿ ಹುಟ್ಟಿದೆವು. ಅವರು ಬಂದ ನಂತರ ಮತ್ತೆ ನಮಗೆ ಮದುವೆಯಾಗಿ 25ನೇ ವರ್ಷಕ್ಕೆ ಒಂದು ಫಂಕ್ಷನ್ ಮಾಡಿತ್ತು. ಆಗ ಅವರು ಹೇಳಿದರು, ನಾನು ಒಂದು ಸಂಘ ಮಾಡಬೇಕಂತ ಯೋಚನೆ ಇದೆ, ಮಾಡ್ಬೋದಾ, ನೀವು ಸಹಕಾರ ಕೊಡ್ತೀರಾ ಅಂತ. ಆಮೇಲೆ ನನ್ನ ಫ್ರೆಂಡ್ಸ್ ಕೆಲವು ಸಾಹಿತಿಗಳಿದ್ದಾರೆ, ಅವರನ್ನೆಲ್ಲ ನಾನು ಕರಿತೇನೆ ನಿಮ್ಮ ಫಂಕ್ಷನಿಗೆ, ಕರಿಬೋದಾ ಹೇಳಿದೆ. ಆಯಿತು, ಕರೀರಿ ಅಂತ ಹೇಳಿದೆ. ಹಾಗೆ ಅವರು ಎಲ್ರಿಗೂ ಬರ್ತಾರೆ, ಒಂದು 50 ಜನರಿಗೆ ಕಾಗದ ಬರುತ್ತಾರೆ. ಆದರೆ ಬಂದದ್ದು ಮಾತ್ರ ಇಬ್ಬರು ಮಾತ್ರ, ಒಂದು ಪಳಗಲ ಸೀತಾರಾಮ ಭಟ್ರು, ಒಂದು ಸೀತಾರಾಮ ಅಡಿಗರು, ಇವರಿಬ್ಬರು ಬಂದಿದ್ದಾರೆ. ನನ್ನ ನಮ್ಮದೇ ಫ್ರೆಂಡ್ಸ್ನಲ್ಲಿ ಸ್ವಲ್ಪ ಕತೆ ಎಲ್ಲ ಬರೀತಾ ಇದ್ರು ನೋಡ್ರು ಅಂತ. ಆಮೇಲೆ ಇಲ್ಲಿ ವಾಸುದೇವ್ ಹೊರಟರ್ ಅಂತ ಒಬ್ಬರು ಇದ್ದರು, ಅವರು ಸಹ ಕತೆ ಬರೀತಾ ಇದ್ರು. ಅವರು 5 ಜನ ಒಟ್ಟು ಸೇರಿಕೊಂಡು ನಾವು ಒಂದು ಮೀಟಿಂಗ್ ಮಾಡಿದ್ವಿ ನಾನು ಆ ಫಂಕ್ಷನ್ ನಂತರ. ಆಮೇಲೆ ಒಂದು ಸಂಘ ಮಾಡಿದ್ರೇನು ಅಂತೇಳಿ ಆಯ್ತು. ಆಯ್ತು ಮಾಡುವ ಅಂತೇಳಿ ಆಯ್ತು. ಸಂಘ ಮಾಡಿದ ನಂತರ ಕಾರ್ಯಕ್ರಮ ಏನು ಮಾಡೋದು ಅಂತೇಳಿ ಅವ್ರದ್ದು ಉದ್ದೇಶ ಇದ್ದದ್ದು. ಮಕ್ಕಳಲ್ಲಿ ಈ ಎಲ್ಲ ಇಂಗ್ಲೀಷ್ ಮೀಡಿಯಂ ಅಂತೇಳಿ ಅವ್ರದ್ದು ಸಂಸ್ಕೃತಿ ಹಾಳಾಗ್ತದೆ, ಓದೋ ಹವ್ಯಾಸ ಹೋಗ್ತದೆ. ಅದಕ್ಕೋಸ್ಕರ ಅವರಿಗೆ ಕರೆದು ಅವರಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಬೇಕು ಅಂತ. ಅದಕ್ಕೆ ಆಯ್ತಂತ ಹೇಳಿ ಫಸ್ಟಿಗೆ ನಮ್ಮ NMPT ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿತ್ತು, ಅದು ಒಳ್ಳೆ ಸಕ್ಸಸ್ ಆಯಿತು. ಆ ನಂತರ ಅದೇ ರೀತಿ ಬೇರೆ ಬೇರೆ ಕಡೆಯಲ್ಲಿ ನೀವು ಮಾಡ್ತೀರಾ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಅವಳು ಪದ್ಯ ಬರೆಯುವುದು ಹೇಗೆ ಅಂತೇಳಿ ಕಲಿಸಿದ್ರು, ನಾನು ನಾಟಕ ಬರೆಯುವುದು ಹೇಗೆ ಅಂತ
0: ಕಲಿಸಿದ್ರು,
1: ಆಮೇಲೆ ಕತೆ ಹೇಳುವುದು. ಮಕ್ಕಳಿಗೆ ಕತೆ ಹೇಳಿರುವವರಿಗೆ ಯಾರು ಇಲ್ಲ, ಅದಕ್ಕೆ ಕತೆ ಹೇಳುವುದು ಮತ್ತು ಕತೆ ಬರೆಯುವುದು ಇದನ್ನು ನಾನು ಹೇಳಿಕೊಡೋದು, ಪದ್ಯ ಬರೆಯುವುದನ್ನು ಅವಳು ಹೇಳಿಕೊಡೋದು. ಹಾಗೆ ಇಬ್ಬರೊಟ್ಟಿಗೆ ಹೋಗಿ ಬೇರೆ ಬೇರೆ ಕಡೆಯಲ್ಲಿ ಮಾಡಿ ಎಲ್ಲ ಕಡೆಯಲ್ಲಿ ಕರೀಲಿಕ್ಕೆ ಶುರು ಮಾಡಿದ್ರು.
0: ಬೇರೆ ಬೇರೆ ಶಾಲೆಗಳಿಗೆ ಹೋದ್ರು?
1: ಬೇರೆ ಬೇರೆ ಶಾಲೆಯಲ್ಲಿ ಒಟ್ಟಿಗೆ ಬೈಂದೂರಿನಿಂದ ಹಿಡಿದು ಇಲ್ಲಿ ಕಾಸರಗೋಡಿನ ಅಡೂರು ಅಲ್ಲಿವರೆಗೆ ಒಟ್ಟು 500 ಶಾಲೆಗಳನ್ನು ಹೋಗಿದ್ದೇವೆ. ಅಷ್ಟು ಕಡೆಯಲ್ಲಿ ಹೋಗಿ ಈ ಕಾರ್ಯಕ್ರಮ ಮಾಡಿದೆವು. ಒಂದು ಪ್ರಶ್ನೆ ಬಂತು, ನೀವು ಎಲ್ಲ ಕಾರ್ಯಕ್ರಮ ಮಾಡಿ ಕಥೆಯೆಲ್ಲ ಮಾಡಿ ಪದ್ಯ ಬರೀಲಿಕ್ಕೆ ಹೇಳ್ತೀರಿ, ಅದನ್ನು ಏನು ಮಾಡೋದು? ಹಾಗಾದರೆ ಒಂದು ಮಾಡಿ ಕೆಲಸ, ನಿಮ್ಮ ಶಾಲೆಗೆಲ್ಲ ಈ ಲೇಖನಗಳನ್ನು ಒಟ್ಟು ಮಾಡಿ ಒಂದು ಶಾಲಾ ಸಂಚಿಕೆ ಮಾಡಿ, ಶಾಲಾ ಸಂಚಿಕೆ ಮಾಡಿ ಅದನ್ನು ಕೊಡಿ, ಅದರಲ್ಲಿ ಒಳ್ಳೆಯದಾದಕ್ಕೆ ನಾವು ಬಹುಮಾನ ಕೊಡ್ತೇವೆ ಅಂತ. ಆಮೇಲೆ ಅದನ್ನೆಲ್ಲ ಯಾವ ಕೊಡೋದು ಬಹುಮಾನ? ಅದಕ್ಕೆ ಮಕ್ಕಳ ಧ್ವನಿ ಅಂತ ಮಾಡಿ. ಮಕ್ಕಳ ಧ್ವನಿಯಲ್ಲಿ ಮಕ್ಕಳಿಗೆ ಸಭಾ ಕಾರ್ಯಕ್ರಮ ನಡೆಸುವುದು ಹೇಗೆ, ಆಮೇಲೆ ಅಧ್ಯಕ್ಷರಾಗುವುದು ಹೇಗೆ, ಮತ್ತೆ ಧನ್ಯವಾದ ಕೊಡೋದು ಹೇಗೆ, ಸ್ವಾಗತ ಮಾಡುವುದು ಹೇಗೆ, ಇವುಗಳನ್ನೆಲ್ಲ ಕಲಿಸಲಿಕ್ಕೆ ಅವರನ್ನೇ ತರಬೇತಿ ಮಾಡುವುದು, ಅವರೇ ಕವಿಗಳಾಗಿ ಇದ್ದವರು ಕವಿಗೋಷ್ಠಿ ಮಾಡುವುದು, ಇದನ್ನೆಲ್ಲ ಮಾಡುವ ಒಂದು ಯೋಜನೆ ಹಾಕಿತ್ತು. ಒಂದು ದಿವಸ ಇತ್ತು, ಮತ್ತೆ 2 ದಿನದ ಕಾರ್ಯಕ್ರಮ ಆಯ್ತು. ಅದರಲ್ಲಿ ಮಕ್ಕಳ ಧ್ವನಿ ಕಾರ್ಯಕ್ರಮ ಬಹಳ ಯಶಸ್ಸಾಯಿತು. ಪ್ರತಿ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಮಕ್ಕಳ ಧ್ವನಿ ಕಾರ್ಯಕ್ರಮ ಮಾಡಿದೆವು. ಮಕ್ಕಳ ಧ್ವನಿ ಕಾರ್ಯಕ್ರಮದಲ್ಲಿ ಫಸ್ಟಿಗೆ ಮಕ್ಕಳದೇ ಒಂದು ಮೆರವಣಿಗೆ ಮಾಡ್ತಾರೆ,
0: ಸಾಹಿತ್ಯ ಸಮ್ಮೇಳನದ ಹಾಗೆ
1: ಮಕ್ಕಳಿಂದ ಕವಿಗೋಷ್ಠಿ ಮಾಡಿಸ್ತಾರೆ. ಕವಿಗೋಷ್ಠಿ ಮಾಡಿಸಿ ಆದಮೇಲೆ ಅವರ ಅವರಲ್ಲಿ ಕೆಲವರಿಗೆ ಸ್ಪರ್ಧೆ ಕೊಡ್ತಾರೆ, ಕೆಲವು ಇತ್ಯಾದಿ. ನಂತರ ಅವರ ಪ್ರತಿಭಾ ಪ್ರದರ್ಶನಕ್ಕೆ ನಾಟಕ ಮಾಡಿಸ್ತಾರೆ. ಹೀಗೆ ಇವುಗಳೆಲ್ಲ ಒಟ್ಟು ಸೇರಿಕೊಂಡು ಒಂದು ಮಕ್ಕಳ ಧ್ವನಿ ಕಾರ್ಯಕ್ರಮ ಅಂತ. ಆಮೇಲೆ ಮಕ್ಕಳ ಬರೆದ ಪುಸ್ತಕಕ್ಕೆ ಬಹುಮಾನ ಕೊಡೋದು, ಮತ್ತು ಮಕ್ಕಳಿಗಾಗಿ ಬರೆದ ಹೆತ್ತವರಿಗೆ ಅಥವಾ ಮಕ್ಕಳ ಸಾಹಿತಿಗಳಿಗೆ ಬಹುಮಾನ ಕೊಡೋದು, ಮತ್ತು ಶಾಲಾ ಸಂಚಿಕೆಗಳಿಗೆ ಬಹುಮಾನ ಕೊಡೋದು, ಇವುಗಳೆಲ್ಲ ಮಾಡುವಾಗ 2 ದಿನ ಬೇಕಾಗ್ತಿತ್ತು ನಮಗೆ.
0: ಇದೀಗ ಪ್ರತಿಯೊಂದು
1: ಅಲ್ಲ, ಎಲ್ಲ ಇಡೀ 3 ಜಿಲ್ಲೆಯಿಂದ ಬರ್ತಿದ್ರು. ಜಿಲ್ಲೆಯಿಂದ ಬಂದ ಮಕ್ಕಳಿಗೆ 20 ಕಿಲೋಮೀಟರ್ಗಿಂತ ದೂರ ಬಂದರೆ ದೂರದಿಂದ ಬರುವವರಿಗೆ ಬಂದು ಹೋಗುವ ಚಾರ್ಜ್ ಕೊಡ್ತಿದ್ದೆ. ಅದಕ್ಕೆ 25,000 ಖರ್ಚಾಗ್ತಿತ್ತು.
0: ಈ ಕಾರ್ಯಕ್ರಮ
1: ಒಂದೊಂದು ಶಾಲೆಯಲ್ಲಿ ಒಂದೊಂದು ಸಲ ಒಂದೊಂದು ತಾಲೂಕಿನ ಒಂದೊಂದು ಶಾಲೆಯಲ್ಲಿ ಅವರು ಕರೀತಿದ್ರು ನಮ್ಮನ್ನು. ಈ ಸಲ ಇವತ್ತು ಯಾವ ಶಾಲೆಯಲ್ಲಿ ಮಾಡುದು ಅಂತ ಹೇಳಿದ್ರೆ ಬರುವ ವರ್ಷಕ್ಕೆ ಇವತ್ತೇವೇ ಮಾಡಬೇಕು, ತಯಾರು ಮಾಡಬೇಕು ಅವರು. ಈ ಮಕ್ಕಳ ಧ್ವನಿಯಲ್ಲಿ ಆ ಮುಂದಿನ ಶಾಲೆಯ ಹೆಚ್ಚಾಗಿ ಅಲ್ಲ ಮಾಡುವ ಮುಖ್ಯಸ್ಥರಿಗೆ ಅಂದ್ರೆ ಹೆಡ್ ಮಾಸ್ಟರ್ಗೆ ಹೆಚ್ಚಾಗಿ ಒಂದು ಫ್ಲಾಗ್ ಟ್ರಾನ್ಸ್ಫರ್ ಮಾಡುದು ಅಂತ ಇತ್ತು. ಫ್ಲಾಗ್ ಅವರಿಗೆ ಕೊಡುದು, ಅವರು ಅದನ್ನು ಇಟ್ಕೊಂಡು ಆ ವರ್ಷ ಮುಂದಿನ ವರ್ಷ ಅವರು ಮಾಡಬೇಕು. ಅವ್ರು ಮಾಡಿದ ನಂತರ ನೆಕ್ಸ್ಟ್ ಇಯರ್ ಇನ್ನೊಂದು ತಾಲೂಕಿನಲ್ಲಿ ಆ ಫ್ಲಾಗ್ ಅನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ವಿ, ಅವರು ಮಾಡುದು. ಹೀಗೆ ಈ ಮುಂದಿನ ವರ್ಷದ್ದು ಎಲ್ಲಿ ಮಾಡುದು?
0: ಇದು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರವಲ್ಲ ಉಡುಪಿ ಜಿಲ್ಲೆಗೆ, ಆಗ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಜಿತವಾಗಿತ್ತಲ್ಲ,
1: ಸುರಿಗೆ ಅವಿಭಜಿತ ಆಗಿತ್ತು, ಮತ್ತೆ ವಿಭಜಿತ ಆಯ್ತು. ಆಮೇಲೆ ನಮ್ಮ ಮಕ್ಕಳ ಸಾಹಿತ್ಯ ಸಂಗಮದ ಹೆಸರನ್ನೇ ಉಡುಪಿ ಕಾಸರಗೋಡು ಸಹಿತ ದಕ್ಷಿಣ ಕನ್ನಡ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಂಗಮ ಅಂತ ಮಾಡಿದ್ರು. ಕೆಲವರು ಹೇಳಿದ್ರು ನೀವು ಅಖಿಲ ಕರ್ನಾಟಕ ಮಾಡಬಾರ್ದು ಯಾಕೆ ಅಂತ. ನಾವು ಹೇಳ್ತೀವಿ ಎಲ್ಲ ಕಡೆಗೆ ಹೋದ್ರೆ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಅಲ್ಲಿಂದ ಮಕ್ಕಳು ಬರಲಿಕ್ಕೂ ಕಷ್ಟ ಉಂಟು. ನಮ್ಮ ಮೂರು ಜಿಲ್ಲೆಯನ್ನು ನಾವು ಸರಿ ಮಾಡುವ ಅಂತ ಹೇಳಿ ಮೂರು ಜಿಲ್ಲೆ ಅಷ್ಟು ತಗೊಂಡ್ರು. ಅದರಿಂದ ತುಂಬಾ ಪ್ರಯೋಜನ ಆಯ್ತು ಮಕ್ಕಳಿಗೆ. ತುಂಬಾ ಮಕ್ಕಳು ಒಳ್ಳೊಳ್ಳೆ ರೀತಿಯ ಭಾಷಣ ಮಾಡಿದ್ದಾರೆ, ಒಳ್ಳೆ ಅವರ ಪ್ರತಿಭಾ ಪ್ರದರ್ಶನ ಮಾಡಿದ್ದಾರೆ, ನಾಟಕ ಮಾಡಿದ್ದಾರೆ, ಆಮೇಲೆ ಪುಸ್ತಕ ಬರೆದಿದ್ದಾರೆ, ತುಂಬಾ ಪುಸ್ತಕ ಬರೆದಿದ್ದಾರೆ. ಮಕ್ಕಳಿಂದಲೇ ಬರೆಸಿದ ಪುಸ್ತಕದಲ್ಲಿ ಒಳ್ಳೊಳ್ಳೆ ಪದ್ಯಗಳನ್ನೆಲ್ಲ ಸೇರಿಸಿ ಓದಲು ಅಂತ ಒಂದು ಪುಸ್ತಕ ಪ್ರಿಂಟ್ ಮಾಡಿದ್ದೇವೆ.
2: ಯಾವ ರಾಜ್ಯದಲ್ಲಿ ನಾನು ಜೀವಿಸಿದ್ದರೇನು, ಭಾರತಾಂಬೆ ನನ್ನ ತಾಯಿ ಭಾರತೀಯ ನಾನು, ಯಾವ ಭಾಷೆಯನ್ನು ನಾನು ಆಡುತ್ತಿದ್ದರೇನು, ಭಾರತಾಂಬೆ ನನ್ನ ತಾಯಿ ಭಾರತೀಯ ನಾನು, ಯಾವ ಧರ್ಮವನ್ನು ನಾನು ಅನುಸರಿಸಿದ್ದರೇನು, ಭಾರತಾಂಬೆ ನನ್ನ ತಾಯಿ ಭಾರತೀಯ ನಾನು, ಬಡವನೇನು ಬಲಿದನೇನು ಸುಖಿದುಕ್ಕಿಯೇನು, ಭಾರತಾಂಬೆ ನನ್ನ ತಾಯಿ ಭಾರತೀಯ ನಾನು, ಭಾರತೀಯ ನಾನು, ಭಾರತೀಯ ನಾನು.
0: ಈಗ ನೀವು ಇಷ್ಟೆಲ್ಲ ಮಾಡಿದಿರಲ್ಲ, ಮಕ್ಕಳನ್ನು ಬೆಳೆಸಿಕೊಂಡು ಸಾಹಿತ್ಯ ಆಸಕ್ತಿ ಮಾಡಿದಿರಿ, ಸಾಹಿತ್ಯದಲ್ಲಿ ಕತೆ ಕವನ ಎಲ್ಲ ಬರೆಯುವಂಥ ಒಂದು ಮಾರ್ಗದರ್ಶನ ಎಲ್ಲ ಕೊಟ್ಟಿರಿ, ಇದರಿಂದ ಪ್ರಯೋಜನ ಪಡ್ಕೊಂಡು ಈಗ ತಕ್ಕ ಮಟ್ಟಿಗೆ ಸಾಹಿತಿಗಳಾದವರು ಇದ್ದಾರಾ?
1: ಇದ್ದಾರೆ, ಮಕ್ಕಳೆಲ್ಲ ಸುಮಾರು ಬರೀತಾ ಇದ್ದಾರೆ, ಈಗಲೂ ಸಹ ಬರೆಯುವವರು ಇದ್ದಾರೆ, ಮಕ್ಕಳಲ್ಲಿ ಆಸಕ್ತಿ ಇದೆ. ಆಮೇಲೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ಇದು ಲಾಕ್ಡೌನ್ ಆಗುವವರೆಗೆ ನಮ್ಮ ಸರಿ ನಡೀತಾ ಇತ್ತು. ಲಾಕ್ಡೌನ್ ಆದ ನಂತರ ಶಾಲೆಯಲ್ಲಿ ಮಕ್ಕಳನ್ನ ಕರೀಲಿಕ್ಕಿಲ್ಲ ಅಂತಾಯ್ತು, ಅದು ನಿಂತು ಹೋದದ್ದು. ಈಗ ಮತ್ತೆ ನಮ್ಗೆ ಸಪ್ರಾಯ ಆಯ್ತು, ಕೂಡಲಿಲ್ಲ, ನಿಂತೋಯ್ತು. ಇಲ್ಲದಿದ್ರೆ ಬೇಕಾದವರು ನಮ್ಮ ಶಾಲೆಯಲ್ಲಿ ಮಾಡಿ, ನಮ್ಮ ಶಾಲೆಯಲ್ಲಿ ಮಾಡಿ ಅಂತ ಕರೆಯುವವರು ಇದ್ದಾರೆ. ಆದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ನಾವು ಮಾಡ್ಬೇಕು.
0: ಈಗ ಶ್ರೀನಿವಾಸರೇ, ನೀವು ಸರ್ವಿಸ್ ನಲ್ಲಿ ಇದ್ದಾಗ ಶಾಲಾ ವಠಾರಗಳಲ್ಲಿ ಎಲ್ಲ ನಡೀತಾ ಇತ್ತು, ಈಗ ನೀವು ರಿಟೈರ್ಮೆಂಟ್ ಆದ ಮೇಲೆ ನೀವು ಮಕ್ಕಳ ಧ್ವನಿಯನ್ನು ಮಕ್ಕಳ ಸಾಹಿತ್ಯ ಸಮ್ಮೇಳನ ಎಲ್ಲ ಮಾಡ್ತಾ ಇದ್ದೀರಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಖರ್ಚು ವೆಚ್ಚಗಳು ಉಂಟಲ್ಲ, ಸಂಪನ್ಮೂಲ
1: ಸಂಪನ್ಮೂಲ
0: ಏನು ಮಾಡ್ತಿದ್ರಿ?
1: ಸಂಪನ್ಮೂಲ ಎಲ್ಲಿ ನಮ್ಮ ವಿದ್ಯಾ ಇದರಲ್ಲಿ ಯಾವ ಶಾಲೆಯಲ್ಲಿ ನಾವು ಮಕ್ಕಳ ಧ್ವನಿ ಮಾಡ್ತೇವೋ ಆ ಶಾಲೆಯವರು ಆ ಕಾರ್ಯಕ್ರಮಕ್ಕೆ ಬೇಕಾದ ಊಟ ಉಪಚಾರ ವಸತಿ ಇದನ್ನೆಲ್ಲ ಅವ್ರು ಮಾಡಬೇಕು. ಆಮೇಲೆ ಬಹುಮಾನ ಕೊಡುದು ಮಕ್ಕಳಿಗೆ, ಬಂದು ಹೋಗುವ ಚಾರ್ಜ್ ಕೊಡುದು ನಾವು. ಅದಕ್ಕೋಸ್ಕರ ನಾವು ಕೆಲವು ಬ್ಯಾಂಕುಗಳನ್ನು ಅವರನ್ನು ಇವರನ್ನೆಲ್ಲ ಕಾಂಟ್ಯಾಕ್ಟ್ ಆಗಿ, ದೊಡ್ಡ ದೊಡ್ಡ ಜನರನ್ನೆಲ್ಲ ಕಾಂಟ್ಯಾಕ್ಟ್ ಆಗಿ ಅವರಿಂದ ಡೊನೇಷನ್ ತಗೊಂಡು ಆ ಡೊನೇಷನ್ ಹಣವನ್ನು ಅಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ. ಹಾಗೆ ಮಕ್ಕಳ ಧ್ವನಿ ಮಾಡುವವರು ಆ ಶಾಲೆಯವರು ಅಥವಾ ಆ ಸಂಸ್ಥೆಯವರು ಮಕ್ಕಳಿಗೆ ಊಟ ಉಪಚಾರ ಮತ್ತೆ ವಸತಿ ರಾತ್ರಿ ಉಳ್ಕೊಳ್ಳಿ ಜಾಗ ಇದೆಲ್ಲ ಅವರು ಕೊಡಬೇಕು, ಅಂದ್ರೆ ಆತಿಥ್ಯ ಅವರದ್ದು.
0: ಈಗ ಇಷ್ಟೆಲ್ಲ ಕೆಲಸಗಳನ್ನು ನೀವಿಬ್ಬರು ಸೇರಿಕೊಂಡು ಮಾಡ್ತಾ ಇದ್ದೀರಿ ಅಲ್ವಾ, ಈಗ ಇದರ ಒಂದು ಈ ಒಂದು ಇಂಥ ಒಂದು ಚಟುವಟಿಕೆಯಲ್ಲಿ ಅಥವಾ ನಿಮ್ಮ ಉದ್ದೇಶದ ಒಂದು ಅದರ ಪರಿಕಲ್ಪನೆಯನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಈಗ ನಿಮ್ಮ ಪತ್ನಿಯ ಒಂದು ಸಹಕಾರವನ್ನು ಹೇಗೆ ನೀವು ಸ್ಮರಿಸಿಕೊಳ್ತೀರಿ?
1: ನಮಗೂ ಅವಳಿಗೂ ವ್ಯತ್ಯಾಸ ಇಲ್ಲ. ಅವಳು ಏನು ಮಾಡಬೇಕು, ಇವತ್ತು ನಾಳೆ ಮಕ್ಕಳ ಧ್ವನಿ ಕಾರ್ಯಕ್ರಮ ಇದ್ರೆ ಅಲ್ಲ, ಅದಕ್ಕಿಂತ ಹೆಚ್ಚು ಮಕ್ಕಳ ನಾಳೆ ಸ್ಪರ್ಧೆ ನಡಿಬೇಕಾದ್ರೆ ಏನು ಮಾಡುದು ಹಾಗೆ ಮಾಡುದು, ನಾವು ಚರ್ಚೆ ಮಾಡಿಕೊಂಡು ಅಲ್ಲಿ ಹೋಗುವಾಗ ನಾಳೆ ಇವತ್ತು ಮಾಡಿದಂತ ಕೆಲಸ ನಾಳೆ ಮಾಡುವ ಹಾಗೆ ಅದು ಹೊಸ ಆಗ್ಬೇಕು, ಅವುಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಅವಳು ನಾನು ಹೇಳಿದ ಹಾಗೆ, ನಾನು ಅವಳು ಹೇಳಿದ ಹಾಗೆ. ಈಗ ಒಬ್ರು ಸಮರಸ್ತದಿಂದ, ನಮ್ಮ ದೇಹ ಬೇರೆ ಬೇರೆ ಇರ್ಬೋದು, ಆದರೆ ಉದ್ದೇಶ ಮತ್ತೆ ಮನಸ್ಸು ಎಲ್ಲ ಒಂದೇ. ನಾನು ಅವಳು ಹೇಳಿದಾಗೆ ಅವಳು ನಾನು ಹೇಳಿದೆ,
0: ಅದೇ ಈಗ ಸಮಾನ ಆಸಕ್ತಿ.
1: ಇಲ್ಲಿ ಸಹ ಹಾಗೆ, ಶಾಲೆಯಲ್ಲಿ ಸಹ ಹಾಗೆ, ಯಾವ್ದು ಬೇಕೋ ಕೆಲಸ ಬೇಕೋ ಅವಳು ಅದಕ್ಕೆ ಸಹಕಾರ ಕೊಡ್ತಾ ಇದ್ದೆ. ನಾನು ಹೇಳಿದೆ ಅವಳಿಗೆ ಬೇಕಾದ್ದು ನಾನು ಸಪೋರ್ಟ್ ಕೊಡ್ತಾ ಇದ್ದೆ. ಹೀಗೆ ಅವಳು ಸಹ ನಾನು ಸಹ ಇಬ್ಬರು ಸಹ ಒಟ್ಟು ಸೇರಿ ನಡೀತಾ ಇತ್ತು.
0: ಅಂತೂ ನೀವು ಇಲ್ಲಿಯವರೆಗೆ ಕೂಡ ಒಂದು ಸಾಹಿತ್ಯದ ಆಸಕ್ತಿ ಮತ್ತು ಶಿಕ್ಷಣದ ಮೇಲಿನ ಒಂದು ಶ್ರದ್ಧೆಯಿಂದ ಕೆಲಸ ಮಾಡಿಕೊಂಡು ಬಂದಿರಿ. ಈಗ ನೀವು ಹೀಗೆಲ್ಲ ಮಾಡಿದರೆ ನಿಮಗೆ ಬೇಕು ಅಂತಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಪ್ರಶಸ್ತಿ ಗೌರವ ಸನ್ಮಾನ ಇತ್ಯಾದಿಗಳಾದದುಂಟ?
1: ತುಂಬಾ ಆಗಿದೆ. ಶಾಲೆಯಲ್ಲಿರುವಾಗ ಓದುವ ಹವ್ಯಾಸವನ್ನು ಬೆಳೆಸಿದ್ದೇನೆ ಅಂತ ಹೇಳಿ ಒಂದು ಲೇಖನ ಮಾಡಿ ಒಂದು ಇದು ಪ್ರಯೋಗ ಮಾಡಿ ಅದರದ್ದು ಪ್ರಯೋಗವನ್ನು DSRTCಗೆ ಕಳಿಸಿದರು. ಅವರು ಹಿರಿಮೆಗೆ ಪುರಸ್ಕಾರ ಅಂತ ಪುರಸ್ಕಾರ ಕೊಟ್ಟಿದ್ದಾರೆ,
0: ಶಿಕ್ಷಣದಲ್ಲಿ ಹಿರಿಮೆಗೆ
1: ಕೊಟ್ಟಿದ್ದಾರೆ. ಆಮೇಲೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಅಂತ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನಮಗೆ ಪ್ರಶಸ್ತಿ ಬಂದಿದೆ, ರಾಷ್ಟ್ರ ಮಟ್ಟದ ಪ್ರಶಸ್ತಿ. ವೆಂಕಟರಾಮನ್ ಆಗ ಪ್ರೆಸಿಡೆಂಟ್ ಇದ್ರು, ಅವರು ಕೊಟ್ಟಿದ್ದಾರೆ ನಮಗೆ ಹಾಗೆ ಆ ಪ್ರಶಸ್ತಿ. ಮತ್ತೆ ಕಲಾವಿದ ಎಲ್ಲ ಹೋಗಿ ಅಲ್ಲಿ ಬೇರೆ ಬೇರೆ ಊರಿನವರು, ಬೇರೆ ಬೇರೆ ಶಾಲೆಯವರು, ಮತ್ತೆ ಸಂಘ ಸಂಸ್ಥೆಯವರು ಎಲ್ಲ ಕರೆದು ಪ್ರಶಸ್ತಿಗಳನ್ನು ರಾಶಿ ಮಾಡಿ ಕೊಟ್ಟಿದ್ದಾರೆ. ಬೇಕಾದಷ್ಟು ಪ್ರಶಸ್ತಿ ಎಲ್ಲ ಬಂದಿದೆ.
0: ಈಗ ನಿಮ್ಮ ಮನೆಯಲ್ಲಿ ನೋಡುವಾಗ ಕೆಲವಾದರೂ ಅದಕ್ಕೆ ಸಾಕ್ಷಿಗಳು ನಮಗೆ ಸಿಗ್ತವೆ, ಗೋಡೆ ತುಂಬ ಇದೆ, ಗೋಡೆ ತುಂಬ ಇದೆ. ಬಹಳ ಸಂತೋಷ ಶ್ರೀನಿವಾಸರಾಯರೇ. ಈಗ ನಮಗೆ ನಿಮ್ಮ ಕಾಲದಲ್ಲಿ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಶಿಕ್ಷಕರಾಗಿ ಕೆಲಸ ಮಾಡಿದವರು ನೀವು ಅಲ್ವಾ? ಈಗ ತುಂಬ ಶಿಕ್ಷಣದಲ್ಲಿ ಬದಲಾವಣೆ ಎಲ್ಲ ಆಗಿದೆ, ಸ್ವಲ್ಪ ಅಪಸವ್ಯಗಳು ಕೂಡ ಆಗಿವೆ, ಎಲ್ಲವೂ ಸರಿ ಉಂಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಈಗ ಆಗಿನ ನಿಮ್ಮ ಕಾಲದ ಒಂದು ಶೈಕ್ಷಣಿಕ ವ್ಯವಸ್ಥೆ ಮತ್ತು ಈಗ ಆಗ್ತಾ ಇರುವುದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ, ಏನು ಪ್ರಮುಖವಾದ ವ್ಯತ್ಯಾಸ ಏನಾದರೂ ಕಾಣ್ತದೆ ನಿಮಗೆ?
1: ಈಗ ಮೇನ್ ನಮಗೆ ಕಾಣುವಂಥದ್ದಂದರೆ ಶಾಲೆಗೆ ಬಿಲ್ಡಿಂಗ್ ಕೊಡ್ತಾರೆ, ಆಮೇಲೆ ಊಟ ಕೊಡ್ತಾರೆ, ಆಮೇಲೆ ಮಕ್ಕಳಿಗೆ ಬೇಕಾದ ಬಟ್ಟೆ ಕೊಡ್ತಾರೆ. ಆದರೆ ಶಾಲೆಯಲ್ಲಿ ಶಿಕ್ಷಕರ ನೇಮಕ ಮಾಡಲಿಲ್ಲ. ಶಿಕ್ಷಕರು ಇಲ್ಲದೇ ಇದ್ದರೆ ಶಾಲೆ ಡೆವಲಪ್ ಆಗೋದು ಹೇಗೆ? ಶಿಕ್ಷಕರನ್ನು ಮೊದಲು ಕೊಡಬೇಕು, ಆಮೇಲೆ ಬಿಲ್ಡಿಂಗ್ ಇಲ್ಲದಿದ್ದರೂ ಮರದ ಅಡಿಯಲ್ಲಿ ಆದರೆ ಅವರು ಪಾಠ ಮಾಡಿ ಮಕ್ಕಳನ್ನು ಮೇಲೆ ತರ್ತಾರೆ. ಆಮೇಲೆ ಶಿಕ್ಷಕರಿಗೆ ಕೊಡುವಾಗಲೂ ಈಗ ಏನಾಗಿದೆ ಅಂತ ಹೇಳಿದರೆ, ಯಾರು ಎಲ್ಲಿ ಕೆಲಸ ಸಿಕ್ಕದಿದ್ದರೆ ಶಿಕ್ಷಕ ಶಿಕ್ಷಕ ಕೊಡ್ತೀವಿ ಹೋಗುದು. ಅಂಥವರು ಬಂದರೆ ಶಿಕ್ಷಣದಲ್ಲಿ ಏನು ಡೆವಲಪ್ಮೆಂಟ್ ಆಗಿತ್ತು? ಶಿಕ್ಷಣದಲ್ಲಿ ಆಸಕ್ತಿ ಇರುವವರನ್ನು ಶಿಕ್ಷಕರನ್ನಾಗಿ ಟ್ರೈನಿಂಗ್ ಕೊಟ್ಟು ಅವರನ್ನು ಶಿಕ್ಷಕರನ್ನಾಗಿ ಮಾಡಿದರೆ ಆಗ ಶಿಕ್ಷಕರು ಇರ್ತಾರೆ. ಶಿಕ್ಷಕರಿಗೆ ಸರಿ ಸಂಬಳ ಕೊಡಬೇಕು, ಅವರು ನಿಜವಾಗಿ ಕೆಲಸ ಮಾಡುವವರಿಗೆ ಬೇಕಾದ ಪ್ರೋತ್ಸಾಹ ಕೊಡಬೇಕು. ಹಾಗೆ ಕೊಟ್ಟರೆ ಆಗ ಆಗ್ತದೆ. ಈಗ ಗವರ್ಮೆಂಟ್ ಹೇಳ್ತದೆ ಗವರ್ಮೆಂಟ್ ಶಾಲೆಗಳಿಗೆ ಬನ್ನಿ, ಗವರ್ಮೆಂಟ್ ಶಾಲೆಗಳಿಗೆ ಬನ್ನಿ ಅಂತ. ಆ ಶಾಲೆಗಳಿಗೆ ಹೋದರೆ ಅಲ್ಲಿ ಬಿಲ್ಡಿಂಗ್ ಇಲ್ಲ, ಆಮೇಲೆ ಮಕ್ಕಳು ಬೇಕಾದ ವ್ಯವಸ್ಥೆ ಶಿಕ್ಷಕರಿಲ್ಲ, ಅದು ಅವರು ಅಲ್ಲಿ ಹೋಗಿ ಎಂತ ಮಾಡೋದು? ಆಮೇಲೆ ಅಲ್ಲಿ ಸಹ ಶಿಕ್ಷಕರನ್ನು ಇವತ್ತಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋದು. ಈ ಟ್ರಾನ್ಸ್ಫರ್ನಲ್ಲಿ ಎಲ್ಲ ಅಲ್ಲಿ ಶಿಕ್ಷಕರು ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ. ಹಾಗೆ ಏಡೆಡ್ ಶಾಲೆಗಳಲ್ಲಿ ಶಿಕ್ಷಕರು ಇಲ್ಲ, ಈಗ ಹೆಚ್ಚಿನ ಶಾಲೆಗಳು ಮಕ್ಕಳಿಲ್ಲ. ಮತ್ತೆ ಮೇನ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಅವರಿಗೆ ಮಾರ್ಕಿಗೆ ಇಂಪಾರ್ಟೆನ್ಸ್ ಆಗಿದೆ, ಬೇರೆ ಯಾವುದು ಬೇಡ. ಅವರು ನೂರಲ್ಲಿ ನೂರು ಮಾರ್ಕ್ ತೆಗಿಬೇಕು, ತೊಂಬತ್ತೊಂಬತ್ತು ತೆಗೆದಿರೋದು ಏನು ಒಂದು ನಷ್ಟ ಆಯ್ತು ನಿಮಗೆ ಅಂತ ಕೇಳುವವರೇ ಇರೋದು. ಆದ್ದರಿಂದ ಎಲ್ಲ ಇಂಗ್ಲೀಷ್ ಮೀಡಿಯಮಿಗೆ ಮಾರ್ಕಿಗೆ ಅದಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಬೇರೆ ಕನ್ನಡ ಮೀಡಿಯಮಿಗೆ ಬರುವವರು ಕಡಿಮೆ ಆಗಿದ್ದಾರೆ.
0: ಈಗ ಇದಾಗಿಲ್ಲ, ಇಷ್ಟೆಲ್ಲ ಸಮಸ್ಯೆಗಳು ನೀವು ಗಮನಿಸಿದ್ದೀರಿ, ನಿಮ್ಮದೇ ಆದಂತಹ ಕೆಲವು ಅದಕ್ಕೆ ಇಂಥ ಸಲಹೆಗಳು ಕೂಡ ಇರ್ತವೆ. ಈ ಒಂದು ದೃಷ್ಟಿಯಿಂದ ಈಗ ನಿಮ್ಮ ಒಂದು ಜೀವನಾನುಭವದಿಂದ ಈಗ ಕಲಿತಾ ಇರುವಂತಹ ಮಕ್ಕಳಿಗೆ ಅಥವಾ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ಒಟ್ಟು ಮಕ್ಕಳ ಹೆತ್ತವರಿಗೆ ಒಂದು ಕೊನೆಯಲ್ಲಿ ಒಂದು ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು?
1: ಅವರು ಮಕ್ಕಳನ್ನು ನಮ್ಮ ಹತ್ತಿರ ಇಟ್ಟುಕೊಂಡು ಆ ಮಕ್ಕಳಿಗೆ ನಮ್ಮ ಕಾಲ ಮೇಲೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ಮಕ್ಕಳಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸಬೇಕು. ಆನಂತರ ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದಕ್ಕೆ ಬೇಕಾದ ಪ್ರೋತ್ಸಾಹ ಕೊಡಬೇಕು, ಹೊರತು ನೀನು ಮಾರ್ಕ್ ತೆಗಿ ಮಾರ್ಕ್ ತೆಗಿ ಅಂತವನ ಮೇಲೆ ಒತ್ತಡವನ್ನು ಹೇರಬಾರದು, ಅದು ಮುಖ್ಯ. ಆಮೇಲೆ ಈಗ ಶಿಕ್ಷಕರು ಮಕ್ಕಳು ಶಿಕ್ಷಕರು ಶಾಲೆಯಲ್ಲಿ ಇಲ್ಲ, ಮನೆಯಲ್ಲಿ ಮಕ್ಕಳನ್ನು ಕೇಳುವವರಿಲ್ಲ, ಮಕ್ಕಳದ್ದು ಸ್ವಭಾವ ಎಲ್ಲ ಕೆಟ್ಟದಾಗ್ತದೆ. ಅದರ ಬದಲಿಗೆ ತಂದೆ ತಾಯಿಗಳು ಮಕ್ಕಳನ್ನು ತಮ್ಮ ಕಾಲಿನ ಮೇಲೆ ಒಂದು ಅರ್ಧ ಗಂಟೆ ಆದರೂ ಕೂತ್ಕೊಳ್ಳಿಸಿ ಅಥವಾ ಹತ್ತಿರ ಕೂತ್ಕೊಳ್ಳಿಸಿ ಅವರಿಗೆ ಕತೆ ಹೇಳುದು ಅಥವಾ ಮಾತನಾಡಿಸುವುದು, ಅವರು ಶಾಲೆಯಲ್ಲಿ ಏನು ಕಲಿತಿದ್ದಾರೆ ಅಂತ ಕೇಳುವುದು ಇತ್ಯಾದಿ ಅವರನ್ನು ಟ್ರೈನ್ ಮಾಡಿದರೆ ಆಗ ಶಾಲೆಯಲ್ಲಿ ಸಹ ಒಳ್ಳೆ ನಡತೆ ಬರ್ತದೆ. ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರು ಹೋಗಬೇಕು, ಅವರು ಶಿಕ್ಷಕರು ಒಳ್ಳೆಯ ರೀತಿ ಇದ್ದರೆ ಇದಾಗ್ತದೆ. ಅದನ್ನೆಲ್ಲ ಗೌರ್ಮೆಂಟು ಯೋಚನೆ ಮಾಡಿ ಈಗ ಏಡೆಡ್ ಶಾಲೆ, ಏಡೆಡ್ ಶಾಲೆಯಲ್ಲಿ ಎಷ್ಟೋ ಒಳ್ಳೆಯ ಶಾಲೆಗಳುಂಟು, ಆ ಶಾಲೆಗಳಿಗೆಲ್ಲ ಡೊನೇಷನ್ ಇದು ಅನುದಾನ ಕೊಡೋದು ಬಿಟ್ಟು ಅವರು ಶಿಕ್ಷಕರನ್ನು ನೇಮಿಸೋದಿಲ್ಲ. ನೀವೇ ದುಡ್ಡು ಕೊಡಿ, ನೀವೇ ಶಾಲೆ ನಡೆಸಿ ಅಂತ ಹೇಳಿದ್ರೆ ಏನಾಗ್ತದೆ? ಹಾಗೆ ಇಂಗ್ಲೀಷ್ ಮೀಡಿಯಂ ಶಾಲೆ, ಈಗ ಎಲ್ರಿಗೂ ಇಂಗ್ಲೀಷ್ ಮೀಡಿಯಂ ಹೇಳಿದ್ದಾರೆ, ಇಂಗ್ಲೀಷ್ ಮೀಡಿಯಮ್ಗೂ ಹಾಗೆ ಹೋಗಿ ಕಷ್ಟರ್ಸ್ ಅದಕ್ಕೆ ಡೊನೇಷನ್ ಶಾಲೆ ಕೇಳುವಾಗ ಅಲ್ಲಿ ಡೊನೇಷನ್ ಕೊಟ್ಟಾದರೂ ಪೇರೆಂಟು ಟೀಚರನ್ನು ಇಂಗ್ಲೀಷ್ ಮೀಡಿಯಂ ಕಲಿಸ್ತಾರೆ. ಇಂಗ್ಲೀಷ್ ಮೀಡಿಯಂನಲ್ಲಿ ಅವರಿಗೆ ಇಂಗ್ಲೀಷ್ ಅರ್ಥ ಆಗೋದಿಲ್ಲ, ಅದಕ್ಕೆ ಟ್ಯೂಷನಿಗೆ ಕಳಿಸ್ತಾರೆ. ಹೀಗೆ ಅಲ್ಲಿಂದ ಹೋಗುದು ಇಲ್ಲಿ ಬರುದು. ಮನೆಯಲ್ಲಿ ಅವರಿಗೆ ಪುರುಸತೆ ಇಲ್ಲ, ಆಟ ಆಡ್ಲಿಕ್ಕೆ ಪುರುಸತೆ ಇಲ್ಲ, ನಾಟಕ ಮಾಡ್ಲಿಕ್ಕೆ ಪುರುಸತೆ ಇಲ್ಲ, ಯಾವುದಕ್ಕೂ ಪುರುಸತೆ ಇಲ್ಲ. ಅವರು ಓದುವಾಯ್ತು, ಬರೆಯುದಾಯ್ತು, ಕಲಿಯುದಾಯ್ತು, ಮಾರ್ಕು ಮಾರ್ಕು ಮಾರ್ಕು ಹೀಗೆ ಆಗುದಂತ ಹೇಳಿದ್ರೆ ಆಗ ಶಿಕ್ಷಣ ತನ್ನ ಉಚ್ಚಾರ ಬರ್ತದೆ.
0: ಬಹಳ ಸಂತೋಷ ಶ್ರೀನಿವಾಸರಾಯರೇ, ತಮ್ಮ ಶೈಕ್ಷಣಿಕವಾದಂತಹ ಒಂದು ಅನುಭವ ಮತ್ತು ಈ ಒಂದು ಜೀವನ ಅನುಭವ, ಸುಮಾರು 9 ದಶಕಗಳ ನಿಮ್ಮ ಜೀವನಾನುಭವ, ನೀವು ಕಂಡುಕೊಂಡಂತಹ ಸಿಹಿ ಕಹಿ ಮತ್ತು ಒಟ್ಟು ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಶಿಕ್ಷಣದ ಒಂದು ಪಾತ್ರ, ಇದರ ಬಗ್ಗೆ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ನೀವು ಹೇಳಿದ್ದೀರಿ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಬಹುಶಃ ಈ ಒಂದು ಇಡೀ ಪ್ರಾಯದಲ್ಲಿ ಕೂಡ ಅಂತಹ ಒಂದು ಕಾಳಜಿಯನ್ನು ಇಟ್ಟುಕೊಂಡು ಮುಂದಿನವರು ಇಂತಹ ವಿಚಾರಗಳಲ್ಲಿ ಮುಂದೆ ಬರೀಬೇಕು ಎನ್ನುವ ಬಗ್ಗೆ ಮಾಹಿತಿಯನ್ನು ಕೂಡ ಭಾಳ ಉಪಯುಕ್ತವಾದದ್ದನ್ನು ಬಹುಶಃ ನೀವು ಕೊಟ್ಟಿದ್ದೀರಿ. ಇದು ಶಿಕ್ಷಕರಿಗೆ, ಸಮಾಜಕ್ಕೆ, ಹೆತ್ತವರಿಗೆ, ಮಕ್ಕಳಿಗೆ ಎಲ್ಲಿ ಕೂಡ ತಲೆಯಲ್ಲಿ ಇರಿಸಿಕೊಳ್ಬೇಕಾದಂಥ ಸಂಗತಿ. ಅದಕ್ಕಾಗಿ ಈ ಎಲ್ಲ ಮಾತುಗಳಿಗಾಗಿ ನಿಮಗೆ ನಮ್ಮ ಸಾರಂಗ ಬಳಗದ ಪರವಾಗಿ ಧನ್ಯವಾದಗಳು.
1: ಧನ್ಯವಾದಗಳು.
0: ಶ್ರೋತೃಗಳೇ, ಇದು ಪ್ರಶಸ್ತಿ ವಿಜೇತ ಶಿಕ್ಷಕರಾದಂತಹ ಸಾಹಿತ್ಯ ಪರಿಚಾರಕರಾಗಿರತಕ್ಕಂತಹ ನಮ್ಮ ಬಿ ಶ್ರೀನಿವಾಸರಾವ್ ಅವರ ಮುಕ್ತವಾದಂತಹ ಅಭಿಪ್ರಾಯ. 90ರ ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ಅವರ ಒಂದು ಆಸಕ್ತಿ ಮತ್ತು ಅನುಭವಗಳು ಅದು ಹಾಗೇ ಇದ್ದಾವೆ ಮತ್ತು ಬೇರೆ ಬೇರೆ ಆಲೋಚನೆಗಳನ್ನು ಕೂಡ ಬಹಳ ಕ್ರಿಯಾತ್ಮಕವಾಗಿ ಅವರು ಇರಿಸಿಕೊಂಡಿದ್ದಾರೆ ಎನ್ನುವುದಕ್ಕೆ ಅವರ ಮಾತುಗಳು ಸಾಕ್ಷಿ. ಅದಕ್ಕಾಗಿ ಅವರಿಗೆ ನಮ್ಮತ್ತೆ ಅವರ ಶ್ರೀಮತಿ ಸಾವಿತ್ರಿ ಎಸ್ ರಾವ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳು. ನನ್ನ ಜೊತೆ ಈ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ನೀಡಿದವರು ಸಾರಂಗ ಬಳಗದ ಬಿಂದ್ಯಾ ಕುಲಾಲ್ ಮತ್ತು ಎಡ್ವರ್ಡ್ ಲೋಬೋ ಅವರು ಕೂಡ ಇದ್ದಾರೆ. ಒಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂಥ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ವಂದಿಸ್ತಾ, ಈ ಇಡೀ ಮಾತುಕತೆಯನ್ನು ಕೇಳಿದಂತಹ ನಮ್ಮ ಶ್ರೋತೃವರ್ಗ ಕೂಡ ಸಾರಂಗದ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಮುಂದಿನ ಕಲಾ ಸಾರಂಗ್ನಲ್ಲಿ ಮತ್ತೊಮ್ಮೆ ಕಾಣೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕೋಳಿ. ನಮಸ್ಕಾರ.

ದಾರಿಗೊಂದು ಹೆಸರು. ಆ ಹೆಸರಿನ ದಿನದಿನ ಕಥೆ ಅಲ್ಲಿನ ಜನರ ಜೊತೆ ವಿನೂತನ ಕಾರ್ಯಕ್ರಮ ಊರೂರು ಕೇಳಿ.

0: ಬೇರೆ ಬೇರೆ ಬೇರೆ ಕಡೆ ವಾರದಿಂದ ವಾರಕ್ಕೆ ನಮ್ಮ ಪ್ರಯಾಣ. ಆದ್ರೆ ನಾವು ಭೇಟಿಯಾಗುವುದು ಎರಡು ವಾರಗಳಿಂದ ಒಂದ್ಸಲ. ಈ ಬಾರಿ ಮಳೆಯ ಭಾವನೆಯಲ್ಲಿ ಸಾಕಷ್ಟು ಕಷ್ಟ ಅನುಭವಿಸಿದ್ದೇವೆ ನಾವು. ದಕ್ಷಿಣ ಕನ್ನಡದಲ್ಲ ಮಾತ್ರವಲ್ಲದೆ ಕರ್ನಾಟಕದಾದ್ಯಂತ ನೆರೆಯ ಅವಳಿ ಮಳೆಯ ಒಂದೊಂದು ಹಿತಾಪತ್ತಿ ಅಂತ ಹೇಳ್ಬೋದು. ಅದರಿಂದಾಗಿ ಜನಜೀವನ ನಲುಗಿ ಹೋದಂತೆ ಕೂಡ ಇದೆ. ಈ ಸಂದರ್ಭದಲ್ಲಿ ಅವರೆಲ್ಲರೆಲ್ಲರ ಬಗ್ಗೆ ಒಂದು ರೀತಿಯ ಗೌರವವನ್ನು ಕಂಡುಪಿಡಿಸ್ತಾ ಅವರಿಗಾದ
1: ಪ್ರಾರ್ಥನೆ ಮಾಡಿಕೊಂಡು ಇವತ್ತು ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸುವ ಸಂದರ್ಭ

ನಾವಿಬ್ಬರೂ ನಮ್ಮ ತಂಡದೊಂದಿಗೆ ವಿಶೇಷವಾಗಿ ಸೈಫ್ ಅವರ ಜೊತೆ ಅಂತ ಹೊರಟಿದ್ದೇನೆ. ಯಾವ ಭಾಗ ಕೊಡೋಣ ಅಂತ ಅವ್ರಿಗೆ ಕೇಳಿದ್ರೆ ಸ್ವಲ್ಪ ಕಡಲಿನಲ್ಲಿ ಹೋದ್ರೆ ಮಾತು ಬಂತು. ಯಾಕಂದ್ರೆ ನದಿಗಳಲ್ಲಿ ಈ ಸಲ ಪ್ರವಾಹದಿಂದ ನಮ್ಮನ್ನ ಭೇದವಾಗಿದೆ. ಆದ್ರೆ ಕಡಲು ಅಷ್ಟು ಬಣಬಣಿಲ್ಲ, ಸಂಕಷ್ಟವಾಗಿದೆ ಎನ್ನುವ ಗೊತ್ತಿದೆ. ಹಾಗಾಗಿ ಕಡಲ ಮಲ್ಲಿಗೆ ಹೋಗಿ ನದಿಯಲ್ಲಿ ಅಲ್ಲಿಗೆ ಮಂಗಳೂರಿನ ಲೈಲ ಇರುವಂತದ್ದು ಒಳ್ಳುವಂಥವ್ರು ಅಂತ ಅನ್ಬೋತೀರಿ. ಸರಿ ಸರಿ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಸಣ್ಣ ಸುರಕ್ಷವನ್ನು ಹಾಕಿದ್ದೇವೆ ನಾವು. ನನಗೆ ತಿರುಗುತ್ತಾ ಬಂದು ಹೊಯಿಗೆ ರಾಶಿಯ ಮೇಲೆ ಬಿಟ್ಟು ಹೋಗಿ ಬರೀತಾರೆ. ಹಾಗಿದ್ದರೆ ನಾವು ಇಲ್ಲಿಂದ್ರೆ ನಮ್ಮ ಪ್ರಯಾಣವನ್ನ ಆರಂಭ ಮಾಡೋಣ. ಹೆಂಗಡೆ ಇದು ನೋಡಿ ಸುತ್ತಾಂತ ಅಂತ ಹೇಳ್ತೀರಿ. ತನ್ನನ್ನು ಸಾಯಿಸಿದ ಸುರಹುರ ವಿಭಂಗಮವಾದಂತಹ ಒಂದು ನೋಟ ಕಾಣಿಸ್ತಾ ಇದೆ. ವಿಶಾಲವಾದಂತಹ ಭದ್ರೆ ಬರುವ ಸಾಧಾರಣ ಕೊನೆ ಅಂದ್ರೆ ಅದರ ಮೇಲೆ ಶುಭ ಸೈಕದ ರಾಶಿ ಹುಡುಗಿಯ ರಾಶಿ. ಇದು ಕೋಟೆ ಅಂತ ಹೇಳೋಣ, ಗುರುಜಿ ಅಂತ ಹೇಳೋಣ, ಅಥವಾ ದೇವಸ್ಥಾನ ಅಂತ ಹೇಳೋಣ, ಏನೋ ಒಂದು ಅದು ಅದು ಐತಿಹಾಸಿಕವಾದ ಮಹತ್ವ ಇರುವಂತಹ ವಿಶೇಷ ಎಂಬುದು ಖಂಡಿತ ಖುಷಿ ಆಗ್ತದೆ. ಸುಲ್ತಾನ ಬರಬೇಕು ನೋಡಿ, ಮಂಗಳೂರಿನ ಹಲವಾರು ಐತಿಹಾಸಿಕ ಪ್ರದೇಶಗಳಿಗೆ ಹೆಸರುವಾಸಿಯಾಗಿರುವ ಹಾಗೆ ಕೂಡಬಹುದು. ಅನೇಕ ರಾಜ ಮಹಾರಾಜರು ನಮ್ಮ ನಾಡಿನಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದ್ರು. ಇದರಲ್ಲಿ ಪ್ರಮುಖವಾದದ್ದು ಈ ಗುರುನಾನ ಸಂತಾನ ಮತ್ತೇರಿ. ಬ್ರಿಟಿಷರ ನೌಕೆಗಳು ಗುರುನಾನ ನದಿಯನ್ನು ಪ್ರವೇಶಿಸುವ ತಡೆಗಟ್ಟುವುದಕ್ಕೆ ಬೇಕಾಗಿ ಬ್ರಿಟಿಷರಿಗೆ ಸಿಂಹಸ್ವಾರ್ಯವಾಗಿದ್ದ ಟಿಪ್ಪು ಸುಲ್ತಾನ ಅವ ಮೈಸೂರಿನ ಹುಲಿ ಅಂತ ಹೆಸರು. ಅವನು 1984 ಈ ಭಾಗಕ್ಕೆ ಬಂದು ಬೀಡು ಬಿಟ್ಟು ಈ ಒಂದು ಹೊಟ್ಟೆಯಂತಹ ಪ್ರದೇಶವನ್ನ ಆಯ್ಕೆ ಮಾಡಿಕೊಂಡು ನಿರ್ಮಾಣ ಮಾಡಿದ್ದಾನೆ ಹೇಳಿ ಹೇಳಿ ನಮ್ಗೆ ಗೊತ್ತಾಗ್ತದೆ. ಐತಿಹಾಸಿಕವಾಗಿ ಮಹತ್ವವಾಗಿರುವಂತಹ ಈ ರಾಷ್ಟ್ರೀಯ ಸ್ಮಾರಕ ಇತ್ತೀಚೆಗೆ ನವೀಕರಣ ಆಗಿಕೊಂಡಿದೆ. ಸ್ವಾತಂತ್ರ್ಯ ಹೋರಾಟದ ಭವ್ಯ ಭಾಗವಾಗಿ ಈ ಕೋಟೆಯನ್ನು ನಿರ್ಮಿಸಿದ್ದಾರೆ. ನಾನು ಬತ್ತೇರಿ ಕೋಟೆ ಅಂದ್ರೆ ಇದಕ್ಕೆ ಹೆಸರು. ಇದು ಒಂದು ಚಿಕ್ಕ ಕಾವಲು ಮಾದರಿ ಕಡೆಯಾಗಿ ಕೂಡ ಕೋಟೆಯ ಸುತ್ತಮುತ್ತ ಅರಮಿರಲಿಗಳನ್ನು ಸ್ಥಾಪಿಸಲಿದ್ದಾರೆ. ಮತ್ತು ಈ ಮೈರಿಗಳ ಚಲನವಲನಗಳನ್ನು ವೀಕ್ಷಿಸುವುದಕ್ಕೆ ಬೇಕಾಗಿ ಇದನ್ನು ತಿಳಿದು ಬರುತ್ತದೆ. ಈ ಕೋಟೆಯ ಅಡಿಭಾಗದಲ್ಲಿ ಸೈನಿಕರ ವಿಶ್ರಾಂತಿ ಕೋಣೆ ಇದೆ ಮತ್ತು ಸುರಂಗ ಮಾರ್ಗ ಕೂಡ ಇದೆ. ಈಗ ಇಲ್ಲಿವರೆಗೆ ಉಂಟಾಗಿರಬಹುದು, ಆದ್ರೆ ಈಗ ಸಾರ್ವಜನಿಕರು ಇದನ್ನು ನಿರ್ಬಂಧಿಸಿದ್ದಾರೆ. ರಾಷ್ಟ್ರೀಯ ಸ್ಮಾರಕವಾಗಿ ಕೇಂದ್ರ ಪುರಾತನ ಇಲಾಖೆಗಳ ಮೇಲುವರಿಯನ್ನು ಈಗ ನೋಡಿ ಕಾಯ್ತಾ ಇದೆ. ಅಂತ ಒಂದು ಸುಂದರವಾದಂತಹ ಪರಿಸರ ಇದೆ. ಹಾಗಾಗಿ ದೇಶದ ಒಂದು ಸಣ್ಣ ಪರಿಚಯವನ್ನು ನಾವು ಮಾಡಿಕೊಳ್ಳಬೇಕಾಯಿತು. ಇಲ್ಲಿ ಎಲ್ಲ ಇದೆ ಎನ್ನುವುದನ್ನು ಫಲ ಸಹಜವಾಗಿ ನಿಮಗೆ ಕಲಿಕಾಗಿರಬಹುದು. ನೋಡೋಣ, ನಮ್ಮ ಪ್ರಯತ್ನವನ್ನು ನಾವು ಮಾಡೋಣ. ಸುಲ್ತಾನ ಬಾರಿಗೆ ಸಂಬಂಧವಾಗಿ ಐತಿಹಾಸಿಕ ಗೋಡುಗಳು ಬಂದ ಇದೆ. ಆದ್ರೆ ಹಿಂದಿನ ಎಲ್ಲ ಕಟ್ಟಡಗಳು ನಮಗೆ ಕಾಣ್ತಾ ಇಲ್ಲ. ಆದ್ರೆ ಅವುಗಳನ್ನು ಉಲ್ಲೇಖಿಸಬೇಕಾದ ನಮಗೆ ಇಲ್ಲಿ ಕರ್ತವ್ಯ. ಯಾಕಂದ್ರೆ ಗೋಡುಗಳು ಅಥವಾ ಸುಲ್ತಾನ ಬಗ್ಗೆ ನಮ್ಮ ದಕ್ಷಿಣಗಳಲ್ಲಿ ಬಹಳ ಪ್ರಸಿದ್ಧವಾದಂತಹ ಐತಿಹಾಸಿಕ ಸ್ಥಳಗಳು, ವಿಶೇಷವಾಗಿ ಕೆಳಗಿಳಿಯ ಅರಸರ ಒಂದು ಆಳಿತಕ್ಕೆ ಸಂಬಂಧಪಟ್ಟ ಬಂಗರಾಜನ ಆಳ್ವಿಕೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಚೂಗೇಶ್ವರ ಎಂದರೆ ನಡೆದ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಉಲ್ಲೇಖಗಳು ಇಲ್ಲಿ ಕಂಡು ಬರುತ್ತವೆ. ಬಹಳ ಬಹಳ ಮುಖ್ಯವಾಗಿ ಇನ್ನೊಂದು ಜಂಗಮ ಮಠ ಏನು ಎನ್ನುವಂತಹ ಉಲ್ಲೇಖ ನಮಗೆ ಇದೆ. ಆದ್ರೆ ಇಲ್ಲಿ ಏನು ಎನ್ನುವುದು ಇಲ್ಲ. ಆದ್ರೆ ಆ ಕುರಿತು ನಾವು ಉಲ್ಲೇಖ ಮಾಡುವುದಿದ್ರೆ ಕ್ರಿಸ್ತಕ 1550 ನಮ್ಮ ಮಂಗಳೂರು ಮತ್ತು ಇಡೀ ಕರಾವಳಿ ಪ್ರದೇಶದಲ್ಲಿ ಕೆಳದಿ ಅರಸರ ಪ್ರಾಬಲ್ಯ ಇದ್ದಂತಹ ಸಂದರ್ಭ ಅದು. ಕೆಳದಿ ಸಂಸ್ಥಾನದ ಪಂಡಿತ ಹಿರಿಯ ವೆಂಕಟಪ್ರಭ ನಾಯಕನ ಬಗ್ಗೆ ಇತಿಹಾಸದಲ್ಲಿ ತುಂಬಾ ಘಟನೆಗಳನ್ನು ನಾವು ನೋಡಬಹುದು. ಅವನಿಗೆ ಒಡೆಯ ಅಡುಬಡುಗಳ ಒಡೆಯ ಎನ್ನುವಂತಹ ತಿಳಿದು ಬರೆಯುತ್ತೆ ಸಿಗುವಂತದ್ದು. ಈ ಕೆಳಗೆಯ ಆಗಾಗ ವೈಷಮ್ಯ ಆಗ್ತದೆ. ಏನಾಗಿದೆ ಅಂತ ಹೇಳಿದ್ರೆ
ಕೆಳದಿಯ ಸಾರ್ವಭೌಮರಾಗಿದ್ದವು ವಿಜಯನಗರ ಅರಸರು. ವಿಜಯನಗರ ಅರಸರಿಗೆ ಈ ಪೋರ್ಚುಗೀಸರು ಅರೇಬಿಯನ್ ಕುದುರೆಗಳನ್ನ

0: ಸ್ವಾತಂತ್ರ್ಯದಿಂದ. ಆಗ ಏನಾಯ್ತು ಅಂತ ಹೇಳಿದ್ರೆ, ಈ ಬಂಗರಸ ಪೋರ್ಚುಗೀಸರ ಸಖ್ಯವನ್ನು ಮಣ್ಣು ಮಾಡಬೇಕಾಯಿತು ಈ ಕಾಮರಾಯನ ಸೇರಿಕೊಂಡು. ಆದರೆ ಭಕ್ತರಾಣಿ ಅದನ್ನು ವಿರೋಧಿಸಿ ವೆಂಕಟಪ್ಪರಾಯನಿಗೆ ಸಹಾಯ ಮಾಡಿದರು. ಆಗಾಗ ವೆಂಕಟಪ್ಪ ಇಗೂ ಪೋರ್ಚುಗೀಸರಿಗೆ ನಡೆದಂತಹ ಹಿನ್ನೆಲೆಯಲ್ಲಿ ಪೋರ್ಚುಗೀಸರ ಸೋಲನ್ನು ಸಹ ಅನುಭವಿಸುವಂತದನ್ನ ನಾವು ಗಮನಿಸಬಹುದು. ಆದರೆ ಭಕ್ತರಾಣಿ ಒಂದು ಹಿರಿಯ ಸಂಸ್ಥಾನದ ರಾಣಿ, ಹಾಗಾಗಿ ಪೋರ್ಚುಗೀಸರ ಎದುರಿನಲ್ಲಿ ಅವಳ ಹೋರಾಟ ಬಹಳ ದೊಡ್ಡ ಮಟ್ಟದಲ್ಲಿ ಆದರೂ ಕೂಡ ಹಲವಾರು ಕೋಟೆಗಳನ್ನು ಪೋರ್ಚುಗೀಸರು ಸುಡುವಂತಹ ಸಂದರ್ಭದಲ್ಲಿ ಆದರೆ ಕಲ ಯುದ್ಧದಲ್ಲಿ ಅಪ್ಪಕ್ಕ ರಾಣಿ ಪೋರ್ಚುಗೀಸರನ್ನು ಸೋಲಿಸಿ ಕೊನೆಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎನ್ನುವಂತಹ ಒಂದು ಹೆಸರಿಗೆ ಪಾತ್ರರಾಗ್ತಾಳೆ. 1923ರಲ್ಲಿ ಮನೆಯವರಿಗೆ ಇಟಲಿ ದೇಶದ ಪ್ರವಾಸಿ ಪ್ರಿಯದವರೆಲ್ಲ ಭೇಟಿ ಕೊಂತಹ ಒಂದು ಉಲ್ಲೇಖ ಬರ್ತದೆ. ತೆಗೆದುಕೊಂಡ ಬಗ್ಗೆ ಗಂಗರಾಜ ರಾಜ್ಯ ತೆಗೆದುಕೊಂಡ ಬಗ್ಗೆ ಅವನವರಿಗೆ ಸಾಕ್ಷಿಯನ್ನು ಕೊಡ್ತಾನೆ. ವೆಂಕಟರಾಯನಾಯಕರಿಂದ ಸೋತಂತಹ ಮೇಲೆಯರ ಅರಸ ಮಂಗಳೂರು ಹೋಗಿ ಪೂಜೆಗಳ ಆಶ್ರಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ವೆಂಕಟಪ್ಪನ ಕೈವಶವಾದಂತಹ ಮಂಗಳೂರು ಹೊಟ್ಟೆ ಮಹತ್ವಾದ ರಾಜ್ಯವನ್ನು ಪುನಃ ಗಂಗರಾಜನಿಗೆ ಬಿಟ್ಟುಕೊಡಲು ರಾಯಭಾರಿಯನ್ನು ಕಳಿಸುವಂತಹ ಒಂದು ಸಂದರ್ಭ ಬರ್ತದೆ. ಇದನ್ನು ಬಂದಿದ್ದಾರೆ. ಈ ವೆಂಕಟಪ್ಪನಾಯಕರ ಅಧಿಕಾರ ಅವಧಿಯಲ್ಲಿ ಕೆಳದಿ ಅರಸರನ್ನು ಧಿಕ್ಕರಿಸಿದ ಕೆಲವು ಗಡಿಯಾಳಿ ಅರಸರು ತಮ್ಮ ಅಧಿಕಾರವನ್ನೇ ಕಳೆದುಕೊಳ್ಳಬೇಕಾದಂತಹ ಒಂದು ಸಂದರ್ಭ ಬಂತಂತೆ. ಆಗಾಗ ಆಡಳಿತ ಗೌರವೇಶ್ ಅವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದ ಕೆಲವರು ಕೂಡ ಜೊತೆಯಲ್ಲಿದ್ದರು. ಬಾಲಪೂರು, ಕಲ್ಯಾಣ, ಮಲ್ಲಿಕಾರ್ಜುನ, ಹಿರಿಗಿರಿ, ಕಂದಂದಲೂರು, ಕರಾಳ, ಯಾಯಾಲ, ಉಳ್ಳಾಲ, ಮಂಜೇಶ್ವರ, ಬಳೆ, ಕಾಸರು, ಇವರೆಲ್ಲ ಈತ ಕೋಟೆಯನ್ನು ಕಟ್ಟುವುದಕ್ಕೆ ನೆರವಾದವರು. ಅದನ್ನು ನೋಡಿ ನೋಡಿಕೊಳ್ಳುವುದಕ್ಕೆ ರಾಮಕ್ಷೇತ್ರಿಯರನ್ನು ನೇಮಿಸಿದ. ಅದರಿಂದ ಅವರನ್ನು ನಾವು ಕೋಟೆಯ ಕ್ಷೇತ್ರ ಕರೆಯುತ್ತೇವೆ. ಅದೇ ರೀತಿ ಬಾಲಪೂರು, ಬೆಣ್ಣೆಗೂರು, ಮಾರಗ, ಚಕ್ರನಾರಾಯಣ, ಕರಾಳ, ಮೂಡಬೇರೆ, ಗುರುಗುರು, ಕೂಡ ವೆಂಕಟಪ್ಪನಾಯಕ ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಒಂದು ಹಂತದಲ್ಲಿ ನಮಗೆ ಪೋರ್ಚುಗೀಸರ ಚರಿತ್ರೆ, ಭಕ್ತನ ಚರಿತ್ರೆ, ರಾಜ ವೆಂಕಟಪ್ಪ ನಾಯಕರ ಚರಿತ್ರೆ, ವಿಜಯನಗರದ ಒಂದು ಚರಿತ್ರೆ, ಈ ಎಲ್ಲರ ಒಂದು ಜೋಡಣೆ ಬಹುಶಃ ಈ ಸುಲ್ತಾನ ಬಚೇರಿಯ ಮತ್ತು ಗೋಳೂರು ಪ್ರದೇಶಕ್ಕೆ ಸಂಬಂಧಪಟ್ಟಾಗಿ ನಮಗೆ ಸಿಕ್ಕುವಂತಹದ್ದು ಇಲ್ಲಿ ನಿರೀಕ್ಷಿಸಬಹುದು.
1: ಸುಲ್ತಾನ್ ಬೈತೇರಿ ಕಡೆಗೆ ನಾವು ಬಂದಿದ್ದೀವಿ. ಇಲ್ಲಿ ಇಲ್ಲಿ ಹಲವಾರು ನಮಗೆ ಅಂಗಡಿ ಮುಂಗಡುಗಳು ಕೂಡ ನಮಗೆ ಕಾಣಿಸಲಿಕ್ಕೆ ಸಿಗ್ತಾ ಇದೆ. ಅದರ ಜೊತೆಗೆ ನಮ್ಗೆ ಇನ್ನೊಬ್ರು ವಿಶೇಷ ವ್ಯಕ್ತಿ ಕೂಡ ನಮಗೆ ಸಿಗ್ತಾ ಇದ್ದಾರೆ. ಇವರು ಹಿರಿಯ ಕವಿ ಪತ್ರಕರ್ತರು ಕೂಡ ಆಗಿರುವಂತಹ ಯಶವಂತ ಗೌಡರು ಇವರು ನಮಗೆ ಮಾಸಿಕೆ ಸಿಕ್ಕಿದ್ದಾರೆ. ಸೊ ಇವರು ಕೂಡ ಒಂದಿಷ್ಟು ಇಲ್ಲಿನ ಸುಲ್ತಾನ್ ಬೈತೇರಿಯ ಚರ್ಚೆಯನ್ನು ಕೂಡ ನಮಗೆ ಮಾಡಲಿದ್ದಾರೆ. ಸೊ ಅವ್ರ ಜೊತೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
2: ನಮಸ್ಕಾರ. ನಮ್ಮ ಬೋಳೂರು ಪಡಪಾಡು ಭೂಮಿ ಅಥವಾ ಗುರುಗುರುಪುರ ಬೆಳೆ ಎಂದು ನಾವು ಕರೆಯಲಾಗುವ ನದಿ ಕಿನಾರೆಗೆ ಹೊಂದಿಕೊಂಡಿರುವ ಒಂದು ಪ್ರದೇಶ. ಈ ಗುರುಂದ್ರ ನದಿಯು ನಮ್ಮ ಊರಿನ ಅಡವಾಡು ಭಾಗದಿಂದ ಇದು ಬುಗ್ಗೊಕ್ಕಪ್ಪಳನ ಕುಟ್ಟೋಳಿ ಮೂಲಕ ಹಳೆ ಬಂದರ ರಸ್ತಾಗಿ ಸ್ವಲ್ಪ ಮುಂದಕ್ಕೆ ಪೂರ್ವದಿಂದ ಹರಿದು ಬರುವ ನೇತ್ರಾವತಿ ನದಿಯೊಂದಿಗೆ ಸಂಗಮವಾಗಿ ಬೆಂಗಳೂರು ಪ್ರದೇಶದಲ್ಲಿ ಮೂಲಕ ಸಮುದ್ರವನ್ನು ಸೇರುತ್ತದೆ. ನಮ್ಮ ಊರಿನಲ್ಲಿ ಚಾರಿತ್ರಿಕವಾದ ಸುಲ್ತಾನ್ ಬೈತೇರಿ ಕೋಟೆಯುಡಿದ್ದು ಇದು ನಮ್ಮ ಊರಿನ ಹೆಸರನ್ನು ಮತ್ತು ಆಕರ್ಷಣೆಯನ್ನು ಇನ್ನಷ್ಟು ಹೆಚ್ಚಿಸಿದೆ. ನದಿ ಕಿನಾರೆಗೆ ಅಂಟಿಕೊಂಡಿರುವ ಕರಾವಳಿ ತೀರದ ನಮ್ಮ ಊರಿನಲ್ಲಿ ಮೀನುಗಾರಿಕೆ ಕುಲಕಸಬಾಗಿರುವ ಮೊಗವೀರರೇ ಹೆಚ್ಚು ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ. ಮೊಗವೀರ ಕುಲ ಬಾಂಧವರು ಇರುವ ಹೆಚ್ಚಿನ ಗ್ರಾಮಗಳಲ್ಲಿ ಹಿರಿಯರ ಕಾಲದಿಂದಲೂ ಒಂದೊಂದು ಭಜನ ಮಂದಿರ, ಒಂದು ವ್ಯಾಯಾಮ ಶಾಲೆ ಇರುವುದು ವಾಡಿಕೆ. ನಮ್ಮಲ್ಲಂತೂ ಎರಡು ಭಜನ ಮಂದಿರಗಳು, ಅಂತೆಯೇ ಎರಡು ವ್ಯಾಯಾಮ ಶಾಲೆಗಳಿವೆ. ಮೊಗವೀರ ಗ್ರಾಮಗಳಲ್ಲಿ ಒಬ್ಬರಿಗೆ ದೈವದ ಗುಂಡ ಮತ್ತು ಶಿಕ್ಷಣ ಸಂಸ್ಥೆಗಳು ಕೂಡ ಇರುವುದು ಇನ್ನೊಂದು ವಿಶೇಷತೆ. ನಮ್ಮ ಊರಿಗೆ ಸಮೀಪವೇ ಇರುವ ಕೊಪ್ಪಳ ಎಂಬಲ್ಲಿ ನಮ್ಮ ಒಬ್ಬರಿಯ ಗುಡಿ ಇದ್ದು ಇದನ್ನು

0: यूनाइटेड स्पोर्ट्स क्लब ಸ್ಥಾಪನೆಯಾಗಿದ್ದು ಈಗಾಗಲೇ ಸುವರ್ಣ ಮಹೋತ್ಸವವನ್ನು ಆಚರಿಸಿದೆ. ಜಯಲಕ್ಷ್ಮಿ ಸರ್ಕಲ್ ಕೂಡ ಜನಪ್ರಿಯವಾಗಿ ಮುನ್ನಡೆಯುತ್ತಿದೆ. ಈ ಯುವ ಸಂಘಟನೆಗಳು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ತಮ್ಮದೇ ಆದ ಸ್ವಂತ ಕಾರ್ಯಾಲಯ ಕಟ್ಟಡಗಳನ್ನು ಕೂಡ ಹೊಂದಿರುತ್ತದೆ. ಈ ಪೈಕಿ ಕಾರ್ಯಕರ್ತರು ವಿದ್ಯುತ್ ದೀಪಗಳ ಸೌಲಭ್ಯವಿಲ್ಲದ ಬಡ ಕುಟುಂಬವೊಂದಕ್ಕೆ ವಿದ್ಯುತ್ ದೀಪೋಡಾಯ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದು ಆರೋಗ್ಯ ಶಿಬಿರ, ಶಿಬಿರ, ಶ್ರಮದಾನ, ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಆಗಾಗ್ಗೆ ನಡೆಸಿಕೊಂಡು ಬರುತ್ತಿದ್ದಾರೆ. ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ವಾಲಿಬಾಲ್, ಥ್ರೋಬಾಲ್, ಹಗ್ಗಜಗಳಂತಹ ಸ್ಪರ್ಧೆಗಳನ್ನು ನಡೆಸಿ ಇತರ ಸಮಾಜ ಸೇವಾ ಕರ್ತವ್ಯಗಳನ್ನು ಕೂಡ ನಡೆಸುತ್ತಿದೆ. ಜಯಲಕ್ಷ್ಮಿ ಕಾರ್ಯಕರ್ತರು ಸ್ಥಳೀಯ ಬಡ ಕುಟುಂಬವೊಂದಕ್ಕೆ ಸಣ್ಣ ಮನೆಯೊಂದನ್ನೇ ನಿರ್ಮಿಸಿಕೊಟ್ಟಿರುತ್ತಾರೆ. ಇವರು ಕೂಡ ಅನೇಕ ಜನಪರ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಈ ಎಲ್ಲ ಯುವ ಸಂಘಟನೆಗಳು ತಮ್ಮ ವಾರ್ಷಿಕೋತ್ಸವವನ್ನು ಕೂಡ ಆಚರಿಸುತ್ತಾ ಬಂದಿದ್ದು ಈ ಸಂದರ್ಭ ಸಮಾಜದ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಪ್ರತಿಭಾನ್ವಿತರನ್ನು ಗೌರವಿಸುತ್ತಾ ಬಂದಿದ್ದಾರೆ. ಅಂತೂ ನನ್ನ ಕಣ್ಣರೆಯಲ್ಲಿರುವ ನಮ್ಮ ಊರಿನ ಹೆಸರು ಬೋಳೂರು ಆದರೂ ಕೂಡ ಇದು ತೆಂಗು ಬಾಳೆ ಮರ ಗಿಡಗಳಿಂದ ತುಂಬಿರುವ ಸುಂದರ ನದಿ ನಾರೆಯನ್ನು ಕೂಡ ಹೊಂದಿರುವ ನಿಸರ್ಗ ಸಂಭ್ರಮದಿಂದ ಅತ್ಯಂತದ ಊರು. ಈ ಬೋಳೂರು ಪರಿಸರದಲ್ಲಿ ಸುಲ್ತಾನ್ ಹಂತೇರಿ ಕೋಟೆ ಕೂಡ ಬಹಳ ಒಂದು ಚಾರಿತ್ರಿಕವಾದ ಸ್ಥಳ ಮತ್ತು ಪ್ರೇಕ್ಷಣೀಯ ಸ್ಥಳ. ಊರೂರು ಪರ ಊರುಗಳಿಂದ ಪ್ರವಾಸಕ್ಕೆ ಬರುವ ವಿದ್ಯಾರ್ಥಿಗಳು ಸಮೇತ ಈ ಕೋಟೆಯನ್ನು ವೀಕ್ಷಣೆ ಮಾಡಲು ಎಲ್ಲ ಸಮಯಗಳಲ್ಲೂ ಬರುತ್ತಿದ್ದಾರೆ. ಈಗ ಈ ಕೋಟೆಯ ಪದರದಲ್ಲೇ ತಣ್ಣೀರು ಭಾವಿ ಬೀಚಿಗೆ ಬರಲು ಒಂದೊಂದು ಯಾಂತ್ರಿಕ ದೋಣಿಯ ವ್ಯವಸ್ಥೆ ಕೂಡ ಇಲ್ಲದ ಬಹಳಷ್ಟು ಪ್ರೇಕ್ಷಕರನ್ನು ಪ್ರವಾಸಿಗರನ್ನು ಈ ಒಂದು ಪರಿಸರ ಆಕರ್ಷಣೆ ಮಾಡಿತು. ನಮ್ಮ ಬೋಳೂರು ಪರಿಸರ ಕೂಡ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಕೂಡ ಬಹಳಷ್ಟು ಒಂದೊಂದು ಕೆಲಸ ಕಾರ್ಯಗಳನ್ನು ಮಾಡುತ್ತಂತ ಪ್ರದೇಶ ಅಂತ ಬಹಳ ಒಂದು ಹೆಮ್ಮೆಯಿಂದ ಸಂತೋಷದಿಂದ ಹೇಳಬೇಕಾಗಿದೆ. ಯಾಕಂದ್ರೆ ನಾನು ಈಗಲೇ ಹೇಳಿದಂತೆ ಇಲ್ಲಿನ ಯುನೈಟೆಡ್ ಸ್ಪೋರ್ಟ್ಸ್ ಕ್ಲಬ್ ಸುಮಾರು 1963 ಆ ಹಳೆಯ ಸಂದರ್ಭದಲ್ಲಿ ಇಲ್ಲಿ ಸ್ಥಾಪನೆಯಾಗಿ ಈಗಾಗಲೇ ಅದು ಸುವರ್ಣ ಮಹೋತ್ಸವವನ್ನು 50ನೇ ವರ್ಷವನ್ನು ಆಚರಿಸಿದೆ. ಪ್ರತಿ ವರ್ಷ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ರಂಗ ಭೂಮಿಯ ಕಾರ್ಯಕ್ರಮಗಳನ್ನು, ನಾಟಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಅದೇ ರೀತಿ ನಾನಾಗ್ಲಿ ಅಥವಾ ಡಿಎಸ್ ಬೋಳೂರು ಕೂಡ ಮೂಲತಃ ಇಲ್ಲಿಯವರೇ, ಈಗ ಅವರು ಕೊಂಚಾಡಿಯಲ್ಲಿ ನೆಲೆಸಿದ್ದಾರೆ. ಅದೇ ರೀತಿ ವಿಜಿ ಪಾಲ್ ಅಂತ ಒಬ್ರು ರಂಗಕರ್ಮಿ ಇದ್ದಾರೆ, ಅವರು ಇಲ್ಲೇ ಇದ್ದವರು, ಇಲ್ಲೇ ಅವರ ರಂಗಭೂಮಿಯ ಚಟುವಟಿಕೆಗಳು ಆರಂಭವಾದದ್ದು. ಅದೇ ರೀತಿ ನಮ್ಮ ಹಿರಿಯ ಒಬ್ಬ ರಂಗಕರ್ಮಿಯಾದ ಸೋಮಶೇಖರ್ ಪುತ್ರನ ಅಂತ, ಅವರು ಆರಂಭದ ತುಳು ಚಿತ್ರಗಳಲ್ಲಿ KN ಟೈಲರ್ರ ಒಡನಾಟದಲ್ಲಿ ಇದ್ದವರು, ತುಳು ಚಿತ್ರಗಳಲ್ಲಿ ನಟಿಸಿದವರು. ಆರಂಭದಲ್ಲಿ ಆದಂತಹ ದಾರೆದ ಬುಡದಿ ತುಳು ಚಿತ್ರ ಸೋಮಶೇಖರ್ ಮತ್ತು ಲೀಲಾವತಿ ಅವರು ಒಟ್ಟಾಗಿ ಅಭಿನಯಿಸಿದ್ದಾರೆ. ಇದು ನಮ್ಮ ಈ ಪರಿಸರದ ಕೆಲವು ಪ್ರಮುಖರ ಒಂದು ಪರಿಚಯವನ್ನು ನಾನು ಇಲ್ಲಿ ನಿಮಗೆ ತಿಳಿಸುವುದು. ನನ್ನ ನಾಟಕಗಳು ಕೂಡ 4-5 ನಾಟಕಗಳು ಇದೇ ಸುಲ್ತಾನ್ ಬತ್ತೇರಿ ಪರಿಸರದಲ್ಲಿ ಆಗಿದೆ. ಕಾಸರಗೋಡು ಚಿನ್ನ ಅವರಂತಹ ಒಬ್ಬ ಮಹಾನ್ ರಂಗಕರ್ಮಿಗ ನಾಟಕವನ್ನು ಕೂಡ ನಾವು ಈ ಪ್ರದೇಶದಲ್ಲಿ ಪ್ರದರ್ಶನ ಮಾಡಿದ್ದೇವೆ. ಸಾಮಾನ್ಯವಾಗಿ ಸುಲ್ತಾನ್ ಬತ್ತೇರಿಯನ್ನು ವೀಕ್ಷಣೆ ಮಾಡಲು ಬಹಳಷ್ಟು ಮಂದಿ ಪ್ರವಾಸಿಗರು ಇಲ್ಲಿಗೆ ಬರುವವರಿದ್ದಾರೆ. ಎಲ್ಲ ಸಮಾಜ ಬಾಂಧವರು ಕೂಡ ಈ ಸ್ಥಳಕ್ಕೆ ಬರುವಾಗ ಇಲ್ಲಿ ನಮ್ಮ ಸ್ಥಳೀಯ ಯುವಕರು ಅವರಿಗೆ ಬೇಕಾದ ಸಹಾಯ ಸಹಕಾರಗಳನ್ನು ಒಳ್ಳೆಯ ರೀತಿಯಲ್ಲೇ ಅವರೊಂದಿಗೆ ಸಹಕರಿಸುತ್ತಾ ನೀಡುತ್ತಾ ಬಂದಿದ್ದಾರೆ. ಮತ್ತೆ ಈ ಪರಿಸರದ ಸ್ವಚ್ಛತೆಗೆ ಕೂಡ ಅವರು ಮಾಹಿತಿಯನ್ನು ಕೊಡುತ್ತಾ ಈ ಪರಿಸರವನ್ನು ಆಗಿಂದಾಗ್ಗೆ ಶ್ರಮದಾನಗಳ ಮೂಲಕ, ಸ್ವಚ್ಛತಾ ಕಾರ್ಯಕ್ರಮಗಳ ಮೂಲಕ ಅವರು ತಮ್ಮ ಚಟುವಟಿಕೆಗಳನ್ನು ಮಾಡುತ್ತಾ ಬಂದಿದ್ದಾರೆ.
1: ಶ್ರೋತೃಗಳೇ, ಇನ್ನೊಂದು ಐತಿಹಾಸಿಕವಾದಂತಹ ಒಂದು ಉಲ್ಲೇಖ ನಮಗೆ ಸಿಗ್ತದೆ. ಅದು ಈ ಮಂಗಳೂರಿನ ಬೋಳೂರು ಪರಿಸರದಲ್ಲಿ ಇಮ್ಮಡಿ ಹರಿಹರನ ಆಳ್ವಿಕೆಯ ಅಂದರೆ ಕ್ರಿಸ್ತಕ 1390 ಒಂದು ಶಾಸನದ ಅದರಲ್ಲಿ ಬರೆದ ಹಾಗೆ ಮಂಗಳೂರಿನ ರಾಜ್ಯಪಾಲನಾಗಿ ಮಾದರಸ ಎನ್ನುವ ಕಾರ್ಯನಿರ್ವಹಿಸ್ತಾ ಇದ್ದ. ಅವನ ಮಾಹಿತಿ ಇರುವಂತಹ ಈ ಶಾಸನ ಅಷ್ಟೇ ಹೇಳುತ್ತದೆ ಹೊರತು ಅದನ್ನು ಹೆಚ್ಚು ಓದಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಅದು ಸವಿದು ಹೋಗಿದ್ದು ಅದರ ವಿವರಗಳು ನಮಗೆ ಸ್ಪಷ್ಟವಾಗಿ ಬರುವುದಿಲ್ಲ. ಹಾಗೆ ಬಂಗ್ರಕೂಳೂರಿನ ಗದ್ದೆಯೊಂದರಲ್ಲಿ ಕಂಡು ಬಂದಂತಹ ಕ್ರಿಸ್ತಕ 1390 ಫೆಬ್ರವರಿ 26 ಶಾಸನದ ಅಕ್ಷರಗಳು ಕೂಡ ಅದು ನಮಗೆ ಓದಲಿಕ್ಕೆ ಆಗದೇ ಇದ್ದಂಥ ಕಾರಣವಾಗಿ ಇದೊಂದು ದಾನ ಶಾಸನ ಅಂತ ಅಷ್ಟೇ ನಮಗೆ ಹೇಳಬಹುದು. ಬಹುಶಃ ಮಂಜುನಾಥ ದೇವರಿಗೆ ನೀಡಲಾದಂತಹ ದಾನಗಳ ವಿವರಗಳು ಇದರಲ್ಲಿ ಇರಲಿಕ್ಕೂ ಸಾಕು. ಇನ್ನು ಇಮ್ಮಡಿ ಹರಿಹರನ ಆಳ್ವಿಕೆಯ ಕ್ರಿಸ್ತಕ 1396 ಜೂನ್ 28 ಸಂದು ಹೋದಂತಹ ಒಂದು ಶಾಸನ ಇದೆ. ಅದು ಕೊಡಿಯಲ್ಬೈಲಿನ ಗದ್ದೆಯಲ್ಲಿ ಪತ್ತೆಯಾಗಿದೆ. ಹಡಪದ ಮಾದರಸ ಮಂಗಳೂರಿನ ರಾಜ್ಯಪಾಲನಾಗಿ ಆಳುತ್ತಿದ್ದಂತಹ ಹೊತ್ತಿಗೆ ಕೊಡೆಯಾಲದ ಪ್ರದೇಶದಲ್ಲಿ ಹಲವು ಗದ್ದೆಗಳನ್ನು ಆತ ಖರೀದಿಸಿ ಅದರ ಉತ್ಪತ್ತಿಗಳನ್ನು ಉಡುಪಿಯ ಕೃಷ್ಣ ದೇವಾಲಯದಲ್ಲಿ 12 ಬ್ರಾಹ್ಮಣರ ಭೋಜನದ ಛತ್ರಕ್ಕೆ ದಾನವಾಗಿ ನೀಡಿದಂತಹ ವಿವರಗಳು ಈ ಶಾಸನದಲ್ಲಿ ಇವೆ. ಶಾಸನೋಕ್ತ ಕೊಡಿಯಾಲ ಅದು ಮಂಗಳೂರಿನ ಕೊಡಿಯಾಲ ಬಯಲು ಅಂತ ನಾವು ಹೇಳಬಹುದು.

ಬೋಳೂರು ಸುಲ್ತಾನ ಬತ್ತೇರಿ ಅಂತ ಹೇಳಿದ ಕೂಡಲೇ ಅವ ಟಿಪ್ಪು ಸುಲ್ತಾನ ಇಲ್ಲಿ ಬಂದು ಸ್ವಲ್ಪ ಸಮಯ ಇದ್ದ ಎನ್ನುವುದರಿಂದ ಅವನ ಒಂದು ಹೋರಾಟದ ಕೆಲವು ವಿವರಗಳು ನಮಗೆ ಸಿಗ್ತದೆ. ಅವ ಕುದ್ರೋಳಿಯಲ್ಲಿ ಕುದುರೆಯ ಲಾಯವನ್ನು ಕಟ್ಟಿದ್ದ, ಹಾಗಾಗಿ ಇದು ಕುದ್ರೋಳಿ ಆಯಿತು ಅಂತಲೂ ಕೂಡ ಕತೆ ಇದೆ. ಅದು ಬಿಟ್ಟರೆ ಅವ ಶಾಶ್ವತವಾಗಿ ತುಳುನಾಡಿನಲ್ಲಿ ಏನು ಮಾಡಲಿಲ್ಲ. ಇದು ಹಿಂದೆ ಕೂಡ ಬೇರೆ ಬೇರೆ ದೈವ ದೇವಸ್ಥಾನಗಳ ಒಂದು ಆಕಾರ ಆಗಿರುವಂಥ ಒಂದು ಪ್ರದೇಶ. ಇಲ್ಲಿ ಹಿಂದೂಗಳ ಆರಾಧನಾಲಯಗಳು ತುಂಬ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಈಗ ಇಲ್ಲಿ ಇರುವಂಥದ್ದು ಬೋಳೂರು ವೀರಭದ್ರ ಮಹಾಮಾಯಿ ದೇವಸ್ಥಾನ. ಇದು ಬೋಳೂರು ಮಠದ ಕಣಿ ರಸ್ತೆಗೆ ತಾಗಿಕೊಂಡಿರುವಂಥ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ. ಪದ್ಮಶಾಲಿ ಅಂದರೆ ಶೆಟ್ಟಿಗಾರ ಸಮಾಜದ ಆಡಳಿತಕ್ಕೆ ಒಳಪಟ್ಟಿರುವಂಥ ದೇವಸ್ಥಾನ ಇದು. ಈ ಕ್ಷೇತ್ರದ ಪ್ರದೇಶ ಹಿಂದೆ ಜೈನ ಲಿಂಗಾಯತ ಅರಸರ ಆಳ್ವಿಕೆಗೆ ಒಳಪಟ್ಟಿದ್ದು 17-18 ಶತಮಾನದ ವೇಳೆಗೆ ವೀರಭದ್ರ ಸನ್ನಿಧಿಯ ಗುರುಮಠವೊಂದರಿಂದ ಆರಾಧಿಸಲ್ಪಡ್ತಾ ಇತ್ತು ಅಂತೇಳಿ ಉಲ್ಲೇಖ ಇದೆ. ಈ ದೇವಸ್ಥಾನದಲ್ಲಿ ಪ್ರತಿ ನವರಾತ್ರಿಗೆ ವಿಶೇಷವಾದಂತಹ ಉತ್ಸವಗಳು ಕೂಡ ನಡೀತವೆ.

ಈ ಸುಲ್ತಾನ್ ಬತ್ತೇರಿ ಮತ್ತು ಬೋಳೂರು ಪರಿಸರದಲ್ಲಿ ನಾನಾಗಲೇ ಹೇಳಿದೆ, ಬೇರೆ ಬೇರೆ ರೀತಿಯ ಧಾರ್ಮಿಕ ಕೇಂದ್ರಗಳು ಕೂಡ ಇದ್ದಾವೆ ಅಂತ. ನಮ್ಮ ತುಳುನಾಡು ದೈವಾರಾಧನಾ ಒಂದು ಕ್ಷೇತ್ರ, ಬಹಳ ಪ್ರಸಿದ್ಧವಾದಂತಹ ಜಾರಂದಾಯ ಕ್ಷೇತ್ರ ಅದು ಈ ಬೋಳೂರಿನಲ್ಲಿರುವಂಥದ್ದು. ಜಾರಂದಾಯ ಅಂತ ಹೇಳಿದರೆ ಅದು ತುಳುನಾಡಿನ ರಾಜನ್ ದೈವ ಅಥವಾ ಧರ್ಮದೈವ ಅಂತ ಅನ್ನಿಸಿಕೊಂಡಿರುವಂಥದ್ದು. ಈ ಬೋಳೂರಿನಲ್ಲಿ ಅದು ನೆಲೆ ನಿಲ್ಲುವುದಕ್ಕೆ ಬಹಳ ಸ್ವಾರಸ್ಯಕರವಾದಂತಹ ಹಿನ್ನೆಲೆ ಕೂಡ ಇದೆ. ಇಂದಿಗೆ ಸುಮಾರು 5 ಶತಮಾನಗಳ ಹಿಂದೆ ಬೋಳೂರಿನ ಈ ಪುಣ್ಯಭೂಮಿಗೆ ಆಗಮಿಸಿ ನೆಲೆಯಾದ ದೈವ ಜಾರಂದಾಯ ಆ ಕಾಲದಲ್ಲಿ ಮೂಲ ಮುನಿಯಂದಾಯ ಅಂತ ಹೆಸರು ಪಡ್ಕೊಂಡಿತ್ತು. ಅದು ಘಟ್ಟವಿಳಿದು ಮಂಗಳೂರು ತಾಲೂಕು ಮೂಡುಶೆಡ್ಡೆ ಗ್ರಾಮದ ಜಾರದಲ್ಲಿ ಕಾಣಿಸಿಕೊಂಡು ಬೇಲಿಯ ಕೇಪಳ ಹೂವು ಪಲ್ಯಕ್ಕೆ ಒಡೆದ ತೆಂಗಿನಕಾಯಿಯ ನೀರಿನಿಂದ ನಾನು ಸಂತೃಪ್ತನಾಗ್ತೇನೆ ಅಂತ ಹೇಳಿ ಜತ್ತಿ ವೈದ್ಯನಿಗೆ ಸ್ವಪ್ನಮುಖೇನ ತಿಳಿಸಿ ಹಾಗೆಯೇ ಸಂತೃಪ್ತನಾಗಿ ನೆಲೆಗೊಂಡು ಅನುಗ್ರಹಿಸಿ ಜಾರಂದಾಯ ಎನ್ನುವಂಥ ಅಭಿದಾನವನ್ನು ಪಡೆದ ಅಂತ ಒಂದು ಕತೆ. ಜಾರಂದಾಯನು ಸಂಚಾರ ಹೊರಟು ಕದ್ರಿ ಮಂಜುನಾಥ ಸ್ವಾಮಿ ಅನುಗ್ರಹ ಪಡೆದು ಕುಡುಪು ಅನಂತ ಪದ್ಮನಾಭ ಸ್ವಾಮಿ ಸನ್ನಿಧಿಯಲ್ಲಿ ಸ್ಥಾನ ಪಡೆದು ಅಲ್ಲಿಂದ ಕೂಳೂರು ಜನನಂದ ಬೀಡಿನಲ್ಲಿ ಪಟ್ಟೋಳಿ ದೈವ ಆಗ್ತಾನೆ. ಮುಂದಕ್ಕೆ ವಿಶಾಲ ನೆಲೆಯ ಅಗತ್ಯ ಕಂಡು ಅಲ್ಲಿಂದ ಸವಾರಿ ಹೊರಟು ಕೂಳೂರು ಬಲ್ಲಾಳಕರಿಯದಿಂದ ತಣ್ಣೀರು ಬಾವಿಗೆ ಬಂದು ಅಲ್ಲಿ ನಿಂತು ತನ್ನ ಮುಂದಿನ ನೆಲೆಗಾಗಿ ಬೋಳೂರು ದಡಕ್ಕೆ ದೃಷ್ಟಿ ಇಡ್ತಾನೆ ಅಂತ ಐತಿಹ್ಯ.

ಈ ಬೋಳೂರು ಕಡವಿಗೆ ಮೊಗವೀರ ಜನಾಂಗದ ಕಡಪಿನ ಮನೆಯ ಕುಂಜ ಅಂದ್ರೆ ಒಬ್ಬ ಅಂಬಿಗ, ಅವನ ಭಕ್ತಿಯ ಮೂಲಕ ಬೋಳೂರಿಗೆ ಈ ದೈವ ಆಗಮಿಸಿತ್ತು ಅಂತ ಹೇಳ್ತೇವೆ. ದೋಣಿಯಲ್ಲಿ ದೈವದ ಆರಾಧನಾ ಸಾಮಗ್ರಿಗಳಾದಂತಹ ಕಬ್ಬಿಣದ ಕಡ್ಸಲೆ, ಮಣಿಗಂಟೆ, ಗಿಂಡೆ ಇದನ್ನೆಲ್ಲ ಇಟ್ಟು ಬಂದಂಥ ಐವರು ಶ್ವೇತವಸ್ತ್ರಧಾರಿಗಳು ಅದನ್ನು ಇಟ್ಟು ಮಾಯವಾದಾಗ ಈ ಕಡಪಿನವ ಬಹಳ ಭಯಭಕ್ತಿಯಿಂದ ಆ ವಸ್ತುಗಳನ್ನು ಬೋಳೂರಿನ ಧರ್ಮನಿಷ್ಠ ದೈವಚಾಕರ್ಯವನಾದಂಥ ಬಿಲ್ಲವ ಸಮಾಜದ ಧೂಮಗುರಿಕಾರ ಎಂಬವನಿಗೆ ಅದನ್ನು ಕೊಟ್ಟು ವಿಷಯವನ್ನು ಹೇಳ್ತಾನಂತೆ. ಆ ದಿವಸ ರಾತ್ರಿ ಧೂಮಗುರಿಕಾರನಿಗೆ ದೈವ ಕನಸಿನಲ್ಲಿ ಕೂಡ ಇದನ್ನೇ ಹೇಳ್ತದೆ, ಗಿಂಡೆ ನೀರು ಕೊಟ್ಟು ನನಗೆ ಆಸರು ಇಡಬೇಕು ಅಂತ ಹೇಳಿ. ಮರುದಿನ ಧೂಮಗುರಿಕಾರ ತನ್ನ ಸಮುದಾಯದ ಮತ್ತು ಊರವರನ್ನ ಎಲ್ಲ ಸೇರಿಸಿಕೊಂಡು ಅವರಿಗೆ ವಿಷಯ ತಿಳಿಸ್ತಾನೆ. ಊರಿನ 10 ಸಮಸ್ತರ ಸಹಕಾರದಿಂದ ಮುಂದಕ್ಕೆ ಇಲ್ಲಿ ಶ್ರೀ ಜಾರಂದಾಯ ದೈವಸ್ಥಾನ ನಿರ್ಮಾಣ ಆಗ್ತದೆ. ಈ ದೈವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ಬಹಳ ಮುಖ್ಯವಾಗಿ 3 ಬಿಲ್ಲವ ಮನೆತನದವರು ಮುಂದಾಳತ್ವವನ್ನು ವಹಿಸಿಕೊಳ್ತಾರೆ. ಅವರೆಂದರೆ 1 ಪಡುಮನೆ ಭಂಡಾರ ಮನೆಯ ಧೂಮಗುರಿಕಾರ, 2 ಮಿತ್ತಬಡ್ಪು ಸ್ನಾನದ ಮನೆ ಬಾಳುಗುರಿಕಾರ, ಮತ್ತು 3 ನೀರೇಶ್ವಾಲ್ಯದ ಹೊಸ ಮನೆ ಕುಂಜಗುರಿಕಾರ. ಈ ಪ್ರಥಮವಾಗಿ ಈ ದೈವಗಳ ದರ್ಶನ ಪಡೆದು ತಣ್ಣೀರು ಬಾವಿಯಿಂದ ದೋಣಿ ಮೂಲಕ ಕಡವು ದಾಟಿಸಿ ಬೋಳೂರು ದಡಕ್ಕೆ ಮುಟ್ಟಿಸಿದವರು ಕಡಪಿನ ಮನೆ ಮೊಗವೀರ ಸಮುದಾಯದವರು. ಹೀಗಾಗಿ ಜಾರಂದಾಯ ಬಂಡಿನೇ ಮಹೋತ್ಸವದ ಸಮಯದಲ್ಲಿ ದೈವ ನುಡಿಕಟ್ಟು ಅಭಯ ನೀಡುವಾಗ ಈ 4 ಮನೆತನದ ಅಂದಿನ ಹಿರಿಯ ಗುರಿಕಾರರ ಹೆಸರುಗಳನ್ನು ಧೂಮ, ಬಾಳು, ಕಡಪಿನಾಯ ಮತ್ತು ಕುಂಜ ಎನ್ನುವಂತಹ ಹೆಸರುಗಳ ಇವರು ರೂಢಿ ಈಗ ಕೂಡ ಇಲ್ಲಿ ಇದೆ. ಇನ್ನು ಬೋಳೂರು ಜಾರಂದಾಯ ಬಂಡಿಯ ಒಂದು ಪ್ರಾಚೀನತೆಯನ್ನು ನಾವು ಹೇಳಿದ್ರೆ, ಸುಮಾರು 2009 ನೂತನವಾಗಿ ನಿರ್ಮಿಸಿದಾಗಲೂ ಕೂಡ ಹಳೆಯ ವಿನ್ಯಾಸವನ್ನೇ ಇರಿಸಿಕೊಂಡು ಮಾಡಿಕೊಂಡು ಬಂದಿದ್ದಾರೆ. ಅದರ ಗಾತ್ರ ವಿನ್ಯಾಸ ಬಹಳ ಮನೋಹರವಾಗಿರುವಂಥದ್ದು. ಬಂಡಿಗೆ ಹೂ ಹಾಕುವ ಹರಕೆ ಇಲ್ಲಿ ಪ್ರಧಾನ. 6 ಅಗಲ ಮತ್ತು 5 ಎತ್ತರವಿದ್ದು 4 ಗಾಲಿ ಇರುವ ಬಂಡಿಯ ಮಧ್ಯಭಾಗದ ಆಧಾರದ ಮೇಲೆ 3-4 ಎತ್ತರದ ಶ್ವೇತವರ್ಣದ ಕುದುರೆಯ ಮೇಲೆ ಆರೂಢನಾದ ಜಾರಂದಾಯ ರಾಜಂದೈವದ ಮೂರ್ತಿ ಇದೆ. ಬಂಡಿಯನ್ನು ಊರಿನ ವ್ರತನಿಷ್ಠ ಯುವಕರು ಭಕ್ತಿಯಿಂದ ಎಳೆಯುತ್ತಾರೆ. ಪ್ರಾಂಗಣದಿಂದ ಮಹಾದ್ವಾರಕ್ಕೆ, ಅಲ್ಲಿಂದ ಅಶ್ವಾರೂಢ ಜಾರಂದಾಯನ ಬಂಡಿ ದೈವ ಪರಿವಾರದೊಂದಿಗೆ ವಿಹಾರ ಬಲಿ ಸೇವೆಗಳೊಂದಿಗೆ ದೈವಸ್ಥಾನದಿಂದ 500 ಮುಂದಕ್ಕೆ ಬೋಳೂರು ರಸ್ತೆಯಲ್ಲಿ ಚಿತಾಗಾರ ಗೇಟಿನವರೆಗೆ ಸಾಗಿ ಹಿಂದಿರುಗಿ ಬರುವುದು ಸಂಪ್ರದಾಯ. ಹಿಂತಿರುಗಿ ಬರುವ ವೇಳೆ ತೂಟೆದಾರ ಸಡಗರದ ಒಡ್ಡೋಲಗ ಕೂಡ ಇರ್ತದೆ. ಬೋಳೂರು ಜಾರಂದಾಯ ದೇವಸ್ಥಾನದ ಕಾಲಾವಧಿಯ ವಿಶೇಷ ಜಾತ್ರೆ ಅಂತ ಈ ಬೋಳೂರು ಬಂಡಿ ಉತ್ಸವವನ್ನು ಕರೀತಾರೆ. ಇದು ಪ್ರತಿ ವರ್ಷ ಸಾಮಾನ್ಯವಾಗಿ ಜನವರಿ ತಿಂಗಳ ಕೊನೆಯ ವಾರ ಅಥವಾ ಫೆಬ್ರವರಿ 1 ಬರುವಂತಹ 1ನೇ ಶನಿವಾರದಂದು ಜರುಗುತ್ತದೆ.

0: ಬೋಳೂರು ಎಂದ ಕೂಡಲೇ ನಮಗೆ ಮಂಗಳೂರು ಹಂಚು ನೆನಪಾಗ್ತದೆ. ಒಂದು ಕಾಲಕ್ಕೆ ಮಂಗಳೂರು ಹೆಂಚು ಇಲ್ಲಿನ ಜನರ ಜೀವನಾಡಿಯಾಗಿದ್ದಂಥದ್ದು. ಬಡವರು ಮನೆ ಕಟ್ಟಲು ಮುಳಿಹುಳ್ಳನ್ನು ಆಶಿಸ್ತಾ ಇದ್ರೆ ಶ್ರೀಮಂತರು ಹೆಂಚನ್ನ ಬಳಸಿ ಮನೆ ಕಟ್ತಾ ಇದ್ರು. ಹಾಗಾಗಿ ಇದಕ್ಕೆ ಮಂಗಳೂರು ಹಂಚು ಅಂತಲೇ ಹೆಸರು. ಮಂಗಳೂರು ಹಂಚಿನ ಸ್ವರ್ಣಯುಗ ಅಂತ ಇದ್ದ ಕಾಲ ಅದು 1875 1960 ಆಸುಪಾಸಿನಲ್ಲಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೋಳಾರ, ಜಪ್ಪು, ಬೋಳೂರು, ಕುತ್ತಾರು, ಉಳ್ಳಾಲ, ಗುರುಪುರ, ಕುದ್ರೋಳಿ, ಬೊಕ್ಕಪಟ್ಟಣ, ಎಡಪದವು, ಗಂಜಿಮಠ, ಉಡುಪಿ ಜಿಲ್ಲೆಯ ಕುಂದಾಪುರ, ಹೀಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 30 ಅಧಿಕ ಹೆಂಚು ಕಾರ್ಖಾನೆಗಳು ಆಗ ಇದ್ದುವು. 20 ಹಿಂದೆ ಈ ಎಲ್ಲ ಕಾರ್ಖಾನೆಗಳಲ್ಲಿ ಪ್ರತಿದಿನ ಲಕ್ಷಗಟ್ಟಲೆ ಹೆಂಚು ಉತ್ಪಾದನೆ ಆಗ್ತಾ ಇತ್ತು. ಮಾತ್ರ ಅಲ್ಲ, ಸಾವಿರಾರು ಕುಟುಂಬಗಳು ಇದನ್ನು ಆಶ್ರಯಿಸಿದ್ದವು. ಆದರೆ ಪ್ರಸ್ತುತ 95% ಜನರು ಕಾಂಕ್ರೀಟ್ ಕಟ್ಟಡಗಳತ್ತ ಆಸಕ್ತಿ ವಹಿಸಿದ ಮೇಲೆ ಹಂಚು ಉದ್ಯಮಕ್ಕೆ ಗರಬಡಿತ ಹಾಗೆ ಕಾಣುತ್ತದೆ. ಹಿಂದೆ ಗುಣಮಟ್ಟಕ್ಕೆ ತಕ್ಕ ಹಾಗೆ ಬೇಡಿಕೆ ಕೂಡ ಇತ್ತು. ಉತ್ಪಾದಿಸಿದ ಹಂಚುಗಳೆಲ್ಲ ಕ್ಷಣದಲ್ಲಿ ಖಾಲಿ ಆಗ್ತಾ ಇತ್ತು. ಈಗ ಅದು ಕಡಿಮೆ ಆದದ್ದು ಇದಕ್ಕೆ ಕಾರಣ, ಒಂದು ಕಾಲದಲ್ಲಿ ಮಹಿಳೆಯರಿಗೆ 4 ಮತ್ತು ಪುರುಷರಿಗೆ 6 ಕೆಲಸ ಮಾಡುವ ಅವಧಿಯಲ್ಲಿ 1,000 ಹಂಚನ್ನು 18 ಮಾರಲಾಗ್ತಾ ಇತ್ತು. ಆದರೆ ಪ್ರಸ್ತುತ 80-100 ವೇತನ ಸೇರಿದ ಹಾಗೆ ಕಾನೂನು ಪ್ರಕಾರ ಸೌಲಭ್ಯ ನೀಡುವುದರಿಂದ 1,000 ಹಂಚನ್ನು 4,000-5,000 ರೂಪಾಯಿಗೆ ಮಾರಲಾಗ್ತಾ ಇದೆ. ಈ ಮೊತ್ತ ಹೆಂಚು ಉತ್ಪಾದನಾ ಸಂಸ್ಥೆ ಹೆಸರಿನ ಮೇಲೆ ಅವಲಂಬಿತ ಆಗಿರುತ್ತದೆ.
1: ಸುಲ್ತಾನ್ ಬತ್ತೇರಿ ಪಕ್ಕದಲ್ಲೇ ಒಂದು ಬೋಟ್ ಕ್ಲಬ್ ಅಂತ ಒಂದು ಪ್ರಾಂಗಣ ಕೂಡ ಇದೆ. ಈ ಪ್ರಾಂಗಣ ಮೊದಲದು ಹಂಚಿನ ಕಾರ್ಖಾನೆ ಆಗಿತ್ತು. ಹಂಚಿನ ಕಾರ್ಖಾನೆಯ ಆವೆ ಮಣ್ಣನ್ನು ಸಂಗ್ರಹಿಸುವ ಒಂದು ಭಾಗ, ಅದನ್ನೇ ಆ ಹಂಚಿನ ಕಾರ್ಖಾನೆಯ ಸಂಬಂಧಪಟ್ಟವರು ಈಗ ಹಂಚಿನ ಕಾರ್ಖಾನೆಗಳು ಕರಾವಳಿಯ ನದಿ ತೀರದ ಉದ್ದಕ್ಕೂ ಹಂಚಿನ ಕಾರ್ಖಾನೆಗಳು ಇದ್ದವು ಹಿರಿಯರ ಕಾಲದಲ್ಲಿ. ಈಗ ಈ ಕಾರ್ಖಾನೆಗಳೆಲ್ಲ ಸ್ವಲ್ಪ ನಶಿಸುತ್ತಾ ಬಂದಿದ್ದು ಹೆಚ್ಚಿನ ಕಾರ್ಖಾನೆಗಳು ಹಂಚಿನ ಕಾರ್ಖಾನೆಗಳು ಮುಚ್ಚಲ್ಪಟ್ಟಿವೆ. ಆದುದರಿಂದ ಈ ಬೋಳೂರು ಸುಲ್ತಾನ್ ಬತ್ತೇರಿ ಪ್ರದೇಶದಲ್ಲಿದ್ದ ಪಿಂಟೋ ಅವರ ಮಾಲಕತ್ವಕ್ಕೆ ಸೇರಿದ ಹಂಚಿನ ಕಾರ್ಖಾನೆ ಕೂಡ ಕ್ರಮೇಣ ಮುಚ್ಚಿದ್ದು, ಈಗ ಅದೇ ಸ್ಥಳದಲ್ಲಿ ಅದಕ್ಕೆ ಸಂಬಂಧಪಟ್ಟವರು ಅಲ್ಲಿ ಒಂದು ಬೋಟ್ ಕ್ಲಬ್ ಅನ್ನು ನಿರ್ಮಾಣ ಮಾಡಿ ವಿವಿಧ ಕಾರ್ಯಕ್ರಮಗಳಿಗೆ ಸಮಾರಂಭಗಳಿಗೆ ಅದನ್ನು ಬಾಡಿಗೆ ರೂಪದಲ್ಲಿ ಕೊಡುತ್ತಿದ್ದಾರೆ. ಸ್ವಲ್ಪ ಸಮಯ ಇಲ್ಲಿ ಬೋಟ್ ಸಂಚಾರದ ವ್ಯವಸ್ಥೆ ಇದ್ದರೂ ಕೂಡ ಈಗ ಏನೋ ಕಾರಣಾಂತರಗಳಿಂದ ಅದನ್ನು ಅವರು ಬ್ರೇಕ್ ಮಾಡಿದ್ದಾರೆ. ಮುಂದೆ ಅದನ್ನು ಅವರು ಬಹುಶಃ ಮುಂದುವರಿಸಲು ಬಹುದು. ಅದೇ ರೀತಿ ಇನ್ನೊಂದು ಸ್ವಲ್ಪ ಆ ಕಡೆಯೇ ನದಿ ತೀರದಲ್ಲಿ ಒಂದು ಗ್ರೌಂಡ್ ಇದ್ದು ಇಲ್ಲಿ ಕೂಡ ವಿಶೇಷ ಸಮಾರಂಭಗಳು, ಕಾರ್ಯಕ್ರಮಗಳು, ರೋಟರಿ, ಲಯನ್ಸ್ ಇಂಥವರ ಕಾರ್ಯಕ್ರಮಗಳು ಕೂಡ ಈ ಪ್ರದೇಶದಲ್ಲಿ ನಡೆಯುತ್ತಾ ಬಂದಿದೆ. ಸಾಕಷ್ಟು ಜನ ಪ್ರವಾಸಿಗರು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸುಲ್ತಾನ್ ಬತ್ತೇರಿ ಪ್ರದೇಶಕ್ಕೆ ಬರುವವರಿದ್ದಾರೆ. ಆದರೆ ಲೇಡಿಲ್ನಿಂದ ನೇರವಾಗಿ ಸುಲ್ತಾನ್ ಬತ್ತೇರಿಗೆ ಬರುವ ರಸ್ತೆ ಅರ್ಧ ಭಾಗ ಅದು ಕಾಂಕ್ರೀಟೀಕರಣ ಆಗಿದ್ದರೂ ಕೂಡ ಇನ್ನರ್ಧ ಭಾಗ ಸ್ವಲ್ಪ ನಾದುರಸ್ತಿಯಲ್ಲಿದೆ. ಅದನ್ನು ಕೂಡ ದುರಸ್ತಿ ಮಾಡಬೇಕಾದ ಅಗತ್ಯ ಮುಂದಿನ ದಿನಗಳಲ್ಲಿದೆ. ಬಹುಶಃ ಒಂದು ಪ್ರವಾಸ ಉದ್ದಿಮೆಗೆ ಪೂರಕವಾಗುವ ಈ ಸುಲ್ತಾನ್ ಬತ್ತೇರಿ ಪ್ರದೇಶ, ಅದೇ ರೀತಿ ನದಿ ಕಿನಾರೆ, ಅದೇ ರೀತಿ ಸಮುದ್ರ ಕಿನಾರೆ, ಈ ಒಂದು ಎಲ್ಲ ಪರಿಸರಗಳನ್ನು ಒಳಗೊಂಡಂತಹ ಜಾಗಕ್ಕೆ ಬರುವ ಈ ರಸ್ತೆ ಕೂಡ ಸುಧಾರಣೆ ಆಗಬೇಕಾದದ್ದು ಅದು ನಮ್ಮ ಮುಖ್ಯ ಕರ್ತವ್ಯ. ಅದನ್ನು ಕೂಡ ಸಂಬಂಧಿತರು ಅದಕ್ಕೆ ಆದ್ಯತೆ ಕೊಡಬೇಕಾಗಿ ನನ್ನ ಒಂದು ಕಳಕಳಿಯ ವಿನಂತಿ.

0: ಕೆಳಗರೆ ನಾವೀಗ ಸುಲ್ತಾನ್ ಬತ್ತೇರಿ ಪರಿಸರದಲ್ಲಿರುವಂತಹ ಅಕ್ಷರ ಸದನ ಅಂಗನವಾಡಿ ಕೇಂದ್ರ ಬೋಳೂರು ಇಲ್ಲಿದ್ದೇವೆ. ಈ ಸುಲ್ತಾನ್ ಬತ್ತೇರಿಯ ಪ್ರದೇಶದಲ್ಲಿ ಹತ್ತಿರದಲ್ಲಿ ಈ ಇದೆ ಅಕ್ಷರ ಸದನದ ಬಗ್ಗೆ ಮತ್ತು ಇಲ್ಲಿಯ ಪರಿಸರದ ಬಗ್ಗೆ ಒಂದಷ್ಟು ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ ಇಲ್ಲಿಯ ಅಂಗನವಾಡಿ ಶಿಕ್ಷಕಿಯಾದಂತ ಕುಮುದಾಕ್ಷಿಯವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್.
1: ನಮಸ್ತೆ. ನಾನು ಇಲ್ಲಿ 1983 ಅಂಗನವಾಡಿ ಕೇಂದ್ರಕ್ಕೆ ಇಲ್ಲಿಗೆ ನಾನು ಕೆಲಸಕ್ಕೆ ಸೇರಿದ್ದೇನೆ. ಪ್ರಥಮವಾಗಿ ಸೇರುವಾಗ ನಮಗೆ ಒಂದು 70-75 ಮಕ್ಕಳಿದ್ರು. ಮತ್ತೆ ಈಗ ಸ್ವಲ್ಪ ತಾನೆ ಅಂದರೆ ಹತ್ತಿರ ತುಂಬ ಶಾಲೆ ಆದಮೇಲೆ ನಮಗೆ ಒಂದು ಈಗ 50 ಮಕ್ಕಳು ಇಲ್ಲಿ ಇದ್ದಾರೆ. ಮತ್ತೆ ತೊಂದರೆ ಇಲ್ಲ ತುಂಬ. ನಾನು ಫಸ್ಟಿಗೆ ಇಲ್ಲಿ ಶಾಲೆಗೆಲ್ಲ ಬರುವಾಗ ನಮಗೆ ಕಟ್ಟಡದ ಸಮಸ್ಯೆ ಇತ್ತು, ಆದರೆ ಇವಾಗ ಅಂಥ ಸಮಸ್ಯೆ ಏನಿಲ್ಲ. ತುಂಬ ಅನುಭವ ಕೂಡ ನನಗೆ ಆಗಿದೆ. ಇಲ್ಲಿ ಕಲ್ಲು ಮುಳ್ಳು ಎಲ್ಲ ತುಂಬ ಎದುರಿಸಿಕೊಂಡು ನಾನು ಬಂದಿದ್ದೇನೆ. ಒಂದು ಟೈಮಲ್ಲಿ ಇದೇ ನನ್ನ ಬೋಳೂರಲ್ಲಿ ಒಂದು ಸೋಗೆ ಹಾಕಿಕೊಂಡು ಶಾಲೆ ಮಾಡ್ತಾ ಇದ್ದೆ, ಅಂತ ಒಂದು ವಾತಾವರಣ ನನಗಿತ್ತು. ಆದರೆ ಇವಾಗ ನಾನು ಎಲ್ಲ ಅದನ್ನೆಲ್ಲ ಈಜಾಡಿಕೊಂಡು ಬಂದು ಎಲ್ಲ ಕ್ಲಬ್ಬಿನವರ ಎಲ್ಲ ಊರಿನ ಸದಸ್ಯರಿಂದ ಎಲ್ಲರಿಂದ ಕೂಡ ನಾನು ಒಂದು ಒಳ್ಳೆಯ ಅನುಭವವನ್ನು ಪಡೆದುಕೊಂಡು ಇವತ್ತು ದೊಡ್ಡ ಒಂದು ಕಟ್ಟಡದಲ್ಲಿ ನಾನು ಇಲ್ಲಿ ಅಂಗನವಾಡಿ ಕೇಂದ್ರ ನಡೆಸ್ತಾ ಇದ್ದೇನೆ. ಇವಾಗ ಈ ಅಂಗನವಾಡಿ ಕೇಂದ್ರ ತುಂಬ ಒಂದು ಕಾರ್ಯಕ್ರಮ ನಡೀತಾ ಇದೆ. ತಿಂಗಳಲ್ಲಿ ಒಂದು 3-4 ಕಾರ್ಯಕ್ರಮ ಆಗ್ತಾ ಇದೆ. ಪೌಷ್ಟಿಕಾರ ಸಪ್ತಾಹ, ಸನ್ಯಾಪನ ಸಪ್ತಾಹ, ಮಕ್ಕಳ ದಿನಾಚರಣೆ, ಹಾಗೆ ಇನ್ನಿತರ ಕೆಲವು ಕಾಲೇಜಿನವರು ಹಾಗೆ ಮತ್ತೆ ನಮ್ಮ ಮಹಾನಗರ ಪಾಲಿಕೆಯವರು ಅವರು ಕೂಡ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಅದಲ್ಲದೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅವರು ಕೂಡ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಆಯುಷ್ ಇಲಾಖೆ ಎಲ್ಲ ಇಲಾಖೆಯವರು ಸಮೇತ ನಮ್ಮ ಇಷ್ಟು ದೊಡ್ಡ ಒಂದು ಕಟ್ಟಡದಲ್ಲಿ ಬಂದು ಎಲ್ಲ ಕಾರ್ಯಕ್ರಮ ನಮ್ಮ ಜನರಿಗೆ ಬಹಳ ಒಂದು ಮನದಟ್ಟವಾಗಿ ಇಲ್ಲಿಯನ್ನು ಜನರು ಒಂದು ಅಂದರೆ ಯಾಕೆಂದರೆ ಬೋಳೂರು ಗ್ರಾಮ ಅಂದರೆ ಸ್ವಲ್ಪ ಬಹಳ ಒಂದು ಹಿಂದುಳಿದ ಗ್ರಾಮ ಆಗಿದೆ. ಆದರೆ ಸಹ ತುಂಬ ಎಲ್ಲ ಕಾರ್ಯಕ್ರಮ ಇಲ್ಲಿ ಮಾಡಿಕೊಂಡಿದ್ದರಿಂದ ಇಲ್ಲಿ ಜನರ ತುಂಬ ಅಂದರೆ ಒಂದು ಟೈಮಲ್ಲಿ ಇವರು ಯಾವುದಕ್ಕೆ ಸಹ ಎದುರು ಬರ್ತಿರಲಿಲ್ಲ, ಆದರೆ ಈಗ ಹಾಗೆಲ್ಲ ಪ್ರತಿಯೊಬ್ಬರು ಮಹಿಳೆಯರು ಕೂಡ ಒಳ್ಳೆಯ ಒಂದು ಉದ್ಯೋಗದಲ್ಲಿದ್ದಾರೆ. ಜನರನ್ನು ಮಾತಾಡಲಿಕ್ಕೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವ ಹಾಗೆ ಆಗಿದೆ. ಅದಲ್ಲದೆ ಸ್ವಂತ ಒಂದು ಮಹಿಳೆಯರು ಇಲ್ಲಿ ನಾನು ಸ್ವಸಹಾಯ ಸಂಘ ಎಲ್ಲ ಮಾಡಿಕೊಂಡಿದ್ದರಿಂದ ಹಾಗೆ ಅವರು ಸ್ವಂತ ಕಾಲಲ್ಲಿ ನಿಂತುಕೊಂಡು ಈಗ ಅವರೇ ಒಂದು ಮಹಿಳೆಯರೇ ಕೂಡಿಕೊಂಡು ಬೋಟನ್ನು ಸಹ ಮಾಡಿದರು. ಇದೆಲ್ಲ ದಾಖಲೆ ನಮ್ಮ ಪೇಪರಲ್ಲಿ ಬರ್ತಾ ಇದೆ. ಅದಲ್ಲದೆ ಎಲ್ಲರೂ ಕೂಡ ಒಂದು ಉಳಿತಾಯ ಯೋಜನೆಯನ್ನು ಉಳಿತಾಯ ಮಾಡಿಕೊಂಡು ತನ್ನ ಸ್ವಂತ ಕಾಲ ನಿಂತುಕೊಂಡು ಇಲ್ಲಿದೊಂದು ಸಾಧಾರಣ 5,000 ಮಹಿಳೆಯರಿದ್ರೆ ಒಂದು 4,000 ಮಹಿಳೆಯರು ಕೆನಡಕ್ಕೆ ಬಿಟ್ಟುಕೊಂಡು ಹೋಗುವಂಥ ವಾತಾವರಣ ಇಲ್ಲಿ ಹಮ್ಮಿಕೊಂಡಿದೆ. ಅಷ್ಟು ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಈ ಬೋಳೂರು. ಇಲ್ಲಿಯ ಪರಿಸರ ಕೂಡ ಹಾಗೆ ತುಂಬ ಒಂದು ಒಳ್ಳೆಯ ರೀತಿಯಲ್ಲಿದೆ. ತುಂಬ ಕ್ಲಬ್ಗಳೆಲ್ಲ ಇದೆ. ಇಂಡಿಪೆಂಡೆನ್ಸ್ ಡೇ ಕಾರ್ಯಕ್ರಮ ಮಾಡಿಕೊಳ್ಳಲು ಪ್ರತಿಯೊಂದು ಕ್ಲಬ್ಬಿನವರು ಸಹ ಧ್ವಜಾರೋಹಣ ಮಾಡಿಕೊಂಡು ಸಭಾ ಕಾರ್ಯಕ್ರಮವನ್ನು ಎಲ್ಲ ಕ್ಲಬ್ಬಿನವರು ಸಹ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬಂದು ಮಾಡ್ತಾ ಇದ್ದೆ. ನಾನು ಬೇರೆ ಊರಿಂದ ಉದ್ಯೋಗಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೇನೆ, ಆದರೆ ಇವತ್ತು ನನ್ನ ಈ ಬೋಳೂರು ಎಷ್ಟು ಒಳ್ಳೆ ಜನರು ನನ್ನ ಜೊತೆ ಸಹಕಾರ ಕೊಡ್ತಾ ಅಂದರೆ ನನಗೆಲ್ಲ ಮನೆಯವರು ಕೂಡ ನನ್ನ ಮನೆಯ ರೀತಿಯಲ್ಲಿ ನನಗೆ ವಾತಾವರಣ ಆಗಿದೆ. ಕೇಂದ್ರ ಅಂತ ಹೇಳಿಕೊಳ್ಳಿಕ್ಕೆ ಹಾಗೆ ಅಂಗನವಾಡಿ ಕಾರ್ಯಕರ್ತೆ ಅತ್ಯುತ್ತಮ. ನಾನು ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡೆದ ಅಂಗನವಾಡಿ ಕಾರ್ಯಕರ್ತೆ ಆಗಿದ್ದೇನೆ. ಮತ್ತು ಪ್ರತಿಯೊಬ್ಬರು ಕೂಡ ಒಳ್ಳೆ ಸಹಕಾರವನ್ನು ಕೊಡ್ತಾ ಇದ್ದಾರಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ.
0: ಕುಮುದಾಕ್ಷಿ ಮೇಡಮ್, ಬಹಳ ಚೆನ್ನಾಗಿ ನಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ನಾವು ಸಾಂಗನ್ನು ಪ್ಲೇ ಮಾಡೋದಾದರೆ ಯಾವ ಸಾಂಗನ್ನು ರಿಕ್ವೆಸ್ಟ್ ಮಾಡ್ತೀರಿ?
1: ಓ ಅಲ್ಲ,

ಸುಲ್ತಾನ್ ಬತ್ತೇರಿ ಮತ್ತು ಬೋಳೂರಿಗೆ ಸಂಬಂಧಪಟ್ಟ ಹಾಗೆ ಅನೇಕ ವ್ಯಕ್ತಿ ವಿಶೇಷಗಳು ಕೂಡ ನಮಗೆ ಇದ್ದಾವೆ. ನೀವೆಲ್ಲ ಕೇಳಿರಬಹುದು ವಿಶುಕುಮಾರ್ ಬಗ್ಗೆ. ಬೋಳೂರು ಅಂತ ಹೇಳಿದ ಕೂಡಲೇ ನಮಗೆ ಬೋಳೂರು ದೋಗ್ರ ಪೂಜಾರಿಯವರ ಹೆಸರು ನೆನಪಿಗೆ ಬರ್ತದೆ. ಬೋಳೂರು ದೋಗ್ರ ಪೂಜಾರಿಯವರು ಬೋಳೂರು ಮೇಳ ಅಂತ ಒಂದು ಕಟ್ಟಿದ್ರು, ಅದನ್ನು ದೋಗ್ರಣ್ಣ ಮೇಳ ಅಂತ ಕರೆಯುವುದು. ಅವರ ಮಕ್ಕಳು ಮಧುಕುಮಾರ್ ಮತ್ತು ವಿಶುಕುಮಾರ್, ಅವರಿಬ್ಬರು ಆ ಮೇಳದಲ್ಲಿ ಕಿರಿಯ ವೇಷ ಆಗ್ತಾಯಿದ್ರು. ಬೋಳೂರು ದೋಗ್ರಣ್ಣ ಅವರು ವಾಲ್ಮೀಕಿಯ ಪಾತ್ರ ಮಾಡಿದರೆ ವಿಶುಕುಮಾರ್ ಮತ್ತು ಮಧುಕುಮಾರ್ ಆಗ ಕುಶಲವರ ಪಾತ್ರ ಮಾಡ್ತಾಯಿದ್ರಂತೆ. ಈಗ ವಿಶುಕುಮಾರ್ ಅವರು ನಮ್ಮ ನಡುವೆ ಇಲ್ಲ, ಆದರೆ ಅವರು ಬಹಳ ಪ್ರಸಿದ್ಧರು ತುಳುನಾಡಿನಲ್ಲಿ ಮಾತ್ರ ಅಲ್ಲ ಕರ್ನಾಟಕದಲ್ಲಿ. ಕನ್ನಡ ನಾಡಿನ ಕಾದಂಬರಿಕಾರ, ಕತೆಗಾರ, ನಾಟಕಕಾರ, ಪತ್ರಿಕೋದ್ಯಮಿ, ಚಲನಚಿತ್ರ ಸಾಹಿತಿ, ನಿರ್ದೇಶಕ, ಸಮಾಜ ಸೇವಕ, ರಾಜಕಾರಣಿ, ಹೀಗೆ ಬಹುಮುಖ ನೆಲೆಗಳಲ್ಲಿ ಜನಪ್ರಿಯರಾಗಿರುವಂತಹ ಈ ವಿಶುಕುಮಾರ್ ಅವರು ಹುಟ್ಟಿದ್ದು ಈ ಬೋಳೂರಿನಲ್ಲಿ. ಅವರು ಬೋಳೂರಿನಲ್ಲಿ ಟಿಪ್ಪು ಸುಲ್ತಾನನ ಸಮಯದಲ್ಲಿ ಕಟ್ಟಿದ್ದಂತಹ ಸುಲ್ತಾನ್ ಬತ್ತೇರಿಯ ಪರಿಸರದಲ್ಲಿಯೇ ಆಡಿ ಬೆಳೆದವರು. ಭಾರತದ ವಿವಿಧ ಭಾಷೆಯ ಕಾದಂಬರಿಗಳನ್ನು ಈ ಕೋಟೆಯಲ್ಲಿ ಓದಿ ಸಾಹಿತ್ಯ ರಚನೆಯ ಸ್ಫೂರ್ತಿಯನ್ನು ಕೂಡ ಅವರು ಪಡೆದಿದ್ದಾರಂತೆ. ಸುಲ್ತಾನ್ ಬತ್ತೇರಿ ಈಗ ಪ್ರವಾಸಿ ಕೇಂದ್ರ ಆಗಿದೆ. ಈ ಕೋಟೆಯ ಪಕ್ಕದಲ್ಲೇ ಒಂದು ನದಿ ಕೂಡ ಹರಿಯುತ್ತದೆ. ಹೊಳೆಯ ಇನ್ನೊಂದು ಬದಿಗೆ ತೆಂಗು ಕಂಗುಗಳ ಸುಂದರ ತೋಟ ಇದೆ. ಆಚೀಚೆ ಹೊಳೆಯಲ್ಲಿ ಹೋಗುವ ನಾವೆಗಳು, ಬಲೆ ಬೀಸಿ ಮೀನು ಹಿಡಿಯುತ್ತಿರುವಂತಹ ಮೊಗವೀರರು, ಇಂತಹ ಪರಿಸರದಲ್ಲಿ ವಿಶುಕುಮಾರ್ ಬೆಳೆದರು. ಮಂಗಳೂರಿನ ಮರುಳಿಯಲ್ಲಿರುವಂತಹ ವಿಶುಕುಮಾರ್ ಮನೆಯ ಹೆಸರು ಈಗ ನಿಸರ್ಗ ಅಂತ. ಈಗ ಅಲ್ಲಿ ಅವರ ಸಹೋದರ ದಾಮೋದರ ನಿಸರ್ಗ ಅವರು ವಾಸವಾಗಿದ್ದಾರೆ. ದಾಮೋದರ ನಿಸರ್ಗ ಅವರು ಮಂಗಳೂರು ತುಳುಕೂಟದ ಅಧ್ಯಕ್ಷರಾಗಿ ಕೂಡ ಇದ್ದಾರೆ. ವಿಶುಕುಮಾರ್ ಅವರ ಜನನ 1937 March 4. ಅವರ ತಂದೆ ದೋಗ್ರ ಪೂಜಾರಿಯವರು ಮಂಗಳೂರಿನ ಉರ್ವ ಮತ್ತು ಕುದ್ರೋಳಿ ಎನ್ನುವಂಥ ಎರಡು ಮೇಳಗಳನ್ನು ನಡೆಸ್ತಾ ಇದ್ದರು. ಮತ್ತು ಅಲ್ಲಿ ಒಂದು ಸಣ್ಣ ಹೋಟೆಲನ್ನು ಕೂಡ ಅವರು ಬೋಳೂರಿನಲ್ಲಿ ನಡೆಸ್ತಾ ಇದ್ದರು. 40% ಕಲಾವಿದರು ಆ ಕಾಲದಲ್ಲಿಯೇ ದೋಗ್ರಣ ಮೇಳದಲ್ಲಿ ಇದ್ರಂತೆ. ಪ್ರಸಂಗ ಸಾಹಿತ್ಯ ರಚನೆ, ಭಾಗವತಿಗೆ, ಚೆಣ್ಣೆಮದ್ದಲೆ ಇತ್ಯಾದಿಗಳ ಪರಿಣತಿಯನ್ನು ಕೂಡ ದೋಗ್ರಣ ಹೊಂದಿದ್ದರು. ಈಗ ಅವರ ಹೆಸರಿನಲ್ಲಿ ಬೋಳೂರು ದೋಗ್ರ ಪೂಜಾರಿ ಸ್ಮಾರಕ ಯಕ್ಷಗಾನ ಕೇಂದ್ರ ಅಂತ ಆಗಿದೆ. ಅವರ ತಂದೆಯ ಹೆಸರನ್ನು ಉಳಿಸಿಕೊಳ್ಳುವುದಕ್ಕೆ ದೋಗ್ರ ಪೂಜಾರಿ ಪ್ರಶಸ್ತಿಯನ್ನು ಕೂಡ ಪ್ರತಿ ವರ್ಷ ಕೊಡ್ತಾ ಬಂದಿದ್ದಾರೆ. ಯುವ ವಾಹಿನಿ ಎನ್ನುವಂಥ ಸಂಘಟನೆಯ ಮೂಲಕ ವಿಶುಕುಮಾರ್ ಅವರ ಅಭಿಮಾನಿಗಳು ವಿಶುಕುಮಾರ್ ಪ್ರಶಸ್ತಿಯನ್ನು ಕಳೆದ 10 ಕೊಡ್ತಾ ಇದ್ದಾರೆ. ಇನ್ನೊಂದು ವಿಶೇಷವಾಗಿ ನಾವು ಇಲ್ಲಿ ಹೇಳಬೇಕಾದದ್ದು ಕೋಟಿ ಚೆನ್ನಯದ ಸಿನಿಮಾದ ಬಗ್ಗೆ. ಪ್ರಪ್ರಥಮವಾದ ಕಪ್ಪು ಬಿಳುಪಿನ ಕೋಟಿ ಚೆನ್ನಯ ಸಿನಿಮಾವನ್ನು ಮಾಡಿದವರೇ ಈ ವಿಶುಕುಮಾರ್ ಅವರು. ಅವರು ಉರ್ವದ ಕೆನರಾ ಹೈಸ್ಕೂಲ್ನಲ್ಲಿ ಓದುತ್ತಾ ಇದ್ದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿ ದಶೆಯಲ್ಲಿ ಅವರು ಶಕುಂತಲೆ, ದುಷ್ಯಂತ, ಮಿಸ್ಟರ್ ಬಾಂಬೆ ಎನ್ನುವಂಥ ನಾಟಕಗಳನ್ನು ಕೂಡ ಬರೆದಿದ್ದರು. ಆಮೇಲೆ ಚಂದಮಾಮ ಮಾಸಪತ್ರಿಕೆಯಲ್ಲಿ ದುಷ್ಟಶಾಸನ ಎನ್ನುವಂಥ ಕಥೆಯನ್ನು ಆ ಕಾಲಕ್ಕೆ ಅವರು ಪ್ರಕಟ ಪಡಿಸಿದರು. ಆಮೇಲೆ ನೆತ್ತರ ಗಾನವೇ, ಕರಾವಳಿ ಮೊದಲಾದಂತಹ ಕಾದಂಬರಿಗಳನ್ನು ಕೂಡ ಬರೆದು ಅವರು ಪ್ರಸಿದ್ಧರಾದರು. ಅವರ ಪ್ರಜೆಗಳು ಪ್ರಭುಗಳು ಅದು ಸುಧಾದಲ್ಲಿ ಧಾರಾವಾಹಿಯಾಗಿ ಬಂದು ಆಮೇಲೆ ಅದು ಚಲನಚಿತ್ರ ಕೂಡ ಆಯಿತು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ವಿಶುಕುಮಾರ್ ಅವರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬಹುದು.

0: ಬೋಳೂರು ಪ್ರದೇಶದಲ್ಲಿ ಒಂದು ಬಹಳ ಪ್ರಮುಖವಾದಂಥ ವಿದ್ಯಾಕೇಂದ್ರ ಇದೆ. ಇದು ಮಾತಾ ಅಮೃತಾನಂದಮಯಿ ಅವರ ಒಂದು ಆಶೀರ್ವಾದದಿಂದ ನಡೆಯುವಂತಹ ಒಂದು ವಿದ್ಯಾಸಂಸ್ಥೆ.
1: ಶಿಕ್ಷಕ ಸೂರಜ್ ಹೈ ನಿಕಲ.

0: ನಮಸ್ಕಾರ, ರಾಮಚಂದ್ರ ಭಟ್ ಅಂತ ನನ್ನ ಹೆಸರು. ಇಲ್ಲಿ ಸೀನಿಯರ್ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಅಮೃತ ವಿದ್ಯಾಲಯ ಇಲ್ಲಿ ನಾವು ಸ್ಟಾರ್ಟ್ ಮಾಡಿ ಸಾಧಾರಣ 20 ವರ್ಷ ಆಯಿತು. ಬಹಳ ಸುಂದರವಾದ ಪ್ರದೇಶ, ನಮ್ಮ ಪಶ್ಚಿಮದಲ್ಲಿ ಇರುವಂತಹ ನಮ್ಮ ಅರಬ್ಬಿ ಸಮುದ್ರದ ಭಾಗದ ಹಿನ್ನೀರಿನ ಭಾಗದಲ್ಲಿ ನಾವಿದ್ದೇವೆ. ಇಲ್ಲಿಯ ವಿಶೇಷತೆ ಏನಂತ ಹೇಳಿದ್ರೆ, ಇದು ಕೊಲ್ಲಂನಲ್ಲಿರುವಂತಹ ನಮ್ಮ ಅಮೃತ ಮಾತಾ ಅಮೃತಾನಂದಮಯಿ ಮಠ ಅವರು ನಡೆಸಿಕೊಂಡು ಬರುವಂತಹ ಅಮೃತ ವಿದ್ಯಾಲಯಗಳು ಪೂರಾ ಭಾರತದಲ್ಲಿ ಒಟ್ಟು ಸೇರಿ ಸಾಧಾರಣ 80 ಮಿಕ್ಕಿ ಶಾಲೆಗಳಿವೆ. ನಮ್ಮ ಸ್ಕೂಲಿನಲ್ಲಿ ವಿಶೇಷತೆ ಏನು ಅಂತ ಹೇಳಿದರೆ, ನಮ್ಮಲ್ಲಿ ಕಲಿಯುವುದರ ಒಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಬಹಳ ಒತ್ತನ್ನು ನಾವು ಕೊಡ್ತಾ ಇದ್ದೇವೆ. ಇಲ್ಲಿ ಬಹಳ ಸುಂದರವಾದ ಪರಿಸರ ಇದೆ, ಕಲೀಲಿಕ್ಕೆ ಬೇಕಾದ ಅನುಕೂಲವಾದ ವಾತಾವರಣವಿದೆ, ಗೇಮ್ಸ್ ಮತ್ತು ಸ್ಪೋರ್ಟ್ಸ್ಗೆ ಅನುಕೂಲವಾಗುವಂತಹ ದೊಡ್ಡ ಗ್ರೌಂಡ್ ಇದೆ. ಇಷ್ಟು ಒಂದು ವಿಶೇಷತೆ ಇರುವಂತಹ ಒಂದು ಶಾಲೆಗೆ ಇಲ್ಲಿ ಕಟ್ಟಿಯೇತರ ಚಟುವಟಿಕೆಗಳಂದರೆ ನಾವು ಗುರು ಪೂರ್ಣಿಮಾ, ಮಾತೃವಂದನೆ, ಗೋಕುಲಾಷ್ಟಮಿ, ಗಣೇಶ ಚತುರ್ಥಿ, ಇನ್ನು ಇತರ ಹಲವು ಪ್ರತಿ ಧರ್ಮಕ್ಕೆ ಸಂಬಂಧಿಸಿದಂತಹ ಕೆಲವು ಉತ್ಸವಗಳನ್ನು ನಾವು ಇಲ್ಲಿ ಮಾಡ್ತಾ ಬರ್ತೇವೆ. ಇಲ್ಲಿಗೆ ಮಕ್ಕಳು ಇಲ್ಲಿಯ ಪರಿಸರದವರು ಮಾತ್ರ ಅಲ್ಲದೆ ಟ್ರಾನ್ಸ್ಫರ್ ಆಗಿ ಬರುವಂತಹ ಇಂಟರ್ ಸ್ಕೂಲ್ ಮಕ್ಕಳು ಬರ್ತಾ ಇದ್ದಾರೆ, ಇಂಟ್ರಾ ಟ್ರಾನ್ಸ್ಫರ್ಸ್ ಬರ್ತಾ ಇದ್ದಾರೆ, ಇನ್ನು ಅಕಾಡೆಮಿಕ್ ಇಯರ್ನ ಮಧ್ಯದಲ್ಲಿ ಬರುವಂತಹ ವಿದ್ಯಾರ್ಥಿಗಳು, ಉದಾಹರಣೆಗೆ ಪಂಜಾಬಿನಿಂದ ಬಂದವರಿದ್ದಾರೆ, ಇಲ್ಲಿ ಪಂಜಾಬೀಸ್ ಇದ್ದಾರೆ, ಅದೇ ಅಲ್ಲದೆ ಮಾರ್ವಾಡೀಸ್ ಗುಜರಾತಿಂದ ಬಂದವರಿದ್ದಾರೆ, ವೆಸ್ಟ್ ಬೆಂಗಾಲಿಂದ ಬಂದ ಮಕ್ಕಳು ಇಲ್ಲಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದ್ರೆ ಒಂದು ಮಿನಿ ಇಂಡಿಯಾ ಅಂತ ಹೇಳ್ಬೋದು. ಈ ಶಾಲೆಗೆ ಬಂದರೆ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಮಿನಿ ಇಂಡಿಯಾ. ಇದಕ್ಕೆ ವಿಶೇಷವಾಗಿ ನಾವು ಇಲ್ಲಿ ಯಾವುದಂತ ಹೇಳಿದರೆ, ಇಲ್ಲಿಯ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ನಾನು ಒತ್ತಿ ಹೇಳ್ತೇನೆ. ಇಲ್ಲಿ ಸ್ವಚ್ಛ ಭಾರತ ಇದು ಎಲ್ಲ ಕಡೆಯಲ್ಲಿಯೂ ಆಗ್ತಾ ಇದೆ, ನಮ್ಮ ಸ್ಕೂಲಲ್ಲಿಯೂ ಮಾಡ್ತಾ ಇದ್ದೇವೆ. ನಾವು ಸ್ವಚ್ಛ ಭಾರತ ಅಭಿಯಾನ, ವನ ಮಹೋತ್ಸವ, ಗುರು ಪೂರ್ಣಿಮಾ, ಅದಲ್ಲದೆ ಮತ್ತೆ ನೋಡಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಪ್ರತಿ ಶುಕ್ರವಾರ ದಿವಸ ನಾವು ಮಕ್ಕಳಲ್ಲಿ ಒಂದು ಮುಷ್ಟಿ ಅಕ್ಕಿಯನ್ನು ತಗೊಂಡು ಬರಲಿಕ್ಕೆ ಹೇಳ್ತೇವೆ. ಅದೊಂದು ದೊಡ್ಡ ಪಾತ್ರೆಯನ್ನು ನಡುವಿನಲ್ಲಿ ಇಟ್ಟು ಆ ಪಾತ್ರೆಗೆ ಒಂದು ಮುಷ್ಟಿ ಅಕ್ಕಿ ಮಕ್ಕಳು ತರದು ಹಾಕಬೇಕು, ಒಂದು ಮುಷ್ಟಿ ಅದೇ ತರ ಬೇಳೆಗಳು ಧಾನ್ಯ. ಅದಕ್ಕೆ ಏನ್ ಹೇಳ್ತೇವೆ ಅಂತಂದ್ರೆ, ಹ್ಯಾಂಡ್ ಫುಲ್ ಆಫ್ ರೈಸ್ ಮತ್ತು ಹಾರ್ಟ್ ಫುಲ್ ಆಫ್ ಲವ್ ಅಂತ ಹೇಳುವಂತ ಒಂದು ಕಾರ್ಯಕ್ರಮ ಅದು. ವಿಶೇಷವಾಗಿ ಇದನ್ನು ಬೇರೆ ಯಾವುದೇ ಶಾಲೆಗಳಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುವುದು ಬಹಳ ಅಪರೂಪ ಅಂತ ಹೇಳ್ಬೋದು. ನಾನು ಮಂಗಳೂರಿನ ಅಮೃತ ವಿದ್ಯಾಲಯದಲ್ಲಿ ಪ್ರತಿ ಶುಕ್ರವಾರ ಬಂದ್ರೆ ಸಣ್ಣ KG ಕ್ಲಾಸಿಂದ ಹಿಡಿದು 10th ಕ್ಲಾಸಿನವರೆಗೆ ಇರುವ ಮಗು ಬರುವಾಗ ಖಾಲಿ ಕೈಯಲ್ಲಿ ಬರುವುದಿಲ್ಲ, ಒಂದು ಮುಷ್ಟಿ ಅಕ್ಕಿಯನ್ನು ತಗೊಂಡು ಬರ್ತಾ ಇದ್ದಾನೆ, ಒಂದು ಮುಷ್ಟಿ ಬೇಳೆಯನ್ನು ತಂದು ಆ ಪಾತ್ರದಲ್ಲಿ ಹಾಕಿಬಿಡ್ತಾನೆ. ಇದು ಒಂದು ದಿವಸದಲ್ಲಿ ಪ್ರತಿ ವಾರದಲ್ಲಿ ಸಾಧಾರಣ 50-70 ಕಿಲೋ ನಾವು ಇದು ಮಾಡುವ ಕಲೆಕ್ಟ್ ಆಗ್ತದೆ. ಅದನ್ನು ನಾವು ಅನಾಥಾಶ್ರಮ ಐಡೆಂಟಿಫೈ ಮಾಡಿ ಯಾವ ಅನಾಥಾಶ್ರಮಕ್ಕೆ ಇದರ ಉಪಯೋಗ ಬೇಕು ಆ ಅನಾಥಾಶ್ರಮಕ್ಕೆ ನಾವು ಇದನ್ನು ಕೊಡ್ತಾ ಇರ್ತೇವೆ. ISO ಪ್ರಶಸ್ತಿ ಕಳೆದ ವರ್ಷ ಬಂದಿದೆ, ಮತ್ತೆ ಇಲ್ಲಿಂದ ಪಾಸಾದ ಮಕ್ಕಳು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ಗಳಿಗೆ ಹೋಗ್ತಾ ಇರ್ತಾರೆ. ಮಾರಲ್ ಎಜುಕೇಷನ್ ಮತ್ತು ವ್ಯಾಲ್ಯೂ ಎಜುಕೇಷನ್ ಇದಕ್ಕೆ ಅತ್ಯುನ್ನತ ನಾವು ಪ್ರಾಮುಖ್ಯತೆಯನ್ನು ನಾವು ಕೊಡ್ತಾ ಇದ್ದೇವೆ. ಇಷ್ಟೆಲ್ಲದರ ನಡುವೆ ನಮಗೆ ಜನರ ಊರ ಜನರ ಮತ್ತು ಪರ ಜನರ ಇದು ಪ್ರೋತ್ಸಾಹ ಇದಕ್ಕೆ ಬಹಳ ಸಿಗ್ತಾ ಇದೆ.
1: ಸೊ ನಿಮಗೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನು ನಾವು ಪ್ರಸಾರ ಮಾಡ್ತೀವಿ. ಯಾವ ಹಾಡನ್ನು ತಾವು ರಿಕ್ವೆಸ್ಟ್ ಮಾಡ್ತೀರಾ?
0: ಕೋಡಗನ ಕೋಳಿ ನುಂಗಿತ ಕೇಳವ್ವ ತಂಗಿ, ಕೋಡಗನ ಕೋಳಿ ನುಂಗಿತ. ಈ ಸಾಂಗು ನನಗೆ ತುಂಬಾ ಮೆಚ್ಚಿನ ಸಾಂಗ್ ಇದು. ಇದನ್ನು ಪ್ರಸಾರ ಮಾಡಲಿಕ್ಕೆ ನಾನು ತಮ್ಮಲ್ಲಿಗೆ

ಈ ಪರಿಸರದಲ್ಲಿ ಅಮೃತಾನಂದಮಯಿ ಮಠ ಕೂಡ ಇದೆ. ಈಗಾಗಲೇ ಮಾತೆ ಅಮೃತಾನಂದಮಯಿ ವರ್ಷಕ್ಕೊಂದು ಬಾರಿ ಈ ಪ್ರದೇಶಕ್ಕೆ ಭೇಟಿ ನೀಡುತ್ತಾರೆ. ತಮಗೆಲ್ಲ ಗೊತ್ತಿದೆ, ಮಂಗಳೂರಿನ ಮಂಗಳ ಸ್ಟೇಡಿಯಂನಲ್ಲಿ ಪ್ರತಿ ವರ್ಷ ಕೂಡ ಅವರು ಬಂದಾಗ ತುಂಬಾ ಜನ ಹಗಲು ರಾತ್ರಿ ಕಾದು ನಿಂತು ಅವರ ದರ್ಶನವನ್ನ ಆಶೀರ್ವಾದವನ್ನ ಪಡೆಯುವಂಥದ್ದು. ಮಾತಾ ಅಮೃತಾನಂದಮಯಿಯವರು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ವಿದೇಶಗಳಲ್ಲಿ ಕೂಡ ಬಹಳ ಪ್ರಸಿದ್ಧರಾಗಿರತಕ್ಕಂಥ ಒಬ್ಬರು ಸಂತರು. ಹಾಗಾಗಿ ಅನೇಕ ವಿದೇಶಿಯರು ಕೂಡ ಅವರ ಅನುಯಾಯಿಗಳಾಗಿದ್ದಾರೆ.

0: ಬೋಳೂರು ಸುಲ್ತಾನ್ ಬತ್ತೇರಿ ಅಂತ ಹೇಳಿದರೆ ವಿಶೇಷವಾಗಿ ಅದು ಕಡಲ ಕಿನಾರೆ. ಹಾಗಾಗಿ ಈ ಪ್ರದೇಶದ ಜನರು ತುಂಬ ಸಾಹಸಿಗಳಾಗಿರ್ತಾರೆ. ಹಾಗೆ ಗಟ್ಟಿಮುಟ್ಟಾದಂತಹ ಒಂದು ಅಂಗಸೌಷ್ಠವನ್ನು ಕೂಡ ಹೊಂದಿಕೊಂಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ಇಲ್ಲಿ ಹಲವಾರು ವ್ಯಾಯಾಮ ಶಾಲೆಗಳನ್ನು ಕೂಡ ನಾವು ಕಾಣಬಹುದು. ಇವತ್ತು ಕೂಡ ಅದು ಕಾರ್ಯಪ್ರವೃತ್ತ ಆಗಿದೆ. ಹಿಂದಿನ ಕಾಲದಲ್ಲಿ ಅಂತದು ವ್ಯಾಯಾಮ ಶಾಲೆಯಲ್ಲಿ ಕಲಿಯದೇ ಇದ್ದಂತಹ ತರುಣರೇ ಇರಲಿಲ್ಲ. ಈಗ ನಮಗೆ ಕಂಡುಬರುವಂತಹ ಮುಖ್ಯವಾದ ಕೆಲವು ವ್ಯಾಯಾಮ ಶಾಲೆಗಳ ಬಗ್ಗೆ ನಾವು ತಿಳ್ಕೊಳ್ಬಹುದು. ಅದರಲ್ಲಿ ಒಂದು ಶ್ರೀ ಬಾಲಾಂಜನೇಯ ವ್ಯಾಯಾಮ ಶಾಲೆ ಬೋಳೂರು. ದೇಹದಾರ್ಢ್ಯಪಟು ದೇವಪ್ಪ ಸುವರ್ಣರು ಮತ್ತು ಊರಿನ ಗುರಿಕಾರರ ಸಹಕಾರದಿಂದ 1950 ಬೋಳೂರಿನಲ್ಲಿ ಈ ವ್ಯಾಯಾಮ ಶಾಲೆ ಸ್ಥಾಪನೆಯಾಗಿದೆ ಅಂತೆ. ಪ್ರಥಮದಲ್ಲಿ ದೇವಪ್ಪ ಸುವರ್ಣರೇ ಇಲ್ಲಿ ತರಬೇತಿ ನೀಡ್ತಾ ಇದ್ರು. ತರುವಾಯ ಬೋಳಾರ ನಾರಾಯಣ ಕರ್ಕೇರರು ಅವರ ಪತ್ನಿ ಬೋಳೂರಿನವರು, ಅವರು ಮಾಸ್ಟರ್ ಆಗಿ ಅಲ್ಲಿ ಆಗಮಿಸಿದರು. ಖ್ಯಾತ ಕುಸ್ತಿಪಟು ಸದಾನಂದ ಪುತ್ರನರು ಯುವಕರಿಗೆ ತರಬೇತಿ ನೀಡ್ತಾ ಇದ್ರು. ಇವರಲ್ಲದೆ ಕೃಷ್ಣಪ್ಪ ಮೆಂಡನ್, ಪೈರ್ವಾನ್ ಸುಂದರ ಕರ್ಕೇರ ಕುದ್ರೋಳಿ ಇವರೆಲ್ಲ ಸಮಯಾನುಸಾರ ಯುವಕರಿಗೆ ವ್ಯಾಯಾಮ ಕಲೆಯ ನಿಪುಣತೆಯ ಮಾರ್ಗದರ್ಶನವನ್ನು ನೀಡ್ತಾ ಇದ್ರಂತೆ. ಜೊತೆಗೆ ಮಾಸ್ಟರ್ ಎಂದೇ ಪ್ರಖ್ಯಾತರಾದಂಥ ಆನಂದ ಪುತ್ರನರವರು ಕುಸ್ತಿ ಮತ್ತಿತರ ವ್ಯಾಯಾಮ ಕಲೆಗಳ ಬಗ್ಗೆ ತರಬೇತಿ ನೀಡ್ತಾ ಇದ್ರಂತೆ. ಜಿಲ್ಲೆಯಲ್ಲಿ ಜರುಗುತ್ತಿರುವ ಕುಸ್ತಿ ಸ್ಪರ್ಧೆಗಳಲ್ಲಿ ಸದಸ್ಯರಾಗಿದ್ದಂತಹ ಧರ್ಮಕೋಟ್ಯಾನ್, ದಯಾಕರ ಮೆಂಡನ್, ಲಕ್ಷ್ಮಣ ಕರ್ಕೇರರು ಈ ಶಾಲೆಗೆ ಕೀರ್ತಿ ತಂದವರು. ಇನ್ನೊಂದು ಈ ಪ್ರದೇಶದಲ್ಲಿ ಶ್ರೀ ಬಾಲಾಂಜನೇಯ ವ್ಯಾಯಾಮ ಮಂದಿರ ಬೋಳೂರು ಅಂತ ಇದೆ. ಪ್ರಸಿದ್ಧ ಕುಸ್ತಿ ಮಾಸ್ಟರ್ ಸೀತಾರಾಮ್ ಪುತ್ರನರವರು ಊರಿನ ಹಿರಿಯರ ಸಹಕಾರದಿಂದ 1944 ಈ ವ್ಯಾಯಾಮ ಮಂದಿರವನ್ನು ಸ್ಥಾಪಿಸಿದರು. ಯುವಕರಾಗಿದ್ದ ರಾಮಮೆಂಡನ್, ಅಚ್ಯುತ ಸಾಲ್ಯಾನ್, ಸಂಜೀವ ಸುವರ್ಣ ಮೊದಲಾದವರು ಹಿರಿಯ ಸ್ಥಾನದಲ್ಲಿದ್ದು ಇತರರಿಗೆ ಮಾರ್ಗದರ್ಶಕರಾಗಿದ್ದರು. ಜಿಲ್ಲಾ ಮಟ್ಟದ ಕುಸ್ತಿ ಸ್ಪರ್ಧೆ, ಹಲವಾರು ಬಹುಮಾನಗಳು ಮಂದಿರದ ಪಾಲಿಗೆ ಲಭಿಸಿದೆ. ಹಳೇ ಕಟ್ಟಡವನ್ನು ಕೆಡವಿ ನೂತನವಾಗಿ ನಿರ್ಮಿಸಿ ಇತ್ತೀಚೆಗೆ 2012 ಮುಖ್ಯಪ್ರಾಣನ ನೂತನ ಕಪ್ಪು ಶಿಲಾಮಯ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈ ಪರಿಸರದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಕೂಡ ಇದ್ದಾವೆ. ಅದರಲ್ಲಿ ಸಮಾಜ ಸೇವೆಯನ್ನು ಮಾಡುವಂತಹ ಹಿರಿಯರು ಯುವಕರು ಎಲ್ಲ ಸೇರಿಕೊಂಡಿದ್ದಾರೆ. ವಿಶೇಷವಾಗಿ ಜಯಲಕ್ಷ್ಮಿ ಫ್ರೆಂಡ್ಸ್ ಕ್ಲಬ್ ಎನ್ನುವಂಥ ಒಂದು ಯುವಕರ ಸಂಘಟನೆ ಇಲ್ಲಿದೆ. ಅವರು ಸಾಮಾಜಿಕವಾದ ಬದ್ಧತೆಯಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಕ್ರೀಡಾಕೂಟಗಳನ್ನು ಏರ್ಪಡಿಸುವುದು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವುದು, ಅದರ ಜೊತೆಗೆ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ವಿದ್ಯಾರ್ಥಿ ವೇತನ ಕೊಡುವಂಥದ್ದು, ಮತ್ತು ಮಹಿಳೆಯರಿಗೆ, ವೃದ್ಧರಿಗೆ, ಅಶಕ್ತರಿಗೆ, ರೋಗಿಗಳಿಗೆ ಬೇರೆ ರೀತಿಯ ಒಂದು ಸಹಕಾರವನ್ನು ನೀಡುವಂಥ ಕೆಲಸಗಳನ್ನು ಇವರು ನಿರಂತರ ಮಾಡ್ತಾ ಇದ್ದಾರೆ. ಯಾವಾಗಲೂ ಕ್ರಿಯಾತ್ಮಕವಾದಂಥ ಚಟುವಟಿಕೆಗಳಲ್ಲಿ ಇರ್ತಾರೆ. ಪ್ರತಿ ವರ್ಷ ಕೂಡ ವಾರ್ಷಿಕೋತ್ಸವವನ್ನು ಮಾಡ್ತಾರೆ. ದೊಡ್ಡ ಮಟ್ಟದ ಒಂದು ಪ್ರೇಕ್ಷಕರ ಸಮೂಹ ಕೂಡ ಇಲ್ಲಿ ಬಂದು ಸೇರಿ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದುದನ್ನು ಇಲ್ಲಿಯ ಯುವಕರು ನೆನಪಿಸಿಕೊಳ್ತಾರೆ.
1: ಶ್ರೀ ಜಯಲಕ್ಷ್ಮಿ ಫ್ರೆಂಡ್ಸ್ ಸರ್ಕಲ್ ಬೋಳೂರು, ಇದರ ಗೌರವ ಅಧ್ಯಕ್ಷರಾದ ಜೀವನ್ ತಲ್ವಾರ್ ಮಾತಾಡ್ತಿರೋದು. ನಮ್ಮ ಸಂಸ್ಥೆ 1964 ಇಸವಿಗೆ ಸ್ಥಾಪನೆಯಾಗಿದೆ. ಈ ಸಂಸ್ಥೆಯಲ್ಲಿ ಹಲವಾರು ಕಾರ್ಯಚಟುವಟಿಕೆಗಳು ನಡೀತಾ ಇರುತ್ತದೆ. ರಕ್ತದಾನ ಶಿಬಿರ ಆಗಿರ್ಬೋದು. ಲಾಸ್ಟ್ 2 ಬ್ಯಾಕ್ ಸ್ವಾತಂತ್ರ್ಯ ದಿವಸ ನಾವು ಒಂದು ಮನೆಯನ್ನು ಕಟ್ಟಿಕೊಟ್ಟಿದ್ದೇವೆ ಒಂದು ಬಡ ಕುಟುಂಬಕ್ಕೆ. ಅದಕ್ಕೆ ಒಂದು 3 ಚಿಲ್ಲರ್ ಅದಕ್ಕೆ ನಾವು ಖರ್ಚು ವೆಚ್ಚ ಮಾಡಿದ್ದೇವೆ. ಅದು ನಮ್ಮ ಸಂಸ್ಥೆ ವತಿಯಿಂದ ನಾವು ಕಟ್ಟಿಕೊಟ್ಟಿದ್ದೇವೆ ಅವರಿಗೆ. ಅದನಂತರ ಇನ್ನಿತರ ಕಾರ್ಯಚಟುವಟಿಕೆ ಅಂದರೆ ನಮ್ಮದು ಗೇಮ್ಸಲ್ಲಿ ಯಾವಾಗಲಿ, ಮತ್ತು ಕಬಡ್ಡಿಯಲ್ಲಿ ನಮ್ಮದು ಟೀಮ್ ಇದೆ. ಕಬಡ್ಡಿಯಲ್ಲಿ ಭಾಳಷ್ಟು ಪ್ರಶಸ್ತಿಗಳು ನಮಗೆ ಸಿಕ್ಕಿದೆ. ಈ ಸಂಸ್ಥೆಯಲ್ಲಿ ಒಂದು 60-70 ಮೆಂಬರ್ಸ್ ಇದ್ದಾರೆ. ಮತ್ತು ಮೊನ್ನೆ ನೆರೆ ಬಂದಿತ್ತು ನಮ್ಮ ಪರಪ್ಪು ಪ್ಲೇಸಿಗೆ. ನೆರೆ ಬಂದಾಗ ಅವರನ್ನು ಗಂಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಆ 2 ಅವರ ಊಟ ತಿಂಡಿ ಮತ್ತು 2 ಖರ್ಚು ವೆಚ್ಚವನ್ನು ಶ್ರೀ ಜಯಲಕ್ಷ್ಮಿ ಸರ್ಕಲ್ನ ಪರವಾಗಿ ನಾವೆಲ್ಲ ನೋಡಿಕೊಂಡಿದ್ದೇವೆ. ಜಯಲಕ್ಷ್ಮಿ ಸರ್ಕಲ್ನ ಎದುರುಗಡೆ ಶ್ರೀ ಜಾರಂದಾಯಿ ದೇವಸ್ಥಾನ ಇದೆ. ಇದರ ವರ್ಷಂಬತಿ ಜಾತ್ರೆ ಸಮಯದಲ್ಲಿ ಅನ್ನದಾನ ಮತ್ತು ಸಭಾ ಕಾರ್ಯಕ್ರಮ ಮತ್ತು ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ ಇರುತ್ತದೆ. ಆವಾಗ ನಾವು ಅವರೊಟ್ಟಿಗೆ ಇದಾಗುತ್ತೆ.

0: ಸಾಮಾನ್ಯವಾಗಿ ನದಿ ಕಿನಾರೆಗಳಲ್ಲಿ ಈ ನದಿಯ ಒಂದು ಪ್ರವಾಹದೊಂದಿಗೆ ಸ್ವಲ್ಪ ಕಸಕಡ್ಡಿಗಳು ಬರುವುದು ಜಾಸ್ತಿ. ಮುಂಚಿನ ಕಾಲದಲ್ಲಿ ಈ ಕಸಕಡ್ಡಿಗಳನ್ನು ನಮ್ಮ ಕೆಲವು ನಿವಾಸಿಗಳೇ ಸಂಗ್ರಹಿಸಿ ಅದನ್ನು ಉರುವಲಾಗಿ ಉಪಯೋಗಿಸುವ ಒಂದು ಕ್ರಮವೂ ಇತ್ತು. ಆದರೆ ಈಗ ನಮ್ಮ ಆಧುನಿಕ ಜೀವನದಲ್ಲಿ ಈ ಒಲೆ ಇತ್ಯಾದಿ ಕ್ರಮಗಳು ಬದಲಾಗಿ ಗ್ಯಾಸ್ ಸ್ಟವ್ ಇತ್ಯಾದಿಗಳು ಬಂದುದರಿಂದ ಈ ಒಂದು ರೂಢಿ ಕಡಿಮೆಯಾಗಿದೆ. ಆದ್ದರಿಂದ ಆ ಕಸಕಡ್ಡಿಗಳು ಪ್ರವಾಹದೊಂದಿಗೆ ಸೇರಿಕೊಂಡು ಬದಿಗೆ ಬಂದು ಸೇರುವುದು ಇದೆ. ಮತ್ತೆ ಪ್ರವಾಸಿಗರು ಬಂದವರು ಈ ಪ್ಲಾಸ್ಟಿಕ್ ಬಾಟಲಿಗಳನ್ನು ಅಥವಾ ಇನ್ನಿತರ ಕೆಲವು ಅವರ ಉಪಕರಣಗಳನ್ನು ಬಿಸಾಡುವುದು ಇದೆ. ಆ ಬಗ್ಗೆ ನಮ್ಮ ಸ್ಥಳೀಯ ಸಂಘ ಸಂಸ್ಥೆಗಳ ಯುವಕರು ಅವರಿಗೆ ಆದಷ್ಟು ಮಾಹಿತಿಯನ್ನು ಅವರಿಗೆ ಆದಷ್ಟು ಸೂಚನೆಯನ್ನು ನೀಡುತ್ತಾ ಇದ್ದಾರೆ. ತಾವು ಕೂಡ ಇಂತಹ ಒಂದು ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಆಗಿಂದಾಗೆ ನಮ್ಮ ಪರಿಸರದ ಯುವಕರು ಭಾಗವಹಿಸುತ್ತಿದ್ದಾರೆ.
1: ಯಶವಂತ ಬೋಳೂರವರೇ, ತುಂಬಾ ಚೆನ್ನಾಗಿ ಹಲವಾರು ಪರಿಚಯವನ್ನು ಮಾಡಿಕೊಟ್ಟಿದ್ದೀರ. ಸೊ ನಿಮಗೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನು ನಾವು ಪ್ರಸಾರ ಮಾಡ್ತೀವಿ. ಯಾವ ಹಾಡನ್ನು ತಾವು ರಿಕ್ವೆಸ್ಟ್ ಮಾಡ್ತೀರಾ?
0: ತುಳು ಚಿತ್ರದ ಆರಂಭದ ಗೀತೆ, ಅದು ಜೇಸುದಾಸರಂತಹ ಹಿರಿಯ ಗಾಯಕರು ಆಡಿದ ಗೀತೆ. ಉಡಲ್ದ ತುಡರಗೆ ಮನಸ್ಸು ಉರುಕರು, ಬಾನದ ತುಡರಗೆ ಕಡಲು ಉರುಕರು.

ಕೆಲವು ಮಾಹಿತಿಗಳನ್ನು ನಾವು ಇಲ್ಲಿ ಕೆಲವರ ಹೇಳಿಕೆಗಳಿಂದ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಶ್ರೋತೃಗಳೇ, ಜೋವಿನಾ ಮ್ಯಾನೇಜರ್ಸ್ ಅಂತ ಒಬ್ರು ಒಂದು ಕಡೆ ಬರೆದದ್ದನ್ನು ನಾನು ಇಲ್ಲಿ ಉಲ್ಲೇಖಿಸ್ತೇನೆ. ಅವರು ಹೇಳ್ತಾರೆ, ನಮ್ಮ ಮನೆ ಬೋಳೂರು ಬೊಕ್ಕಪಟ್ಟಣ, ನೇತ್ರಾವತಿ ನದಿ ದಡದ ಹೆಸರಾಂತ ಹಂಚಿನ ಕಾರ್ಖಾನೆಯೊಂದರ ಪಕ್ಕದಲ್ಲಿ ಅದಿತ್ತು. ತಂದೆಯ ಆ ಕಾರ್ಖಾನೆಯಲ್ಲಿ ಗುಮಾಸ್ತರಾಗಿ ನೌಕರಿ ಆರಂಭಿಸಿದರು. ತಂದೆಯ ಪ್ರಾಮಾಣಿಕತೆ ಹಾಗೂ ಕಠಿಣ ಪರಿಶ್ರಮದಿಂದಾಗಿ ಬಳಿಕ ಅವರು ಜಪ್ಪುವಿನಲ್ಲಿ ತನ್ನದೇ ಆದ ಸ್ವಂತ ಹಂಚಿನ ಕಾರ್ಖಾನೆ ಆರಂಭಿಸುವುದಕ್ಕೆ ಶಕ್ತರಾದರು. ಇನ್ನು ಇಲ್ಲಿಯ ಸಾರಿಗೆ ವ್ಯವಸ್ಥೆ ಬಗ್ಗೆ ಕೂಡ ಅವರು ನಮ್ಮ ಗಮನ ಸೆಳೀತಾರೆ. ನಮಗೆ ಒಂದು ಕುದುರೆ ಜಟಕ ಗಾಡಿ ಇತ್ತು. ಕಾಲೇಜಿಗೆ ಹೋಗಿ ಬರಲು ನಮ್ಮ ಕುದುರೆ ಗಾಡಿ ಓಡಿಸುತ್ತಿದ್ದವನು ತುಕ್ರ. ಅವ ತುಂಬ ಹಾಸ್ಯಪಟ್ಟು ಮತ್ತು ಪ್ರಾಮಾಣಿಕ. ಆತ ಕುದುರೆಯನ್ನು ತುಂಬ ಪ್ರೀತಿಯಿಂದ ಸಾಕ್ತಾ ಇದ್ದ. ನಮ್ಮ ಕೆಲಸಗಾರರು ಅದಕ್ಕೆ ತಿನ್ನಲು ಹುರುಳಿ ತರ್ತಾ ಇದ್ರು. ನಮ್ಮ ನೆರೆಹೊರೆಯವರು ಮನೆಗೆ ಬಂದು ತಾಯಿಯಿಂದ ಕೇಳಿ ಹುರುಳಿ ನೀರನ್ನು ಸಾರಿಗಾಗಿ ಕೊಂಡೊಯ್ತಾ ಇದ್ರು, ಆ ಕುದುರೆಗೆ ಹಾಕಿದ ನೀರನ್ನ. ಆಗಾಗ ನಮ್ಮ ತಾಯಿ ಹುರುಳಿ ಸಾರು ಮಾಡುವುದು ಕೂಡ ಇತ್ತು. ಇನ್ನು ಅವತ್ತು ಆ ಸಮಯದಲ್ಲಿ ಮಣ್ಣಿನ ರಸ್ತೆಗಳೇ ಎಲ್ಲ ಕಡೆ ಇದ್ದದ್ದು. ನೀರಿನ ಟ್ಯಾಂಕಿಗಳನ್ನು ಹೊತ್ತು ಲಾರಿ ಓಡಾಡುತ್ತಾ ಟ್ಯಾಂಕಿಗಳ ಹಿಂಭಾಗದ ಕೊಳವೆಯ ತೂತಿನ ಮೂಲಕ ನೀರನ್ನು ಚಿಮುಕಿಸ್ತಾ ರಸ್ತೆಯ ಧೂಳು ಮಣ್ಣನ್ನು ಮಣಿಸಿ ಅಲ್ಲಿ ಗಟ್ಟಿಗೊಳ್ಳಲು ಅದನ್ನು ಅವರು ಪ್ರಯತ್ನಿಸ್ತಾ ಇದ್ರು. ಮಾರ್ಗದಲ್ಲಿ ಅಲ್ಲಲ್ಲಿ ಸೀಮೆ ಎಣ್ಣೆ ದೀಪದ ಬುಟ್ಟಿಗಳನ್ನು ಇರಿಸಿ ದೀಪ ಉರಿಸಲಾಗ್ತಾ ಇತ್ತು. ಬಹಳ ಸ್ವಾರಸ್ಯವಾಗಿ ಉಂಟು ನೋಡಿ, ಈಗಿನ ಹಾಗೆ ಲೈಟ್ ಕಂಬಗಳೆಲ್ಲ ಇರಲಿಲ್ಲ ಆಗ. ಮತ್ತೆ ಹೇಳ್ತಾರೆ ಅವರು, ಸಂಜೆ 6ಕ್ಕೆ ಸರಿಯಾಗಿ ಪೌರ ಕಾರ್ಮಿಕರು ಈ ದೀಪಗಳನ್ನು ಎಣ್ಣೆ ಹೊಯ್ದು ಉರಿಸ್ತಾ ಇದ್ರು. ಹೆಗಲೊಂದು ಏಣಿ ಕೈಯಲ್ಲಿ ಎಣ್ಣೆಯ ಕ್ಯಾನ್ನೊಂದಿಗೆ ಬಂದು ಲ್ಯಾಂಡ್ಗೆ ಸೀಮೆ ಎಣ್ಣೆ ತುಂಬಿಸಿ ಬೆಂಕಿ ಪೆಟ್ಟಿಗೆಯಿಂದ ದೀಪ ಹೊತ್ತಿಸ್ತಾ ಇದ್ದುದನ್ನು ನಾನು ಕಂಡಿದ್ದೇನೆ. ಮಂಗಳೂರಿನ ವಿದ್ಯುತ್ ಸಂಪರ್ಕ ಬಂದುದು 1930 ವೇಳೆಗೆ. ನಮ್ಮ ಮನೆಗೂ 1157 ಸಂಖ್ಯೆಯೊಂದಿಗೆ ವಿದ್ಯುತ್ ಸಂಪರ್ಕ ಆಮೇಲೆ ಒದಗಿ ಬಂತು. ಎಡ್ಡಿ ರೆಬೆಲ್ಲೋ ಎಂಬುವರು ಮೊದಲ ಸಂಖ್ಯೆಯ ವಿದ್ಯುತ್ ಬಳಕೆದಾರರಾಗಿದ್ದರು. 1940s ಕಾಫಿ ಪ್ಲಾಂಟೇಷನ್ಗೆ ಇಳಿಮುಖವಾಗಿ ಹಂಚು ಉದ್ಯಮ ಅಭಿವೃದ್ಧಿ ಹೊಂದಿತ್ತು. ನನ್ನ ತಂದೆ ಒಂದು ಚಿಕ್ಕ ಫೋರ್ಡ್ ಕಾರು ಕೂಡ ಖರೀದಿಸಿದರು. ಅದರ ಸಂಖ್ಯೆ ಆಗ 250 ಆಗಿತ್ತು. ಇದರ ಅರ್ಥ ಆಗ ಕಾರುಗಳ ಸಂಖ್ಯೆ ಹೆಚ್ಚೇನೂ ಇರಲಿಲ್ಲ ಅಂಥೇಳಿ. ಹೀಗೆ ಅನೇಕ ವಿಚಾರಗಳನ್ನು ತುಂಬ ಸ್ವಾರಸ್ಯಕರವಾಗಿ ಅವರು ಹೇಳ್ತಾ ಇದ್ದಾರೆ. ದ್ವಿತೀಯ ಜಾಗತಿಕ ಯುದ್ಧ ನಡೆದಂತಹ ಸಂದರ್ಭ, ದೇವರೇ ನಮ್ಮ ದಯಾಳುವಾದ ದೊರೆಯನ್ನು ರಕ್ಷಿಸು ಅಂತ ಹೇಳಿ ಎಲ್ಲರೂ ಕೂಡ ಮಧುರಾರ್ಪ ಅಂತರಿಕೆ ಸೇರಿದವರು ಪ್ರಾರ್ಥನೆ ಮಾಡ್ತಾ ಇದ್ದದ್ದು. ಆ ಯುದ್ಧದ ಸಂದರ್ಭದಲ್ಲಿ ಮಂಗಳೂರು ಹೇಗಿತ್ತು ಎನ್ನುವುದನ್ನು ಅವರು ಹೇಳ್ತಾರೆ. ಆಮೇಲೆ ಹರಿಗೋಲಿನ ಒಂದು ಕಂಪೆನಿ ಇದ್ದ ಬಗ್ಗೆ ಅವರು ಉಲ್ಲೇಖ ಮಾಡ್ತಾರೆ. ಹೀಗೆ ಅನೇಕ ಸ್ವಾರಸ್ಯಕರವಾದ ಅಂಶಗಳು ಮಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಜೋವಿನಾ ಮ್ಯಾನೇಜರ್ಸ್ ಅವರ ಬರಹದಿಂದ ನಮಗೆ ಕಾಣಸಿಗ್ತದೆ.

ಸರಿ ಶ್ರೋತೃಗಳೇ, ನಮ್ಮ ಪ್ರಯಾಣ ಒಂದು ಹದಕ್ಕೆ ಬಂದು ನಿಂತಿದೆ. ಯಾಕೆ ನಾನು ಹದಕ್ಕೆ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಆಗಾಗ ಮಳೆ ಬರ್ತಾ ಇತ್ತು, ಚಳಿ ಆಗ್ತಾ ಇತ್ತು ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ಸಮುದ್ರದ ಆ ಭಾಗದಿಂದ ಬರುವಂತಹ ಗಾಳಿ ಅದು ತುಂಬ ಶೀತಮಯವಾದಂತಹ ಗಾಳಿ ಆದ್ದರಿಂದ ಬೇರೆ ಬೇರೆ ರೀತಿಯ ಹವಾಮಾನದ ವೈಪರೀತ್ಯವನ್ನು ಕೂಡ ನಾವಿಲ್ಲಿ ಕಂಡಿದ್ದೇವೆ. ನಮ್ಮ ಈ ದೀರ್ಘವಾದ ಪ್ರಯಾಣ ಅದನ್ನು ಇಲ್ಲಿಗೆ ನಾವು ಮೊಟಕುಗೊಳಿಸೋಣ. ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಆದರೆ ಹನಿ ಕಡಿಮೆ ಆಗಲಿಲ್ಲ. ಹಾಗಾಗಿ ಆದಷ್ಟು ಬೇಗ ಮನೆ ಸೇರಿಕೊಳ್ಬೇಕು. ಅದಕ್ಕೆ ಮೊದಲು ಹೇಗೂ ಶರೀರಕ್ಕೆ ಚಳಿ ಆದಾಗ ಒಳಗೆ ಸ್ವಲ್ಪ ಬೆಚ್ಚನೆ ಅನುಭವ ಆಗಬೇಕು ಅಂತ ಹೇಳಿ ನಮ್ಮ ಸೈಫ್ ಹೇಳಿದರು. ಅದಕ್ಕೆ ಇಲ್ಲಿ ಹತ್ತಿರ ಒಂದು ಸಣ್ಣ ಹೋಟೆಲ್ ಕಾಣ್ತಾ ಇದೆ, ಆ ಹೋಟೆಲ್ಗೆ ಹೋಗಿ ಬಿಸಿ ಬಿಸಿ ಚಾ ಕುಡಿದು ಆಮೇಲೆ ನಾವು ನಮ್ಮ ಪ್ರಯಾಣವನ್ನು ನಮ್ಮ ಮನೆ ಕಡೆ ಮುಂದುವರಿಸ್ತಾ ಇದ್ದೇವೆ ಶ್ರೋತೃಗಳೇ. ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ನಾವು ಊರು ಕೇರಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಿಮ್ಮಿಂದ ವಿದಾಯವ ಹೇಳ್ತಾ ಇದ್ದೇನೆ ನಾನು, ಭಾಸ್ಕರ್ ರೈ ಕುಕ್ಕುವಳ್ಳಿ. ನಮಸ್ಕಾರ. ಇದು ನನ್ನ

ನಮ್ಮೂರಿಗೊಂದು ದಾರಿ, ಆ ದಾರಿಗೊಂದು ಹೆಸರು. ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ. ವಿನೂತನ ಕಾರ್ಯಕ್ರಮ ಊರು ಖೇರಿ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಗುರಿ ಇಟ್ಟು ಬಾಣ ಬಿಡೋ ಕೆಲಸ. ನಿನ್ನೆ ದಿವಸ ಬುದ್ಧನ ಬಾಲ್ಯ ಮತ್ತು ಯೌವನಗಳನ್ನು ಗಮನಿಸ್ತಾ ತಂದೆ ಇವನಲ್ಲಿರುವಂತಹ ಅನ್ಯ ಮನಸ್ಕತೆಯನ್ನು ಗಮನಿಸಿ ಮತ್ತೆ ಇವನ್ನ ಜೀವನಕ್ಕೆ ಚೈತನ್ಯ ತರಬೇಕು ಅಂತಂದಾಗ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಮದುವೆ ಮಾಡಬೇಕು ಅಂತ ನಾನು ಘಟನೆ ಹೇಳಿದೆ. ಎಲ್ಲ ಹುಡುಗಿಯರು ಬಂದಾಗ ಅವನು ಕಾಣಿಕೆ ಕೊಡ್ತಾನೆ, ಕೊನೆಗೆ ಯಶೋಧರೆ ಬಂದಾಗ ಕಾಣಿಕೆ ಇರೋದಿಲ್ಲ. ನನಗೇನು ಕಾಣಿಕೆ ಅಂತ ಕೇಳಿದಾಗ ನೋಡ್ತಾನೆ ಯಾವುದೂ ಇಲ್ಲ ಅಂದಾಗ ತನ್ನ ಕೈಯನ್ನು ಉಂಗುರ ತೆಗೆದು ಕೊಡ್ತಾನೆ. ಅವಾಗಿದ್ದವರೆಲ್ಲರೂ ಮಂತ್ರಿಗಳು ಹೋ ಈಕನೆ ಸರಿಯಾದ ಹುಡುಗಿ ಆಕೆ ಅವನಿಗೆ ಅಂತ ಮಾಡ್ತಾರೆ. ಆಕೆ ತಂದೆ ಸುಪ್ರಬುದ್ಧ ಅಥವಾ ದಂಡಪಾಣಿ ಎರಡು ಹೆಸರು ಅವನಿಗೆ. ಆತ ಒಂದು ಹೇಳ್ತಾನೆ, ಮದುವೆ ಮಾಡಿಕೊಡು, ನನಗೇನು ತೊಂದರೆ ಇಲ್ಲ ರಾಜಕುಮಾರ, ಆದರೆ ಶಕ್ತಿ ಪರೀಕ್ಷೆ ಆಗಬೇಕು. ನಮ್ಮ ಮನೆಯಲ್ಲಿ ಬಂದಂಥ ಪದ್ಧತಿ ಅದು, ಯಾರೇ ಹುಡುಗರು ಬಂದರೂ ಶಕ್ತಿ ಪರಿಸ್ಥಿತಿ ಆಗ ಏನಾಗ್ಬೇಕು ಶಕ್ತಿ ಪರೀಕ್ಷೆ, ಅದು ಎರಡು ಮೂರು ಇದ್ದಾವೆ. ಒಂದು ಬಿಲ್ಲು ಬಾಣ, ಅದು ಎಷ್ಟು ಪರಿಣಿತಾಗಿದ್ದ ನೋಡಬೇಕು ಬಿಲ್ಲು ವಿದ್ಯೆಯಲ್ಲಿ. ಎರಡನೇದು ಖಡ್ಗ ಯುದ್ಧದಲ್ಲಿ ಎಷ್ಟು ಪರಿಣಿತನಾಗಿದ್ದಾನೆ. ಮುಂದೆ ಕುದುರೆ ಸವಾರಿಯಲ್ಲಿ ಹಾಗಿದ್ದಾನೆ ನೋಡಬೇಕು. ಯಶೋಧರೆ ತುಂಬ ಚಂದದ ಹುಡುಗಿ, ಸಂಸ್ಕೃತ ಮಂತ್ರಂದವಳು, ಸಾಕಷ್ಟು ಜನ ಹುಡುಗರು ಬರ್ತಾರೆ. ಅಪ್ಪ ಶುದ್ಧೋಧನ ಚಿಂತೆ ಯಾಕಂದ್ರೆ ಇವನು ಕಲ್ತಿದ್ದಾನೆ, ಕಲ್ತಿಲ್ಲ ಅಂತ ಯುದ್ಧ ವಿದ್ಯೆ ಕಲ್ತಿದ್ದಾನೆ, ಅದ್ರ ಬಗ್ಗೆ ಆಸಕ್ತಿ ತೋರಿಸಲ್ಲ. ಅಂದಾಗ ಇವನು ಸೋತು ಬಂದ್ಬಿಟ್ರೆ ಮುಖ ಕೆಟ್ಟ ಹೋಗ್ಬಿಡುತ್ತಲ್ಲ. ರಾಜನ ಮಗ ಇವನು ಹೋಗ್ಬಿಟ್ಟು ಸೋತು ಬಂದ್ಬಿಟ್ರೆ ತನ್ನ ಮರ್ಯಾದೆ ಘನತೆ ತೊಂದರೆ ಆಗ್ತದೆ ಅಂತ ಹೇಳಿ ಏನ್ ಮಾಡೋದು ಅಂತ ಸಿದ್ಧಾರ್ಥ ಹೇಳ್ತಾನೆ, ಏನ್ ಚಿಂತೆ ಮಾಡ್ಬಿಡಪ್ಪ, ನನಗದು ಯುದ್ಧ ಚೆನ್ನಾಗಿ ಬರ್ತದೆ, ಕೌಶಲ್ಯ ಕಲ್ತಿದ್ದೀನಿ, ಅದ್ರ ಬಗ್ಗೆ ಜಾಸ್ತಿ ಒಲವಿಲ್ಲದೆ ಹೋದ್ರೂ ಚೆನ್ನಾಗಿ ಕಲ್ತಿದ್ದೀನಿ ಅಂತ ಹೇಳ್ತಾನೆ.

0: रेडियो सारंग 107.8 FM।
1: ಯುದ್ಧಕ್ಕೆ ಹೋಗ್ತಾರೆ. ಮೊದಲನೇದು ಹೇಳಿದ ಹಾಗೆ ಬಿಲ್ಲುಗಾರಿಕೆ ಸ್ಪರ್ಧೆ. ಸುಮಾರು ಜನ ಹುಡುಗರು ಅಲ್ಲಿ ಗುರಿ ಇಟ್ಟಿರ್ತಾರೆ. ಆ ಗುರಿ ಮಧ್ಯಕ್ಕೆ ಬಾಣ ಹೊಡಿಬೇಕು. ಒಂದಿಷ್ಟು ದೂರ ಒಂದು ಗೆರೆ ಹಾಕಿರ್ತಾರೆ, ಅಲ್ಲಿ ನಿಂತ್ಕೊಂಡು ಆ ಜಾಗದಿಂದ ಗುರಿ ಹೊಡಿಬೇಕು. ಬುಲ್ ಸಾಯ ಅಂತೀವಲ್ಲ ನಮಗೆ, ಅಲ್ಲಿ ಹೊಡಿಬೇಕು ಅಂತ. ಬಹಳಷ್ಟು ಜನ ಹುಡುಗರು ಬಾಣ ಅಲ್ಲಿ ತನಕ ಹೋಗೋದೇ ಇಲ್ಲ. ಕೆಲವ್ರದ್ದು ಹತ್ತಿರ ಹೋಗ್ತದೆ, ಕೆಲವರು ಮುಟ್ತದೆ, ಬಟ್ ಅದು ಬುಲ್ ಸಾಯಿಗೆ ಬಿಡೋದಿಲ್ಲ, ಮಧ್ಯ ಕೇಂದ್ರಕ್ಕೆ ಬಿಡೋದಿಲ್ಲ. ಅದು ದೇವದತ್ತ ಬರ್ತಾನೆ, ನಾನು ಹೇಗೆ ಬಿಡ್ತೀನಿ ನೋಡಿ ಬಾಣ ಅಂತ ಹೇಳಿ ಜೋರಾಗಿ ಬಿಡ್ತಾನೆ. ಕರೆಕ್ಟಾಗಿ ಬದ್ದಿ ಬಿಂದು ಬಿಡುತ್ತದೆ ದೇವದತ್ತ ಹೊಡೆದಿದ್ದು. ಈಗ ಯಶೋಧರೆ ಕಷ್ಟ ಆಗ್ಬಿಡ್ತು, ಯಾಕಂದ್ರೆ ಆಕೆಗೆ ಸಿದ್ಧಾರ್ಥನ ಮದುವೆ ಆಗಬೇಕು ಅಂತ ಮನಸ್ಸಿದೆ. ಇವನು ಬಾಣ ಕರೆಕ್ಟಾಗಿ ಹೊಡೆದ್ಬಿಟ್ಟ, ಇದಕ್ಕಿಂತ ಕರೆಕ್ಟ್ ಹೊಡೋಕೆ ಸಾಧ್ಯನೇ ಇಲ್ಲ. ಕರೆಕ್ಟಾಗಿ ಸೆಂಟ್ರಿಗೆ ಹೊಡೆದಿದ್ದಾನೆ. ಅವಾಗೇನಾಯ್ತು, ಈ ಪರೀಕ್ಷೆಯಲ್ಲಿ ಈಕ್ವಲ್ ಮಾರ್ಕ್ಸ್ ಬಂದಂಗೆ ಆಗ್ತದೆ, ಮುಂದಿನ ಪರೀಕ್ಷೆಯಲ್ಲಿ ಏನು ಗತಿನೋ, ಇದಕ್ಕೆ ಇಲ್ಲೂ ಫಸ್ಟ್ ಬರಬೇಕು ಅಂತ ಹಾಕಿದ್ದಿರಬೇಕು. ಅವಾಗೇನು ಮಾಡಬೇಕು, ಬುದ್ಧ ಸಿದ್ಧಾರ್ಥ ಹೋಗ್ತಾನೆ, ಯಾವ ಗೆರೆಯಿಂದ ಬಾಣ ಬಿಡಬೇಕು ಅಂತಿರುತ್ತೋ ಅದನ್ನ ಹಿಂದೆ ತೊಗೊಂಡು ಹೋಗ್ಬಿಡ್ತಾನೆ. ಮೊದಲಿನ ಅಳತೆ ಇತ್ತು, ಅದು ಎರಡು ಪಟ್ಟು ಮಾಡಿಬಿಡ್ತಾನೆ, ದೂರ ಹೋಗಿ ನಿಂತ್ಕೋತಾನೆ. ಅವರಂತಾರೆ, ಇಷ್ಟು ದೂರಿಂದ ಹೊಡೆಯೋಕ್ಕಾಗತ್ತಾ, ಎಷ್ಟೋ ಜನ ಬಾಣ ಮುಟ್ಲೇ ಇಲ್ಲ ಅಲ್ಲಿ. ಇವನೇನು ಮಾಡ್ತಾನೆ, ಎರಡು ಪಟ್ಟು ಹೆಚ್ಚು ದೂರ ತಗೊಂಡು ದೊಡ್ಡ ಬಿಲ್ ಕೊಟ್ಟಿರ್ತಾರಲ್ಲ, ಆ ಬಿಲ್ಲನ್ನು ಜೋರಾಗಿ ಎಳೆದಾಗ ಮಧ್ಯದಲ್ಲಿ ಮುರಿದು ಹೋಗ್ಬಿಡುತ್ತೆ ಬಿಲ್. ದಯವಿಟ್ಟು ಗಮನಿಸಬೇಕಾದದ್ದು ಹೇಗೆ ನಮ್ಮಲ್ಲಿ ಪುರಾಣ ಕಥೆಗಳು ಹೇಗೆ ಪ್ರಭಾವ ಬೀರ್ತವೆ ಅಂತ.
2: ಇಳಿದು ಬಾತಾ

ಸ್ವರ್ಗ ತೊರೆ ಮಾಯ

ಕೊಟ್ಟವನ್ನೇ ಹರಕೆ ತಂದಂತೆ ಮಮತೆ ನಿಂದಂತೆ ಹರಕೆ ತಂದಂತೆ ಮಮತೆ ನಿಂದಂತೆ ತುಂಬಿ ಬಂದಂತೆ ಧುಮು ಧುಮು ಎಂದಂತೆ ತುಳುಕಿ ಬಾ ಹರಕೆ ತಂದಂತೆ ಮಮತೆ ನಿಂದಂತೆ ತುಂಬಿ ಬಂದಂತೆ ಧುಮು

0: You're listening to Radio Sarin 107.8 FM.
1: ನಾವು ಕಂಡಿದ್ದೇವೆ ರಾಮ ಸೀತಾ ಸ್ವಯಂವರಕ್ಕೆ ಹೋದಾಗ ಸ್ವಯಂವರ ಅಂತ ಇರಲಿಲ್ಲ, ನಾವು ಸ್ವಯಂ ಕಟ್ಕೊಂಡಿದ್ವಿ ಕತೆ, ಅದು ಸ್ವಯಂವರ ಇರಲಿಲ್ಲ. ಅದು ಆ್ಯಕ್ಚುಲಿ ವಿಶ್ವಾಮಿತ್ರ ಕರ್ಕೊಂಡು ಹೋಗ್ತಾರೆ ಇಬ್ಬರು ಹುಡುಗರನ್ನ, ಇವರು ಬಾಣ ಬಿಲ್ಲು ನೋಡ್ತಾನೆ, ಎತ್ತಿಬಿಟ್ಟು ಅದನ್ನು ಎಳೆದಾಗ ಹೆದೆ ಏರ್ಸೋಕೆ ಹೋದಾಗ ಬಿಲ್ಲು ಮುರಿದು ಹೋಯ್ತು ನಡುವೆ ಅಂತ ಬರ್ತದೆ. ಅದ್ರದ್ದು ಪ್ರತಿಫಲ ಅಂತ ಅನಿಸುತ್ತೆ ನನಗೆ ಇದು ಕಥೆಯೊಳಗೆ ಬಂದಿರೋದು. ಆ ಬಿಲ್ ಮುರಿದ ತಕ್ಷಣ ಅದ್ರ ಏನು ತೋರಿಸ್ಬೇಕಾಗಿತ್ತು, ಅವರೆಲ್ಲ ಇದೇ ಬಿಲ್ಲಿಂದ ಹೊಡೆದ್ರಲ್ಲ, ಆ ಬಿಲ್ ಕೂಡ ಸಿದ್ಧಾರ್ಥನ ಕೈಯಲ್ಲಿ ತಾಳಲಿಲ್ಲ ಅಂತ. ಇನ್ನೊಂದು ಬಿಲ್ ಕೊಡಿ, ಇದು ಬಹಳ ಅಶಕ್ತವಾದ ಬಿಲ್ಲು ಅಂತಾನೆ. ಹಾಗಾದ್ರೆ ತಗೊಂಬರ್ತೀವಿ, ಒಂದು ಹಳೆ ಬಿಲ್ ಇದೆ, ಅದು ಯಾರು ಯೂಸ್ ಮಾಡಿಲ್ಲ ಬಹಳ ದಿವಸದಿಂದ, ಅದು ಎತ್ತೋಕ್ಕೂ ಆಗಲ್ಲ, ಬಾರದು, ಬಹಳ ಹಳೇದದು ಅಂತ ಹೇಳಿ ತಗೊಂಡು ಬರ್ತಾರೆ. ಆ ದೊಡ್ಡ ಬಿಲ್ಲಿಗೆ ಹೆದೆ ಏರಿಸಿ ಕಟ್ಟಿ ಆ ಎರಡು ಪಟ್ಟು ದೂರದಿಂದ ಬಾಣ ಬಿಟ್ಟರೆ ಅದು ಮಧ್ಯ ಬಿಂದುವಿನಲ್ಲಿ ಹಾ ಹೋಗೋದಷ್ಟೇ ಅಲ್ಲ, ಚುಚ್ಚಿಕೊಳ್ಳೋದಲ್ಲ, ಅದೇನು ಇಟ್ಟಿದ್ರಲ್ಲ ಮರದ್ದು ಗುರುತು ಮಾಡಿ ಇಟ್ಟಿದ್ರಲ್ಲ, ಅದು ಚುಚ್ಚಿಕೊಂಡು ಅದನ್ನು ದಾಟಿ ಹಿಂದೆ ಹೋಗಿ ನೆಲದಲ್ಲಿ ಹೋಗ್ಬಿಟ್ಟು ನೆಲದಲ್ಲಿ ಮಾಯ ಆಗಿಬಿಡುತ್ತಂತೆ. ಎಕ್ಸಾಗ್ರೇಷನ್ ಇರ್ತದೆ ಕವಿ ಪ್ರತಿಭೆ ಅಂದಾಗ, ಅದು ಮಧ್ಯದಲ್ಲಿ ಹೋಗಿ ಅದನ್ನು ದಾಟ್ಕೊಂಡು ಹೋಗಿ ನೆಲದಲ್ಲಿ ಎಷ್ಟು ವೇಗವಾಗಿ ಹೊಡಿತು ಅಂದ್ರೆ ನೆಲದೊಳಗೆ ಹೋಗ್ಬಿಡುತ್ತಂತೆ, ಬಿಲ್ಲೆಲ್ಲಿ ಬಾಣ ಎಲ್ಲಿ ಮುಟ್ತು ಅಂತ ಗೊತ್ತಾಗ್ಲಿಲ್ಲ ಅಂತ. ಸಭಿಕರೆಲ್ಲ ಹೋ ಅಂತ ಕಿರ್ಚಿಕೊಂಡ್ರು, ಸಿದ್ಧಾರ್ಥ ಗೆದ್ದ, ಸಿದ್ಧಾರ್ಥ ಗೆದ್ದ ಅಂತ. ದೇವದತ್ತನಿಗೆ ಸಂಕಟ ಜಾಸ್ತಿ ಆಯ್ತು, ಇನ್ ಖಡ್ಗ ಬಳಸೋದ್ರಲ್ಲಿ ಹೇಗೆ ಶಕ್ತಿ ಇದ್ದಾರೆ ನೋಡ್ಬೇಕು ಅಂತ. ಅಲ್ಲೇನು ಪರೀಕ್ಷೆ ಇಟ್ಟಿದ್ರು ಅಂದ್ರೆ ಮರಗಳನ್ನು ಇಟ್ಟಿದ್ದಾರೆ, 4 ಇಂಚಿನ ಕಾಂಡ ಇರುವಂತಹದ್ದು, 6 ಇಂಚು 9 ಇಂಚು 12 ಇಂಚು ಇರುವಂತ ಕಾಂಡದ ಮರಗಳು, ಖಡ್ಗ ಇಟ್ಕೊಂಡು ಕತ್ತರಿಸ್ಬೇಕಾದ್ರೆ ಒಂದೇ ಹೊಡೆತಕ್ಕೆ. ಯಾರು ಎಷ್ಟು ದಪ್ಪ ಮರದನ್ನು ಕತ್ತರಿಸ್ತಾರೋ ಅವರು ಹೆಚ್ಚು ಸಮರ್ಥಶಾಲಿಗಳು ಅಂತ ಈಗ ಮಾಡ್ಕೊಂಡಿದ್ದಾರೆ.

0: Radio Sara 107.8 FM.
1: ಕೆಲವು ಹುಡುಗರು ಹೋದ್ರು, 4 ಇಂಚಿನ ಮರ ಕತ್ತರಿಸಿ ಹಾಕಿದ್ರು. ಇನ್ನು ಕೆಲವರು ನಮ್ಮ ಖಡ್ಗಾನೆ ಮುರ್ಕೊಂಬಂದ್ಬಿಟ್ರು, ಮುರಿಲಿಕ್ಕೆ ಆಗ್ಲಾರ್ದೇನೆ. ಅದೆಲ್ಲ ನೋಡಿದ್ರು ಕಡೆ ದೇವದತ್ತ ಹೋದ. ಇವನು ಹೀರೋ ಆಗ್ಬಿಟ್ಟಿದ್ದಾನೆ ದೇವದತ್ತ. ಮೊದಲನೇ ಪರೀಕ್ಷೆ ಎದ್ದಿದ್ದಾನಲ್ಲ, ಹೋಗಿ ಏನ್ ಮಾಡಿದ, ನಾನು 4, 6, 9 ಇಂಚಿನ ಬೇಡ, 12 ಇಂಚಿನ ಗಿಡ ಕೊಡಿ ಅಂದ. ಅದು ಕಷ್ಟ ಅನಿಸ್ತು ಎಲ್ಲಾರ್ಗು. ಆತ ಹೋದ, ಜೋರಾಗಿ ಹುಂಕಾರ ಮಾಡಿ ಹೊಡೆದ, 2 ತುಂಡ ಬಿದ್ದ್ಬಿಡ್ತು. ಅಂದ್ರು ಇದಕ್ಕಿಂತ ಗಟ್ಟಿ ಮಾಡೋಕ್ ಸಾಧ್ಯ ಇಲ್ಲ ಯಾರು. 12 ಇಂಚದ್ದು ಕಾಂಡ ಇರುವಂತ ಮರವನ್ನು ಒಂದೇ ವೇಟಿ ಕತ್ತರಿಸ್ಬಿಟ್ನಲ್ಲ ದೇವದತ್ತ, ಮಹಾಶೂರ ಇವನು ಅಂತ ಜನ ಮಾಡಿದ್ರು. ಯಶೋಧರೆ ಗಾಬರಿಯಾಗಿ ಮುಖ ಮುಚ್ಕೊಂಡ್ಬಿಟ್ರು. ಇದ್ರ ನಮ್ ಸಿದ್ಧಾರ್ಥ ಸೋತ್ರ ಗತಿ ಏನು ಅಂತ. ಇವನೇನ್ ಮಾಡ್ದ, ಅದು ಹೇಗೆ ಆಗ ಆಗಲೇ ಬಿಲ್ಲಿಂದ ಹೇಳಿದ್ದಲ್ಲ ಅದೇ ತರನೇ. ಅವನು ಹೇಳ್ತಾನೆ, ಒಂದು ಗಿಡ ಇದೆಯಾ, 1 ಇಂಚ್ 12 ಇಂಚಿಂದಿದೆಯಾ, 2 ಗಿಡ ತಗೊಂಬನ್ನಿ ಪಕ್ಕ ಪಕ್ಕದಲ್ಲಿ. ಅಂದ್ರೆ 12 ಇಂಚ್ ದಪ್ಪ ಇರುವಂತದ್ದು 2 ಗಿಡಗಳನ್ನು ಪಕ್ಕ ಪಕ್ಕದಲ್ಲಿ ಇಟ್ಟು ಖಡ್ಗ ತಗೊಂಡು ಹೋಂಕಾರ ಮಾಡಿ ಹೊಡೆದಂತೆ, ಏನು ಆಗ್ಲಿಲ್ಲ, ಮರ ಬೀಳ್ಯ ಕತ್ತರಿಸ್ತೇ ಇಲ್ಲ, ಹಾಗೆ ನಿಂತ್ಕೊಂಡ್ಬಿಡ್ತು. ದೇವದತ್ತ ಕೂಗಾಡದ, ಓ ನಾನು ಗೆದ್ಬಿಟ್ಟೆ ನೋಡೋ, ಸುಮ್ಮನೆ ತೋರಿಸೋಕೆ 2 ಗಿಡ ಇಟ್ಕೊಂಡಿದ್ದಾನೆ, ಒಂದು ಕತ್ತರಿಸೋಕಾಗ್ಲಿಲ್ಲ, ಮರನೇ ಬಿದ್ದಿಲ್ಲ ಅಂತ. ಎಲ್ಲರೂ ಏನ್ ಮಾಡ್ಬೇಕು ತೋಚಿರಲಿಲ್ಲ. ದೇವದತ್ತನ ಶಿಷ್ಯ ಕೆಲವರು ಇದ್ದಾರಲ್ಲ, ಅವ್ರು ಕೂಕೊಂಡ್ರು, ದೇವದತ್ತ ಗೆದ್ದ, ದೇವದತ್ತ ಗೆದ್ದ ಅಂತ. ಅವಾಗ ಸಿದ್ಧಾರ್ಥ ನಗ್ನಗ್ತಾ ಹೋಗಿ ಕೈಯಿಂದ ಮರ ತಳ್ಳಿದ, 2 ಮರ ಬಿದ್ದೋಯ್ತು. ಅಂದ್ರೆ ಎಷ್ಟು ಜೋರಾಗಿ ಹೊಡೆದಿದ್ದ ಅಂದ್ರೆ, ಬಹುಶಃ ಮರಕ್ಕೂ ಗೊತ್ತಾಗಿರ್ಲಿಲ್ಲ ಕತ್ತರಿಸ್ಕೊಂಡದ್ದು. 2 ತುಂಡಾಗಿ ಹೋಗಿದ್ದಾವೆ, ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ಒಂದರ ಮೇಲೊಂದು. ಹಾಗೆ ಈ ಕಥೆಗಳನ್ನು ಹಿಂದಿನ ಪುರಾಣದಲ್ಲೂ ಕೇಳಿದ್ದೀವಿ. ಇದನ್ನ ಅರ್ಜುನ ತನ್ನ ಬಿಲ್ಲು ತೋರಿಸೋ ಜೊತೆಗೆ ಬಾಣ ತನ್ನ ಖಡ್ಗ ವಿದ್ಯೆ ತೋರಿಸ್ಬೇಕಾದ್ರೆ ಈ ಮರಕ್ಕೆ ಹೊಡೆದಾಗ ಮರ ಕತ್ತರಿಸಿದಾಗ ಹಾಗೆ ನಿಂತ್ಕೊಂಡಿತ್ತಂತೆ. ದ್ರೋಣಾಚಾರ್ಯ ಹೇಳ್ತಾರೆ, ಹೆಂಗ್ ಹೊಡೆದಿದ್ದ ಅಂದ್ರೆ ಬಹುಶಃ ಹಂಗೆ ಬಿಟ್ಟಿದ್ರೆ ಗಿಡ ಬೆಳ್ಕೊಂಡ್ಬಿಡ್ತಿತ್ತೇನೋ. ಅಂದ್ರೆ ಎಲ್ಲಿ ನಿಮಗೆ ಕತ್ತರಿಸಿದ್ರು ಅಲ್ಲಿ ಬರ್ಬರು ಉಳ್ಕೊಂಡ್ಬಿಟ್ಟಿದೆ ಅದು. ಹಾಗೇನೆ ಹಾಗೆ ಅದೇ ಪ್ರತಿಫಲ ಇಲ್ಲಾಗುವಂತಹದ್ದು. 2 ಮರಗಳನ್ನು ಒಂದೇ ಸಲ ಹೊಡೆದಾಗ 2 ಕತ್ತರಿಸೋಯ್ತು, ಬೀಳು ಇಲ್ಲ. ಕೊನೆಗೆ ಸಿದ್ಧಾರ್ಥ ಕೈಯಿಂದ ತಳ್ಳಿದಾಗ 2 ಮರ ಬಿತ್ತು. ಆಕಸ್ಮಾತ್ ಜನ ಕೂಕೊಂಡ್ರು, ಸಿದ್ಧಾರ್ಥ ಗೆದ್ದ ಅಂತ.

0: रेडियो सारंग 107.8 FM।
1: ಇದು ಗಮನಿಸಬೇಕಾದದ್ದನ್ನು ಆಗ್ಲೇ ಹೇಳಿದ ಹಾಗೆ ರಾಮನ್ ಬಿಲ್ ಮುರಿದ ಹಾಗೆ ಯಶೋಧರೆ ಮುಖ ಮುಚ್ಕೋತಾಳಲ್ಲ ದೇವದತ್ತ ಗೆದ್ದಾಗ, ಇದನ್ನ ದ್ರೌಪದಿ ಸ್ವಯಂವರದಲ್ಲಿ ಮಹಾಭಾರತದಲ್ಲಿ ಬರ್ತದೆ. ಶಿಶುಪಾಲ ಬಂದಿರ್ತಾನೆ, ಶಿಶುಪಾಲ ಬಂದಾಗ ಅವನು ಅಸಾಧ್ಯ ಪರಾಕ್ರಮಶಾಲಿ. ಅವನು ಬಂದಾಗ ದ್ರೌಪದಿ ಹೆದರಿ ಮುಖ ಮುಚ್ಕೊಂಡ್ಬಿಡ್ತಾಳೆ, ಇವನ್ನೆಲ್ಲಿ ಗೆದ್ದುಬಿಟ್ರೆ ಗತಿ ಏನಪ್ಪ ನಂದು ಅಂತ. ಅಂದ್ರೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಯಾವುದೇ ಒಬ್ಬ ಕವಿ ಒಬ್ಬ ದಾರ್ಶನಿಕ ಬರೀಬೇಕಾದ್ರೆ ತನ್ನ ಮಣ್ಣಿನ ಹಿನ್ನೆಲೆಯಿಂದಾನೇ ಬರೀಬೇಕು, ತಾನು ಕಂಡದ್ದನ್ನ ಕೇಳಿದ್ದನ್ನು ಅನುಸರಿಸಬೇಕು. ಅದು ಎಷ್ಟು ಪ್ರಭಾವ ಬೀರಿರುತ್ತೆ ಕಥೆಗಳು ಅಂತಂದು ಇಲ್ಲೂ ಹೇಳ್ತಾರೆ. ಹಾಗೆ ಗಾಬರಿಯಾಗಿ ಯಶೋಧರೆ ಮುಖ ಮುಚ್ಕೊಂಡ್ಬಿಟ್ಲು, ಎಲ್ಲೇ ಸಿದ್ಧಾರ್ಥನಿಗೆ ಆಗೋದಿಲ್ವೇ ಇದು ಅಂತ. ಇನ್ನು ಕೊನೆಯದೊಂದು ಯುದ್ಧ ಇರುವಂತಹದ್ದು ಕುದುರೆ ಸವಾರಿ. ಅವರೊಂದು ಕುದುರೆಯನ್ನ ಮತ್ತೆ ಬರೆಸ್ಬಿಟ್ಟಿದ್ದಾರೆ ಚೆನ್ನಾಗಿ. ಮೊದಲೇ ದಾರಿ ದಾಂಡಿಗ ಕುದುರೆ, ಅದು ಎತ್ತರದ ಕುದುರೆ, ಅದಕ್ಕೆ ಮತ್ತೆ ಬಂದ್ಬಿಟ್ಟಿದೆ. ಅದು ಹತ್ತಿರ ಹೋಗೋದೇ ಸಾಧ್ಯ ಇಲ್ಲ. ಎಷ್ಟರ ಮಟ್ಟಿಗೂ ಅಂದ್ರೆ, ಅದನ್ನು ಸಾಕಿದವನಿದ್ದಾನಲ್ಲ, ತರಬೇತಿ ಕೊಟ್ಟವನಿದ್ದಾನಲ್ಲ, ಅವನಿಗೂ ಹತ್ತಿರ ಬಿಡ್ತಾ ಇಲ್ಲ. ಅದು ಒದಿತದೆ, ಹಾರತದೆ, ಜಿಗದ ಹಾರಾಡ್ತದೆ, ಹಿಡಿಯೋಕೆ ಆಗ್ತಾ ಇಲ್ಲ ಅದನ್ನು. ಅದ್ರ ಉಗ್ರತೆ ನೋಡ್ಬಿಟ್ಟು ಕೆಲವು ಹುಡುಗರು ಹೋದ್ರು ಹತ್ರ, ಅದು ಹೊಡೆದ ತಕ್ಷಣ ಕೈ ಕಾಲು ಮುರ್ಕೊಂಡು ವಾಪಸ್ ಬಂದರು. ಜನಾಲ ಕೂಗೋಕ್ ಶುರು ಮಾಡಿದ್ರಂತೆ, ಬೇಡ ಇದು, ಜೀವಹಾನಿ ಆಗ್ತದೆ, ಈ ಆಟ ನಿಲ್ಲಿಸ್ಬಿಡಿ, ಕುದುರೆ ಆಟ ಬೇಕಾಗಿಲ್ಲ ಅಂತ. ದೇವದತ್ತ ಹೋದ, ಕುದುರೆ ನಾನು ಅದನ್ನು ಸಾಧು ಸಾಧು ಮಾಡಿಬಿಡ್ತೇನೆ ಅಂತ ಹೋದ. ಹೋಗ್ಬಿಟ್ಟು ಆ ಎರಡು ಲಗಾಮ್ ಹಿಡಿಯೋಕೆ ಹೋಗ್ತಾನೆ, ಲಗಾಮ್ ಸಿಗ್ಲಿಲ್ಲ, ಓಡ್ತಾ ಇತ್ತು. ಆ ಕಿವಿ ಹಿಡ್ಕೊಂಡ, ಕಿವಿ ಹಿಡ್ಕೊಂಡು ಜೋರಾಗಿ ಮೇಲೆ ಹತ್ತಿದ. ಹತ್ತಿದಾಗ ಹಿಂದಿನ ಎರಡೂ ಕಾಲದ ಮೇಲೆ ಹಾರಿಸಿ ಬಿಸಾಕಿದ್ರೆ ಅವನು ಎಷ್ಟೆತ್ತರ ಹೋಗಿ ಬಿದ್ದಂತೆ. ಅದು ಕುದುರೆ ಸಿಟ್ಟಿಂದ ಹೋಗಿ ಮುಂಗಾಲಿಂದ ಒದೆಯೋಕೆ ಹೋಗ್ತಿತ್ತು ಅವನು, ಅಷ್ಟರ ಮಟ್ಟಿಗೆ ಉಗ್ರ ಇತ್ತು ಅದು. ದೇವದತ್ತ ಕೂಡ ಬಂದ, ಸವಾರಿ ಮಾಡೋಕೆ ಆಗಲಿಲ್ಲ ಅಂತ. ಆಗ ಸಿದ್ಧಾರ್ಥ ಹೋದ, ಎಲ್ಲರೂ ಗಾಬರಿಯಾಗಿ, ಬೇಡಪ್ಪ ಸಿದ್ಧಾರ್ಥ, ಹೆಂಗೂ ಎರಡರಲ್ಲಿ ಗೆದ್ದಿದ್ಯಾ, ಇದು ಬೇಡ ನಿನಗೆ ಅಂದರು.

0: Radio Sarang 107.8 FM.
1: ಇವನ್ ಏನ್ ಮಾಡ್ದ ಗೊತ್ತಾ, ಇದು ಬ್ಯೂಟಿಫುಲ್ ಅದು. ಕುದುರೆ ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡೋಕ್ ಶುರು ಮಾಡ್ದ ಕುದುರೆ ಹತ್ರ. ತನ್ನ ಮೆಲ್ಲಿಗಿನ ಧ್ವನಿಯಲ್ಲಿ ಮೊದಲೇ ಪ್ರೀತಿ ತುಂಬಿದ ಧ್ವನಿ ಅವನು. ಅದ್ರಲ್ಲಿ ಮಾತಾಡ್ತಾ ಹತ್ರ ಹೋದ. ಪ್ರಾಣಿಗಳಿಗೆ ಕೂಡ ಅಂತಃಕರಣ ಅರ್ಥ ಆಗ್ತದೆ. ಈ ಮನೆಯಲ್ಲಿ ಯಾವುದೋ ಒಂದು ಪ್ರಾಣಿ ಸಾಕೊಂಡಿದ್ರೆ, ಬೆಕ್ಕು ಅಥವಾ ನಾಯಿ ಸಾಕೊಂಡಿದ್ರೆ, ಯಜಮಾನನಿಗೆ ಕೋಪ ಇದೆಯೋ ಖುಷಿಯಾಗಿದ್ದೋ ಗೊತ್ತಾಗುತ್ತೆ ಪ್ರಾಣಿಗಳಿಗೆ. ಬಂದ ತಕ್ಷಣ ಮಲ್ಕೊಂಡಿರ್ತ ಮನೆಯಲ್ಲಿ ಯಜಮಾನ ಸಿಟ್ಟದ ಹೋಗ ಕಡೆ ಅಂದ್ರೆ ಸೀದಾ ಹೋಗ್ಬಿಡ್ತದೆ. ಗದ್ದಲ ಮಾಡೋದು ಉಪಯೋಗ ಇಲ್ಲ, ಸಿಟ್ಟಿದೆ ಯಜಮಾನನಿಗೆ ಅಂತ. ಹಾಗೆ ಬಹುಶಃ ಅವ್ನು ನಿಧಾನಕ್ಕೆ ಮಾತಾಡ್ತಾ ಅದನ್ನ ರಮಿಸ್ಕೊಂಡು ಹತ್ರ ಹೋಗಿ ಹಣೆ ತಟ್ಟಿದ್ನಂತೆ. ನಿಂತ್ಕೊಂತು, ಅದ್ರ ಹೆಗಲ್ ಮೇಲೆ ಕೈ ಹಾಕಿದ, ಬೆನ್ ಮೇಲೆ ಕೈ ಆಡಿಸಿದ, ನಿಧಾನ ಬೆನ್ ತಟ್ಟಿದ. ಅದೊಂಥರ ಸಾಕಿದ ಪ್ರಾಣಿ ಹಾಗೆ ಬದ್ ಪಕ್ಕದಲ್ಲಿ ನಿಂತ್ಕೊಂಡ್ಬಿಡ್ತು. ಇವನು ಹೊತ್ಕೊಂಡು ಸಂಭ್ರಮದಿಂದ ಓಡಾಡುತ್ತೆ ಎಲ್ಲ ಕಡೆ. ಅದರಿಂದ ಅದನ್ನು ಗೆದ್ದ ಅಂತಾಯ್ತು. ಮೂರು ಯುದ್ಧಗಳಲ್ಲಿ ಇವನು ಗೆದ್ದ ಅಂತ ಸಂತೋಷ ಆಯ್ತು. ಯಶೋಧನಿಗೆ ಯುದ್ಧ ನಮ್ಗೆ ಇವನಿಗೆ ಶುದ್ಧೋಧನಿಗೆ ಭಾರಿ ಸಂತೋಷ ಆಯ್ತು. ಮದುವೆಯಲ್ಲಿ ಗೆದ್ದ ಮಾತು ಬೇರೆ, ಯುದ್ಧದಲ್ಲಿ ಸೋಲಿಲ್ಲಲ್ಲ ನನ್ನ ಮಗ ಅಂದ್ರೆ ಅವನು ಕಲ್ತದ್ದು ವೇಸ್ಟ್ ಆಗಿಲ್ಲ. ಯುದ್ಧ ವಿದ್ಯೆ ಕಲ್ತಿದ್ದು ವೇಸ್ಟ್ ಆಗಿಲ್ಲ ಅಂದ್ರೆ ಅವನ್ ಪ್ರಸಂಗ ಬಂದ್ರೆ ಯುದ್ಧ ಮಾಡೋ ಶಕ್ತಿ ಇದೆ ಅಂದಂಗಾಯ್ತು ನನ್ನ ಮಗನಿಗೆ ಅಂದ್ರು. ಸಂತೋಷ ಆಯ್ತು. ಸಂಪ್ರದಾಯದಂತೆ ಎಲ್ಲ ಮದುವೆ ಮಾಡಿದ್ರು. ಅವ್ರು ಎಷ್ಟು ಚಂದ ಬರೀತಾರೆ ಅದನ್ನು ಪಾಲಿ ಭಾಷೆಯಿಂದ ಅನುವಾದ ಮಾಡಿದ್ದು. ಒಂಥರ ಮಲ್ಲಿಗೆ ಹಿತವಾದ ಪರಿಮಳದ ಪುತ್ಥಳಿಯಂತೆ ಯಶೋಧರೆ ಸಿದ್ಧಾರ್ಥನ ಬಾಳಿನಲ್ಲಿ ಬಂದಳು ಅಂತ. ಆ ಮಾತನ ಬಹಳ ಇಷ್ಟ ಆದದ್ದು. ಅದು ಎಷ್ಟು ಚಂದ ಬರೀತಾರೆ ನೋಡ್ರಿ. ಮಲ್ಲಿಗೆ ಹಿತವಾದ ಪರಿಮಳದ ಪುತ್ಥಳಿಯಂತೆ, ಪರಿಮಳನೇ ಒಂದು ಆಕಾರದಲ್ಲಿ ಬಂತೇನೋ ಅನ್ನೋ ಹಾಗೆ ಆಕೆ ಯಶೋಧರೆ ಅವನ ಜೀವನದಲ್ಲಿ ಬಂದು ಅಂತ.

0: ತುಂಬ ಇಷ್ಟ. ಅವ್ರಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.
1: You're listening to Radio Sarang, 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲಸ ಗಿಡದ ಕೆಲಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂ 107.8 FM.

ಇದು ಬಣ್ಣ ಬಣ್ಣದಕ್ಕೂ ಮಳೆಗಾಲ ಅಂದ್ರೆ ನಮ್ಗೆ ನಮ್ಮ ಬಾಲ್ಯ ಯಾವತ್ತೂ ನೆನಪಾಗ್ತದೆ. ಅದು ಯಾಕಿಂತ ಗೊತ್ತಿಲ್ಲ, ಬಾಲ್ಯವೇ ನಮ್ಮನ್ನ ಕಾಡ್ತಾ ಇರ್ತದೆ. ಯಾಕಂದ್ರೆ ಈಗ ಈ ಮಳೆಯ ವಿಷಯ ಮಾತಾಡುವಾಗ ನನ್ನ ಬಾಲ್ಯದ ದಿನಗಳು ನನಗೆ ನೆನಪಾಗ್ತಾ ಇದೆ. ನಾನು ಶಾಲೆಗೆ ಹೋಗುವಾಗ ಇದೇ ರೀತಿ ಮಳೆ ಸುರಿತಾ ಇತ್ತು. ಅದು ಒಂದೆರಡು ದಿನಗಳಲ್ಲ, ಮಳೆಗಾಲದ 4 ತಿಂಗಳು ಹೀಗೆ. ಜ್ಯೇಷ್ಠ ಮಾಸದಲ್ಲಿ ಆರಂಭವಾಗುವ ಮಳೆಗಾಲ ಅನಂತ ಚತುರ್ದಶಿಗೆ ಮುಗಿಯುತ್ತದೆ ಅಂತ ಹೇಳಿ ನಮ್ಮಜ್ಜಿ ಹೇಳ್ತಾ ಇದ್ರು. ಆರಂಭದ ಮಳೆ ಗುಡುಗು ಸಿಡಿಲುಗಳಿಂದ ಸುರಿಯುವ ಅಡ್ಡ ಮಳೆಯಾದರೆ, ಆಷಾಢದ ಮಳೆ ಎಡೆಬಿಡದೆ ಸುರಿಯುವ ಧಾರಾಕಾರ ಮಳೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ತುಳುವಿನಲ್ಲೊಂದು ಮಾತಿದೆ, ಆಷಾಢದ ಬರ್ಸ ಪುನಲಪಿದೆಯದಿಯರೇ ಆ ಬುಡ್ಪುಜ್ಜಿ, ಆಷಾಢದ ಮಳೆ ಹೆಣವನ್ನೂ ಹೊರಗೆ ಬಿಡುವುದಿಲ್ಲ ಅಂತ. ಒಂದು ನಿಮಿಷವೂ ಬಿಡದೆ ಸುರಿಯುವ ಮಳೆಗೆ 15 ದಿನಗಳಿಗೊಮ್ಮೆ ಸೂರ್ಯನ ದರ್ಶನವಾಗುವುದು ಅಸಾಧ್ಯವಾಗಿರುತ್ತಿತ್ತು. ಶ್ರಾವಣದ ಚಿರಿಪಿರಿ ಮಳೆ, ಆ ಮಳೆಗೆ ಹೊಳೆಗಳಲ್ಲೆಲ್ಲ ನೀರು ತುಂಬುವುದು, ಭಾದ್ರಪದದಲ್ಲಿ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇತ್ತು. 3-4 ದಶಕಗಳ ಹಿಂದೆ ಮಳೆಗಾಲ ಬರುವ ಮೊದಲೇ ಕರಾವಳಿ ಮತ್ತು ಮಲೆನಾಡಿನ ಜನ ಮಾನಸಿಕವಾಗಿ ಸಿದ್ಧವಾಗಿರ್ತಿದ್ರು. ಬೇಸಿಗೆಯಲ್ಲಿ ಅದಕ್ಕೆ ಬೇಕಾದಂಥ ಸಿದ್ಧತೆ ನಡೆದಿರ್ತಿತ್ತು. ಆಹಾರ ಸಾಮಗ್ರಿಗಳ ಸಂಗ್ರಹ, ಉಪ್ಪಿನಕಾಯಿ, ಹಪ್ಪಳ ಸಂಡಿಗೆಗಳ ತಯಾರಿ, ಮಾವಿನಕಾಯಿ, ಕಣಿಲೆ, ಹಲಸಿನ ತೊಳೆಗಳನ್ನು ಉಪ್ಪಿಗೆ ಹಾಕಿ ಮಳೆಗಾಲದ ಉಪಯೋಗಕ್ಕೆ ಸಂಗ್ರಹಿಸಿಡುವುದು. ಹೀಗೆ ಮಳೆಗಾಲದಲ್ಲಿ ಘಟ್ಟ ಪ್ರದೇಶದಲ್ಲಿ ಬೆಳೆಯುವ ತರಕಾರಿಗಳು ಕರಾವಳಿಯ ನಮ್ಮೂರಿಗೆ ಬರ್ತಾ ಇರಲಿಲ್ಲ. ನಮ್ಮ ಸುತ್ತಮುತ್ತ ಯಥೇಚ್ಛವಾಗಿ ಬೆಳೆಯದಂಥ ಚಕಟೆ ಸೊಪ್ಪು, ಕೆಸುವಿನೆಲೆ, ಆಮೇಲೆ ಉಪ್ಪಿಗೆ ಹಾಕಿಟ್ಟ ಸಾಮಗ್ರಿಗಳನ್ನು ಉಪಯೋಗಿಸಿ ಖಾದ್ಯಗಳನ್ನು ತಯಾರಿಸುವುದರಲ್ಲಿ ನಮ್ಮ ಹಿರಿಯರು ನಿಸ್ಸೀಮರಾಗಿದ್ದರು. ಮಳೆಗಾಲದ ಈ ಎಲ್ಲ ಖಾದ್ಯಗಳ ನೆನಪಾದರೆ ಈಗಲೂ ಬಾಯಲ್ಲಿ ನೀರು ಇರ್ತದೆ. ಶಾಲೆಗೆ ತಪ್ಪಿಸದೆ ಹಾಜರಾಗುವುದು ಆಗ ನಮ್ಮ ಮುಖ್ಯ ಧ್ಯೇಯವಾಗಿತ್ತು. ಈಗ ಕೇಳಬೇಡಿ, ಈಗ ಶಾಲೆಗೆ ಯಾವಾಗ ರಜೆ ಸಿಗ್ತದೆ ಅಂತ ಮಕ್ಕಳು ಕಾಯ್ತಾ ಇರ್ತಾರೆ. ಎಂಥ ಧಾರಾಕಾರ ಮಳೆ ಸುರಿಯುತ್ತಿರಲಿ, ನಾವೆಂದೂ ಅಮ್ಮನ ಬಳಿ ಶಾಲೆಗೆ ಹೋಗುವುದಿಲ್ಲ ಅಂತ ಹೇಳಿದ್ದೇ ಇಲ್ಲ. ಹೇಳಿದರೆ ಅಮ್ಮ ಒಪ್ಪುವ ಸಾಧ್ಯತೆಯೂ ಇಲ್ಲ ಎಂಬ ಅರಿವು ನಮಗಿತ್ತು. ಆಗ ಮಳೆಗಾಲ ಎಂಬುದು ಒಂದು ಸಾಮಾನ್ಯ ವಿಷಯ, ಮಳೆಯೆಂದು 4 ತಿಂಗಳು ಶಾಲೆ ತಪ್ಪಿಸಿ ಕುಳಿತುಕೊಳ್ಳುವುದು ಸಾಧ್ಯ ಇತ್ತೆ. ಆಗ ನಮಗೆ ಈಗಿನ ಮಕ್ಕಳ ತರಹ ವಾಟರ್ ಪ್ರೂಫ್ ಬ್ಯಾಗ್ ಇರಲಿಲ್ಲ. ಹೆಗಲಿನ ಒಂದು ಬದಿಗೆ ನೇತು ಹಾಕುವ ದಪ್ಪ ಕಾಕಿ ಚೀಲ, ಅದು ನಮ್ಮ ಪುಸ್ತಕಗಳನ್ನು ಒದ್ದೆ ಆಗದಂತೆ ಕಾಪಾಡುತ್ತದೆ ಎಂಬ ನಂಬಿಕೆ. ಎಂತಹ ಗಾಳಿ ಮಳೆಗೂ ಉಲ್ಟಾಗದಂತಹ ಅಜ್ಜನ ಕೋಲಿನ ಹಿಡಿಯ ಅಗಲವಾದ ಒಂದು ಕೊಡೆ, ಅವು ನಮ್ಮನ್ನು ನಮ್ಮ ಪುಸ್ತಕದ ಚೀಲವನ್ನು ಮಳೆಯಿಂದ ರಕ್ಷಿಸುವಲ್ಲಿ ಗುರುತರ ಪಾತ್ರವನ್ನು ವಹಿಸುತ್ತಿದ್ದವು. ಸತತವಾಗಿ ಧಾರಾಕಾರವಾಗಿ ಮಳೆ ಸುರಿದರೆ ಆ ಕೊಡೆಯು ನಮ್ಮನ್ನು ಮತ್ತು ಪುಸ್ತಕಗಳನ್ನು ಒದ್ದೆ ಆಗದಂತೆ ಕಾಪಾಡುವಲ್ಲಿ ಸೋಲುತ್ತಿತ್ತು. ಮನೆಗೆ ಬಂದ ತಕ್ಷಣ ನಾವು ಮಾಡುತ್ತಿದ್ದ ಮೊದಲ ಕೆಲಸ ಚೀಲದಿಂದ ಪುಸ್ತಕಗಳನ್ನು ತೆಗೆದು ಹರಡಿ ಒಣಗಿಸುವುದು ಮತ್ತು ಒದ್ದೆಯಾದ ಚೀಲವನ್ನು ಒಣಗಿಸುವ ವ್ಯರ್ಥ ಪ್ರಯತ್ನ ಮಾಡುವುದು. ಮರುದಿನ ಅರ್ಧಂಬರ್ಧ ಒಣಗಿದ ಚೀಲವೇ ಮತ್ತೆ ನಮಗೆ ಪುಸ್ತಕಗಳನ್ನು ಹಾಕಲು ಇರುವ ಏಕೈಕ ಸಾಧನ. ಮತ್ತೆ ಇದ್ದದ್ದು ಆಗ ಎರಡು ಯೂನಿಫಾರ್ಮ್, ಅದು ಗೊತ್ತುಂಟ ಯಾವುದು ಹೇಳಿ, ಬಿನ್ನಿ ಕಂಪನಿಯವರ ದಪ್ಪ ಲಾಂಗ್ ಕ್ಲಾತ್ನ ಒಂದು ಸ್ಕರ್ಟ್. ಇದನ್ನು ಒಣಗಿಸಿ ಹಾಕುವುದೇ ದೊಡ್ಡ ಸಾಹಸ. ಮಳೆಗಾಲದಲ್ಲಿ ನಮಗೆ ಶಾಲೆಯಲ್ಲಿ ಆಡಿಸುವ ಆಟ ಲಗೋರಿ, ನಮಗೆ ಯೂನಿಫಾರ್ಮ್ ಇದ್ದದ್ದು ನೀಲಿ ಸ್ಕರ್ಟ್ ಮತ್ತು ಬಿಳಿ ರವಿಕೆ, ಅದರ ಮೇಲೆ ಕೆಂಪು ಮಣ್ಣಿನ ವಿಧ ವಿಧದ ಚಿತ್ತಾರಗಳನ್ನು ಮೂಡಿಸುವ ಚೆಂಡು. ಆಗ ನಮ್ಮ ಕೋಪ ತೀರಿಸಲು ಇರುವ ಪ್ರಮುಖ ಅಸ್ತ್ರ, ನಮ್ಮ ಬಟ್ಟೆಯ ಮೇಲೆ ಯಾರು ಚಿತ್ತಾರ ಬಿಡಿಸಿದ್ದಾರೋ ಅವರ ಬಟ್ಟೆಯ ಮೇಲೂ ಅದೇ ಚಿತ್ತಾರ ಬಿಡಿಸಿಯೇ ಶುದ್ಧ ಎಂಬ ಹಠ. ಮನೆಗೆ ಬಂದ ಮೇಲೆ ಸಿಗುವ ಅಮ್ಮನ ಸಹಸ್ರನಾಮವನ್ನು ಇಲ್ಲಿ ಉಲ್ಲೇಖಿಸುವ ಅಗತ್ಯ ಇಲ್ಲ ಅಂತ ಅಂದುಕೊಳ್ತೇನೆ. ಇಂತಹುದೇ ಕೆಲವು ನನ್ನ ನೆನಪುಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು RJ ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ಈಗ ಸೂಪರ್ ಆಗಿರೋ ಹಾಡು ನಿಮಗೋಸ್ಕರ.

0: ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ್ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ನಾನಾಗ ನನ್ನ ಅನುಭವವನ್ನು ಹೇಳ್ತಾ ಇದ್ದೆಯಲ್ಲ, ಅದನ್ನೇ ನಾನು ಮುಂದುವರಿಸ್ತೀನಿ. ನಮ್ಮ ಶಾಲೆ ಹಿಂದೆ ಒಂದು ಹಳ್ಳ ಇತ್ತು. ಅದರಲ್ಲಿ ಮಳೆಗಾಲದಲ್ಲಿ ನೀರು ತುಂಬ್ತಾ ಇತ್ತು. ಅಲ್ಲಿ ನಮ್ಮ ದಕ್ಷಿಣ ಕನ್ನಡದ ಪ್ರಸಿದ್ಧ ಆಟವಾದ ಕಂಬಳ, ಈ ಕೋಣದ ಓಟದ ಸ್ಪರ್ಧೆ ಉಂಟಲ್ಲ, ಅದನ್ನು ನಡೆಸ್ತಾ ಇದ್ರು. ಅದರ ಮೇಲೆ ನಿರ್ಮಿಸಿದ ಒಂದು ಸೇತುವೆ, ಆ ಹಳ್ಳದ ಆಚೆ ಬದಿಯಲ್ಲಿರುವ ಊರುಗಳಿಗೆ ಮತ್ತು ನಮ್ಮ ಶಾಲೆಗೆ ಅದೊಂದು ಸಂಪರ್ಕ ಕೊಂಡಿಯಾಗಿತ್ತು. ನಮ್ಮ ಶಾಲೆಯ 50% ಮಕ್ಕಳು ಸೇತುವೆಯ ಆಚೆ ಬದಿಯ ಊರುಗಳಿಂದ ಬರ್ತಾ ಇದ್ರು. ಅದರ ಮೇಲೆ ನೀರು ಬಂದು ಸೇತುವೆ ಮುಳುಗಿದರೆ ಶಾಲಾ ಆಡಳಿತ ಮಂಡಳಿಯವರು ರಜೆ ಘೋಷಿಸ್ತಾ ಇದ್ರು. ಶಾಲಾ ಹಾಜರತಿ ಕಡಿಮೆ ಇರುವುದು ಒಂದು ಕಾರಣವಾದರೆ ನೀರು ಅಪಾಯದ ಮಟ್ಟ ದಾಟಿದರೆ ಇಷ್ಟು ಮಕ್ಕಳನ್ನು ಕಾಪಾಡೋ ಹೊಣೆ ಅವರದ್ದು ಎಂಬುದು ಇನ್ನೊಂದು ಕಾರಣ. ಆಗ ಈಗಿನ ತರಹ ಮಾಧ್ಯಮಗಳಾದ ವಾಟ್ಸಪ್ ಇಲ್ಲದ ಕಾರಣ ಶಾಲೆಗೆ ತಲುಪಿದ ಮೇಲೆಯೇ ರಜೆ ಎಂದು ಸುದ್ದಿ ಗೊತ್ತಾಗ್ತಿತ್ತು. ಧಾರಾಕಾರ ಸುರಿಯುವ ಮಳೆಗೆ ಒದ್ದೆ ಮುದ್ದೆಯಾಗಿ ಶಾಲೆ ತಲುಪಿದ ನಾವು ಮತ್ತೆ ಅದೇ ಮಳೆಗೆ ಪುನಃ ಒದ್ದೆಯಾಗಿ ಮನೆ ಸೇರ್ತಾ ಇದ್ದೆವು. ಮನೆ ತಲುಪಿದ ತಕ್ಷಣ ಮಳೆ ಕಡಿಮೆ ಆದರೆ ಮಾತ್ರ ನಕ್ಕ ಶಿಕಾಂತ ಕೋಪ ನೆತ್ತಿಗೆ ಇರ್ತಿತ್ತು. ಈ ಸಮಸ್ಯೆಗೆ ನಾವು ಮಕ್ಕಳೇ ಒಂದು ಪರಿಹಾರ ಹುಡುಕಿದೆವು. ನಮ್ಮ ಮನೆ ಎದುರಿಗೆ ತಗ್ಗು ಪ್ರದೇಶದಲ್ಲಿ ಒಂದು ಗದ್ದೆ ಇತ್ತು. ಮಳೆಗಾಲದಲ್ಲಿ ಅದರಲ್ಲಿ ನೀರು ತುಂಬ್ತಾ ಇತ್ತು. ಆ ಗದ್ದೆಯ ನೀರಿನ ಮಟ್ಟ ಮತ್ತು ನಮ್ಮ ಶಾಲೆಯ ಬಳ್ಳಿಯ ಹಳ್ಳದ ನೀರಿನ ಮಟ್ಟ ಹೋಲಿಸಿ ಗುರುತಿಸಿ ಇಟ್ಟಿದ್ದೆವು. ಗದ್ದೆಯಲ್ಲಿ ನೀರಿನ ಮಟ್ಟ ಇಷ್ಟಿದ್ದರೆ ಶಾಲೆಯ ಸಮೀಪದ ಸೇತುವೆ ಮುಳುಗುತ್ತದೆ, ಶಾಲೆಗೆ ರಜೆ ಕೊಡುತ್ತಾರೆ ಎಂದು. ಮಳೆಗಾಲದ ಅಂತಹ ಸಂದರ್ಭದಲ್ಲಿ ಬೆಳಗ್ಗೆ ಎದ್ದು ಮೊದಲು ಮಾಡುವ ಕೆಲಸ ಆ ಗದ್ದೆಯ ನೀರಿನ ಮಟ್ಟವನ್ನು ನೋಡುವುದು. ಅದರ ಮೇಲೆ ನಮ್ಮ ಶಾಲೆಗೆ ಹೊರಡುವ ವಿಷಯ ನಿರ್ಧಾರವಾಗ್ತಾ ಇತ್ತು. ನಾನೇ ಮಾತಾಡಿದರೆ ಹೇಗೆ ಹೇಳಿ. ಈಗ ಈ ಮಳೆಗಾಲದ ಅನುಭವದ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ದೀಪಿಕಾ ಕಾಮತ್. ಮಂಗಳೂರಿನ ನಿವಾಸಿಯಾಗಿದ್ದಾರೆ. ಸದ್ಯಕ್ಕೆ ಇವರು ಮೈಸೂರಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಈ ಹುಡುಗಿ ಮೈಸೂರಿನ ಮಳೆಯ ಬಗ್ಗೆ ತನ್ನ ಅನುಭವವನ್ನ ಹೇಗೆ ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ ದೀಪಿಕಾ.
1: ನಮಸ್ತೆ.
0: ಯಾವಾಗ ಬಂದ್ರಿ ಮೈಸೂರಿಂದ?
1: ಒಂದೆರಡು ದಿನ ಆಯ್ತು.
0: ಹೌದಾ?
1: ಎಕ್ಸಾಮ್ ರಜೆ ಅಂತ ಬಂದಿದ್ದೆ.
0: ಓಕೆ. ಮೈಸೂರಿನ ಮಳೆಗೂ ಮಂಗಳೂರಿನ ಮಳೆಗೂ ಏನು ವ್ಯತ್ಯಾಸ?
1: ಮಂಗಳೂರಿದ ಮಳೆ ನಮ್ಗೆಲ್ಲರಿಗೆ ಗೊತ್ತಿದ್ದಾಗೆ ಒಂದು ಸಲ ಬಂದ್ರೆ ಅದು ನಿಲ್ಲುದಿಲ್ಲ, ಅದು ಕೂಡ ಬಂದ್ರೆ ಫುಲ್ ಜೋರಾಗಿ ಬರ್ತಾ ಇರ್ತದೆ. ಆದ್ರೆ ಮೈಸೂರಿದು ಮಳೆ ಹಾಗೆ ಅಲ್ಲ. ಅಲ್ಲಿದು ಮಳೆ ಒಂಥರ ಚಂದ ಬಂದ್ರೆ ಸರ್ಪ್ರೈಸ್ ಅಂತ ಹೇಳಿ ಬರ್ತದೆ, ಅದು ಕೂಡ ಒಂದೇ ಸಲ ಜೋರಾಗಿ ಬರುದಿಲ್ಲ. ಹನಿ ಹನಿ ಹನಿ ಮಳೆ.
0: ಏನು ನಿನ್ನ ಹನಿಗಳ ಲೀಲೆ ಅಲ್ವಾ? ಸೊ ಈಗ ಮೈಸೂರಿನ ಮಳೆಯ ಅನುಭವ ಹೇಗೆ ನಿನಗೆ? ಈ ಮೈಸೂರು ಮಳೆಯಲ್ಲಿ ನೀನ್ ಮಾಡ್ತಾ ಇದ್ದಿ? ಮಳೆ ಬಂದಾಗ ತೆಪ್ಪಗೆ ರೂಮ್ ಒಳಗೆ ಕೂತ್ಕೊಳ್ತಿದ್ದೀಯ ಅಥವಾ ಹೊರಗಡೆ ಎಲ್ಲ ಸುತ್ತಾಡ್ತಿದ್ರ ಹೇಗೆ?
1: ನಂದು ಸ್ಟೋರಿ ಯಾವ ತರ ಹೇಳಿದ್ರು ಅಂತ ಹೇಳಿದ್ರೆ, ಒಂಥರ ಈ ಮಳೆಯಲ್ಲಿ ಹೇಳುವಾಗ ಒಂಥರ ಖುಷಿ ಕೂಡ ಆಗ್ತಿತ್ತು, ಕೆಲವು ಕಡೆ ಬೇಜಾರು ಕೂಡ.
0: ಓ,
1: ಇಲ್ಲಾದ್ರೆ ಮಳೆ ಬರುವಾಗ ನನ್ನ ಜೀವನದಲ್ಲಿ ಆಗಿರೋ ಅನುಭವ

0: ನೆನಪಾಗ್ತಿತ್ತು.
1: ಹೌದಾ, ಹೇಗೆ?
0: ಅಂದ್ರೆ ನನ್ನ ಮಳೆಯ ಜೊತೆಗಿರುವ ಅನುಭವಗಳನ್ನ ಹೇಳ್ತೇನೆ. ಇದು ಒಂಥರ ಮಳೆ ಜೊತೆಗೆ ಫೇಸಸ್ ಆಫ್ ಇಮೋಷನ್ಸ್ ಅಂತ ಹೇಳ್ಬೋದು. ನಂಗೆ ಒಂದು ಅಭ್ಯಾಸ, ನಾನೇನಂದ್ರೆ ಹಾಡ್ತೇನೆ, ಹಾಡಿಲ್ಲ ಅಂದ್ರೆ ಇಲ್ಲಾಂದ್ರೆ ಕೇಳ್ತೇನೆ. ಅದು ಯಾವ್ದ್ರಲ್ಲಾದ್ರೂ ಒಂದಾದ್ರೂ ಏನಾದ್ರೂ ಹಾಡ್ತಾ ಇರ್ಬೇಕು. ಅದ್ರ ಒಟ್ಟಿಗೆ ನಾನು ಥಿಯೇಟರ್ ಆರ್ಟಿಸ್ಟ್ ಕೂಡ, ಭರತನಾಟ್ಯಂ ಕೂಡ ಮಾಡ್ತೇನೆ. ಸೊ ಈ ನೇಚರ್ ಆರ್ಟ್ ಇದೆಲ್ಲ ನನಗೆ ತುಂಬಾ ಹತ್ತಿರ ಕನೆಕ್ಷನ್ ಇದೆ.
1: ಕಲಾವಿದರಿಗೆ ಇಮೋಷನ್ಸ್ ಜಾಸ್ತಿ ಅಲ್ವಾ?
0: ಹೌದು. ಮೊದ್ಲಿಗೆ ನಾನು ಮೈಸೂರಿಗೆ ಬರುವಾಗ ಎಲ್ರಿಗೂ ಗೊತ್ತಿದ್ದಾಗೆ ಹೊಸ ಊರು, ಓದ್ಲಿಕ್ಕೆ ಅಪ್ಪ ಅಮ್ಮನನ್ನ ಬಿಟ್ಟು ಬೇರೆ ಊರಿಗೆ ಹೋಗುವಾಗ ಬೇಜಾರ್ ಇದ್ದೇ ಇರ್ತದೆ, ಅದಾಗುದು ಸಹಜ. ಆ ಟೈಮಲ್ಲಿ ಮೈಸೂರು ನಂಗೆ ಮನೆ ತರ, ನನ್ನ ಮನೆ ಅಂತ ಫೀಲ್ ಕೊಟ್ಟಿದ್ದೆ ಮೈಸೂರಿದು ಮಳೆಯಿಂದ. ಹೊಸ ಕಾಲೇಜ್ ಇರ್ಲಿ, ಹೊಸ ಜಾಗ, ಹೊಸ ಜನ, ಆ ಫ್ರಸ್ಟ್ರೇಷನ್ ಅಲ್ಲಿ ಅಪ್ಪ ಅಮ್ಮನಿಗೆ ಕೂಡ ಹೇಳಲಿಕ್ಕೆ ಆಗುದಿಲ್ಲ.
1: ಖಂಡಿತ
0: ನಾವೇ ಹಠ ಮಾಡಿ ಇದೇ ಕಾಲೇಜಿಗೆ ಸೇರ್ಬೇಕು, ಇಲ್ಲೇ ಬರ್ಬೇಕಂತ ನಾವೇ ಹಠ ಮಾಡಿದ್ದು. ಆಗ ಹೇಗೆ ಆಗ್ತದಂತ ಹೇಳಿದ್ರೆ, ಅಪ್ಪ ಅಮ್ಮನೊಟ್ಟಿಗೆ ಒಂದು ಜಗಳ ತರ. ಆಗ ಒಂದು ಯಾವಾಗ್ಲೂ ಒಂದು ಹಾಡು ಕೇಳಿ ನಂಗೆ ಅಭ್ಯಾಸ ಇತ್ತು.
1: ಯಾವ ಹಾಡು?

ನೀವು ಇಷ್ಟು ತನಕ ನೀನು ಕೊಟ್ಟಂತಹ ಮಾಹಿತಿಗೆ ತುಂಬ ಧನ್ಯವಾದಗಳು. ಹೀಗೆ ಹಾಡ್ತಾ ಇರು, ಹೀಗೆ ಮಳೆಯಲ್ಲಿ ನೆನೀತಾ ಇರು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಮೈಸೂರಿನ ಅನುಭವಗಳನ್ನು, ಮೈಸೂರಲ್ಲಿ ಮಳೆ ಹೇಗಿದೆ ಅನ್ನುವ ಅನುಭವವನ್ನು ಈ ಹುಡುಗಿಯ ಬಾಯಿಯಿಂದ ಕೇಳಿದೆವು. ಆಕೆ ಮನಸ್ಸಲ್ಲಿ ಹುಟ್ಟಿದ ಹಾಡುಗಳನ್ನು ಸಹ ನಾವು ಕೇಳಿಕೊಂಡೆವು. ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಹಾಯ್ ಹಲೋ. ಓಕೆ, ಇವತ್ತು ನಾನು ಮಳೆ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಇವತ್ತು ಮಳೆ ಬಗ್ಗೆ ನಮ್ಮ ಜೊತೆ ಮಾತಾಡ್ಲಿಕ್ಕಿರುವವರು ಸೊರಬದಲ್ಲಿರುವಂಥ ಶ್ರೀಮತಿ ಪ್ರಭಾ ಅವರು. ಸೊರಬದಲ್ಲಿ ಹೇಗೆ ಇರ್ಬೋದು ಮಳೆ, ಯಾಕಂದರೆ ಅದು ಮಲೆನಾಡಿನ ಒಂದು ಭಾಗ, ಅಲ್ಲಿ ಹೇಗಿದೆ ಅನ್ನೋದನ್ನು ಕೇಳೋಣ. ನಮಸ್ತೆ ಪ್ರಭಾ ಅವರೇ.
1: ನಮಸ್ತೆ,
0: ಹೇಗಿದ್ದೀರಾ?
1: ನಾನು ಮಳೆಯಲ್ಲೇ ಮನೆ ಒಳಗೆ ಕೂತ್ಕೊಂಡಿದ್ದೇನೆ.
0: ಮಳೆಯಲ್ಲಿ ಮನೆಯ ಒಳಗ, ಅದು ಹೇಗೆ? ಅದು ಹೊರಗೆ ಮಳೆ, ಮನೆಯ ಒಳಗೆ ನೀವು ಅಲ್ವಾ? ಈಗ ನಮ್ಮ ದಕ್ಷಿಣ ಕನ್ನಡದ ಮಳೆ ಹೇಗೆ ಹೇಳಿದ್ರೆ ಒಂಥರ ಇಡೀ ದಿನ ಸುರಿತಾ ಇರ್ತದೆ, ಒಂದ ಇಲ್ದಿದ್ರೆ ಇಲ್ಲವೇ ಇಲ್ಲ. ದಕ್ಷಿಣದ ಕನ್ನಡದ ಮಳೆಯೇ ಒಂದು ರೀತಿ. ಈಗ ನಿಮ್ಮ ಸೊರಬದಲ್ಲಿನ ಮಳೆಯ ಅನುಭವವನ್ನ ನಮ್ಮೊಂದಿಗೆ ನೀವು ಹೇಳಬೇಕು.
1: ನಮ್ಮಲ್ಲಿ ಮಳೆ ಬರ್ತದೆ, ಮಳೆ ಬಂದ್ರೆ ದಕ್ಷಿಣ ಕನ್ನಡ ತರ ಮಳೆ ಬರುದಿಲ್ಲ. ಮಳೆ ಬಂದು ಸ್ವಲ್ಪ ಹೊತ್ತಲ್ಲಿ ಮಳೆ ಬಿಡ್ತದೆ, ಒಳ ಆಗ್ತದೆ, ಆಮೇಲೆ ಮತ್ತೆ ಮಳೆ ಬರ್ತದೆ. ನಮ್ಗೆ ಮತ್ತೆ ಇಲ್ಲಿ ಸ್ವಲ್ಪ ಮಳೆ ಬಂದ್ರು ಕೂಡ ಗದ್ದೆ ಬೇಸಾಯ ಮಾಡ್ಲಿಕ್ಕೆಲ್ಲ ಒಳ್ಳೇದಾಗ್ತದೆ. ಇಲ್ಲಿ ತುಂಬಾ ಮಳೆ ಬಂದ್ರೆ ಇಲ್ಲಿ ಬೇಸಾಯ ಮಾಡ್ಲಿಕ್ಕೆ ಆಗುದಿಲ್ಲ, ನೀರ್ ನಿಂತ್ರೆ ಅಂಟು ಮಣ್ಣಲ್ವಾ ಇಲ್ಲಿ, ಹಾಗಾಗಿ ಆಗುದಿಲ್ಲ. ಸ್ವಲ್ಪ ಮಳೆ ಬಂದವಾಗ್ಲೇ ಗದ್ದೆ ಬೇಸಾಯ ಮಾಡಿ ಬಿತ್ತನೆ ಮಾಡ್ತಾರೆ ಇಲ್ಲಿ. ಮತ್ತೆ ಬಿತ್ತನೆ ಮಾಡಿ ಮತ್ತೆ ಸ್ವಲ್ಪ ದಿವಸ ಮಳೆ ಬಿಡ್ತದೆ, ಬಿಟ್ಟ ಮೇಲೆ ಮತ್ತೆ ಮಳೆ ಬಂದವಾಗ ಅದಕ್ಕೆಲ್ಲ ಮತ್ತೆ ಮಣ್ಣು ಮುಚ್ಚುತ್ತಾ ಬಂದು ಕಳೆ ತೆಗೆಯೋದು ಇದೆಲ್ಲ ಮಾಡ್ತಾರೆ. ಮತ್ತೆ ಬೆಳೆ, ಭತ್ತದ ಬೆಳೆ ಎಲ್ಲ ಒಳ್ಳೆ ರೀತಿಯಲ್ಲಿ ತೆಗಿತಾರೆ. ಆದ್ರೆ ಸೌತ್ ಕೇಂದ್ರ ತರ ಮಳೆ ಇಲ್ಲಿ ಬರೋದಿಲ್ಲ. ಮಳೆ ಇಲ್ದೇನೆ ನಾವು ಕೂಡ ಜೀವನ ಮಾಡ್ಬಹುದು ಇಲ್ಲಿ. ಮಳೆ ಬಿಟ್ಟವಾಗ ನಮ್ಮ ಕೆಲಸ ಎಲ್ಲ ನಾವು ಮಾಡ್ಕೊಳ್ಳೋದು ಮಾಡ್ಬಹುದು. ಅಂದ್ರೆ ಮಳೆ ಬರ್ತದಲ್ಲ, ಬಂದಾಗ ಮಾತ್ರ ಕೊಡಪಂದಲ್ಲಿ ಸುರಿದ ಹಾಗೆ ಮಳೆ ಬರ್ತದೆ. ಮಾತ್ರ ಕುಡಿಲಿಗೆ ನಾವು ಬೆಳಿಗ್ಗೆ ಬಿಸಿ ನೀರಿಗೆ ಕಾಳು ಮೆಣಸಿನ ಪುಡಿ ಮತ್ತೆ ಜೀರಿಗೆ ಪುಡಿ ಮಾಡಿ ಇಟ್ಕೊಳ್ತೇವೆ. ಅದನ್ನ ಹಾಕೊಂಡು ಎರಡ್ ಲೋಟ ಬಿಸಿ ನೀರು ಫಸ್ಟ್ ಕುಡಿಯೋದು, ಆವಾಗ ಗಂಟ್ಲೆಲ್ಲ ಬಿಡಿಸ್ತದೆ. ಬೆಳಿಗ್ಗೆ ಬಿಸಿ ನೀರೆಲ್ಲ ಕುಡಿತಾರಲ್ಲ, ನಾವು ಹಾಗೆ ಮಾಡುದಿಲ್ಲ, ಕಾಳುಮೆಣಸಿನ ನೀರೇ ಕುಡಿಯೋದು. ಕುಡಿದು ಹೊರಗಡೆ ಹೋದ್ರೆ ಮತ್ತೆ ಚಾ ಕಾಫಿ ಎಲ್ಲ ಲೇಟ್, ಮತ್ತೆ ನಮ್ ಕೆಲಸ ಮಾಡ್ಕೊಂಡು ಆಮೇಲೆ ಚಾ, ಹೆಚ್ಚಾಗಿ ಚಾ ಕುಡಿತಾರೆ ಕೆಲವರು, ಆಮೇಲೆ ಕಾಫಿನೂ ಉಂಟು ಇಲ್ಲಿ. ಮಲೆನಾಡಲ್ಲಿ ಕಾಫಿ ಜಾಸ್ತಿ ಅಲ್ವಾ, ಮತ್ತೆ ಕಷಾಯಕ್ಕೆ ಮಹತ್ವ ಜಾಸ್ತಿ.
0: ಕಷಾಯ ಕುಡಿತೀರಾ ಅಲ್ವಾ?
1: ಹೌದು, ಕಷಾಯಕ್ಕೆ ಮಹತ್ವ ಇಲ್ಲಿ ಮಲೆನಾಡಲ್ಲಿ.
0: ಮತ್ತೆ ಊಟ, ಊಟಕ್ಕೆ ಏನು ಸ್ಪೆಷಲ್ ಇರ್ತದೆ ಮಳೆಗಾಲದಲ್ಲಿ?
1: ಊಟಕ್ಕೆ ಇಲ್ಲ, ಸೌತ್ ಕೇಂದ್ರದಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ, ಇಲ್ಲಿ ಬಿದಿರು ಹೂ ಬಿದಿರು ಎಳೆದು ಬರ್ತದೆ, ಅದಕ್ಕೆ ಕಣಿಲೆ
0: ಕಣಿಲೆ
1: ಮಳೆಗಾಲದಲ್ಲಿ ಉಪಯೋಗಿಸ್ತೇವೆ. ವರ್ಷಕ್ಕೆ ಒಂದು ಸಲ ತಿಂದ್ರೆ ಒಳ್ಳೇದು ಅಂತಾರೆ, ಅದೊಂದು ಔಷಧಿಯ ಇದು ಪದಾರ್ಥವೂ ಹೌದು. ಯಾಕಂದ್ರೆ ಹೊಟ್ಟೆ ಒಳಗೆ ಕೂದಲು ಹೀಗೆಲ್ಲ ಇದ್ರು ಅದು ಕೂಡ ಕರಿಗೆ ಹೋಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಕೆಸುವಿನ ಎಲೆ ಪತ್ರೊಡೆ ಮಾಡೋದು,
0: ಪತ್ರೊಡೆ ಅದು ನಮ್ಮಲ್ಲೂ ಇದೆ,
1: ಇದ್ದ ಹಾಗೆ ಇಲ್ಲೂ ಸಹ ನಾವು ಮಾಡ್ತೇವೆ. ಅದೇನು ಇದಲ್ಲ, ಹೆಚ್ಚಾಗಿ ಕಡಿಲೆ ಉಪಯೋಗಿಸ್ತಾರೆ, ಕಾಳು ಜಾಸ್ತಿ, ಮತ್ತೆ ತೆಂಗಿನಕಾಯಿ ಕಡಿಮೆ ಇಲ್ಲಿ ಉಪಯೋಗಿಸ್ತಾರೆ.
0: ತೆಂಗಿನಕಾಯಿ ಇಲ್ಲ.
1: ಹೌದು, ಇಲ್ಲಿ ಬೇಳೆಕಾಳು ಅವೆಲ್ಲ ಜಾಸ್ತಿ. ಇಲ್ಲಿ
0: ಮುಖ್ಯವಾದ ಅಲ್ಲಿ ಏನ್ ಬೆಳೀತಾರೆ ಸೊರಬದಲ್ಲಿ?
1: ಮುಖ್ಯವಾಗಿ ಭತ್ತ.
0: ಭತ್ತ, ಓಕೆ.
1: ಭತ್ತವೇ ಜಾಸ್ತಿ, ರೈತರು ಜಾಸ್ತಿ, ಮತ್ತೆ ಫ್ಯಾಕ್ಟರಿ ಎಲ್ಲ ಇಲ್ಲ ಅಲ್ಲ ಇಲ್ಲಿ, ಹಾಗಾಗಿ ಭತ್ತ ಬೆಳೀತಾರೆ. ಅದಾದ್ಮೇಲೆ ಈಗೀಗ ಮುಸ್ಕಿನ್ ಜೋಳ ಬೆಳೀತಾರೆ. ಮತ್ತೆ
0: ಜೋಳ ಬೆಳೀತಾರೆ.
1: ಹೌದು, ಮೊದ್ಲು ಹತ್ತಿ ಬೆಳೀತಿದ್ರು, ಈಗ ಜೋಳ ಬೆಳೀತಾರೆ. ಮಳೆ ಏರುಪೇರು ಆಗ್ತದಲ್ಲ ಅವಾಗ ಹಾಗೆ ಮಾಡ್ತಾರೆ.
0: ಸರಿ ಪ್ರಭಾ ಅವರೇ, ಬಹಳ ಎಂಜಾಯ್ ಮಾಡ್ತಿದ್ರಿ ಕಾಣ್ತದೆ. ಹೊರಗಿಂದ ಮಳೆ ಬರ್ತಾ ಇದೆ ಹೇಳಿದ್ರಿ, ಮನೆಯ ಒಳಗ್ ಕೂತಿದ್ರಿ. ಹಪ್ಪಳ? ಈಗ ನಾನು ಹೊರಟು ಬರುದು, ನಾನು ಹೊರಟು ಬರುದು ಒಳ್ಳೇದಂತ ಸೊರಬಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರಭಾ ಅವರೇ, ನಿಮ್ಮ ಎಲ್ಲ ಈ ವಿಷಯಕ್ಕೆ ಥ್ಯಾಂಕ್ ಯು. ಸೊರಬದ ಮಳೆಯ ಒಂದು ರೀತಿ ಹೇಗೆ ಅನ್ನೋದನ್ನ ನಾವು ತಿಳ್ಕೊಂಡೆವು. ಮುಂದೆ ಇನ್ನೊಬ್ರು ನಮ್ಮ ಜೊತೆ ಮಾತಾಡ್ತಾರೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಮಳೆ ಮಳೆ ಮಳೆ

0: ಕೇಳ್ತಾ ಇದ್ದೀರಿ ರೇಡಿಯೋ ಸನಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳಾ. ಇವತ್ತು ಮಳೆ ಬಗ್ಗೆನೇ ನಾವು ಮಾತಾಡ್ತಿದ್ದೆವು, ಮಳೆಗಾಲದ ಅನುಭವಗಳ ಬಗ್ಗೆ ನಾವು ಮಾತಾಡ್ತಿದ್ದೆವು. ಮನೆಯಂಗಳದಲ್ಲಿ ಹರಿಯುವ ನೀರಿಗೆ ಅಡ್ಡಲಾಗಿ ಕಟ್ಟುವ ಒಂದು ಮಣ್ಣಿನ ಕಟ್ಟು, ಅದರಲ್ಲಿ ನಿಂತ ನೀರಿಗೊಂದು ಕಾಗದದ ದೋಣಿ. ಯಾರೆಲ್ಲ ಕಾಗದದ ದೋಣಿ ಬಿಡಲಿಲ್ಲ ಹೇಳಿ, ಎಲ್ಲರೂ ಟ್ರೈ ಮಾಡಿದ್ದಾರೆ ಇದನ್ನು. ಬಣ್ಣದ ಛತ್ರಿ ಹಿಡಿದು ಕಾಲುದಾರಿಯ ಗುಂಟ ಹರಿಯುವ ನೀರಿನಲ್ಲಿ ಕೆಸರಿನ ಹಂಗಿಲ್ಲದೆ ನಡೆದರೆ ಮೈ ಒದ್ದೆ ಆಗುತ್ತದೆ ಎಂಬ ಚಿಂತೆಯೇ ಇಲ್ಲ. ಈ ಖುಷಿಯ ಸಡಗರದ ದಾರಿಯಲ್ಲಿ ತಲೆಯೆತ್ತಿ ನಿಂತ ಇಂಬಳ. ಈ ಇಂಬಳ ಕಚ್ಚೋದು ನಿಮ್ಗೆ ಗೊತ್ತಾಗಬೇಕಿದ್ರೆ ನೀವು ಮಲೆನಾಡಿಗೆ ಹೋಗಬೇಕು. ಇಂಬಳ ಕಚ್ಚಿದ್ರೆ ಉಂಟಲ್ಲ, ಅದು ಸದ್ಯಕ್ಕೆ ಬಿಡುವುದಿಲ್ಲ, ಅದನ್ನು ಎಳೆಯುವುದೇ ಒಂದು ದೊಡ್ಡ ಹರಸಾಹಸ. ರಾತ್ರಿಯಾದರೆ ಕರೆಂಟ್ ಬೆಳಕಿಲ್ಲದ ಚಿಮಿಣಿ ಬುರುಡೆಯ ಕಳಗೆ ಪುಸ್ತಕ ಬಿಟ್ಟರೆ ಓದಿಗೆ ಜತೆಯಾಗುವ ಮಳೆಯ ಹುಳಗಳು, ಮುಖ ಕೈ ನೋಡದೆ ಪಟ್ಟನೆ ಕಚ್ಚಿ ಕಾಟ ಕೊಡುವ ನೊರಜು, ಊಟಕ್ಕೆ ಆಯ್ತು ಬಾ ಎನ್ನುವ ಅಮ್ಮನ ಕರೆಯ ಮೊರೆತ, ಬಿಸಿ ಬಿಸಿ ಮಜ್ಜಿಗೆ ಹುಳಿ ಉಂಡು ಕೈ ತೊಳೆದಲ್ಲಿ ಅತ್ತ ಕೈ ಬೀಸಿ ಕರೆಯುವ ದಪ್ಪ ದುಪ್ಪಟ್ಟೆಯ ಹಾಸಿಗೆ, ಮಳೆಯ ಸದ್ದಲ್ಲೇ ನಿದ್ದೆ. ಈಗ ಮಳೆಯ ಅನುಭವದ ಬಗ್ಗೆ ಇನ್ನೊಬ್ಬರು ನಮ್ಮ ಜೊತೆಗಿದ್ದಾರೆ. ಕೆನರಾ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂಸ್ಕೃತ ಉಪನ್ಯಾಸಕರಾಗಿರುವ ಶ್ರೀ ಮಧುಕೇಶ್ವರ ಶಾಸ್ತ್ರಿಗಳು ಮೂಲತಃ ಶಿರಸಿಯವರು. ಶಿರಸಿಯ ಮಳೆಗಾಲದ ಮಳೆ ಹಾಡಿನ ಬಗ್ಗೆ ಇವರು ಏನು ಹೇಳ್ತಾರೆ ಅಂತ ಕೇಳೋಣ. ನೀವಂತೂ ನಮ್ಮ ಕೆನರಾ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ರು, ನೀವು ಮೂಲತಃ ಶಿರಸಿಯವರು. ಈಗ ಸದ್ಯಕ್ಕೆ ಎಲ್ಲಿದ್ದೀರಿ ಸರ್? ಶಿರಸಿಯಲ್ಲೇ ಇದ್ದೀರಾ?
1: ಹೌದು, ಶಿರಸಿಯಿಂದ ಹೊರಟಿದ್ದೇನೆ.
0: ವಾಹ್,
1: ಸುತ್ತಮುತ್ತಲೇ ಸಿದ್ದಾಪುರಕ್ಕೆ ಸ್ವಲ್ಪ ಹಿಂದೆ ಇದ್ದೇನೆ.
0: ಓಕೆ, ಹಾಗಾದ್ರೆ ನೀವು ನಿಜವಾಗ್ಲೂ ಹೇಳಬೇಕು ಶಿರಸಿಯ ಮಳೆ, ಆ ಮಳೆ ಹೇಗಿರುತ್ತೆ ಅನ್ನೋದನ್ನ ನೀವು ಹೇಳಿದ್ರೆ, ನಿಮ್ ಬಾಯಲ್ಲಿ ಕೇಳಿದ್ರೆ ನಮಗೂ ಒಂದಷ್ಟು ಖುಷಿ ಆಗ್ತದೆ.
1: ಈ ಮಳೆಗಾಲ ನಾನು ಸಣ್ಣದಿಂದ ಇರುವಾಗಲೂ ಸಹ ನೆನಪಿಸಿಕೊಂಡ್ರೆ ಬಹಳ ಖುಷಿ ಆಗ್ತದೆ. ಈ ಒಂದು ಮಳೆಗಾಲದ ಅನುಭವ ಯಾಕೆ, ಜೂನ್ ಅಲ್ಲೇ ಶುರು ಆಗುವಂತದ್ದಲ್ಲ ಮಳೆಗಾಲ.
0: ಹೌದು,
1: 8-10 ನಂತರ ಜೂನ್ ಫಸ್ಟ್ ವೀಕ್ ಶುರು ಆಗ್ತದೆ ಮಳೆಗಾಲ. ಆಗಲ್ಲ ನಾನು ಏನ್ ಮಾಡ್ತೇನೆ ಕೇಳಿದ್ರೆ, ಅನಿವಾರ್ಯತೆಯಿಂದ ನಾ ಉದ್ಯೋಗಕ್ಕೋಸ್ಕರ ನಾ ಬಂದು ಬಿಡ್ತೇನೆ ನಮ್ಮ ಮಲೆನಾಡು ಇದು ಕರಾವಳಿ ಕಡೆಗೆ ಉದ್ಯೋಗ ಕ್ಷೇತ್ರಕ್ಕೆ. ಆಗ ಅನಿಸ್ತು, ಅಯ್ಯೋ ಆ ಮಳೆಗಾಲದಲ್ಲಿ ಅವನು ಇದು ನೋಡ್ಬೇಕು, ನಾ ಬಾಲ್ಯದ ನೆನಪಿಸಿಕೊಂಡಾಗ, ಮಳೆಗಾಲ ನೆನಪಿಸಿಕೊಂಡಾಗ ಹೋಗ್ಬೇಕು ಅಂತ. ಆದ್ರೆ ಅದಕ್ಕೆ ವರ್ಷ ಎಸ್ಪೆಷಲಿ ಏನಾಯ್ತು ಕೇಳಿದ್ರೆ, ಮಳೆಗಾಲ ಮೇದಲ್ಲಿ ಮೇ 20ರಾಗೆ ಶುರು ಆಗಿಬಿಡ್ತು. ಅದೃಷ್ಟರಲ್ಲಿ ನಾವು ಲಕ್ಕಿ ಅಂತ ಅನಿಸ್ತಾ ಇದೆ ನನಗೆ. ನಾನೊಮ್ಮೆ ಹೋಗಿ ಬಂದ್ರು ಸಹ ಪುನಃ ವಾಪಸ್ ಈಗ ಬಂದಾಗ ಈ ಬಾಲ್ಯದ ನೆನಪು ಬರ್ತಾ ಇದೆ. ಹೌದು, ಅಲ್ಲಿ ಸುತ್ತಮುತ್ತ ಆಗೆಲ್ಲ ನಮ್ಮಲ್ಲಿ ಫೋನ್ ಅಂತ ಇರ್ಲಿಲ್ಲಲ್ಲ. ಫೋನ್ ಅಂದ್ರೆ ಯಾವ್ದೇ ಇದು ಈ ನೆಟ್ವರ್ಕ್ ಅಥವಾ ಏನೇಳ್ತೇವೆ ಡಾಟಾ ಇರುವಂತಹ ಫೋನ್ ಅಲ್ಲ, ದೊಡ್ಡ ಫೋನ್ ಅಂತ ಇರ್ಲಿಲ್ಲ, ಮೊಬೈಲ್ ಇರ್ಲಿಲ್ಲ. ಎಲ್ಲ ಸುಮ್ಮನೆ ಹೊರಗಡೆ ನೋಡುದು, ಒಳಗಡೆ ಹೋಗಿ ಜೋರು ಮಳೆ ಬರುವಾಗ ಒಳಗೆ ಹೋಗಿ ಕೂತ್ಕೊಳ್ಳೋದು ಅಥವಾ ಹೊರಗೆ ಬಂದು ಆಡುವಂತದ್ದೆಲ್ಲ ಇರ್ತಿತ್ತು. ಈಗೆಲ್ಲ ಮಳೆಯಲ್ಲಿ ನೆನಲಿಕ್ಕೆ ಯಾರು ಕೊಡುದಿಲ್ಲ ಮನೆಯಲ್ಲಿ. ಮಳೆ ಬಂದಾಗ ಒಳಗೆ ಕೂತಿರೋ ಶೀತ ಆಗ್ತದೆ ಅಂತೆಲ್ಲ ಹೇಳ್ತಾರೆ.
0: ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಶಿರಸಿಯಿಂದ ಅವರು ಬಸ್ಸಲ್ಲಿ ಪ್ರಯಾಣಿಸ್ತಾ ಇದ್ದಾರೆ. ಬಸ್ಸಲ್ಲಿ ಪ್ರಯಾಣಿಸಿದ ಶಿರಸಿಯ ಮಳೆಯ ಅನುಭವಗಳನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ಮತ್ತೊಮ್ಮೆ ಧನ್ಯವಾದಗಳು ಸರ್ ನಿಮಗೆ. ಸೊ ಈಗ ನಮ್ಮಲ್ಲೂ ಪಿರಿಪಿರಿ ಮಳೆ ಹೊರಗೆ ಬರ್ತಾ ಇದೆ ಕಾಣಿಸ್ತಾ ಇದೆ. ನಾನು ಯಾಕಂದರೆ ನಾನು ಸ್ಟುಡಿಯೋದೊಳಗಿದ್ದೇನೆ. ಹೊರಗೆ ಕಾಲಿಡಲಿಕ್ಕೆ ಯಾವತ್ತೂ ಬೇಜಾರು. ಇನ್ನು ಬಟ್ಟೆಯೆಲ್ಲ ಒದ್ದೆ ಮಾಡಿಕೊಂಡು ಶಾಲೆಗೆ ಹೋಗಿ ಚಳಿಯಲ್ಲಿ ಕೂರಬೇಕಾ? ಇನ್ನೊಂದು ಸ್ವಲ್ಪ ಜೋರಾಗಿ ಮಳೆ ಬಂದರೆ ಅಮ್ಮನ ಬೆಚ್ಚಗಿನ ತೋಳಿನಲ್ಲಿ ಇರಬಹುದಲ್ವ ಅನ್ನುವ ಮಕ್ಕಳ ನಡುವೆ, ಹೇ ಮಳೆ ಬರ್ತಾ ಇದೆ, ಬಂದರೋ ಆಟ ಆಡೋಣ, ಹಳ್ಳ ಕೊಳದಲ್ಲಿ ನೀರು ತುಂಬಿದೆ, ಆಟ ಆಡಲಿಕ್ಕೆ ತುಂಬ ಮಜಾ ಇರುತ್ತೆ ಅನ್ನುವ ಮಕ್ಕಳು ಇದ್ದಾರೆ. ಗ್ರಾಮೀಣ ಭಾಗದ ಮಕ್ಕಳು ಮಣ್ಣಿನ ರಸ್ತೆಯಲ್ಲಿ ಜಾರುತ್ತಾ ಬೀಳುತ್ತಾ ದಾರಿಯಲ್ಲಿ ಸಿಗುವ ಹೂವು ಹಣ್ಣು ಹಂಪಲುಗಳನ್ನು ಮೆಲ್ಲುತ್ತಾ ಶಾಲೆಗೆ ಸಾಗುವ ಮಜವೇ ಬೇರೆ. ಮಕ್ಕಳಿಗೆ ಶಾಲೆಯಿಂದ ಮನೆಗೆ ಬರಲಿಕ್ಕಾಯಿತು, ಹೊರಗೋಗಿ ಒಂದು ಕಾಫಿ ಆದರೂ ಕುಡ್ಕೊಂಡು ಬರ್ತೇನೆ. ಅಷ್ಟು ಹೊತ್ತಿನಲ್ಲಿ ಈ ಒಂದು ಬ್ಯೂಟಿಫುಲ್ ಆಗಿರುವ ಟ್ರ್ಯಾಕ್ ಕೇಳಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಅದೊಂದು ದಿನ ರಾತ್ರಿ ಹೀಗೆ ಸುಮ್ಮನೆ ಮಹಡಿಯ ಮೇಲೆ ಮಲಗಿದ್ದೆ. ತಂಪಾದ ಗಾಳಿ, ಆಕಾಶದ ಮೇಲೆ ಕಪ್ಪನೆಯ ಮೋಡಗಳು. ಮಳೆಗಾಗಿ ಆಹ್ವಾನ ಕೊಡುತ್ತಿರುವೆಯಾ ಎಂದು ಮೆಲ್ಲಗೆ ಮೋಡದ ಬಳಿ ಕೇಳಿದೆ. ಅದು ಮರು ಮಾತಾಡದೆ ಅತ್ತ ಇತ್ತ ಚಲಿಸುತ್ತಿತ್ತು. ಆ ತಣ್ಣನೆಯ ಗಾಳಿಗೆ ನನಗೆ ಹೇಗೆ ನಿದ್ದೆ ಬಂತು ಗೊತ್ತಿಲ್ಲ. ಮಳೆಯ ಹನಿಯೊಂದು ನನ್ನ ಕೆನ್ನೆಯ ಮೇಲೆ ಮುತ್ತಿಟ್ಟಿತು. ಅಯ್ಯೋ, ಅದೇನೆಂದು ನೋಡಿದರೆ ಮಳೆಯ ನರ್ತನ ಪ್ರಾರಂಭವಾಗಿತ್ತು. ಮೊಬೈಲ್, ಬಟ್ಟೆ, ನಾನು ಮಳೆಗೆ ಶರಣಾಗಿದ್ದೆವು. ಹೀಗೆ ಮೊದಲ ಮಳೆಯೆಂದರೆ ಎಲ್ಲಿಲ್ಲದ ಸಂಭ್ರಮ. ಖುಷಿ ಬಿಸಿಲ ಬೇಗೆಯಿಂದ ಕಂಗೆಟ್ಟಿದ್ದ ನಮಗೆ ಮೊದಲ ಮಳೆಯೆಂದರೆ ಹಬ್ಬವೇ ಸರಿ. ಮೊದಲ ಮಳೆ ಎನ್ನುವುದು ಜೀವನದ ಕೆಲವೊಂದು ಅನಿರೀಕ್ಷಿತ ಘಟನೆಗಳಿಗೂ ಸಾಕ್ಷಿಯಾಗುತ್ತದೆ. ಮೊದಲ ಮಳೆಯ ಸಂಭ್ರಮವನ್ನು ಯಾವತ್ತಿಗೂ ಮರೆಯುವಂಥದ್ದಲ್ಲ. ಕರಾವಳಿ ಕಡೆ ಮಳೆಗಾಲವೆಂದರೆ ಸ್ವರ್ಗವೇ ಭೂಲೋಕಕ್ಕೆ ಬಂದಿಳಿಯುತ್ತದೆ. ಇನ್ನೂ ಮಳೆಯ ಬಗ್ಗೆ ಸ್ವಲ್ಪ ಮಾತಾಡೋಣ. ಈಗ ಬ್ಯೂಟಿಫುಲ್ ಆಗಿರುವ ಟ್ರ್ಯಾಕ್ ನಿಮಗೋಸ್ಕರ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM.

ಕೇಳ್ತಾ ಇದ್ದಾರೆ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇವತ್ತು ಬರೀ ಮಳೆಗಾಲದ ಬಗ್ಗೆ ಮಾತಾಡ್ತಾ ಇದ್ದೆ. ಈಗ ಮಳೆ ಎಂದಾಗ ನಮಗೆ ನೆರೆ ಬೊಳ್ಳ ಬೊಳ್ಳ ಬರ್ಕೊಂಡು ಉಂಡತ್ತೆ, ಗಾಳಿ ಎಲ್ಲ ಸಹ ನೆನಪಾಗ್ತದೆ. ಅದನ್ನೆಲ್ಲ ನಿಮ್ಮೊಂದಿಗೆ ಹಚ್ಚಿಕೊಂಡ್ರೆ ತುಂಬ ಸುಂದರ ಅಲ್ವಾ? ನಮ್ಮ ಊರಲ್ಲಿ ಮಳೆಗಾಲ ಶುರುವಾಯಿತು ಅಂದರೆ ಈ ಹಳ್ಳಿಗಳಲ್ಲಿ ನೋಡಿ ಮೈ ತುಂಬ ಕೆಲಸ ಶುರುವಾಗಿಬಿಡುತ್ತೆ. ನೆಟ್ಟಿ ಕೆಲಸ ಮೊದಲು ಶುರು ಮಾಡಬೇಕು, ಅದಕ್ಕೂ ಮುಂಚೆ ಹೋಗಿ ಒಂದು ಒಳ್ಳೆಯ ಕಂಬಳಿ ಕೊಳ್ಳಬೇಕು. ಆಮೇಲೆ ಎಲ್ಲ ಕೆಲಸದವರನ್ನು ಒಟ್ಟುಗೂಡಿಸಬೇಕು, ತೋಟದ ಕಳೆ ಕೀಳಬೇಕು, ಔಷಧಿ ಹೊಡೆಯವರನ್ನು ಕರೆಸಬೇಕು. ಮಳೆ ಜಾಸ್ತಿ ಇದ್ದರೆ 2 ಅಥವಾ 3 ಬಾರಿ ಔಷಧಿ ಹೊಡೆಸಬೇಕಾಗತ್ತೆ. ಮತ್ತದೇ ಫಸಲಿಗಾಗಿ ಹೋರಾಟ, ಕಾಯುವಿಕೆ, ಒಳ್ಳೆಯ ಬೆಳೆಯ ನಿರೀಕ್ಷೆ, ಎಷ್ಟೊಂದು ಕೆಲಸ ಅಲ್ವಾ? ನಮ್ಮೂರಲ್ಲಂತೂ ಮಳೆಗಾಲ ಒಂದು ಸುಂದರ ಅನುಭವ. ಸಮಸ್ಯೆಗಳು ಇದ್ದೇ ಇರುತ್ತವೆ, ಇಲ್ಲಿ ಇಲ್ಲ ಸಮಸ್ಯೆ. ಗಾಳಿ ಮಳೆ ತೋಟದ ಅಡಿಕೆ ಮರಗಳು ನೆಲ ಕಚ್ಚುವ ಭಯ. ಮಳೆಗಾಲ ಬಿಡಿ, ಹಳ್ಳಿಗಳಲ್ಲಂತೂ ನೋಡಿ ಕರೆಂಟಿನ ಸಮಸ್ಯೆ, ಫೋನ್ ಅಂತೂ ಕೇಳೋದೇ ಬೇಡ. ಅದರ ಮಧ್ಯದಲ್ಲೂ ಒಂದು ತೆರನಾದ ಮಜಾ ನೆನಪಿದೆಯಾ? ಶಾಲೆ ಆರಂಭವಾಗುವ ಸಮಯ ಬಂದರೆ ಸಾಕು, ರೈನ್ ಕೋಟ್ ಕೊಡೆಗಳಿಗೋಸ್ಕರ ರಂಪಾಟ. ಅದರಲ್ಲೂ ಬೇರೆ ಬೇರೆ ಕಲರ್ ಬೇಕೆನ್ನುವ ಹಠ, ಕೆಂಪು ಬೇಕು, ನೀಲಿ ಬೇಕು ಅನ್ನುವ ಒಂದು ಹಠ. ಮಳೆಗಾಲ ಶುರುವಾಯಿತು ಅಂದರೆ ಹೊಸ ಛತ್ರಿ ಆಗಲೇಬೇಕು, ಅದು ಬಟನ್ ಇರುವ ಛತ್ರಿ. ಜೋರಾಗಿ ಗಾಳಿ ಬೀಸಿದರೆ ಅದು ತಲೆಗಳಗಾಗಿ ನಮ್ಮನ್ನು ಬ್ಯಾಗನ್ನು ಮಳೆಯಲ್ಲೇ ತೋಯಿಸಿ ಬಿಡ್ತಿತ್ತು. ನಂತರ ಮೇಷ್ರ ಭಯ, ಪುಸ್ತಕ ನಿಂದಿದ್ದಕ್ಕೆ ಹೊಡೆದು ಬಿಟ್ರೆ ಅಂತ. ಆದರೂ ಆ ಬಟನ್ ಛತ್ರಿಯೇ ಬೇಕು. ಮಳೆಗಾಲದ ತಿನಿಸುಗಳ ಬಗ್ಗೆ ಹೇಳುವಂತೆಯೇ ಇಲ್ಲ. ಪತ್ರೋಡೆ, ಹಲಸಿನ ಹಣ್ಣಿನ ಮುಳ್ಕ, ವಾಹ್, ಸ್ವಲ್ಪ ಯೋಚನೆ ಮಾಡಿ. ಆ ಹಲಸಿನ ಹಪ್ಪಳ, ಹಲಸಿನ ಚಿಪ್ಸ್, ಇದೆಲ್ಲವೂ ಇದ್ದು ಅದೃಷ್ಟಕ್ಕೆ ಕರೆಂಟ್ ಇದ್ದರೆ ಟಿವಿ ನೋಡ್ತಾ ಸವಿಯುವ ಮಜಾನೇ ಬೇರೆ ಬಿಡಿ. ಇನ್ನು ಮಜಾ ಅಂದರೆ ಈ ಗೇರು ಹಣ್ಣಿನ ಬೀಜಗಳನ್ನು ಅದನ್ನು ಒಲೆಯ ಒಳಗಡೆ ಹಾಕಿ ಬೂದಿಯಲ್ಲಿ ಬೇಯಿಸಿ ತಿನ್ನೋದು. ಬೇಯಿಸುವಾಗ ಮಧ್ಯದಲ್ಲಿ ಅದು ಬಾಂಬಿನಂತೆ ಸ್ಫೋಟಗೊಂಡರೆ ಸುತ್ತ ಬೂದಿ ಹಾರಿ ಅಮ್ಮನಿಂದ ಬೈಗುಳ ಬೇರೆ. ಶಾಲೆಯಿಂದ ವಾಪಸ್ಸಾಗುವಾಗ ದಾರಿಯಲ್ಲಿ ಸಿಗುತ್ತಿದ್ದ ಸಂಪಿಗೆ ಹಣ್ಣು, ರಂಜದ ಹಣ್ಣು, ನೇರಳೆ, ಪೇರಳೆ, ಹಲಸಿನ ಹಣ್ಣು, ಮಾವಿನ ಹಣ್ಣು, ಪನ್ನೇರಳೆ ಹಣ್ಣು, ಗೇರು ಹಣ್ಣುಗಳನ್ನು ಮೆಲ್ಲುತ್ತಿದ್ದ ದಿನಗಳೇ ದಿನಗಳು. ಇನ್ನೊಂದೇನಾದರೂ ನೆನಪಿದೆಯಾ? ಒಂಚೂರು ನೆರೆ ಬಂದಿದ್ರೆ ಈ ತೋಟದೊಳಗೆಲ್ಲ ಬರ್ತದೆ ನೋಡಿ. ಆದ್ರಿಂದ ನೆರೆ ಬಂದ ಕೂಡಲೇ ಶಾಲೆಗೆ ರಜಾ ಅಲ್ವಾ? ಇನ್ನು ಕೆಲವು ಸಲ ಪಿಳ್ಳೆ ನಮ ಸೃಷ್ಟಿಸಿ ಸ್ಕೂಲಿಗೆ ಚಕ್ಕರ್ ಹೊಡೆದದ್ದೂ ಇದೆ. ಅವರಿವರ ಮನೆಯ ಮಾವಿನ ಮರ ಹತ್ತಿ ಬಯಸಿಕೊಳ್ಳೋದು, ಸ್ವಲ್ಪ ತುಂಬಿದ ಹಳ್ಳವನ್ನು ದಾಟೋದು, ಆಮೇಲೆ ಹಳ್ಳ ದಾಟುವಾಗ ಜಾರಿ ಬೀಳೋದು, ಆಮೇಲೆ ಎದ್ದು ಮನೆಗೆ ಹೋಗೋದು, ಜಾರುತ್ತೆ ಅಂತ ಗೊತ್ತಿದ್ರೂ ಮರ ಹತ್ತಿ ಬಿದ್ದು ಏಟು ಮಾಡಿಕೊಳ್ಳೋದು, ಇದೆಲ್ಲ ನಮ್ಮ ಮಳೆಗಾಲದ ಸಾಹಸದ ಕ್ರೀಡೆಗಳು. ಮಳೆಗಾಲದಲ್ಲಿ ಶಾಲೆಗೆ ರಜೆ ಇದ್ದರೆ ಚೆನ್ನೆಮಣೆ, ಆಮೇಲೆ ಹಾವು ಏಣಿ, ಚದುರಂಗ ಆಟ, ಕಣ್ಣುಮುಚ್ಚಾಲೆ ಆಟ, ಇದೆಲ್ಲ ಸೂಪರ್. ರಜೆ ಇಲ್ದಿದ್ರೆ ಹೋಮ್ವರ್ಕ್ ಮಾಡೋಕ್ಕೆ ಸೀಮೆ ಎಣ್ಣೆ, ಚಿಮಣಿ ಎಣ್ಣೆ ಗತಿ. ಇದು ಸ್ವಲ್ಪ ಹಿಂದಿನ ಕಾಲದ ಹಳ್ಳಿಯ ಕಥೆಯನ್ನು ಹೇಳ್ತಾ ಇದ್ದೇನೆ, ಇದ್ರೂ ನಮ್ಮ ಮನೆಯ ಕಥೆಗೆ. ಅದರ ಹೊಗೆಯೇ ಯಾವುದೋ ಕಾರ್ಖಾನೆಯ ಹೊಗೆಗೇನೋ ಕಮ್ಮಿ ಇರ್ತಿರಲಿಲ್ಲ. ಈ ಸಲವು ಮಳೆಗಾಲ ಶುರುವಾಗಿಬಿಟ್ಟಿದೆ. ವರುಣನ ಸಿಂಚನ ನಮ್ಮ ಬಾಲ್ಯದ ನೆನಪುಗಳನ್ನು ತನ್ನೊಡನೆ ಹೊತ್ತು ತರುತ್ತದೆ. ಈ ಮಳೆಯ ಸದ್ದು, ಆ ತಂಪಾದ ಗಾಳಿ, ಗುಡುಗು ಮಿಂಚು, ಮಂದವಾದ ಚಳಿ, ಎಲ್ಲವೂ ಅನುಭವಿಸಿದವನಿಗೆ ಮಾತ್ರ ಗೊತ್ತು. ವರ್ಷ ಋತುವಿಗೆ ಸೋಲದ ಮನಸ್ಸುಗಳೇ ಇರಲಾರವು. ನನ್ನ ಬಾಲ್ಯದಲ್ಲಿನ ಮಳೆಗಾಲದ ನೆನಪುಗಳು ಅಚ್ಚಳಿಯದ್ದು. ಮೊದಲ ಮಳೆಗೆ ತುಂಬುತ್ತಿದ್ದ ಮನೆಯ ಮುಂದಿನ ತೋಡುಗಳು, ಆ ಹರಿಯುವ ನೀರಲ್ಲಿ ಮುಳುಗಿ ಆಟವಾಡಿ ಒದ್ದೆಯಾಗುತ್ತಿದ್ದ ಸಂದರ್ಭಗಳು, ಅದೆಲ್ಲ ಈಗ ಸುಮಧುರ ನೆನಪುಗಳು ಮಾತ್ರ. ಅಮ್ಮನಿಗೆ ತಿಳಿಯದಂತೆ ಡಬ್ಬದಿಂದ ಕದ್ದು ತಿನ್ನುತ್ತಿದ್ದ ಆ ದಿನಗಳ ನೆನಪು ಇಂದಿಗೂ ಖುಷಿ ಕೊಡುತ್ತದೆ. ಹೊರಗೆ ಭೋರ್ಗರೆದು ಸುರಿಯುವ ಮಳೆಗೆ ಬೆಚ್ಚಗೆ ಬೆಡ್ಶೀಟ್ ಹೊದ್ದು ಅಮ್ಮ ಮಾಡಿದ ಚಿಪ್ಸ್ ಹಪ್ಪಳ ತಿನ್ನುವ ಸುಖವೇ ಬೇರೆ. ಅದರ ಸುಖ ಅನುಭವಿಸಿದವನಿಗೆ ಮಾತ್ರ ಗೊತ್ತು. ಇಷ್ಟೆಲ್ಲ ಸವಿ ನೆನಪುಗಳನ್ನು ಹೊತ್ತು ತಂದ ಈ ಮಳೆಗಾಲಕ್ಕೆ ನನ್ನ 101 ಶರಣು. ಹಾಗಾಗಿ ಇವತ್ತು ತುಂಬ ಮಳೆಗಾಲದ ಅನುಭವಗಳ ಬಗ್ಗೆ ನಾವು ಮಾತಾಡಿಕೊಂಡೆವು. ನೀವು ನಿಮ್ಮ ನೆನಪುಗಳನ್ನು ಮೆಲುಕು ಹಾಕ್ತಾ ಈ ಸುಂದರವಾದ ಹಾಡನ್ನು ಕೇಳಿ ಮತ್ತೊಮ್ಮೆ ಬರ್ತೇನೆ, ನಿಮ್ಮನ್ನು ಭೇಟಿಯಾಗ್ತೀನಿ ಇನ್ನೊಂದು ವಿಷಯದೊಂದಿಗೆ. ಸೊ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ದೇವಕಿ ನಮ್ಮದೇ ಅದು ಪತ್ತು ತಿಂಗಳು ಆ ಒಂದು ಬತ್ತಂಡು ದೇವತಿ ದೇವಕಿ ಅಲ್ಲಿ ಬಂಜನಾಳಾಯಲು ಸುರುತ ಬಾಲಿನ ಫೆದ್ಯಾಲ್ಗೆ ಅದು ಬರ್ತಗೂ ಅಲ್ಪ ಕರ್ಪಿಲ್ಡ್ ಕಾಪಾಡಗ ಜನ ದೀದಿತ್ತೆ ಅದ್ರಲ್ಲಿ ಬೋದು ಪಂಡೇರು ದೇವಕಿ ಬೈದ್ಯಾಳಂದು ಕಂಸೆ ಬತ್ತೆ ತೂಯೆ ಬಾಲ್ಯನ ತೂನಾಗಿ ಕೊಂಡಾಟ ಸುರುತ ಬಾಲೆ ಅಣ್ಬಾಲೆ ಸುರುತ ಬಾಲೆ ಅತ್ತ ಈತಲ್ಲಿ ಬಾಲ್ಯ ದಾದಮಾಡ್ಕೊಂಡು ಉಪಾಡು ಎನ್ಮನೆ ಬಾಲೆ ಅತ್ತ ಹಿಂಗೆ ಮೃತ್ಯು ಅದು ಬರ್ಪೆ ದೀವನ್ಲೆ ಪಂಡದು ಬಿಡಿಯೇ ಪೋಯಿ ಅಂಚನೆ ರೆಡ್ಡಾಡು ಮೂಜಾಡು ನಾಲಾಂಡು ಐನಾಂಡು ಐನಾಂಡು ವರ್ಷ ವರ್ಷ ಪೇತಾಲೆ ಪೆದಿಯಾಲು ಪೆದಿಬೆಟ್ಟು ಸುದ್ದಿ ಹೋಗ್ಬಿಡು ಬಾಯಿ ಬರ್ಪೆ ತೂಪೆ ಲೆಕ್ಕ ಮಲ್ಪೆ ಏತನೆ ಬಾಲೆಯಿಂದ ಲೆಕ್ಕ ಮಲ್ಪೆ ಬೊಕ್ಕ ಅಂಚ ಆಜಿ ಬಾಲೆಲೆಲ್ಲ ಅಂಚನೆ ಬುಡಿಯೇ ಏಳನೇ ಬಾಲೆಗಾನಾಗ ಪತ್ತು ತಿಂಗಳಿಗೂ ದುಂಬೆ ಬಲ್ಪೆದ್ವಾಲ್ ಪತ್ತು ತಿಂಗಳು ಬಿಟ್ಟ ಲೆಕ್ಕ ಮಾಡ್ದಾಯ ಕಾತೊಂದು ಉಪ್ಪೆ ಪತ್ತು ತಿಂಗಳಿಗೂ ದುಂಬೆ ಎಂಬಲು ಪೆದುಪುನಂಚನ ಸೂಚನೆ ಬಂದಾಗ ವಸುದೇವೆ ಒಂಜಿ ಕೆನಿ ಮಲ್ಪೆ ಚೈರೆ ಮುಟ್ಲ ಸುದ್ದಿ ಕೊಂಡು ಆಯ ಲೆಕ್ಕ ದೀಪೆ ಅಣ್ಣ ಒಂಜಿ ಲೆಕ್ಕ ಇದ್ದೆ ಅಂತ ಅತ್ತ ಲೆಕ್ಕ ತಪ್ಪಂಡದಾನೆ ಅಪ್ಪ ಕಂಡ ಈ ಬಾಲೆನ ಆಯನ ಬುಡದಿ ನಂದಗೋಕುಳು ನನ್ನೊಡ ಚುಳ್ಳಲ್ಲ ರೋಹಿಣಿ ಅಲ್ಲ ಪುದರ್ ಅಲ್ಲ ಮಟ್ಟೆಲ್ಲ ಕೊಡೋದು ಮಾಡುವೆ ಏನು ಗರ್ಭ ಫೋಣದು ಒಂದು ಸುದ್ದಿ ಮಾಡ್ಬೇಕ ಅಂತ ಬಂಡಿ ಕಣ್ಣನ್ನು ಬಿಡದಿ ಪಾತೆರ್ದು ಸರಿ ಅಪ್ಪಗ ಒಂಜಲ್ಲ ಉರಿಯಾಡು ಮುಲಿತೆ ಈತನೆ ಡಂಬಿ ಈತ ಬಾಲ್ಯಲ್ಲಿ ಬುಡಿ ಅಂಡಲ್ಲ ದಾದ ಮಲ್ಪಿಂದ ಮನೆಯ ಅಪ್ಪಜಿ ಒಂದೇ ನಮ್ಮ ಪುದರ್ ಮನೆಯಲ್ಲಿ ಒಂಜಿ ಬಾಲ್ಯ ಅಂಡಲ್ಲ ನಂಗೆ ಬೋಡತ್ತ ಅಂಚದು ರೋಹಿಣಿ ಸಾಂಕಾಡು ಪಂಡದು ನಂದ ಗೋಕುಲಗ ಇನ್ನು ಸಾಗಬೆ ವಸುದೇವನೇ ಕೊಂಡದ ಅಲ್ಪ ಬುಡುಪೆಗೆ ಐರದು ಬುಕ್ಕ ಪತ್ತು ತಿಂಗಳಾನಾಗ ಗರ್ಭ ಬೋಂಡದು ಸುದ್ದಿ ಆಂಡು ಅಂದ ಹಾಂ ನನ್ನ ಜಾಗ್ರತೆ ಬಿಡು ಏಳು ಗರ್ಭ ಆಂಡತ್ತ ಎನ್ಮನೆ ಗರ್ಭ ಅಯ್ಯಪ್ಪ ಬರ್ಪಡು ಅದಕ್ಕೆ ನನಳ ಕಾವೇರಿನಂತೆ ಗಟ್ಟಿ ಮಾಡಿದೆ ಬಾರಿ ಬಂದಬಸ್ತಿತ್ತನಂಚಿನ ಸಂದರ್ಭ ಒಂದು ದಿನ ಕಂಸನ ಆಸ್ಥಾನಕ್ಕೂ ನಾರದ ಮಹರ್ಷಿಗಳು ಬರ್ಪೇರು ನಾರದರು ದಾದಾಂಡಲ ಒಂಜಿ ಸೈ ಇದ್ದಂತೆ ಕಡೆ ಬರ್ಪಿಜರು ಬತ್ತನಂಚಿನ ನಾರದೇರನ್ನು ಬರೀ ಪುರುಳುಡು ಎದ್ಕೊಂಡೆ ಅವರಿಗೆ ಉಪಚಾರ ಮಲ್ದೆ ಸ್ವಾಮಿ ಮಿಂಚ ಉಂಡೆ ಅನ್ನ ಬಗ್ಗೆ ಲೋಕೊಡು ಅವ ಲೋಕೊಡು ಕಂಸರ ಬಿಟ್ಟ ಬಾರಿ ಮಲ್ಲ ಸಂಗತಿ ನಿನ್ನ ಪುದರ್ ಮತ ಎಡ್ಡೆ ಊರು ಪುರ ಪುಗಾರ್ತೆ ಉಣ್ಣು ನಿಕ್ಕು ಅಡ ಮಂಡೆ ವೆಚ್ಚದಾನೆ ನಿಕ್ಕು ಅಂದು ಕೇನ್ವೇ ಅಪ್ಪ ಫನ್ ಪೇ ಇಂಚ ಒಂಜಿ ಸಂಗತಿ ಆತಂಡು ಎನ್ನ ಮೃತ್ಯು ಎನ್ನ ಮೆಗ್ದಿನ ಗರ್ಭುಡೆಯ ಬರ್ಪುಣು ಬರ್ಪುಣು ಅಂಚಿನ ಪಾತೇರ ದೇವವಾಣಿ ಆತಂಡು ಐಕ್ಯಪಡೋದು ಐತ ಬಗ್ಗೆ ಅಪ್ಪಲ್ಲ ಹೆಂಗೆ ಯೋಚನೆ ಅಂದು ಐಕದಾನೆ ಮಲ್ದೈ ಓ ಎನ್ಮಣ್ಣೆ ಗರ್ಭ ಅತ್ತ ಇತ್ತಣ್ಣ ಒಂಜಿ ಅಜ್ಜಿ ಜೋಕುಲ ಆದ ಒಂಜಿ ಗರ್ಭ ಹೋತುಂಡು ನನದ ಮಾತ್ರ ಹಿಂಗೆ ಮೃತ್ಯು ಸ್ವರೂಪ ಬರ್ಬಣ್ಣ

ಅವು ಮರೆಯಲದ ಒಂದು ದಿನ. ಅಷ್ಟಮಿದ ತಿಥಿ ನಡೆಯಿಲ್ಲದ ಪುರ್ತು ಪುರ್ತಿಂಗೊಳದ ಭಂಜನಾಳಾಯನಂಚಿನ ದೇವಕೀ ದೇವಿ ಆನಿ ಪೆದುಪಾಲಂ ಮಧ್ಯರಾತ್ರಿದ ಪುರ್ತು ಕಾಪುನಾಗಲು ಪೂರ ನಿದ್ರೆಗೆ ಜಾರದೇರು ಲೋಕ ಪೂರ ಕತ್ತಲಿಡು ಮುರುಕದಂಡು ಅಂಚಿನಲ್ಪ ಕರ್ಪಿಲ್ಲಡು ಇಂಜ ಬಾಲೆ ಪುಟ್ಟುಂಡು. ಪುಟ್ಟಿನಂಚಿನ ಬಾಲೆ ಇಂಚಂದು ಕಂಡ ಬಾಲಿ ಪುರ್ಲ ಕಟ್ಟದ ಬಾಲೆ ಪುಟ್ಟನಾಗನೇ ಕುಜಲು ಮಾತ್ರ ಬಿರುಕಿಡಬಾರ್ದು ಬಾರಿ ಪುರ್ಲ ಕಂಡು ತೋಜೊಂದಿತ್ತು ಕಪ್ಪು ಮೇಯ್ ಬಣ್ಣ ಇಂದಿನ ತುರ ಕೊಂಡಾಟ ಅಂಡಿಗೆ ದೇವಕಿ ದೇವಿಗೆ ಈ ಬಾಲೆಲ್ಲ ಬಹುಶಃ ಎಲ್ಲೇ ಪುಣ್ಯಕಾಂಡ ಅನ್ನಾಗ ಅಣ್ಣಿ ಇಂದೇನು ಮುಗಿಪುವೆ ಈ ಬಾಲ್ಯದ ಪುರ್ಲು ಪೊಲಿಗೆನು ಶಾಶ್ವತ ತುಯರ ಇಜ್ಜೆ ಮಾಡಿದ್ರು ಅಲ್ಲಿ ಬೇಜಾರು ಮಾಡ್ಕೊಂಡು ಅಲ್ಲಿಗೆ ನಿನ್ನ ಈ ಬಾಲ್ಯನ ಉರಿಪ್ಪನ ನಿಂಚ ಅಂತ ಮಾಡಿದ್ರು ಆಲೋಚನೆ ಮಾಡಿದೆ ವಸುದೇವಿ. ಆಯಾಗಪ್ಪಗ ಮನಸ್ಸಿಗೆ ಪೂಂಡಿಗೆ ದೇವರನ್ನ ಒಂದು ಅನುಗ್ರಹ ಇತ್ತಂಡ ದಾಯಿ ಬಾಲೆ ಉರಿಯರ ಬಲ್ಲಿ ಭಗವಂತ ಈಯೇ ಕಾಪಾಡು ಪಂಡದು ದೇವರೇನು ಸುಗಿತೆ ನಾರಾಯಣ ದೇವರೇನು ಸುಗಿತೆ ಇತ್ತಿತ್ತಿಲ ಕೊನೆ ಕರ್ಪಿಲಿದ ಬಾಕಿಲದ ಎತ್ತಂಡಿಗೆ

ಬರ್ಸ ಬರೋನುಂಡು. ದಾದನ ಒಂಜಿ ಸಾದಿ ಭಗವಂತೆ ಮಲ್ತೆ ತುಕ ಈ ಬಾಲೆಲ್ಲ ನಂದಗೋಕುಲದು ಸಾಗಂಡ ಇಂಚ. ಅಲ್ಪ ಯಶೋದೆ ನಂದೆ ಪಡ್ಡ ಆಯ್ನ ಇಷ್ಟಿನ ಲೆಕ್ಕ. ಆ ಯಶೋದೆಲ್ಲ ಬಂಜಿನಾಲು ಅಲ್ಪಲ ಹಾಲು ಪೆದುತ್ತಲ್ದು ಒಂಜಿ ಸುದ್ದಿ ಬೈದನು ಅಂಚಿನ ಅಲ್ಪ. ಆ ಬಾಲೆ ಸಹಿತನೆಲ್ಲ ಸುದ್ದಿ ಬೈದನು ಅಪ್ಪಗಂಡ. ಆ ಬಾಲೆ ನಿಂಚಿ ಸಾಗದು ಈ ಬಾಲೆ ಅಲ್ಪದ ಇಂಡ ಸಹಿತಿನ ಬಾಲೆ ಎಂಡಂಬಿ ಹಾಕಿದ ಕೇರಿನಲ್ಲಿ ಮಲ್ಲೆಜ್ಜತ್ತ ಅಂತ ಪಂಡದು ಯೋಚನೆ ಮಲ್ದೆಗೆ ಪಂಡ. ಪೂರ್ವ ಮೂಲ ಶ್ರೀಕೃಷ್ಣ ಚರಿತ್ರೆ ಇಂಚ ಉಂಡ ಇನ್ನೊಂದೇ ಬದಲ್ತದಿರಿ ನಿಮ್ಮಲ್ಪ ಅಂಚ ಅಲ್ಲದೆ ಸಾಗವಡು ಸಾಗವನು ಇಂಚ ಪೂರ ಭಗವಂತಗ ಬಿಡುಬಿನಿ ತುಂಬಂದು ಪೋಪೆ ಮಾಡದು ಕರ್ಪಿಡಿದು ಬಿರೈ ಕಾರ ದೀಪೆಗೆ ಆ ಪುರ್ತುಡು ಇಂಚನೇ ನಡತೊಂಡು ನಡತೊಂದು ಬಂದಾಗ ಎದುರುಡು ಸುದೇದಿಕೊಂಡು

ಹೊರಡ್ ಧೋರಣೆ ಮೇಲೆ ಕೈದು ಉರುಮುದು ಅವನಿಗೆ ಬಾಧೆ. ಪಿರಾಣ ಇದ್ದಿನ ಅಂಜನ, ಶ್ವಾಸೋಚ್ಛ್ವಾಸ ಇದ್ದಿನ ಅಂಜನ ಬಾಲೆ ಉರುಮುದು ಮಿತು ಓಪಿನ ಅಂಜನ ಪೋದು ಕೂಲ ಮಲ್ಲ ಇಡೀ ಏ ತರ ಗುಜಲ ಮಲ್ಲ ಬಿರುಕಿದ ಬಾಡ್ನ ಅಂಜನ ಮಲ್ಲ ರೂಪ ತೋಜನಿಗೆ ಮಾಯಾರೂಪ ತೋನಾಗ ಒಂಜಿ ದೇವಿ ಶಕ್ತಿ ಅವು ಮಾಯ ಎಂದು ಮನ ಪೇರು. ಕೃಷ್ಣ ಅವತಾರಕ್ಕೂ ಪೂರಕವಾದ ಬತ್ತನಂಜಿನ ದೇವಿನ ಒಂಜಿ ಶಕ್ತಿ ಇಂದು ಅಲ್ಪ ಹೋದು ಆ ಒಂಜಿ ದೇವಿ ವಾಕಾಪುಂಡಿಗೆ ಕುಪ್ಸ ನಿನ್ನ ಪಾಪದ ಕೊಡಪಾರ ದಿಂಜಿಂಡು ನನ ನಿನ್ನ ಅವನತಿದ ಕಾಲದ ಎನ್ನಲ ಮೃತ್ಯುನು ತಪ್ಪ ಯಾರ ಏರಿಡಿದ ಸಾಧ್ಯ ಇಜ್ಜಿ ಅವು ಬ್ರಹ್ಮೆ ಬರೆಯಿನಂಜಿನವು ಅಂಚ ಅದು ಪುಟ್ಟಿನಂಚಿನ ದಿಕ್ಕು ಸಾವು ಅವು ನಿಘಂಟದವೆ ಅಣ್ಣ ನಿನ್ನಂಚಿನಾಗಿ ಸಾಮಾನ್ಯವಾಯನ ಸಾವು ಬರೆಯಲು ಸಾಧ್ಯ ಇಜ್ಜಿ ಎಂಚಿಂಚಿನ ಹತ್ರ ಮಾಡ ಮಲ್ಲ ಮಲ್ದ ಇಂಚಿತ್ತಿನ ಅನ್ಯಾಯನು ಲೋಕಕ್ಕೂ ಈ ಮಲ್ದ ಋಷಿಮುನಿಕ್ಲಿಗೆ ತೊಂದರೆ ಕುರಿಯ ಲೋಕದ ಸಜ್ಜನರಿಗೆ ಅಪತ್ತು ಬರ್ಪಿಲಕ್ಕ ಮಲ್ದ ಅಂಚಿನಾಯನಿಕ್ಕು ಬಾರ್ಕೊಡಿ ಖಂಡಿತ ಇಜ್ಜಿ ನೀ ನನ್ನ ಕಿರ್ಪುನಾಯೇ ತಪ್ಪದ ಆತಂಡು ನಂದಾಗೋಕರೋಡು ಬುಲೆ ಒಂದಿಲ್ಲ ಪಂಡದು ಮಾಯ ಅದು ಮಾಡು ಬೇಗು ಇಡೀ ಬಿಂಗ್ರಿ ಅದು ಮಂಡಿಗೆ ಛೇ ಈತ ಪ್ರಯತ್ನ ಮಾಡ್ತಿಲ್ಲ ಈ ಜತ್ತ ನಂದಗೋಕುಲ ಇಂಚ ಬೋಯಪ್ಪಾಯಿ ಅಪಗಡ ನನ್ನ ಮೂಲತ್ತು ಮಕ್ಕಳು ದಾಲಾವಳು ಪಾಂಡೆ ನಾನು ಆ ಬಾಲೇನು ಎಂಚಾಲ ಕಿರ್ಪವಡು ನಂದಗೋಕುಲೋಡು ಮೇಲೆ ಅಧಿಕಾರ ನಡಪುಜಿ ಸ್ವಲ್ಪ ನಂದೇ ರಾಜಿ ದಾದಾಳ ಇಕ್ಕ ಮಾತ್ರ ಮಲ್ತದು ಆ ಬಾಲೆ ಇಜ್ಜಾನ ಲೆಕ್ಕ ಮಲ್ಪೋಡು ಇಂಚ ಅಂದ ಪಂಡದು ಆಲೋಚನೆ ಬಂತೂದು ಇತ್ತೆಗೆ ನಂದಿ ಕಂಸೆ ಅಂಚಿನಲ್ಪ ಒಂಜಿ ದಿನ ಆಯ್ಕೊಂಜಿ ಯೋಚನೆ ಬತ್ತಂಡು ತನ್ನ ಮೆಗದಿ ಪೂತಡಿನಲ್ಲಿ ತೆಗೆ

ಆ ಕಂಸನ ಪರಿವಾರಡು ಪೂರ್ತಿ ಪೊಣ್ಣು ಮಗಲಿತ್ತಲಿಗೆ. ಹಾಗೆ ಮೆಗ್ದಿನ ಲೆಕ್ಕ ಒಪ್ಪಟ್ಟಿನ ಮೆಗ್ದಿ ಅತ್ತು. ಅಯ್ಯ ಪಂಡಿ ಚಾಕರಿ ಪೂರ ಮಲ್ತೋದಿತ್ತು ನಾಳು ವೈಕಲ ಅಲ್ಬೋಡು ಅಲ್ಲ ಪುದರ ಪೂತ ನೀ ಆಲೆಲ್ಲತ್ತೆ. ಈ ಸರ್ತಿ ಎನ್ನ ವಿರೋಧಿ ಆಯನಂಚಿನ ಆ ಬಾಲೆನ ಮುಗಿಪೋಡು ನಂಡ ಅಂಬಲೇ ಸರಿ ಪಂಡ ಇಲ್ಲೇ ಜೋಕ್ಲ ನಾಡಿಗೆ ಪೊಂಜೋಕ್ಲು ಪೊಂಡ ಒಂಜಿ ಬಾಲೆ ತುಯರ ಬತ್ತೇರು ಮಂಡದ ಕೊರ್ಪೇರದ ಕೈಕ್ ಅಂಚಾದ ಲೆತ್ತೆಗೆ ತುಲಾ ಇತ್ತೆನೆ ಬೋಡಿ ಗೋಕುಲು ನಂದ ಗೋಕುಲು ಹೋದು ದಾನೆಲ್ಲ ಮಲ್ತದ ಅಲ್ಲೊಂಜಿ ವಿಷ ಕನ್ನಿ ಅದು ಲೆಕ್ಕ ಪೂತಾನಿ ಹಾಲು ಮಿನಿ ಮಿರಪೇರು ಕೋರಿಯಲ್ಲ ಬಾಲೆ ಬದುಕುಜಿ ಅಂಚಿನ ಅಲ್ಪ ಅಲೆಗೆ ಒಂದು ಆಜ್ಞೆ ಮಲ್ದೆ ಈ ಪೋದು ಎಂಚಾಲ ಮಲ್ತದ ಮಂಕು ಮಲ್ತದ ಆ ಬಾಲೆನ ಕೇರಿದು ಬರೋಡು ಮಿರೆ ಕೊರದು ಅಲೆಗೆ ಸಾವಿರ ಲೆಕ್ಕ ಮಲ್ಪೋಡು ಪಂಡದ ಆಜ್ಞೆ ಮಲ್ದೆ ಅಣ್ಣನ ಆಜ್ಞೆ ಐನ ಯಾನ ಮಲ್ಪು ಎಂದು ಪಂಡದು ಮೋಲು ಪಿದಾಡೆಲ್ಗೆ ಬಲ್ ತೂನಾಗ ಒಂಜಿ ರಕ್ಕಸಿ ಲೆಕ್ಕ ಉಳ್ಳಲಾಳು ಕುಕ್ಕರ ಕೂಲಿ ಒಟ್ಟು ಒಂಜಿ ಅಲ್ಲ ಸರ್ ಒಡ್ಡಾರ ಒರು ಒಡ್ಡಾರ ತೂನಾಗನೇ ಸೂರ್ಪನಾಗಿನ ತೂಲೆ ಕಾಪುಡು ಅಂಚಿತ್ತನಲ್ಲ ಆರು ಪಡೆ ಫೋಂಡ ವಾಜೋಕುಳ್ಳ ಕೈ ತಡೆಗೆ ಬರೆಯ ಮಾತ್ರ ಊರುಡು ತಿರುಗಿರಲ್ಲ ಬುಡೆಯಿರಲ್ಲ ಐಕೆ ಬಡೋದು ಒಂಜಿ ಪೊರಲು ಫೋಣನ ರೂಪನು ಧಾರಣೆ ಮಾಡ್ತಾಳೆ ಅಲ್ಲಿ ಕಾಮರೂಪಿ ಅಲ್ಲಿ ಅಂಚೆ ಅದು ಒಂಜಿ ಜವಾನಿನ ಒಂಜಿ ರೂಪನು ಮಲ್ತೊಂದು ಪಂಡ ಆ ಸಿದ್ಧಿ ಅಕಲಿಗೆ ಇತ್ತುಂಡು ಪೊರಲ ಕಂಡ ಒಂಜಿ ಪೊಣ್ಣಾಯಲ್ ಬಾರಿ ಐತ ಸಿಂಗಾರಾಯರು ಎಡ್ಡೆಡ್ಡೆ ಪೂತ ಮಾಲಿನ ಮಾತ ಪಾಡೊಂಡಲು ಅಂಚನೆ ಎಡ್ಡೆ ಜರಿ ಸೀರೆ ತುತ್ತೊಂಡಲು ಬಾರಿ ವೈಯಾರುಡು ನಂದ ಗೋಕುಲದಂಚಿ ಪೋಯಾಲಿಗೆ ಹೋದು ಓಲೋಲು ಜೋಕುಲು ಸಾದಿ ಬರಿಡು ಗೊಬ್ಬೊಂದುಳ್ಳರು ಅಕ್ಕನಾಡೆಗೆ ಹೋದು ಅಕ್ಕನಾಡ ಬಾರಿ ಪ್ರೀತಿಡು ಪಾತೆರೆಯರ ಸುರುಮಲ್ತಾಳಿಗೆ

ರಾಜಬೀದಿಲೋ ಒಂಜಿ ಪೊಣ್ಣು ಮಗಲು ನಡತೋ ಇಂಚ ಪೋನಗ ಅಲ್ಪ ಮುಲ್ಪ ಮಾತ ಕೆಕ್ಕಲುದ್ದ ಮಲ್ತು ತೀಯರ ಸುರು ಮಲ್ದೇರು ದೇರ ಪೊಂಜಿ ಜವಂದಿ ಬರುನುಳ್ಳಲು ಪಂಡದು ಮಲೊಂಜಿ ಬಾರಿ ಪರಿಚಯಿತ್ತಲೆಗ ಮಾತ ಅಕ್ರಡ ಅಂತ ಪಾತಿರೊಂದು ಪತ್ತೊಂದು ಇಲ್ಲಿಲ್ಲು ಮಂತ ಹೋದು ಇಂಚ ಉಳ್ಳಾರಂದ ಸುಖ ಕಷ್ಟ ವಿಚಾರಣೆ ಮಲ್ತೊಂದು ಬಾರಿ ಒಂಜಿ ಒಯ್ಯಾರುಡು ನಡೆದೋ ಒಂದು ಪೋಪಾಲಿಗೆ ಓಲೋಲು ಜೋಕುಲು ಮಾತ ಉಳ್ಳೇರ ಅಕ್ರಡ ಕೊಂಡಾಡ್ರು ಮಾತ ಪಾತಿರೊಂದು ಇತ್ತಾಳು ಅಂಜನೆ ಅವರ ಕೈಕ್ ಮಂತಾಗಲೇನು ಪತ್ತದು ಅಂತ ಪೂಜೆ ಒಂದು ಮಂತ ಇತ್ತಲಿಗೆ ಇಂಚನೆ ಒಂಜಿ ಕಟ್ಟಿಟ್ಟು ದಿಂಜ ಜೋಕುಲು ಮಾತ ಇತ್ತೇರಿಗೆ ಅಕ್ರಡ ಭಾರಿ ಕೊಂಡಾಡ್ರು ಪಾತೇರಿ ಅಲ್ಲಿಗೆ ಇಂಚಾ

0: ಈತನೇಟ ಇಂಚಿಪ್ಪ ಮೂಡಬಿದ್ರದ ಜೈನ ಬಸದಿಡ್ ಮಂದಾರ ರಾಮಾಯಣ ತುಳು ಕಾವ್ಯವಾಚನ ಬೀರದ ಬೊಲ್ಪು ಸುಗಿಪು ದುನಿಪು ಈ ಲೇಸದ ಸುರುತ ಯಜ್ಞನ ಕೇಂಡರ್ ಸುಗಿಪು ಅಂಚನೆ ದುನಿಪು ಮಲ್ತಿನಕುಲು ಪ್ರಶಾಂತ್ ರೈ ಪುತ್ತೂರು ರಚನಾ ಚಿತ್ಕಲ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಮದ್ದಲಡು ಸಹಕಾರ ಕೊರ್ನಾರ್ ದೇವಾನಂದ ಭಟ್ ಉಂದು ಬೀರದ ಬೊಲ್ಪು ಕಾವ್ಯವಾಚನದ ರಡ್ಡನೇ ಯಜ್ಞೆ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದು ಪುಲಿ ರೇಡಿಯೋ ಸಾರಂಗ ನಾಟ್ 7.8 ಎಫ್ಎಂ ಒಂದು ರಂಗ ರಂಗದ ಬದುಕ
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ
2: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನೊಂದಲ್ಲರೆ ನನ್ನ ದುಂಬಗ್ ಕೆಲವೊಂದು ತುಳು ಪದಕುಲಿನಕ್ಕೆ ಏನೊಂದು ಬರ್ಕ
3: ತಜಂ ತಕಜಂ ತಕದಿ ಗಿತಕ ಜನು ತಕದಿ ಗಿತಕ ಜನು ತಕದಿ ಗಿತಕ ಜನು ತಕದಿ ಮಿತ ತಕದಿ ಮಿತಕ ಜನು

ಈತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬತ್ತರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕ.

ನೀವು ಕೇಳ್ತಾ ಇದ್ರ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ನಡೆದ ಯಕ್ಷ ಹಾಸ್ಯ ವೈಭವ. ಭಾಗವತರು ರವಿಚಂದ್ರ ಕನ್ನಡಿಕಟ್ಟೆ, ಸತ್ಯನಾರಾಯಣ ಪುನಿಚಿತ್ತಾಯ, ಚೆಂಡೆ ಹಾಗೂ ಮದ್ದಳೆ ಚೈತನ್ಯ ಕೃಷ್ಣ ಪದ್ಯಾಣ, ಶ್ರುತಿಕಂಠ ಭಟ್ ಲವಕುಮಾರ್ ಐಲ, ಚಕ್ರತಾಳ ರಾಜೇಂದ್ರ ಕೃಷ್ಣ, ಮುಮ್ಮೇಳದ ಕಲಾವಿದರು ದಿನೇಶ್ ಕೋಡಪದವು, ಪ್ರಜ್ವಲ್ ಕುಮಾರ್ ಗುರುವಾಯನಕೆರೆ, ಸುಂದರ ಬಂಗಾಡಿ, ಕಡಬ ದಿನೇಶ್ ರೈ. ಇದೀಗ ಯಕ್ಷ ಹಾಸ್ಯ ವೈಭವ ಇದರ ಮೊದಲನೇ ಕಂತು.

0: ಶುದ್ಧಿಟ್ಟು ಶುದ್ಧಿಟ್ಟು
1: ಒಲ್ತ
0: ಏತಟ್ಟುಂಡವು ಅವು ಏತಟ್ಟುಂಡು
1: ಈರ್ನ ಏತ ತಾಕತ್ತ
0: ಅತಿ ಎಂಕಿ ಏತಲಾಪುಂಡು ಧರ್ಮದತ್ತೆ ಅಂಚಾದ ಎಂಕಿ ಏತಲಾಪು ದಾಯೆ
1: ಓ
0: ಮನುಷ್ಯ ಪಾತೆರ್ನ ಪಾತೆರದು ಒಂಜಿ ಹುಂಗುಟ್ಟನ ಹುಂಗಾರದು ಪ್ರತಿ ಅಂಜಕಲು ಶುದ್ಧಿ ಜ್ಞಾನ ಬೋಟ್ ಈ ಶುದ್ಧಿ ಜ್ಞಾನ ಇದ್ದನ್ನ ಒಂಜಿ ಜೀವನ ಉಂಡತ್ತೆ ಒಂಜಿ ಮರ ಮರತ ಮುದ್ದು ಬದುಕುನಾಯನ ಒಂಜಿ ಬಜಿ ಚಲ್ಲ ಬದುಕಿನಲ್ಲ ಕಂತ್ರ ಬದುಕು ದಾಯೆ ಜ್ಞಾನ ಅಂಚಿನ ಒಂಜಿ ಮಲ್ಲ ಜನ ಆಯ್ನೇಡ್ ಸಾವರ ಎನ್ನ ಬಗ್ಗೆ ಪಂಡೊಂಡ್ರೆ ಇಂಕ ಎಮ್ಮೆ ಉಂಡು ದಾಯಿಗೆ ಏನ್ ಬರ್ರ
1: ಏರಗೋ
0: ಪಾಡ ನೇನು ಕೈಟ್ ಪಾಡೊಂದು ಬಾರದ ನೇನು ಮರ್ಲೇನಾ ಎಂಕೆ ಸನ್ಮಾನ ಯಾನಿ ಏರನ್ನು ಗೊತ್ತಾಂಡ ಇರೇಗೆ
1: ಏರಪ್ಪ ಇರ
0: ಈ ಮಧುಪುರಟ್ಟು ಭಾರಿ ಮಲ್ಲ ಸಂಗೀತ ವಿದ್ವಾಂಸೆ ಶ್ರೇಷ್ಠ ಸಂಗೀತಗಾರಿಯನ್ನು ಉದರ್ಬಡೆಯಿನ ಮಧುರಾಜಿ ರಾಗ ಬ್ರಹ್ಮಿ
1: ಮಧುರಾಜನೇನ
0: ಮಧುರಾಜ ಬಂಡಯಾನ ಸಂಗೀತನೇ ಜೀವನಡು ಆವಾಹನೆ

0: ಕಡ್ಡಾಯಿಗೆ
1: ಸಾಲದಾಗಲಿಗೆ ಉಮೇದಿಜ್ಜಿ ಅಂಡದ ಈ ಬರ್ತೀವಿ.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತ.

ಮುತ್ನಳ್ಳಿ ಮಾರವ್ವ, ನಿನ್ನ ಭಾವನಾದ ನಂಜುಂಡೇಶ್ವರ ಹೋಗಿ 3 ತಿಂಗಳು ಆಯ್ತಲ್ಲವ್ವ. ಅವನು ಹೋದಾಗ್ನಿಂದ ನನ್ ಕಂದ ನನ್ ಜನ್ಮಕ್ಕೆ ಅನ್ನ ನೀರು ನಿದ್ದೆಯೊಂದು ಸೇರ್ತಾ ಇಲ್ಲವ್ವ. ನೆತ್ತಿ ಮ್ಯಾಲೆ ನೆರೆ ಕೂದ್ಲು ಬಂದಿರ್ತಕ್ಕಂತ ಮುದಿ ನನ್ ಸೌತಿರ್ಗೆಲ್ಲ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿಗೂ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ತುಳು ಪ್ರಸಾರಕ್ಕೆ ಏನೊಂದು ಇತ್ತೆ ಮದಿಮೆದ ಕೆಲವು ಪದಕ್ಕೂ ಲೇನು ಕೇನಗ

ಯಾನ್ ಶಶಿಧರ ಆಳ್ವೆ ನಾಟಕ ಕಲಾವಿದೆ, ಒಕ್ಕ ಕಿರುತೆರೆ ನಟೆ. ನಿಖಿಲ್ ಕೇನಂದುಲ್ಲರ್ ಸಮುದಾಯ ಬಾನುಲಿ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.

ಈತನೇಟ ಕೋಟಿ ಚೆನ್ನಯ್ಯ ಅಂಚನೆ ನ್ಯಾಯಗಾದ ಎನ್ನ ಬದುಕು ಈ ತುಳು ಸಿನಿಮಾದ ಪದಕುಲೆನ ಕೇನೊಂದು ಬತ್ತರು ಇಡೆಗ ಇನ್ನತ್ತ ತುಳು ಪ್ರಸಾರ ಮುಗಿಂಡ ನನ್ನ ದುಂಬುದ ತುಳು ಪ್ರಸಾರ ಉಡುತ್ತಿಕ್ಕ ಆತನೇಟ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಪದಕ.